ಆಕಾಶವಾಣಿ ಮೈಸೂರು. ನಮ್ಮನಿಲಯದ ಇಂದಿನ ಬೆಳಗಿನ ಪ್ರಸಾರವನ್ನು ಆರಂಭ ಮಾಡುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ವೈಶಾಖ ಮಾಸದ 13ನೇ ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ತದಿಗೆ. 2026ನೇ ಇಸ್ವಿ ಜೂನ್ ತಿಂಗಳ 3ನೇ ತಾರೀಖು ಬುಧವಾರ. ಈಗ ವೇಳೆ ಸರಿಯಾಗಿ 5:58:38. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಮಂಜುನಾಥ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮೈಸೂರು. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ ಕಲ್ಲಪ್ಪನ್ ಮಠ ಅವರಿಂದ, 6:35 ವಚನ ಬಾನುಲಿ ಬಾನುಲಿ ಸರಣಿ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕಾರ್ಯಕ್ರಮದ ಮರುಪ್ರಸಾರ 6:10. ಈ ಬೆಳಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, 6:50 ರೈತರಿಗೆ ಸಲಹೆಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಸೇವಾವಾಹಿನಿ 7:30. ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ 7:45, 8:45, ಮಧ್ಯಾಹ್ನ 2:40 ಹಾಗೂ ಮತ್ತೆ ರಾತ್ರಿ 7:45. ಇಂದು ಬೆಳಗ್ಗೆ 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯ ವಾದನ ಹಾಗೂ ಉಸ್ತಾದ್ ವಿಲಾಯತ್ ಖಾನ್ ಅವರ ಸಿತಾರ ವಾದನದ ಜುಗಲ್ ಬಂದಿ. ಹಿಂದಿ ಚಿತ್ರಗೀತೆಗಳು 10:30 ಹಾಗೂ 4:30. ಇಂದು ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕೇಳಬಹುದು. 12:05 ವನಿತಾ ವಿಹಾರ, ಸಾವಿತ್ರಿ ಮನೋಹರ್ ಅವರಿಂದ ಲಘುಧಾಟಿಯ ಭಾಷಣ, ಅಕ್ಕ ಭಾವನ ಮನೆಯಲ್ಲಿ ಹೊಸ ದೀಪಾವಳಿ, ಇದು ಮಂಗಳೂರು ಕೇಂದ್ರದ ಕೊಡುಗೆ. 12:35 ಚೈತ್ರಿಕ ಎಸ್ ಅವರು ಹಾಡಿರುವ ಭಕ್ತಿಗೀತೆಗಳು, 12:45 ಜನಪದ ಸಂಗೀತ, ಬಸವರಾಜಯ್ಯ ಹಾಗೂ ಸಂಗಡಿಗರಿಂದ ಸಂಕಮನ ಕಥೆ, 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಲೈವ್ ಸ್ಟಾಕ್ ಮಿಷನ್ ಕುರಿತು ಮಾಹಿತಿ ಕೇಳಬಹುದು, 1:20 ಕಿರಣ್ ಹೆಚ್ಪಿ ಅವರು ಹಾಡಿರುವ ಭಾವಗೀತೆಗಳು, 1:30 ಹಾಗೂ 5:05 ಸಂದೇಶ ಆಧಾರಿತ ನಿಮ್ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಗಳು, 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ, ಮಹಿಳಾ ರಂಗ 4:00, ಸಾಧನಾ ಶಿಖರ, ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವ, ಸಮಾಜ ಸೇವೆಯನ್ನು ಜೀವನವಾಗಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಭಾಗವಹಿಸಿದ್ದಾರೆ ದಿಗ್ವಿಜಯ್ ಬಿ. 4:45 ಹಿಂದಿ ಪಾಠ, ಪ್ರಸ್ತುತಿ ಸ್ಮಿತಾ ಚಿಪ್ನೋರ್ಕರ್, ರಸವಾರ್ತೆ 6:30, 6:50 ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹಿಪ್ಪುನೇರಳೆ ತಳಿಗಳು ಹಾಗೂ ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತ ನೇರ ಫೋನ್ ಕಾರ್ಯಕ್ರಮ, ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು, ಪ್ರಸ್ತುತಿ ಎನ್ಕೆ ಶಿವಮೂರ್ತಿ, 8:00 ಗಾಯತ್ರಿ ವೆಂಕಟರಾಘವನ್ ಅವರ ಹಾಡುಗಾರಿಕೆ, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30

ವರ್ಷಕ್ಕೆ ನಾಟಕ ಕೇಳು ಜನಮೇಜಯ ಶ್ರೀರಂಗರ ರಂಗನಾಟಕವನ್ನ ಬಾನುಲಿಗೆ ಅಳವಡಿಸಿ ನಿರ್ದೇಶಿಸಿದವರು ಡಾಕ್ಟರ್ ವಸಂತ ಕವಲಿ. ರಾತ್ರಿ 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಮಧ್ಯಮ ವರ್ಗದ ಕಲ್ಯಾಣ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಕೇಳಬಹುದು. ಇವಿಷ್ಟು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ಕಾರ್ಯಕ್ರಮದ ಕಡೆಯದಾಗಿ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳು ಬರೆದಿರುವ ದೇಶಭಕ್ತಿ ಗೀತೆ ಜಯತೆ ಜಯತೆ ಭಾರತ ಮಾತಾ ಹಾಡಿದ್ದಾರೆ ಉನ್ನಿಕೃಷ್ಣನ್.

ಗೀತಾರಾಧ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಇಂದು ಬೆಳಗ್ಗೆ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ವಾದನ ಹಾಗೂ ಉಸ್ತಾದ್ ವಿಲಾಯತ್ ಖಾನ್ ಅವರ ಸಿತಾರ ವಾದನದ ಜುಗಲ್ ಬಂದಿ ಕೇಳಬಹುದು. ಇಂದು ಬೆಳಗ್ಗೆ 8:30 ಯೋಗದತ್ತ ಜಗತ್ತು ಅಂತ

ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆ. ಆಕಾಶವಾಣಿ ಮೈಸೂರು, ಸಮಯ 6:30 ನಿಮಿಷವಾಗುತ್ತಿದೆ. ಇನ್ನು ಮುಂದೆ ಚಿಂತನಾ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಸುಖ ಒಂದು ಚಿಂತನೆ. ಸುಖ ಎಂಬುದು ಮನಸ್ಸಿನ ಸ್ಥಿತಿಯಾಗಿದೆ. ತೃಪ್ತಿಯೇ ಸುಖ ಎಂದು ಹೇಳಬಹುದಾಗಿದೆ. ರುಚಿ ರುಚಿ ಆಹಾರ ಸೇವಿಸಿದಾಗ, ಜುಳು ಜುಳು ಹರಿಯುವ ನದಿಯಲ್ಲಿ ಕಾಲಿಟ್ಟಾಗ, ಬಿಸಿಲಿನಿಂದ ನೆರಳಿಗೆ ಬಂದಾಗ ಸುಖದ ಅನುಭವ ಕಾಣಬಹುದಾಗಿದೆ. ಸುಖಕ್ಕೆ ಕಾರಣ ಮಾನಸಿಕ ಸ್ಥಿತಿ ಎಂದು ಮಿಲ್ಟನ್ ಅಭಿಪ್ರಾಯಪಟ್ಟಿದ್ದಾರೆ. ಸುಖ ಬಾಹ್ಯ ಆಂತರಿಕ ಎಂದು ಉಭಯವಾಗಿದೆ. ಶಾಂತಿ ಸಹನೆ ಸಂತಸ ಸಮಾಧಾನಗಳು ಆಂತರಿಕ ಸುಖವಾದರೆ, ಸಹಾಯ ಸಹಕಾರ ಸಹಬಾಳ್ವೆ ದೀನ ದುರ್ಬಲರ ಸಂತ ಶರಣರ ಸೇವೆ ಬಾಹ್ಯ ಸುಖಗಳಾಗಿವೆ. ಮದರ್ ತೆರೆಸಾ ಮೊದಲಾದವರು ಉಭಯ ಸುಖಗಳಿಂದ ಬೆಳಗಿ ಬೆಳಕಾಗಿದ್ದಾರೆ. ಅಲೆಕ್ಸಾಂಡರ್ ನೆಪೋಲಿಯನ್ ಮೊದಲಾದವರು ಕ್ರೂರತೆಯಿಂದ ದುಃಖಕ್ಕೀಡಾಗಿ ಸುಖ ಕಳೆದುಕೊಂಡು ಇತಿಹಾಸವಿದೆ. ಸತ್ಯ ಶಾಂತಿ ಸಹಾಯ ಪ್ರಾಮಾಣಿಕತೆ ಸುಖಿ ಕುಟುಂಬದ ಸೂತ್ರ ಎಂದು ಚಾಣಕ್ಯ ನೀತಿ ಹೇಳಿದೆ. ಸೋತು ಗೆಲ್ಲುವುದು ಸುಖದ ಹಾದಿ ಎಂದು ಮಹಾತ್ಮರು ಹೇಳಿದ್ದಾರೆ. ಅವಯಂ ಹಿ ವೈ ಬ್ರಹ್ಮ ಉಕ್ತಿಯಂತೆ ನಿರ್ಭೀತಿಯೇ ಸುಖದ ಲಕ್ಷಣವಾಗಿದೆ. ಭೂಮೈವ ಸುಖಂ ಚಾಂದೋಗ್ಯ ಉಪನಿಷತ್ತಿನಂತೆ ಅನಂತದಲ್ಲಿ ಒಂದಾಗುವುದು ಪರಮ ಸುಖವಾಗಿದೆ. ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆಯಂತೆ ರಾಜಸಿಕ ತಾಮಸಿಕ ಗುಣಗಳನ್ನು ತ್ಯಜಿಸಿ ಸತ್ಯದ ಸಾತ್ವಿಕ ಗುಣಗಳಿಂದ ಸುಖ ಲಭ್ಯವಿದೆ. ಸದ್ಗುಣಗಳಿಂದ ಸುಖ ಸಾಧ್ಯವೆಂದು ಭಗವಾನ್ ಬುದ್ಧರು ಹೇಳಿದ್ದಾರೆ. ಸ್ವಾವಲಂಬನೆ ಸುಖದ ಮಂತ್ರವಾಗಿದೆ. ಪಂಜರದ ಗೆಳೆಯಂತಾದರೆ ಸುಖ ಸಾಧ್ಯವೇ? ವಿದ್ಯಾದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತಾಂ ಧನಂ ಆಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ. ಉಕ್ತಿಯಂತೆ ವಿದ್ಯೆ ವಿನಯ ಧನ ಧರ್ಮಗಳು ಸುಖದ ಸಾಧನಗಳಾಗಿವೆ. ಧನಮದ ಕುಲಮದ ವಿದ್ಯಾಮದ ರೂಪಮದ ಯೌವನಮದ ಬಲಮದ ಅಧಿಕಾರಮದ ಹಾಗೂ ಪರಿವಾರಮದ ಈ ಅಷ್ಟಮದಗಳ ತ್ಯಾಗದಿಂದ ಸುಖ ಲಭಿಸುವುದು. ಆಟ ಓಟ ಪ್ರವಾಸ ರೇಡಿಯೋ ದೂರವಾಣಿ ಮೊದಲಾದವುಗಳು ಶಾಶ್ವತ ಸುಖದ ಸಾಧನಗಳಾಗಿವೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಗಾದೆಯಂತೆ ವ್ಯಕ್ತಿ ಕುಟುಂಬ ಸಮಾಜಗಳು ಹೊಂದಾಣಿಕೆಯಿಂದ ಜೀವಿಸಿದರೆ ಶಾಶ್ವತ ಸುಖ ಸಾಧ್ಯವಿದೆ. ಸುಖ ಪ್ರಾಪ್ತಿಗೆ ಆಧ್ಯಾತ್ಮ ಶಕ್ತಿ ಅಗತ್ಯವಾಗಿದೆ. ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಸುಖ ಕಟ್ಟಿಟ್ಟ ಬುತ್ತಿ. ಸಮಾಜ ಸೇವೆ ದೇಶ ಸೇವೆಗಳಿಂದ ಚೈತನ್ಯ ವೃದ್ಧಿಯಾಗಿ ಸುಖ ಸಮೃದ್ಧಿಯಾಗುವುದು. ಕರ್ಮ ಕೌಶಲ್ಯವೇ ಯೋಗ. ಗೀತೆಯಂತೆ ಸತ್ಕರ್ಮವೇ ಸುಖದ ಜೀವನವಾಗಿದೆ. ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎಂಬುದು ಸರಿಯಲ್ಲ. ಕಾಯಕವೇ ಕೈಲಾಸ. ಶರಣರ ವಾಣಿಯಂತೆ ಕೆಲಸಗಳಿಂದ ಮಾತ್ರ ಸುಖ ಸಾಧ್ಯವಿದೆ. ಒಟ್ಟಾರೆ ದುಃಖವಿಲ್ಲದ ದೈಹಿಕ ಮಾನಸಿಕ ವ್ಯಾಧಿಯಿಲ್ಲದ ಸ್ಥಿತಿಯೇ ಸುಖ ಎಂಬ ಲಿನ್ ಯುಟಾಂಗರ ಅಭಿಮತದಂತೆ ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಸಬಲವಾದರೆ ಅದೇ ಸುಖ ಸುಖ ಸುಖ. ಒಮ್ಮೆ ರಾಜನು ಒಬ್ಬ ಗುರುಗಳನ್ನು ಕಂಡು ಸುಖದ ರಹಸ್ಯದ ಬಗ್ಗೆ ಕೇಳಿದನು. ಆಗ ಗುರುಗಳು, ಭಿಕ್ಷುಕನ ಅಂಗಿಯನ್ನು ಧರಿಸಿದರೆ ನಿಮಗೆ ಸುಖ ಸಿಗುವುದು ಎಂಬುದನ್ನು ಕೇಳಿ ರಾಜನು ಮಂತ್ರಿಗಳನ್ನು ಕರೆದು ಭಿಕ್ಷುಕರ ಅಂಗಿ ತರಲು ಹೇಳಿ ಕಳಿಸಿದನು. ಮಂತ್ರಿಗಳು ಹೊರಟರು. ಒಂದು ಸ್ಥಳದಲ್ಲಿ ಭಿಕ್ಷುಕ ಸಿಕ್ಕನು. ಅವನು ಸುಖವಾಗಿದ್ದನು, ಆದರೆ ಅವನಿಗೆ ಅಂಗಿಯೇ ಇರಲಿಲ್ಲ. ಮಂತ್ರಿಗಳು ಮರಳಿ ಬಂದರು. ಸುಖ ಹೊರಗಿಲ್ಲ, ಅಂತರಂಗದಲ್ಲಿದೆ.

0: ವೇಳೆ ಸರಿಯಾಗಿ 6:35.
1: ಆಕಾಶವಾಣಿ ಮೈಸೂರು. ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ. ವಚನ

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ಈ ದಿನ ಅಂಬಿಗ ಚೌಡಯ್ಯನವರ ಒಂದು ವಚನವನ್ನು ನೋಡೋಣ. ಅಂಬಿಗ ಚೌಡಯ್ಯನವರು ಬಸವಣ್ಣನವರ ಸಮಕಾಲೀನರು. ಅವರು ಅಂಬಿಗರಾಗಿದ್ದರು ಎಂಬ ಸಂಗತಿಯನ್ನು ಬಿಟ್ಟರೆ ಮತ್ತೆ ಹೆಚ್ಚಿನ ವಿವರಗಳು ಅವರ ಬಗ್ಗೆ ತಿಳಿದಿಲ್ಲ. ಅವರ ವಚನವನ್ನು ನೋಡೋಣ. ಕಲ್ಲಿನಲ್ಲಿ ಕಠಿಣ, ಖುಲ್ಲರಲ್ಲಿ ದುರ್ಗುಣ, ಬಲ್ಲವರಲ್ಲಿ ಸುಗುಣ ಉಂಟು ಎಂಬುದನ್ನು ಎಲ್ಲರೂ ಬಲ್ಲರು. ಕಲ್ಲಿನಲ್ಲಿ ಕಠಿಣ, ಖುಲ್ಲರಲ್ಲಿ ದುರ್ಗುಣ, ಬಲ್ಲವರಲ್ಲಿ ಸುಗುಣ ಉಂಟೆಂದು ಎಲ್ಲರೂ ಬಲ್ಲರು. ಇಂತಿ ಇವು ಎಲ್ಲರ ಗುಣ. ಅಲ್ಲಿಗಲ್ಲಿಗೆ ಸರಿ ಎಂದು ಗೆಲ್ಲ ಸೋಲಕ್ಕೆ ಹೋರದೆ ನಿಜ ಎಲ್ಲಿತ್ತು ಅಲ್ಲಿಯೇ ಸುಖ ಎಂದನು ಅಂಬಿಗ ಚೌಡಯ್ಯ. ನೋಡಿ, ಕಲ್ಲಿನಲ್ಲಿ ಕಾಠಿಣ್ಯ ಇದೆ, ಕೆಟ್ಟವರಲ್ಲಿ ದುರ್ಗುಣ ಇದೆ, ಬಲ್ಲವರಲ್ಲಿ ವಿವೇಕಿಗಳಲ್ಲಿ ಸದ್ಗುಣ ಇದೆ. ಇದು ಎಲ್ಲರಿಗೂ ಗೊತ್ತಲ್ಲವೇ. ಸರಿ ಮತ್ತೆ ಇದು ಸರಿ ಅದು ತಪ್ಪು ಎಂಬ ಹೋರಾಟ ಏಕೆ? ಇರುವ ನಿಜವನ್ನು ಇರುವಂತೆ ಒಪ್ಪಿದಾಗಲೇ ಸುಖ ಅಲ್ಲವೇ ಎಂದು ಈ ವಚನ ಕೇಳುತ್ತಿದೆ. ಗೆಲ್ಲುವ ಹಠ, ಲೋಕವನ್ನು ಬದಲಾಯಿಸುವ ಹಠ, ಎರಡೂ ಹೋರಾಟಗಳೇ. ಹೋರಾಟವೇ ಸುಖಕ್ಕೆ ತೊಡಕು. ಹೋರಾಟ ಇದ್ದಾಗ ಸುಖ ಎಲ್ಲಿರುತ್ತದೆ? ಅಲ್ಲಿಗಲ್ಲಿಗೆ ಸರಿ, ಇರುವುದೆಲ್ಲ ಇರುವ ಹಾಗೆ ಇದೆ, ಅದೇ ಸತ್ಯ ಎಂದು ಒಪ್ಪಿಕೊಂಡರೆ ಸಾಕು, ನೆಮ್ಮದಿಯಾಗಿರಬಹುದು ಎನ್ನುತ್ತಿದೆ ಈ ವಚನ. ಆದರೆ ಅದು ಅತ್ಯಂತ ಕಷ್ಟದ ಕೆಲಸವೂ ಹೌದಲ್ಲವೇ? ನಮ್ಮ ಶಿಕ್ಷಣ, ಸಂಸ್ಕೃತಿ, ಧರ್ಮ ಎಲ್ಲವೂ ಇರುವ ಬದುಕನ್ನು ಹೇಗೋ ಬದಲು ಮಾಡಲು ಪ್ರಯತ್ನಿಸುವುದನ್ನೇ ಕಲಿಸುತ್ತಿದೆ ಅಲ್ಲವೇ? ನಮ್ಮ ಇಡೀ ನಾಗರಿಕತೆಯ ಕಥೆಯನ್ನು ಒಳಿತು ಕೆಡುಕುಗಳ ಹೋರಾಟವೆಂದೇ ವಿವರಿಸಬಹುದು. ಇಂಥ ಹೋರಾಟವೇ ಅನಗತ್ಯ ಎಂದು ಚೌಡಯ್ಯನವರ ವಚನ ಹೇಳುವಂತೆ ತೋರುತ್ತದೆ. ಅಥವಾ ಒಳಿತು ಕೆಡುಕು ಅನ್ನುವುದು ನಾವು ನೋಡುವ ದೃಷ್ಟಿಕೋನ, ನಮ್ಮ ನಿಲುವನ್ನು ಅವಲಂಬಿಸಿದ್ದು. ಗೆಲ್ಲುವ ಆಸೆಯಿಂದ ಪ್ರಚೋದನೆ, ಘರ್ಷಣೆ ಹುಟ್ಟುತ್ತವೆ. ಭಕ್ತಿ ಅನ್ನುವುದು ಏನೋ ಆಗುವ ಆಸೆಗಿಂತ ಅಂತರಂಗದಲ್ಲಿ, ಬಹಿರಂಗದಲ್ಲಿ ಸಂಘರ್ಷವಿಲ್ಲದೆ ಬದುಕುವುದನ್ನು ಅಪೇಕ್ಷಿಸುವ ಮನೋಧರ್ಮ ಎಂದು ಈ ವಚನ ಹೇಳುವಂತೆ ತೋರುತ್ತದೆ. ಸ್ವಾರಸ್ಯದ ಮಾತೆಂದರೆ, ನಿಜವೆಲ್ಲಿತ್ತು ಅಲ್ಲಿಯೇ ಸುಖ ಅನ್ನುವ ಸಾಲು ಖುಲ್ಲರಲ್ಲೂ ನಿಜವಿದ್ದರೆ, ದುಷ್ಟರಲ್ಲೂ ನಿಜವಿದ್ದರೆ ಅದನ್ನು ಒಪ್ಪುವುದೇ ಸರಿ ಎಂದೂ ಹೇಳುವಂತೆ ಕಾಣುತ್ತದೆ. ಲೋಕ ಎಷ್ಟೇ ಬದಲಾದರೂ ಒಂದು ಸಂಗತಿ ಬದಲಾಗದು. ಎಷ್ಟೇ ಮರೆಮಾಡಿದರೂ ಈ ಸತ್ಯ ಬದಲಾಗದು. ಅದೇನೆಂದರೆ ಒಳಿತು ಕೆಡುಕುಗಳ ನಡುವೆ ಇರುವ ಸತತ ಸಂಘರ್ಷ ಎಂಬ ಮಾತನ್ನು ಟಿ ಎಸ್ ಎಲಿಯಟ್ ತನ್ನ ದಿ ರಾಕ್ ಅನ್ನುವ ನಾಟಕದಲ್ಲಿ ಹೇಳುತ್ತಾನೆ. ವೈರುಧ್ಯ ಸಹಜವೆಂದು ಒಪ್ಪುವುದೇ ನಿಜದ ಹಾದಿ ಎಂದು ಚೌಡಯ್ಯನವರು ಹೇಳುವಂತೆ ತೋರುತ್ತದೆ. ಇರುವುದನ್ನು ಒಪ್ಪದಿರುವುದೇ ಸಂಘರ್ಷದ ಕಾರಣವೇ ಎಂಬ ಪ್ರಶ್ನೆಯನ್ನೂ ಅಂಬಿಗರ ಚೌಡಯ್ಯ ಕೇಳುತ್ತಿರುವಂತಿದೆ. ಇಂಥ ವಚನಗಳು ನಮ್ಮನ್ನು ಬದುಕಿನ ಮೂಲ ಪ್ರಶ್ನೆಗಳ ಬಗ್ಗೆ ಯೋಚಿಸುವಂತೆ ಮಾಡುತ್ತವೆ. ನಮ್ಮ ಆಯ್ಕೆ ಯಾವುದು? ಕಾಠಿಣ್ಯದ ಕೆಟ್ಟತನವೋ, ವಿವೇಕಿಗಳ ಸದ್ಗುಣವೋ ಎಂದು ತೀರ್ಮಾನಿಸುವ ಜವಾಬ್ದಾರಿಯನ್ನು ನಮಗೇ ವಹಿಸುತ್ತವೆ.
0: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದೆ.

0: ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10 ಗಂಟೆಗೆ.

0: ಇಂದು ರಾತ್ರಿ 8 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯತ್ರಿ ವೆಂಕಟರಾಘವನ್ ಅವರ ಹಾಡುಗಾರಿಕೆ ಕೇಳಬಹುದು. ವೇಳೆ ಸರಿಯಾಗಿ 6:40.
1: ಆಕಾಶವಾಣಿ
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
3: ಸಿರಿಗನ್ನಡ ದೇವಿಯ ಮುಕುಟ
1: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ.

0: ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಜ್ಯೋತಿ ಶಂಕರ್. ಪದಪರಿಚಯ.
1: ಪ್ರಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ಎರಡು ಪದಗಳ ಪರಿಚಯ ಮಾಡಿಕೊಳ್ಳೋಣ. ಮೊದಲನೇ ಪದ ಆರತಿ ಅಥವಾ ಆಲತಿ. ಉತ್ಸವದ ವ್ಯಕ್ತಿಗಳಿಗೆ ಅರುಷಣ ಕುಂಕುಮ ಬೆರೆಸಿದ ನೀರಿನಿಂದ ಕೂಡಿದ ತಟ್ಟೆಯಿಂದ ಎತ್ತುವ ನೀರಾಜನ, ಕೆಲವು ವೇಳೆ ತಟ್ಟೆಯ ನಡುವೆ ದೀಪಗಳನ್ನೂ ಇಡುವುದು ಉಂಟು. ನೋಟವೇ ಬೆಳಗಿದ ಆರತಿ ಶಂಕರಂಗೆ ಅನ್ನುವ ಮಾತಿದೆ. ಅದರಲ್ಲೂ ಅಕ್ಕಮಹಾದೇವಿಯ ಇನ್ನೊಂದು ವಾಕ್ಯ ನೀವು ಕೇಳಿಸ್ಕೊಳ್ಬೇಕು. ಅರಿವು ಕಣ್ದೆರೆಯದವರಲ್ಲಿ ಆರತಿಯನ್ನು ಒಲ್ಲೆಯಯ್ಯ ನೀನು ಅಂತ ಹೇಳಿ ಆಕೆ ಮಾತಾಡಿದ್ದಾರೆ ತಮ್ಮ ವಚನದಲ್ಲಿ. ದೇವತಾ ಮೂರ್ತಿಗಳಿಗೆ ಕರ್ಪೂರ, ಬತ್ತಿ ಅಥವಾ ದೀಪವನ್ನ ಹೊತ್ತಿಸಿ ಮಾಡುವ ನೀರಾಜನಕ್ಕೆ ದೀಪಾರತಿ, ಮಂಗಳಾರತಿ ಅಂತ ಹೇಳಿ ಕರೀತಾರೆ. ಆರತಿ ಮಾಡುವ ಉಪಕರಣಗಳಲ್ಲೂ ಕೂಡ ವಿಶೇಷಗಳುಂಟು. ಒಂದು ಶಾಸನ ಆ ಉಪಕರಣಗಳನ್ನ ಕುರಿತು ಮಾತಾಡುತ್ತೆ. ಶ್ರೀ ವೀರಕೃಷ್ಣರಾಯ ಮಹಾರಾಯರು ಶ್ರೀ ಕಾಳಿಹಸ್ತೀಶ್ವರ ದೇವರಿಗೆ ಸಮರ್ಪಿಸ್ತ ಚಿನ್ನದ ಪುರುಷಾಮೃಗದ ಆರತಿ, ಗಿರಿಯಾರತಿ, ಬೆಳ್ಳಿಯ ಆರತಿ. ನೋಡಿ ಎಷ್ಟು ರೀತಿ ಇದೆ ಆರತಿ ಎತ್ತುವ ಆ ತಟ್ಟೆಯಲ್ಲೋ ಅಥವಾ ಉಪಕರಣದಲ್ಲೋ. ಆರತಿ ಎತ್ತು ಅನ್ನುವ ಪದಕ್ಕೆ ಅವಮಾನ ಮಾಡು ಅನ್ನುವ ಅರ್ಥವೂ ಕೂಡ ಇದೆ. ಅವನ ಅಹಂಭಾವಕ್ಕೆ ಆರತಿ ಎತ್ತಿದಂತಾಯಿತು ಅಂತ ಹೇಳಿ ಹೇಳ್ತಾರೆ. ಅಕಸ್ಮಾತ್ ಸ್ವಲ್ಪ ಬೈಗುಳಗಳಿದ್ದಾಗ ಮುಖಕ್ಕೆ ಮಂಗಳಾರತಿ ಆಯಿತು ಅಂತನೂ ಕೂಡ ಬಳಸುವುದು ರೂಢಿಯಲ್ಲಿ ಇದೆ. ಇನ್ನೊಂದು ಪದ ಅಂತರಾತ್ಮ. ಅಂತರ್, ಆತ್ಮನ್ ಇವೆರಡು ಸೇರಿ ಅಂತರಾತ್ಮ ಪದ ಬಂದಿದೆ. ಇದರ ಅರ್ಥ ಜೀವಾತ್ಮ, ಹೃದಯ ಮಧ್ಯವರ್ತಿಯಾದ ಬ್ರಹ್ಮವಸ್ತು, ಪರಮಾತ್ಮ. ಬಸವ ಪುರಾಣದಲ್ಲಿ ಜೀವಾತ್ಮ ಅಂತರಾತ್ಮನ ಸುದ್ದಿಯ ಬೆಸಗೊಂಬರೆ ಹೇಳಿ ಹೇ ಕೇಳಿಬೋ ಅನ್ನುವ ಉಲ್ಲೇಖ ಇದೆ. ಮುಚ್ಚು ಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನ್ನು ಬಿಚ್ಚಿಡುವೆ, ಓಗುರುವೆ ಅಂತರಾತ್ಮ ಅಂತ ಹೇಳಿ ಕುವೆಂಪುರು ಹೇಳಿದ್ದಾರೆ. ಒಳಗಿರುವ ಅರಿವನ್ನ ಸದಾ ಜಾಗೃತಗೊಳಿಸಿಕೊಂಡೇ ಇರಬೇಕು. ಅಂತಹವರನ್ನ ಜ್ಞಾನಿ ಅಂತ ಹೇಳಿ ಕರಿಬಹುದು. ಅವರಿಗೆ ಆ ಅಂತರಾತ್ಮದ ಪರಿಚಯ ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ. ಅದಕ್ಕೇನೆ ಯಾರೇ ಆಗಲಿ ಅಂತರಾತ್ಮ ಮೆಚ್ಚುವಂತೆ ಕೆಲಸ ಮಾಡಬೇಕು ಅನ್ನುವ ಮಾತು ಕೂಡ ಬಳಕೆಯಲ್ಲಿ ಇರುವಂಥದ್ದು.
0: ತಪ್ಪು ಒಪ್ಪು.
1: ಪ್ರಕಾರ, ಪ್ರಾಕಾರ, ಈ ಎರಡೂ ಪದಗಳು ತುಂಬಾ ಹತ್ತಿರದಲ್ಲಿ ಬಂದ್ಬಿಟ್ಟಿದೆ. ಪ್ರಕಾರ ಅಂತ ಹೇಳಿದ್ರೆ ವಿಧ, ನಮೂನೆ, ಮಾದರಿ, ರೀತಿ, ಬಗೆ ಅಂತ ಹೇಳಿ ಅರ್ಥ. ಈಗ ನಾವು ಶಾಸ್ತ್ರೀಯ ನೃತ್ಯದ ಪ್ರಕಾರಗಳು ಭರತನಾಟ್ಯ, ಕೂಚಿಪುಡಿ, ಒಡಿಸ್ಸಿ ಅಂತ ಹೇಳಿ ಹೇಳಿದಾಗ ಪ್ರಕಾರ ಅಂತ ಹೇಳಬೇಕೇ ಹೊರತು ಪ್ರಾಕಾರ ಅಂತ ಹೇಳಬಾರದು. ಹಾಗೇನೆ ತಾಳವಾದ್ಯಗಳನ್ನು ಪರಿಚಯ ಮಾಡಿಕೊಡ್ತಿರ್ತೀವಿ ಅಂತ ಇಟ್ಕೊಳ್ಳೋಣ. ಅಲ್ಲಿಯೂ ಕೂಡ ಮೃದಂಗ, ತಬಲ ಇವೆಲ್ಲ ಪ್ರಕಾರಗಳು. ಛಂದಸ್ಸಿನ ಪ್ರಕಾರಗಳನ್ನು ಹೇಳಬೇಕಾದ್ರೆ ಚಂಪು, ಷಟ್ಪದಿ, ಕಂದ, ತ್ರಿಪದಿ ಹೀಗೆ ಹೇಳ್ಕೊಂಡು ಹೋಗ್ತೀವಿ. ಅಲ್ಲಿ ಎಲ್ಲಿಯೂ ನಾವು ಪ್ರಾಕಾರ ಅಂತ ಹೇಳಿ ಬಳಸಬಾರದು. ಪ್ರಾಕಾರ ಅಂತ ಹೇಳಿ ಹೇಳಿದ್ರೆ ಗೋಡೆ, ಆವರಣ ಅಂತ ಹೇಳಿ ಅರ್ಥ. ವಿಶ್ವವಿದ್ಯಾನಿಲಯದ ಪ್ರಾಕಾರದೊಳಗೆ ಕೈತೋಟ ಇದೆ ಅಂತ ಹೇಳಿ ಬಳಸಬಹುದು. ಹಾಗೆ ದೇವಾಲಯದ ಪ್ರಾಕಾರದೊಳಗೆ ಗಣಪತಿಯ ಗುಡಿ ಇದೆ ಅಂತ ಹೇಳಿ ಹೇಳಬಹುದು. ಹಾಗಾಗಿ ಪ್ರಕಾರ ಮತ್ತೆ ಪ್ರಾಕಾರವನ್ನ ನಾವು ವಾಕ್ಯ ಏನನ್ನ ಹೇಳಕ್ ಹೊರಟಿದ್ದೀವಿ ಅನ್ನುವುದನ್ನ ನೋಡಿಕೊಂಡು ಅದನ್ನ ಬಳಸಬೇಕು.
0: ಸುಮಧುರ.
1: ಎನ್ ಶರಣಪ್ಪ ಮೇಟ್ರಿ ಅವರ ಎಮ್ಮೆ ತಮ್ಮನ ಕಗ್ಗ ಸಂಕಲನದಿಂದ ಒಂದು ಮುಕ್ತಕ ದೇಹ ದೇವಾಲಯ ಆಗುವ ಬಗೆಯನ್ನ ಈ ಮುಕ್ತಕ ವಿವರಿಸುತ್ತೆ. ಕಾಲೆ ಕಂಬಗಳಾಗಿ ತಲೆಯೇ ಗೋಪುರವಾಗಿ ಮಾಡಬೇಕು ಈ ದೇಹ ದೇವಾಲಯ. ಆವಾಗ ದೇವತಾ ಬಂದು ನೆಲೆಸುವನು ಅಲ್ಲಿ ಶುದ್ಧ ಆತ್ಮರೂಪದಲ್ಲಿ ಎಮ್ಮೆ ತಮ್ಮ.

0: ದೇಹವೇ ದೇವಾಲಯವಾದಾಗ ಪರಮಾತ್ಮ ಒಳಗೆ ಬಂದಿರುತ್ತಾನೆ. ಕಾಲುಗಳೇ ಕಂಬಗಳಾಗಿ ತಲೆ ದೇಹವೆಂಬ ದೇವಾಲಯಕ್ಕೆ ಗೋಪುರವಾಗಬೇಕು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಯ್ಯ ಬಡವನು ಎನ್ನುವ ಬಸವಣ್ಣನವರ ವಚನವನ್ನೂ ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದು. ಕಲಶವಾಗಿರುವಂತಹ ಶಿರದಲ್ಲಿ ಆಲೋಚನೆ ಸರಿಯಾಗಿ ಸುಗಮವಾಗಿ ಹರಿದಾಗ ದೇಹ ಪವಿತ್ರವಾಗಿ ಬಿಡುತ್ತದೆ. ಹೃದಯ ಶುದ್ಧವಾದಾಗ ಆರಾಧ್ಯ ದೈವ ತಂತಾನೆ ಬಂದು ನೆಲೆಸಿಬಿಡುವುದರಲ್ಲಿ ಸಂದೇಹವಿಲ್ಲ. ಅಂತರಾತ್ಮ ಮೆಚ್ಚುವಂತೆ ನಮ್ಮೆಲ್ಲ ಕೆಲಸ ಕಾರ್ಯಗಳು ಇದ್ದಲ್ಲಿ ನೈತಿಕತೆ, ಸುಸ್ವಭಾವ, ಒಳಿತು ಮಾತ್ರ ಇರುವುದೇ ಹೊರತು ಕೆಡುಕಿನ ಪ್ರಶ್ನೆ ಅಲ್ಲಿ ಏಳುವುದೇ ಇಲ್ಲ.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಜ್ಯೋತಿ ಶಂಕರ್. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಪದ್ಯಗಾಯನ ಮಹಿಮಾ ಕಶ್ಯಪ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆತ್ಮೀಯ ರೈತ ಬಾಂಧವರೇ, ಇದೇ ಬುಧವಾರ ಜೂನ್ 3ನೇ ತಾರೀಕು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-0889. ಗಮನಿಸಿ, ಇದೇ ಬುಧವಾರ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6. ಇಂದು ಸಂಜೆ 4:00 ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಸಾಧನಾ ಶಿಖರ, ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವ, ಸಮಾಜ ಸೇವೆಯನ್ನು ಜೀವನವಾಗಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮದ ಪ್ರಸ್ತುತಿ ಬಿ ದಿಗ್ವಿಜಯ್. ಇಂದು ಮಧ್ಯಾಹ್ನ 1:20 ಕಿರಣ್ ಹೆಚ್ಪಿ ಅವರು ಹಾಡಿರುವ ಭಾವಗೀತೆಗಳು. 12:35 ಚೈತ್ರಿಕಾ ಎಸ್ ಅವರಿಂದ ಭಕ್ತಿಗೀತೆಗಳನ್ನು ಕೇಳಬಹುದು. 12:45 ಜನಪದ ಸಂಗೀತ, ಬಸವರಾಜಯ್ಯ ಹಾಗೂ ಸಂಗಡಿಗರಿಂದ ಸಂಕಮನ ಕಥೆ.

0: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 6:50. ಈಗ ರೈತರಿಗೆ ಸಲಹೆಗಳು.
1: ಪ್ಲಾಸ್ಟಿಕ್ ಎಷ್ಟು ಉಪಯುಕ್ತನೋ ಅಷ್ಟೇ ಅಪಾಯಕಾರಿನೂ ಕೂಡ ಹೌದು. ಸಾಮಾನ್ಯವಾಗಿ ಪ್ಲಾಸ್ಟಿಕ್ಕಿನ ಉಪಯುಕ್ತತೆ ಆಗಲಿ ಅಥವಾ ಅನುಪಯುಕ್ತತೆ ಆಗಲಿ ಅದರ ಒಂದೇ ಗುಣದಿಂದ ಬಂದಿದೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗಬಹುದು. ಮಣ್ಣಿನಲ್ಲಿ ಪ್ಲಾಸ್ಟಿಕ್ ಕೊಳೆಯೋದಿಲ್ಲ, ಇದೇ ಇದರ ಸಕಾರಾತ್ಮಕ ಅಂಶವೂ ಹೌದು, ನಕಾರಾತ್ಮಕ ಅಂಶವೂ ಹೌದು. ಸಾಮಾನ್ಯವಾಗಿ ಬೆಳೆಗಳಿಗೆ ನೀರನ್ನು ಒದಗಿಸೋದಕ್ಕೆ ನೀವು ಪ್ಲಾಸ್ಟಿಕ್ ಪೈಪ್ಗಳನ್ನೇ ಬಳಸ್ತೀರಿ. ಭೂಮಿಯ ಒಳಗಡೆ ಈ ಪೈಪ್ಗಳಿರ್ತವೆ. ಅಕಸ್ಮಾತ್ ಏನಾದರೂ ಈ ಪ್ಲಾಸ್ಟಿಕ್ ಕೊಳೆಯೋ ಹಾಗಿದ್ದಿದ್ರೆ ನೀರನ್ನು ಸಾಕ್ಸೋದು ದುಸ್ತರ ಆಗ್ತಿತ್ತು. ಆದರೆ ನಾವು ಮಾರುಕಟ್ಟೆಯಿಂದ ಏನು ಖರೀದಿ ಮಾಡ್ತೀವಿ, ಇದನ್ನು ಮನೆಗೆ ಸಾಗಿಸೋದಕ್ಕೆ ಬಳಸುವಂತಹ ಪ್ಲಾಸ್ಟಿಕ್ ಚೀಲಗಳಿದೆಯಲ್ಲ, ಇದೇ ಬೇರೆ ರೂಪದ್ದು. ಅಂದರೆ ಪ್ಲಾಸ್ಟಿಕ್ ಮೈಕ್ರಾನ್ ಅಳತೆಯಲ್ಲಿ ದಪ್ಪದಾದಷ್ಟು ಅದರ ಮರುಬಳಕೆ ಸಾಧ್ಯತೆ ಹೆಚ್ಚು. ಇದು ಅಷ್ಟೊಂದು ದುಷ್ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಎಲ್ಲಿ ಪ್ಲಾಸ್ಟಿಕ್ ನಿಜವಾದ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತಂದರೆ, ತುಂಬ ತೆಳುವಾದ ಅಳತೆಯ ಪ್ಲಾಸ್ಟಿಕ್ ಹಾಳೆಯನ್ನು ನಾವು ಬಳಸ್ತಾ ಹೋದಾಗೇನೆ ಇದು ಮಣ್ಣಿನಲ್ಲಿ ಕರಗಲ್ಲ, ಆದರೆ ಸಣ್ಣ ಸಣ್ಣ ಚೂರುಗಳಂತೂ ಆಗತ್ತೆ. ಭಾಳ ಜನ ಪ್ರಶ್ನೆ ಮಾಡ್ತಾರೆ, ಬಿಸಿಲಲ್ಲಿ ತುಂಬ ಕಡಿಮೆ ಮೈಕ್ರಾನ್ ಇರುವಂತಹ ಪ್ಲಾಸ್ಟಿಕ್ಕನ್ನು ಇಟ್ಟರೆ ಕೈಯಲ್ಲಿ ಹಿಂಡಿದ್ರೆ ಪುಡಿ ಪುಡಿ ಆಗೋಗುತ್ತೆ, ಪುಡಿ ಆಯ್ತಲ್ಲ ಅಂತಾರೆ. ಆದರೆ ಇದು ಮಣ್ಣಲ್ಲಿ ಸಾವಿರಾರು ವರ್ಷಗಳ ಕಾಲ ಹಾಗೇ ಇರುತ್ತೆ. ಅಷ್ಟೇ ಅಲ್ಲ, ಈ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಬಳಸಲಾಗುವಂತಹ ಎಲ್ಲ ರಾಸಾಯನಿಕಗಳನ್ನು ನಿಧಾನವಾಗಿ ಮಣ್ಣಿಗೆ ನೀರಿಗೆ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಮಣ್ಣಿನ ಸ್ವಭಾವ, ನೀರಿನ ಸ್ವಭಾವ ನಿಮಗೆ ಚೆನ್ನಾಗಿ ಗೊತ್ತು. ಯಾರು ಅದನ್ನು ಬಳಕೆ ಮಾಡಿಕೊಂಡು ಬೇರೆ ಬೆಳೆಯನ್ನು ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತಾರೆ, ಅದರ ಮೂಲಕವೇ ಈ ರಾಸಾಯನಿಕಗಳು ಅದನ್ನು ಬಳಸುವಂತಹ ಪ್ರಾಣಿಗಳ ಮೇಲೆ ಪರಿಣಾಮವನ್ನು ಬೀರೋದಕ್ಕೆ ಶುರು ಮಾಡ್ತವೆ. ಹೀಗಾಗೇ ಇವತ್ತು ಮನುಷ್ಯರಲ್ಲಿ, ಜಾನುವಾರುಗಳಲ್ಲಿ ಕ್ಯಾನ್ಸರ್ ಪ್ರಮಾಣ ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ. ಇದು ಕೇವಲ ಪ್ಲಾಸ್ಟಿಕ್ಕಿಂದಲೇ ಆಯ್ತಾ ಅಂದರೆ ಅದೂ ಒಂದು ಕಾರಣ ಅಂತ ಹೇಳ್ಬೋದು. ನಾವು ವ್ಯವಸಾಯದಲ್ಲಿ ಬಳಸುವಂತಹ ರಾಸಾಯನಿಕಗಳು, ಅತಿಯಾದ ಕ್ರಿಮಿನಾಶಕಗಳು, ಇವು ಕೂಡ ಕಾರಣ ಇರಬಹುದು. ಆದರೆ ಪ್ಲಾಸ್ಟಿಕ್ ಮಾಲಿನ್ಯ ಕೂಡ ಒಂದು ಪ್ರಧಾನವಾದ ಕಾರಣನೇ. ಹಿಂದೆ ಈ ತರಹ ತೆಳುವಾದಂತಹ ಪ್ಲಾಸ್ಟಿಕ್ಕನ್ನು ಯಾರೂ ಬಳಕೆ ಮಾಡ್ತಿರಲಿಲ್ಲ. ನೀವು ನೋಡಿರ್ತೀರ, ಹಿಂದೆಲ್ಲ ನೀರನ್ನು ಸಾಗಿಸೋದಕ್ಕೆ ಪ್ಲಾಸ್ಟಿಕ್ ಕೊಡಗಳು ಮೊಟ್ಟ ಮೊದಲಿಗೆ ಬಂದಾಗ ಅದನ್ನು ರಿಪೇರಿ ಕೂಡ ಮಾಡ್ತಾಯಿದ್ರು. ಆದರೆ ಈಗ ಅದನ್ನು ಹಾಗೆ ಬಿಸಾಕ್ತಾರೆ. ಅಂದರೆ ಮರುಬಳಕೆ ಮಾಡುವಂತಹ ಪ್ಲಾಸ್ಟಿಕ್ಕಿನ ಬಳಕೆ ಮಾಡೋದ್ರಿಂದ ಪರಿಸರದ ಮೇಲೆ ಅಷ್ಟಾಗಿ ದುಷ್ಪರಿಣಾಮ ಆಗೋದಿಲ್ಲ. ಆದರೆ ಮರುಬಳಕೆ ಸಾಧ್ಯವಾಗದಂತಹ ಪ್ಲಾಸ್ಟಿಕ್ಕು ಇವತ್ತು ಕೃಷಿಯಲ್ಲಿ ಸಾಕಷ್ಟು ಬಳಕೆಯಲ್ಲಿದೆ. ಮಲ್ಚಿಂಗ್ಗಾಗಿ ಬಳಸ್ತಾರೆ, ಬೇರೆ ಬೇರೆ ಉದ್ದೇಶಕ್ಕಾಗಿ ಬಳಸ್ತಾರೆ, ಅದನ್ನು ಹಾಗೆ ಬಿಸಾಕ್ತಾರೆ. ಅದು ಖಂಡಿತವಾಗೂ ತಪ್ಪು.
0: ಇದುವರೆಗೂ ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದೀರಿ. ಈ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತ ನೇರ ಫೋನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಮತ್ತು ಡಾಕ್ಟರ್ ಮಂಜಪ್ಪ ಅವರು. ಕಾರ್ಯಕ್ರಮದ ಪ್ರಸ್ತುತಿ ಎನ್ಕೆ ಶಿವಮೂರ್ತಿ.
2: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ 4:00 ಮಹಿಳಾ ರಂಗದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಬಹುದು. ಮರೆಯದೇ ಕೇಳಿ, ಇದೇ ಶುಕ್ರವಾರ 4:00 ಮಹಿಳಾ ರಂಗದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ.
0: ವೇಳೆ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
3: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಅಥ ವಾರ್ತಾ. ಪ್ರಶಾಸನೇನ ಸಿಬಿಎಸ್ಇ ಇತಿ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷದ ಒಎಸ್ಎಂ ಇತ್ಯೇತಸ್ಯಾಹ ಆಂಕಿಕೀಯ ಮೂಲ್ಯಾಂಕನ ಪ್ರಣಾಲ್ಯಾಹ ಸೇವಾನುಬಂಧ ಸಂಬದ್ಧ ವಿಷಯಾಣಾಂ ಪರೀಕ್ಷಣಾರ್ಥಂ ಏಕಸದಸ್ಯೀಯ ಸಮಿತಿಃ ಸಂಘಟಿತಾ. ಸಮಿತಿಃ ಅಧ್ಯಕ್ಷ ಕ್ಷಮತಾ ನಿರ್ಮಾಣ ಯೋಗಸ್ಯ ಅಧ್ಯಕ್ಷ ಪದಾರೂಢ ಎಸ್ ರಾಧಾಚೌಹಾನಃ ಭವಿಷ್ಯತಿ. ಸಮಿತಿಃ ಮಾಸಾಭ್ಯಂತರೆ ಅಂತಃ ಕಾರ್ಮಿಕ ಪ್ರಶಿಕ್ಷಣ ವಿಭಾಗಾಯ ಸ್ವಪ್ರತಿವೇದನಂ ಪ್ರಸ್ತೋಷ್ಯತಿ. ಅತ್ರಾಂತರೆ ಪರಿಷದಾ ಗತವಾಸರೆ ದ್ವಾದಶ ಕಕ್ಷಾಯಾಃ ಛಾತ್ರಾಣಾಂ ಅಂಕ ಸತ್ಯಾಪನಾರ್ಥಂ ಉತ್ತರ ಪುಸ್ತಿಕಾನಾಂ ಪುನರ್ಮೂಲ್ಯಾಂಕನಾರ್ಥಂ ಚ ಅಂತರ್ಜಾಲ ಪಟಲಂ ಆಧಿಕಾರಿಕ ರೂಪೇಣ ಸಕ್ರಿಯಂ ಕೃತಂ. ಅಸ್ಮಾಕಂ ವಾರ್ತಾಹರಃ ಅವದತ್ ಯತ್ ಏಷಾ ಸುವಿಧಾ ತೇಭ್ಯಃ ಏವ ಛಾತ್ರೇಭ್ಯಃ ಉಪಲಬ್ಧಾ ಅಸ್ತಿ. ಯೇ ಖಲು ಸ್ವಮೂಲ್ಯಾಂಕಿತಾನಾಂ ಉತ್ತರಪತ್ರಾಣಾಂ ಸ್ಕ್ಯಾನ್ ಇತ್ಯೇತಾಃ ಪ್ರತಿಲಪಯಃ ಪ್ರಾಪ್ತವಂತಃ. ರಾಷ್ಟ್ರಪತಿನಾ ದ್ರೌಪದೀ ಮುರ್ಮುವರ್ಯಯಾ ಉಕ್ತಂ ಯತ್ ಶಿಕ್ಷಾ ಶಕ್ತೀಕರಣಸ್ಯ ಮಹತ್ವಪೂರ್ಣ ಸಾಧನಂ ವರ್ತತೆ. ಶಿಕ್ಷಾ ಏವ ಜನಾನ್ ಆತ್ಮನಿರ್ಭರಾನ್ ಜಾಗರೂಕಾನ್ ಕ್ಷಮಾಂಶ್ಚ ಕಾರಯತಿ. ಗತವಾಸರೆ ನವದೆಹಲಿಯಾಂ ಸಾ ಜನಜಾತೀಯ ಛಾತ್ರವೃತ್ತಿ ಲಾಭಾರ್ಥಿನಃ ಸಂಬೋಧಯತಿ ಸ್ಮ. ಅಸ್ಮಿನ್ ಅವಸರೆ ಸಾ ಉಕ್ತವತೀ ಯತ್ ವಾಸ್ತವಿಕಃ ವಿಕಾಸಃ ತದಾ ಏವ ಭವಿಷ್ಯತಿ ಯದಾ ಸಮಾಜಸ್ಯ ಸರ್ವೇ ಏವ ಪಕ್ಷಾಃ ಸಾಮಾಜಿಕಾರ್ಥಿಕ ಶೈಕ್ಷಿಕ ರೂಪೇಣ ವಿಕಸಿತಾಃ ಭವಿಷ್ಯಂತಿ. ಸಾ ಉಕ್ತವತೀ ಯತ್ ಸರ್ವಕಾರಸ್ಯ ಛಾತ್ರವೃತ್ತಿ ಯೋಜನೆಯಾ ಜನಜಾತಿ ವರ್ಗೇಭ್ಯಃ ಉಚ್ಚ ಶಿಕ್ಷಾಯಾಃ ಅವಸರಾಣಾಂ ಪ್ರದಾನೇನ ತೇಷಾಂ ಜೀವನಂ ಪರಿವರ್ತಿತಂ. ದ್ರೌಪದೀ ಮುರ್ಮುವರ್ಯ ಅವದತ್ ಯತ್ ಭಾರತೆ ಪ್ರತಿಭಾಸಂಪನ್ನಾನಾಂ ಛಾತ್ರಾಣಾಂ ನ್ಯೂನತಾ ನಾಸ್ತಿ ಅಪಿತು ತೇಷಾಂ ಅಭಿಜ್ಞಾನಂ ಪೋಷಣಂ ತೇಭ್ಯಃ ಉಚಿತ ಮಾರ್ಗದರ್ಶನಂ ಚ ಆವಶ್ಯಕಂ ವರ್ತತೆ.
4: ಯುವಾ ಹಮಾರೇ ರಾಷ್ಟ್ರ ಕಿ ಶಕ್ತಿ ಆಶಾ ಔರ್ ಉಜ್ವಲ ಭವಿಷ್ಯ ಕಿ ಪ್ರತೀಕ ಹೈ. ಮೇರಿ ಸಭಿ ಯುವಾಓ ವಿಶೇಷಕರ ಜನಜಾತಿಯ ಸಮುದಾಯ ಕೆ ಯುವಾಓ ಸೆ ಅನುರೋಧ ಹೈ ಕಿ ಉನ್ಹೇ ಆಪ್ನೇ ಜೋಡೋ ಔರ್ ಅಪ್ನೇ ಲೋಗೋಂ ಕೋ ನಹೀ ಭೂಲ್ನಾ ಚಾಹಿಯೆ. ಯುವಾ ಶಕ್ತಿ ವಿರಾಸತ್ ಪರ್ ಗರ್ವ ಕರ್ತೆ ಹುಯೆ ಆಧುನಿಕ ಶಿಕ್ಷಾ ಔರ್ ತಕ್ನೀಕೋ ಕೆ ಬಲ್ ಪರ್ ಆಗೆ ಬಢೆ ತಬ್ ಸಶಕ್ತ ಸಮೃದ್ಧ ಔರ್ ಆತ್ಮನಿರ್ಭರ ಭಾರತ ಕಾ ನಿರ್ಮಾಣ ಹೋಗಾ.
3: ಭಾರತಸ್ಯ ಮುಖ್ಯ ನ್ಯಾಯಾಧೀಶ ನ್ಯಾಯಮೂರ್ತಿ ಸೂರ್ಯಕಾಂತಃ ಗತವಾಸರೆ ಸರ್ವೋಚ್ಚ ನ್ಯಾಯಾಲಯಸ್ಯ ಪಂಚ ನ್ಯಾಯಾಧೀಶೇಭ್ಯಃ ಪದಗೋಪನೀಯತಾಯೈ ಪ್ರತಿಶ್ರಾವಿತವಾನ್. ನ್ಯಾಯಮೂರ್ತಿ ಶೀಲನಾಗೋ ಶ್ರೀಚಂದ್ರಶೇಖರಃ ಸಂಜೀವ ಸಚಿದೇವ ಅರುಣಪಲ್ಲಿ ವರಿಷ್ಠಾಧಿವಕ್ತ್ರಿ ವಿ ಮೋಹನಾ ಚ ಸರ್ವೋಚ್ಚ ನ್ಯಾಯಾಲಯಸ್ಯ ನ್ಯಾಯಾಧೀಶತ್ವೇನ ಶಪಥವಚನಂ ಸ್ವೀಕೃತವಂತಃ. ಅವಧೇಯಂ ಯತ್ ಕೇಂದ್ರೇಣ ಸರ್ವೋಚ್ಚ ನ್ಯಾಯಾಲಯೀಯ ನ್ಯಾಯವಿದ್ ಸಮಿತೇಃ ಅನುಶಂಸಾಂ ಆಲಕ್ಷ್ಯ ಏವ ಇತೇಷಾಂ ನಿಯುಕ್ತಿ ವಿಷಯಣೆ ಸ್ವೀಕೃತಿಃ ದತ್ತಾ. ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರ ಸಮಾರೋಹ ಅದ್ಯ ನವದೆಹಲ್ಯಾಂ ಆಯೋಜಯಿಷ್ಯತೆ. ಏತೆ ಪುರಸ್ಕಾರಾಃ ದೇಶಸ್ಯ ದ್ವಿಚತ್ವಾರಿಂಶತ್ ಸಂಖ್ಯಾಕೇಭ್ಯಃ ಉತ್ಕೃಷ್ಟ ಪಂಚಾಯತ್ಯೇಭ್ಯಃ ಪ್ರದಾಸ್ಯಂತೆ. ಸಮಾರೋಹಾವಸರೆ ದೀನದಯಾಲೋಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರಃ ಇತ್ಯಸ್ಯಾಂ ಶ್ರೇಣ್ಯಾಂ ಚತುಸ್ತ್ರಿಂಶತ್ ಗ್ರಾಮ ಪಂಚಾಯತ್ತೇಭ್ಯಃ ನಾನಾಜಿ ದೇಶಮುಖ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ಶ್ರೇಣ್ಯಾಂ ಚ ಅಷ್ಟ ಪಂಚಾಯತ್ತೇಭ್ಯಃ ಪುರಸ್ಕಾರಾಃ ಪ್ರದಾಸ್ಯಂತೆ. ಭಾರತೀಯರ್ತು ವಿಭಾಗೇನ ಸೂಚಿತಂ ಯತ್ ಅದ್ಯ ಕರ್ನಾಟಕಸ್ಯ ಆಭ್ಯಂತರೀಣೇಷು ಭಾಗೇಷು ಕೇರಳ ಮಾಹೆ ಲಕ್ಷದ್ವೀಪ ತಮಿಳುನಾಡು ಪುದುಚೇರಿ ಕರಾಯಿಕಲೇಷು ಚ ತೀವ್ರವೃಷ್ಟಿಃ ಭವಿಷ್ಯತಿ. ಆಗಾಮಿ ದಿವಸದ್ವಯ ಪರ್ಯಂತಂ ಹರಿಯಾಣ ಚಂಡೀಗಢ ದಿಲ್ಲಿ ಛತ್ತೀಸ್ಗಢ ಝಾರಖಂಡ್ ಗುಜರಾತ್ ಗೋವಾ ಮಹಾರಾಷ್ಟ್ರ ಆಂಧ್ರಪ್ರದೇಶ ತೆಲಂಗಾಣ ಪಶ್ಚಿಮೋತ್ತರ ಪ್ರದೇಶು ತೀವ್ರ ಝಂಝಾವಾತೇನ ಸಹ ಗರ್ಜನಸ್ಯ ತಡಿತ್ಪಾತಸ್ಯ ಚ ಸಂಭಾವನಾ ವರ್ತತೆ. ಅಂತೆ ಕ್ರೀಡಾವಾರ್ತಾಸು ಮಹಿಳಾನಾಂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾ ಮಾಲಿಕಾಯಾಂ ಗತರಾತ್ರು ಇಂಗ್ಲೆಂಡ್ ದೇಶಸ್ಯ ಟೌಂಟನ್ ನಗರೆ ಕೌಂಟಿ ಕ್ರೀಡಾಂಗಣೆ ಆಯೋಜಿತೆ ತೃತೀಯ ಅಂತಿಮೆ ಚ ದ್ವಂದ್ವೆ ಇಂಗ್ಲೆಂಡಿನ ಭಾರತಂ ಷಡ್ಭಿಃ ಕ್ರೀಡಕೈಃ ಪರಾಜಿತಂ. इत्थम् इंग्लैंडेन 2-1 इत्यतेन स्पर्धांतरालेन श्रृंखला जिता। इति वार्ताः।
0: ಆಕಾಶವಾಣಿ ಮೈಸೂರು, ಸಮಯ ಸರಿಯಾಗಿ 7 ಗಂಟೆ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ದೈಹಿಕ ದೀಕ್ಷೆ ಪ್ರೀತಿಯ ಕೇಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನ ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6. ಇಂದು ರಾತ್ರಿ 9:30 ನಾಟಕ ಕೇಳು ಜನಮೇ ಜಯ ಶ್ರೀರಂಗರ ರಂಗನಾಟಕವನ್ನ ಬಾನುಲಿಗೆ ಅಳವಡಿಸಿ ನಿರ್ದೇಶನ ಮಾಡಿರುವವರು ಡಾಕ್ಟರ್ ವಸಂತ ಕವಲಿ. ರಾತ್ರಿ 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮಧ್ಯಮ ವರ್ಗದ ಕಲ್ಯಾಣ ಈ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ರಾತ್ರಿ 8:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಗಾಯತ್ರಿ ವೆಂಕಟರಾಘವನ್ ಅವರ ಹಾಡುಗಾರಿಕೆ. ಆಕಾಶವಾಣಿ ಮೈಸೂರು, ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ಆನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಏನೇ ಅದು, ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ, ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು, ಅವರು ನಮ್ಮ ಹಾಗೆ ಮನುಷ್ಯರಲ್ವಾ.
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು, ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
4: ಖಂಡಿತ. ಸಹನಾ ಅವ್ರ ಅಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
5: ಹೌದು, ನನಗೂ ಬಂದಿದೆ ಕಣೆ.
4: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
6: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
4: ಅಯ್ಯೋ, ನಿಂಗೂ ಬಂತಾ?
6: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ, ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
4: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
7: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣ ವಚನ ಸ್ವೀಕಾರ, ಲೋಕಭವನ ಸನ್ನದ್ದ. ಕರ್ನಾಟಕದಲ್ಲಿ ಹೊಸ ಯುಗ ಆರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ವಾರ್ತೆಗಳ ವಿವರ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಲೋಕಭವನದಲ್ಲಿ ಇಂದು ಪ್ರಮಾಣ ವಚನ ಸ್ವೀಕರಿಸುವ ಹಿನ್ನೆಲೆ ಭರದ ಸಿದ್ದತೆಗಳು ನಡೆದಿವೆ. ಈ ನಡುವೆ ಸಚಿವ ಸಂಪುಟಕ್ಕೆ ಯಾರನ್ನು ತೆಗೆದುಕೊಳ್ಳಬೇಕು ಎನ್ನುವ ಕುರಿತು ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಸಭೆ ನಡೆಸಿ, ಈ ವೇಳೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ನಾಯಕರಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸುರ್ಜೇವಾಲಾ ಪಾಲ್ಗೊಂಡಿದ್ದರು. ಮೊದಲ ಹಂತದಲ್ಲಿ 8-10 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಇಂದು ಸಂಜೆ 4:05 ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಲಿರುವ ಹಿನ್ನೆಲೆ ಲೋಕಭವನದ ಸುತ್ತಮುತ್ತ ಜನಸಂದಣಿ ಸೇರುವ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗುವ ಸಂಭವನೀಯತೆ ಇರುವ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ, ಬಹುಮಹಡಿ ಕಟ್ಟಡಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಅಪರಾಹ್ನ ರಜೆ ಘೋಷಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ ವೇಳೆ ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ಇಂದು ಮಧ್ಯಾಹ್ನ 12:00 ರಾತ್ರಿ 8:00 ಕೆಲ ರಸ್ತೆಗಳಲ್ಲಿ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕರ್ನಾಟಕದ ಜನರು ನನ್ನ ಮೇಲೆ ವಿಶ್ವಾಸ ಹೊಂದಿದ್ದಾರೆ. ರೈತರು, ಮಹಿಳೆಯರು ಹಾಗೂ ಯುವ ಪೀಳಿಗೆಯನ್ನು ಸೇರಿ ನಾನು ಸಮಾಜದ ಪ್ರತಿಯೊಂದು ವರ್ಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತೇನೆ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ಯಾವುದನ್ನು ಕನಸು ಎಂದು ಹೇಳುವುದಿಲ್ಲ, ಕಠಿಣ ಪರಿಶ್ರಮದ ಜೊತೆಗೆ ಸಮರ್ಪಣೆ ಎಂದು ಕರೆಯುತ್ತೇನೆ. ಇದು ಕಠಿಣ ಸಮಯ, ವಿಳಂಬವಾಗಿರಬಹುದು, ಆದರೆ ನಿರಾಕರಣೆಗೆ ಒಳಗಾಗಿಲ್ಲ. ಇಲ್ಲಿ ಶಿವಕುಮಾರ್ ಒಬ್ಬನ ವಿಚಾರವಲ್ಲ, ಕಾಂಗ್ರೆಸ್ ಪಕ್ಷದ ಇತಿಹಾಸದೊಂದಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆಯಿಟ್ಟಿರುವ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿದೆ ಎಂದರು. ನನ್ನ ಮೇಲೆ ನಂಬಿಕೆ ಇಟ್ಟಿರುವ ವಿಶ್ವಾಸಕ್ಕೆ ನಾನು ಬದ್ಧನಾಗಿದ್ದೇನೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲರ ಆಶೋತ್ತರಗಳನ್ನು ಈಡೇರಿಸುತ್ತೇನೆ. ದಾರಿ ಅಷ್ಟು ಸುಲಭವಾಗಿಲ್ಲ, ಆದರೂ ಇದನ್ನು ನಿರ್ವಹಿಸಬೇಕು. ನಾನು ನನ್ನ ಕೆಲಸವನ್ನು ತುಂಬಾ ಪ್ರಾಮಾಣಿಕವಾಗಿ ಸಮರ್ಪಣಾ ಭಾವದಿಂದ ಮಾಡುತ್ತೇನೆ ಎಂದು ಹೇಳಿದರು. ಕರ್ನಾಟಕ ವಿಧಾನಮಂಡಲವನ್ನು ಮುಂದಿನ ಕೆಲ ತಿಂಗಳೊಳಗೆ ಸಂಪೂರ್ಣ ಡಿಜಿಟಲೀಕರಣಗೊಳಿಸಿ ಕಾಗದರಹಿತ ವ್ಯವಸ್ಥೆಗೆ ಬದಲಾಯಿಸಲಾಗುವುದು ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಬೆಂಗಳೂರು ಕರ್ನಾಟಕ ಹಾಗೂ ದೇಶದ ಮಾಹಿತಿ ತಂತ್ರಜ್ಞಾನ ರಾಜಧಾನಿಯಾಗಿರುವ ಹಿನ್ನೆಲೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಆಧುನಿಕ ತಂತ್ರಜ್ಞಾನಕ್ಕೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ವಿಧಾನಮಂಡಲವನ್ನು ಡಿಜಿಟಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿಧಾನಮಂಡಲವನ್ನು ಸಂಪೂರ್ಣ ಕಾಗದರಹಿತವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಚರ್ಚೆ ನಡೆದಿತ್ತು. ಕೇಂದ್ರ ಸರ್ಕಾರದ ರಾಷ್ಟೀಯ ಇ ವಿಧಾನ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ ಒಪ್ಪಿಗೆ ನೀಡಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಇಲಾಖೆ ಹಾಗೂ ರಾಜ್ಯ ವಿಧಾನಮಂಡಲ ಈ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬೆಂಗಳೂರು ಮತ್ತು ಬೆಳಗಾವಿಯ ವಿಧಾನಸಭೆಗೆ 78 ಕೋಟಿ ರೂಪಾಯಿ ಹಾಗೂ ಎರಡೂ ಕಡೆಯ ವಿಧಾನ ಪರಿಷತ್ ಡಿಜಿಟಲೀಕರಣ ಮಾಡಲು 52 ಕೋಟಿ ರೂಪಾಯಿ ಯೋಜನಾ ವೆಚ್ಚ ಸಿದ್ದಗೊಂಡಿದೆ ಎಂದರು. ಕಲಬುರಗಿ ಜಿಲ್ಲೆಯ ಆಳಂದ ಗಲಭೆ ಪ್ರಕರಣ ವಾಪಸ್ ಪಡೆದಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ

0: ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಲೋಕಭವನದಲ್ಲಿ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಛಲವಾದಿ ನಾರಾಯಣ ಸ್ವಾಮಿ, ಆಳಂದದಲ್ಲಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಅಪಮಾನ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿದ್ದ ಗಂಭೀರ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಹಿಂಪಡೆದಿರುವುದು ಆಘಾತಕಾರಿ ಮತ್ತು ಖಂಡನೀಯ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಗಳಿಗೆ ಆಯ್ಕೆ ಮಾಡಲಾಗಿದ್ದು, ಸಚಿವಾಲಯದ ಪ್ರಕಾರ ಕರ್ನಾಟಕವು 6 ಪಂಚಾಯತ್ಗಳಿಗೆ ಪುರಸ್ಕಾರ ಪಡೆಯುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ನಂತರ ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದಿವೆ. ಆಕಾಶವಾಣಿಗೆ 90 ವರ್ಷ ತುಂಬುತ್ತಿರುವ ಹಿನ್ನೆಲೆ ಆಕಾಶವಾಣಿ ಭದ್ರಾವತಿ ಹಾಗೂ ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಸಹಯೋಗದಲ್ಲಿ ಬಾನುಲಿ ಬರಹ ವಿಶೇಷ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಪತ್ರಿಕೋದ್ಯಮ ಹಾಗೂ ಕನ್ನಡ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಆಸಕ್ತರು ಭಾಗವಹಿಸಿದ ಈ ಕಾರ್ಯಾಗಾರದಲ್ಲಿ ಕೇಂದ್ರದ ಮುಖ್ಯಸ್ಥ ಎಸ್ಆರ್ ಭಟ್ ಅವರು, ಆಕಾಶವಾಣಿಗೆ 90 ವರ್ಷ ತುಂಬುತ್ತಿದೆ, ದೇಶದ ಪ್ರಥಮ ಎಲೆಕ್ಟ್ರಾನಿಕ್ ಮಾಧ್ಯಮವಾಗಿ ಆರಂಭವಾದ ಆಕಾಶವಾಣಿ 10 ಹಲವು ಪ್ರತಿಭೆಗಳನ್ನು ಹೊರತಂದಿರುವುದಲ್ಲದೆ ಪ್ರತಿದಿನ ಆಬಾಲ ವೃದ್ಧರಿಗೆ ವಿವಿಧ ರೀತಿಯ ಕಾರ್ಯಕ್ರಮ ನೀಡುತ್ತಿದೆ, ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಸಂಶೋಧಕರಾಗಿ ವಸ್ತುನಿಷ್ಠ ವರದಿ ಮಾಡಿದರೆ ಜನಮನ ಗೆಲ್ಲಲು ಸಾಧ್ಯ ಎಂದರು. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ನ್ನು ವಿಶ್ವಾಸಾರ್ಹ, ಕೈಗೆಟುಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿವರ್ಷ ಜೂನ್ 3 ಈ ದಿನವನ್ನು ಆಚರಿಸಲಾಗುತ್ತದೆ. ಇದು ಸೈಕ್ಲಿಂಗ್ನ ಆರೋಗ್ಯ ಮತ್ತು ಪರಿಸರ ಪ್ರಯೋಜನಗಳನ್ನು ಎತ್ತಿ ತೋರಿಸುವ ವಿಶ್ವಸಂಸ್ಥೆಯ ಅಧಿಕೃತ ಆಚರಣೆಯಾಗಿದೆ. ಕೈಗೆಟುಕುವ, ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಸಾರಿಗೆ ವಿಧಾನವಾಗಿ ಸೈಕಲ್ಗಳ ಮಹತ್ವವನ್ನು ಎತ್ತಿ ತೋರಿಸುವುದು ಈ ದಿನದ ಮಹತ್ವವಾಗಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಚಲನಶೀಲತೆಯನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾದುದು. ಈ ಬಾರಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಬೈಸಿಕಲ್ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ನ ಅಧ್ಯಕ್ಷ ಶೆಟ್ಟಪ್ಪ ಫಿರಂಗಿ.
4: ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೂನ್ 3 ವಿಶ್ವ ಬೈಸಿಕಲ್ ದಿನಾಚರಣೆಯನ್ನ ಆಚರಿಸ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ನಾವೆಲ್ಲ ಒಂದು ಉತ್ಕೃಷ್ಟ ಮತ್ತು ಸದೃಢ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ, ಒಂದು ಒಳ್ಳೆಯ ಆರೋಗ್ಯಕರ ಶೈಲಿಯ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ನಾವು ಪ್ರತಿದಿನದ ಒಂದು ಈ ಬದುಕಿನ ತುಡಿತದಲ್ಲಿ ನಾವೆಲ್ಲ ಸೈಕ್ಲಿಸ್ಟ್ಗಳಾಗಿ ಮತ್ತು ನಮ್ಮ ಒಂದು ಆರೋಗ್ಯ ರಕ್ಷಣೆಗಾಗಿ ಸೈಕಲ್ ಮತ್ತು ಪೆಡಲ್ ಮಾಡುವುದರ ಮೂಲಕ ತುಂಬಾ ಆರೋಗ್ಯಕರವಾಗಿ ಇಟ್ಕೊಳ್ಳಲು ನಾವು ಪ್ರತಿನಿತ್ಯ ಸೈಕ್ಲಿಂಗ್ ಮಾಡುವುದು ತುಂಬಾ ಅತ್ಯವಶ್ಯಕವಾಗಿದ್ದು, ಜೂನ್ 7 ಬೆಳಗಿನ ಜಾವ 7 ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯ ಧಾರವಾಡ ಇವರ ಆವರಣದಲ್ಲಿ ನಮ್ಮ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ನ ಸೈಕ್ಲೋತ್ಸವ 2026 ಕಾರ್ಯಕ್ರಮಗಳನ್ನ ಒಂದು 10-15 ಕಿಲೋಮೀಟರ್ಗಳ ಒಂದು ಸಣ್ಣ ರೈಡ್ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಆಗಲಿದೆ.
0: ವಿಶ್ವ ಪರಿಸರ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆಯಾಗಬಾರದು, ಅದು ನಮ್ಮ ಜಂಟಿ ಜವಾಬ್ದಾರಿಯನ್ನು ನೆನಪಿಸುವ ಮತ್ತು ವರ್ಷಪೂರ್ತಿ ಕಾರ್ಯನಿರ್ವಹಿಸುವ ಯೋಜನೆಯಾಗಬೇಕು. ಆರೋಗ್ಯಕರ ರಾಷ್ಟದ ನಿರ್ಮಾಣಕ್ಕೆ ಆರೋಗ್ಯಕರ ಪರಿಸರ ಅಗತ್ಯ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ IISc ದಿವೇಕ ಹವಾಮಾನ ಬದಲಾವಣೆ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿರುವ ಹವಾಮಾನ ಮಾಲಿನ್ಯ ಮತ್ತು ಆರೋಗ್ಯ, ಭಾರತದಲ್ಲಿ ಸುಸ್ಥಿರ ಭವಿಷ್ಯದ ಹಾದಿಗಳು ಎಂಬ 2 ದಿನಗಳ ರಾಷ್ಟೀಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ಪಕ್ಕದ ಆಂಧ್ರಪ್ರದೇಶದ ಕರ್ನೂಲು, ಅನಂತಪುರ ಸೇರಿದಂತೆ ಒಟ್ಟು 7-8 ಜಿಲ್ಲೆಗಳ ರೈತರ ನೀರಾವರಿಯ ಹಿತದೃಷ್ಟಿಯಿಂದ ತುಂಗಭದ್ರಾ ಜಲಾಶಯದ ಒಟ್ಟು 33 ಗೇಟ್ಗಳ ಅಳವಡಿಕೆಯ ಕಾರ್ಯ ಯಶಸ್ವಿ

0: ಹೆಚ್ಚಾಗಿ ಜರುಗಿದ್ದು, ಸುರಕ್ಷತೆ ಮತ್ತು ಆಧುನೀಕರಣದ ದೃಷ್ಟಿಯಿಂದ ಕ್ರಿಸ್ಟ್ ಗೇಟ್ಗಳಿಗೆ ಹೊಸ ಚೈನ್ ಅಳವಡಿಕೆ ಕಾರ್ಯವೂ ಸಹ ತ್ವರಿತಗತಿಯಿಂದ ನಡೆಯುತ್ತಿದೆ. 11 ಗೇಟ್ಗಳಿಗೆ ಚೈನ್ ಅಳವಡಿಕೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದ್ದು, ಎಲ್ಲಾ ಗೇಟ್ಗಳಿಗೆ ಜೂನ್ 20ರ ಒಳಗೆ ಪೂರ್ಣಗೊಳ್ಳಲಿದೆ ಎಂದು ತುಂಗಭದ್ರಾ ಜಲಾಶಯದ ಕಾರ್ಯನಿರ್ವಾಹಕ ಅಭಿಯಂತರ ಚಂದ್ರಶೇಖರ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣ ವಚನ ಸ್ವೀಕಾರ, ಲೋಕಭವನ ಸನ್ನದ್ದ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025ರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಸಮಯ ಸರಿಯಾಗಿ 7:15:33. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಕೌಶಲ್ಯಾಭಿವೃದ್ಧಿಯ ಮಹತ್ವ ಭಾಗವಹಿಸ್ತಾ ಇದ್ದಾರೆ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ, ಸುಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಿಗೆ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಏನು ಅಂದ್ರೆ ಡಿಗ್ರಿ ಆಯ್ತು ಮುಂದೇನಪ್ಪ? ಈ ಪ್ರಶ್ನೆಗೆ ಉತ್ತರ ಕೊಡೋ ಅಷ್ಟರಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಕೆಲಸ ಸಿಗ್ತಾ, ಹುಡುಕ್ತಾ ಇದೀಯಾ, ಗ್ಯಾರಂಟಿ ಕೆಲಸ ಸಿಗುತ್ತಾ, ಹೀಗೆ. ಆದ್ರೆ ಈಗಿನ ಕಂಪನಿಗಳು ಕೇಳೋ ಪ್ರಶ್ನೆ ಏನು ಅಂದ್ರೆ, ಏನ್ ಓದಿದೀರಾ ಅನ್ನೋದಷ್ಟೇ ಅಲ್ಲ, ನೀವು ನಮ್ಮ ಕಂಪನಿಗೆ ಸೇರಿದ್ರೆ ಏನ್ ಮಾಡ್ತೀರಾ, ಯಾವ ಬದಲಾವಣೆ ಅಥವಾ ಲಾಭ ತರ್ತೀರಾ ಅಂತ ಕೇಳ್ತಾರೆ. ಈ ರೀತಿಯ ಪ್ರಶ್ನೆಗಳು ಎದುರಾದಾಗ ನಮ್ಮ ಸಹಾಯಕ್ಕೆ ಬರೋದು ನಮ್ಮ ಕೌಶಲ್ಯ, ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್. ಅದಕ್ಕಾಗಿಯೇ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ ಬೆಂಗಳೂರು ಹೇಗೆ ವಿದ್ಯಾರ್ಥಿಗಳನ್ನ, ವೃತ್ತಿಪರರನ್ನ ಮತ್ತು ಸಾಮಾನ್ಯ ಯುವಕರು ಉತ್ತಮ ಕರಿಯರ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಎಲ್ಲ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಸಿಡ್ಯಾಕ್ ಬೆಂಗಳೂರಿನ ಶಿಲ್ಪಾ ಬೊಂಬ್ರಿಯವರು, ಸೈಂಟಿಸ್ಟ್ ಇ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ ಮೇಡಮ್.
3: ಸಿಡ್ಯಾಕ್ ಬೆಂಗಳೂರಿನಲ್ಲಿ ಯಾವ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ?
4: ACTS ಪ್ರೋಗ್ರಾಮ್ಸ್, ಅದು ನಮ್ದು ಒನ್ ಆಫ್ ದ ಪ್ರೋಗ್ರಾಮ್ಸ್ ನಾವು ನಡೆಸೋದು. ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಪ್ರಮುಖ ಪ್ರೋಗ್ರಾಮ್ ನಾವು ಯಾವ್ದು ನಡೆಸ್ತೇವೆ ಅಂದ್ರೆ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಫುಲ್ ಸ್ಟಾಕ್ ಡೆವಲಪ್ಮೆಂಟ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವು NCVT ಸರ್ಟಿಫೈಡ್, NCVT ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಸರ್ಟಿಫೈಡ್ ಕೋರ್ಸಸ್ ಗಳು. ಇವರು ಬರೀ ಕೋರ್ಸ್ ಮಾಡೋದಷ್ಟೇ ಇಲ್ಲ, ಪ್ರಾಜೆಕ್ಟ್ಸ್ ಮಾಡ್ತಾರೆ, ಲ್ಯಾಬ್ ಅಸೈನ್ಮೆಂಟ್ಸ್, ಕೋಡಿಂಗ್ ಅಸೈನ್ಮೆಂಟ್ಸ್, ಕೋಡ್ ಹೆಂಗ್ ಬರೆಯೋದಂತೂ ಕಲಿತಾರೆ, ಅವರು ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಅಲ್ಲಿ ಹೇಗ್ ವರ್ಕ್ ಮಾಡೋದನ್ನು ಕಲಿಯುತ್ತಾರೆ.
3: ಸಿಡ್ಯಾಕ್ ಕೋರ್ಸ್ ಮಾಡಿದ್ರೆ ಲೈಫ್ ಚೇಂಜ್ ಆಗುತ್ತೆ ಅಂತ ಬಹಳಷ್ಟು ಕಡೆ ನಾವು ಕೇಳಿರ್ತೀವಿ. ACTS ಆಕ್ಟ್ಸ್ ಕಾರ್ಯಕ್ರಮದಲ್ಲಿ ಅಂತದ್ ಏನ್ ವಿಶೇಷತೆ ಇದೆ?
4: ನಮ್ದು 12 ಸೆಂಟರ್ಸ್ ಇದೆ ಅಕ್ರಾಸ್ ಇಂಡಿಯಾ. ನೀವ್ ಎಲ್ಲಿ ಹೋದ್ರೂ ನೀವು ಈ ಸಿಡ್ಯಾಕ್ ಬಗ್ಗೆ ಕೇಳಿದ್ರೆ, ಸಿಡ್ಯಾಕ್ ಫಸ್ಟ್ ನೋನ್ ಇರೋದು ಅದು ಪರಮ್ ಸುಪ್ಯೂರ್ ಕಂಪ್ಯೂಟರ್ಸ್. ನೆಕ್ಸ್ಟ್ ಬಂದು ಟ್ರೈನಿಂಗ್, ಒಂದ್ಸರಿ ವಿದ್ಯಾರ್ಥಿಗಳು ಟ್ರೈನಿಂಗ್ ಮಾಡಿ ಹೊರಗೆ ಬಂದ್ರೆ ಅವ್ರ ಲೈಫೇ ಚೇಂಜ್ ಆಗುತ್ತೆ, ಅವ್ರ ಪೊಸಿಷನ್ಸ್ ಚೇಂಜ್ ಆಗುತ್ತೆ. ಸಿಡ್ಯಾಕ್ ಕೋರ್ಸಿಗೆ ಅಷ್ಟೊಂದು ವೇಟೇಜ್ ಇದೆ, ಲೈಕ್ ದೇ ಆರ್ ಇಂಡಸ್ಟ್ರಿ ರೆಡಿ ಅಂತ. ಒಂದು ವಿದ್ಯಾರ್ಥಿ ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸ್ಟೂಡೆಂಟ್ ಒಬ್ನ ರವಿ ಅಂತ, ಅವರು ತುಂಬಾ ಹಳ್ಳಿಯಿಂದ ಬಂದವರು. ಹೀ ಹ್ಯಾಡ್ ಕಂಪ್ಲೀಟೆಡ್ ಹಿಸ್ BE ಡಿಗ್ರಿ, ಕೆಲಸ ಸಿಕ್ಕಿಲ್ಲ. ಸೊ ಅವ್ರ ತಂದೆ ಕೇಳ್ತಾ ಇದ್ರು, ಏನಪ್ಪ ಏನಾದ್ರೂ ಇಂಟರ್ವ್ಯೂ ಬಂತ ಹೇಗೆ ಅಂತ. ಅವನ್ಗೆ ಸ್ವಲ್ಪ ಮುಜುಗರ, ಏನು ಇವತ್ತು ಇಂಟರ್ವ್ಯೂ ಕಾಲ್ಸ್ ಇಲ್ಲಲ್ಲ ಅಂತಂದು ದಿನೇ ದಿನೇ ಹೀಗೆ ಆಯ್ತು. ದೆನ್ ಹೀ ಸ್ಟಾರ್ಟೆಡ್ ಅವಾಯ್ಡಿಂಗ್ ಮೀಟಿಂಗ್ ಸ್ಟೂಡೆಂಟ್ಸ್, ಮತ್ತೆ ಲಿಂಕ್ಡ್ಇನ್ ಪ್ರೊಫೈಲ್ ಓಪನ್ ಮಾಡೋದು ಬಂದ್ ಮಾಡಿದ. ಆ ಹೊತ್ತಿನಲ್ಲಿ ಅವನು ಸ್ನೇಹಿತ ಒಬ್ನು ಆಕ್ಸ್ ಕೋರ್ಸ್ ಬಗ್ಗೆ ಹೇಳ್ತಾನೆ. ಅದನ್ನ ಕೇಳ್ಬಿಟ್ಟು ಅವನು ಆಕ್ಸ್ ಕೋರ್ಸ್ ಜಾಯ್ನ್ ಆಗ್ತಾನೆ. ಫಸ್ಟ್ ಬಂದಾಗೆ ಹುಡುಗರು ಎಲ್ಲರೂ ನೋಡ್ಬಿಟ್ಟು ಹಿಲ್ ಬಿ ಕನ್ಫ್ಯೂಸ್ಡ್, ಏನಪ್ಪ ನಾನು ಯಾವ ವರ್ಲ್ಡ್ ಅಲ್ಲಿ ಬಂದಿದ್ದೀನಿ, ಎಲ್ಲರೂ ಕೋಡ್ AI ಅಂತ ಮಾತಾಡ್ತಾ ಇದ್ದಾರಲ್ಲ ಅಂತ. ನೆಕ್ಸ್ಟ್ ಹಿಲ್ ಜಸ್ಟ್ ಸ್ಟಾರ್ಟ್ ಲರ್ನಿಂಗ್ ದ ಥಿಂಗ್ಸ್ ಒನ್ ಬೈ ಒನ್. ದಿನೇ ದಿನೇ ಕಳೆದಂಗೆಲ್ಲ ಅವನು ಅವ್ನ ಲ್ಯಾಬ್ ಅಸೈನ್ಮೆಂಟ್ಸ್, ಅವ್ನ ಥಿಯರಿ ಸೆಷನ್ಸ್ ಎಲ್ಲ ಅಟೆಂಡ್ ಮಾಡಕ್ ಶುರು ಮಾಡಿ ಹಿಲ್ ಕೋಪ್ ಅಪ್ ವಿತ್ ದ ಕೋರ್ಸ್. ಅಂಡ್ ಒನ್ ಡೇ ಹಿಲ್ ಕಮ್ ಅಪ್ ವಿತ್ ಅ ವೆರಿ ಗುಡ್ ಮಾರ್ಕ್ಸ್ ಅಂಡ್ ಹಿಲ್ ಪಾಸ್ ಔಟ್ ದ ಕೋರ್ಸ್ ಅಂಡ್ ಹಿ ಗೆಟ್ಸ್ ಪ್ಲೇಸ್ಡ್ ಇನ್ ಒನ್ ಆಫ್ ದ ಬೆಸ್ಟ್ ಕಂಪನಿ. ಒಂದ್ಸರಿ ಪ್ಲೇಸ್ ಆದ್ಮೇಲೆ ಹಿಲ್ ಬಿ ವೆರಿ ಪ್ರೌಡ್ ಸೇಯಿಂಗ್ ದಟ್ ಆಫ್ಟರ್ ದಿಸ್ ಕೋರ್ಸ್ ಐ ಹ್ಯಾವ್ ಜಾಯಿನ್ ಸಮ್ವೇರ್ ಆಸ್ ಅ ಸಾಫ್ಟ್ವೇರ್ ಎಂಜಿನಿಯರ್ ಅಂತ. ಆಕ್ಸ್ ಕೋರ್ಸ್ ಮಾಡಿದ್ಮೇಲೆ ಅವ್ರಿಗೆ ಫೀಲ್ ಬರೋದೇನೋ ಅಥವಾ ಆಕ್ಸ್ ಕೋರ್ಸ್ ಅಲ್ಲಿ ಅವ್ರಿಗೆ ಕರ್ತಿದ್ದೇನೋ ಅಂತ ಗೊತ್ತಿಲ್ಲ.

0: ಆಗಿರಬೇಕು. ಸಿಲೆಕ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ, ಅದರ ಮೂಲಕ ಎಕ್ಸಾಮ್ ಬರೆದ್ಬಿಟ್ಟು ಕೋರ್ಸ್ ಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿ ಕೋರ್ಸ್ ಅನ್ನ ತಗೋಬೇಕು. ನಮ್ದು ನೆಕ್ಸ್ಟ್ ಪಿಜಿ ಕೋರ್ಸ್ ಬ್ಯಾಚ್ ಸ್ಟಾರ್ಟ್ ಆಗೋದು August 24, 2026 ಅಲ್ಲಿ. ಈಗ ನಮ್ದು ಸಿಕ್ಯಾಟ್ ಎಕ್ಸಾಮ್ July 4 ಮತ್ತು June 5 ಅನೌನ್ಸ್ ಆಗಿದೆ. ಅಪ್ಲಿಕೇಶನ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ, May 26 ರಿಂದ June 23 ವರೆಗೂ ಓಪನ್ ಇದೆ. ಸೊ ವಿದ್ ಇನ್ ದ ಟೈಮ್ ಪೀರಿಯಡ್ ಅಲ್ಲಿ ಸ್ಟೂಡೆಂಟ್ಸ್ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ, ನಮ್ಮ ವೆಬ್ಸೈಟ್ www.axe.cdac.in ವಿಸಿಟ್ ಮಾಡಿ ಅವ್ರು ರಿಜಿಸ್ಟರ್ ಮಾಡಿ ಎಕ್ಸಾಮ್ ತಗೋಬಹುದು ಅಂಡ್ ದೇ ಕ್ಯಾನ್ ಎನ್ರೋಲ್ ಫಾರ್ ದ ಕೋರ್ಸ್.
1: ಓಕೆ, ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಮತ್ತೊಮ್ಮೆ ಗಮನಕ್ಕೆ ತರ್ತಾ ಇದ್ದೀನಿ, www.acts.cdac.in ನಲ್ಲಿ ಈಗಾಗಲೇ ಅಪ್ಲಿಕೇಶನ್ಸ್ ಲಭ್ಯವಿದೆ. July 4 ಮತ್ತು 5 ರಂದು
0: ಕಾಮನ್ ಅಡ್ಮಿಷನ್ ಟೆಸ್ಟ್ ಅದೇ ಎಕ್ಸಾಮ್ ನಡೆಯುತ್ತೆ ಆಲ್ ಓವರ್ ಇಂಡಿಯಾ ಆನ್ 4th July and 5th July. ಸೊ ರೆಸ್ಪೆಕ್ಟಿವ್ ಸೆಂಟರ್ಸ್ ಅವರೆಲ್ಲ ಸೆಲೆಕ್ಟ್ ಮಾಡಿರ್ತಾರೆ, ಅಲ್ಲೇ ಹೋಗಿ ಅವ್ರ ಎಕ್ಸಾಮ್ ತಗೋಬಹುದು.
1: ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ August 24 ಕ್ಲಾಸ್ ಆರಂಭ ಆಗುತ್ತೆ. ಇನ್ನು ಈ ACTS ಪ್ರೋಗ್ರಾಮ್ ನಲ್ಲಿ ಯಾವ ತಂತ್ರಜ್ಞಾನಗಳನ್ನ ನೀವು ಕಲಿಸ್ತೀರಾ, ಮಕ್ಕಳು ಏನ್ ಕಲಿತಾರೆ? ಯಾಕಂದ್ರೆ ಕೆಲವು ಪೇರೆಂಟ್ಸ್ ಗೆ ಮತ್ತೆ ಮಕ್ಕಳಿಗೆ ಏನಿರುತ್ತೆ ಅಂದ್ರೆ ಎಲ್ಲಾ ಕಡೆ AI, ಡಾಟಾ ಸೈನ್ಸ್ ಅನ್ನೋ ಪದಗಳನ್ನ ಕೇಳಿದ್ರೆ ಇದು ನಮ್ಮ ಮಕ್ಕಳಿಗೆ ಆಗ ಬರಲ್ಲಪ್ಪ, ಬರೀ ತುಂಬಾ ಶಾರ್ಪ್ ಆಗಿರುವಂತಹ ಮಕ್ಕಳಿಗೆ ಮಾತ್ರ ಇದು ಅನ್ನೋದು ಎಲ್ಲೋ ಒಂದ್ ಕಡೆ ಬರಬಹುದು. ಸೊ ಏನು ಕಲಿತಾರೆ, ಯಾವ ತಂತ್ರಜ್ಞಾನವನ್ನ ಕಲಿತಾರೆ ಈ ಕೋರ್ಸ್ ಅಲ್ಲಿ?
0: ಹೌದು, ಕೆಲವು ಪೇರೆಂಟ್ಸ್ ಗೆ ಅನ್ಸುತ್ತೆ AI ಅನ್ ಬಿಟ್ರೆ ರೋಬೋಟ್ ಎಲ್ಲ ಅದಕ್ಕೆ ನಮ್ ಕೆಲಸ ಮಾಡ್ಬಿಡುತ್ತೆ, ಎಲ್ಲ ನಮ್ ಜೀವನ ಸುಲಭ ಆಗ್ಬಹುದು. ಆದರೆ ಟೆಕ್ನಾಲಜಿ ಒಂದು ಟೂಲ್ ಮಾತ್ರ, ಸ್ಟೂಡೆಂಟ್ಸ್ ಕಲಿಯೋದು ವಿಶೇಷಗಳು ತುಂಬಾ ಇದೆ, ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್, ಎಂಬೆಡೆಡ್ ಸಿಸ್ಟಮ್ಸ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್. ಮುಖ್ಯವಾಗಿ ಅವರು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಹೇಗೆ ನಾವು ಇದ್ರ ತ್ರೂ ಸಾಲ್ವ್ ಮಾಡಬಹುದು ಪ್ರಾಬ್ಲಮ್ಸ್ ಎಲ್ಲ, ಲೈಕ್ ಅನಾಲಿಟಿಕಲ್ ಸ್ಕಿಲ್ ಡೆವಲಪ್ ಆಗುತ್ತೆ ಅವರಿಗೆ.
1: ಇನ್ನು ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ರೈತರು ಯೋಚನೆ ಮಾಡ್ತಾ ಇರಬಹುದು, ಈ ರೀತಿಯ ತಂತ್ರಜ್ಞಾನದ ಬಗ್ಗೆ ಓದೋದು ತಿಳ್ಕೊಳ್ಳೋದು ನಮ್ಮ ಮಕ್ಕಳಿಗಂತೂ ಸಾಧ್ಯನೇ ಇಲ್ಲಪ್ಪ, ಇದು ಏನಿದ್ರು ನಗರ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಓದೋ ಅಂತ ಮಕ್ಕಳಿಗೆ ಮಾತ್ರ, ನಮ್ಮ ಮಕ್ಕಳಿಗೆ ಇದು ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಿರ್ಬೋದು, ಅಂತವ್ರಿಗೆ ಏನ್ ಹೇಳಿ?
0: ಟೆಕ್ನಾಲಜಿ ಎಲ್ಲರಿಗೂ ಸೇರಿದ್ದು, ಈಗ ನಾವು ಟೆಕ್ನಾಲಜಿ ಜಗತ್ತಲ್ಲಿ ಇದ್ದೇವೆ ಅಂದ್ರೆ ಎಲ್ಲರೂ ಅದನ್ನ ತಿಳ್ಕೊಳ್ಳೋದು ಅರಿತುಕೊಳ್ಳೋದು ಅಷ್ಟೇ ಮುಖ್ಯವಾಗಿರೋದು. ನಾನು ಒಂದು ಸ್ಟೂಡೆಂಟ್ ಬಗ್ಗೆ ಹೇಳ್ತೇನೆ, ಲಕ್ಷ್ಮಿ ಅಂತ ಒಂದು ಸ್ಟೂಡೆಂಟ್ ಹಳ್ಳಿಯಿಂದ ಬಂದವಳು. ಅವ್ರಿಗೂ ಪ್ರಶ್ನೆ ಇತ್ತು, ನಾನು ಇದು ಮಾಡಬಲ್ಲ, ಅವ್ರ ಪೇರೆಂಟ್ಸ್ ಗೂ ಇತ್ತು. ಆದ್ರೆ ಅವ್ರ ಪೇರೆಂಟ್ಸ್ ಗೆ ಮುಖ್ಯವಾಗಿ ಏನ್ ಪ್ರಶ್ನೆ ಇತ್ತು, ನನ್ನ ಮಗಳಲ್ಲಿ ಹೋಗಿ ಸೇರಿದ್ಮೇಲೆ ಹಾಸ್ಟೆಲ್ ಫುಡ್ ಅಡ್ಜಸ್ಟ್ ಆಗುತ್ತಾ, ಹೊಂದ್ಕೋತಾಳ ಹೇಗೆ ಅಂತ. ಆದ್ರೆ ಅವಳು ಕೋರ್ಸ್ ಜಾಯಿನ್ ಆದ್ಲು, ಬಂದ್ಲು, ಕೋರ್ಸ್ ಅಲ್ಲಿ ದಿನ ಕಳೀತಾ ಕಳೀತಾ ಅವಳಿಗೆ ಪ್ರೋಗ್ರಾಮ್ ಬರೆಯೋದು ಕಷ್ಟ ಆಗ್ತಾ ಇತ್ತು. ಒಂದು ಸೆಮಿಕೋಲನ್ ಮಿಸ್ ಆದ್ರೂ ಎರರ್ ಸಾಲ್ವ್ ಮಾಡೋದೇ ಎಷ್ಟು ಕಷ್ಟ, 2-3 hours ಟೈಮ್ ಹೋಗ್ತಾ ಇತ್ತು. ಅವಳು ಒಂದ್ ದಿವಸ ಫೋನ್ ಮಾಡಿಬಿಟ್ಟು ಅವ್ರ ತಂದೆಗೆ ಹೇಳ್ತಾಳೆ, ನನ್ಗೆ ಈ ಕೋರ್ಸ್ ಮಾಡಕ್ ಆಗಲ್ಲ, ನಾನು ಬಿಟ್ ಬಂದ್ಬಿಡ್ತೀನಿ. ಪೇರೆಂಟ್ಸ್ ಅವ್ರಿಗೆ ಧೈರ್ಯ ಕೊಟ್ಟು, ಇಲ್ಲ ನೀನ್ ನಿನ್ಗಾಗತ್ತೆ, ನಿನ್ ಕೈಯಲ್ಲಿ ಮಾಡಬಹುದು, ನೀನ್ ಇಷ್ಟವರೆಗೂ ಬಂದಿದ್ದೆ, ಇನ್ ಸ್ವಲ್ಪ ದಿನ ಮಾಡಿ ಯು ಕ್ಯಾನ್ ಕಮ್ ಔಟ್ ವಿತ್ ಫ್ರೂಟ್ಫುಲ್ ರಿಸಲ್ಟ್ ಅಂತ ಹೇಳ್ತಾರೆ. ಅದನ್ನ ಓವರ್ಕಮ್ ಮಾಡಿ ಶೀ ವಿಲ್ ಬಿಲ್ಡ್ ಕಾನ್ಫಿಡೆನ್ಸ್ ಅಂಡ್ ಶೀಲ್ ಫಿನಿಶ್ ದಟ್ ಎಕ್ಸಾಮ್ಸ್ ಅಂಡ್ ಶೀಲ್ ಗೆಟ್ ಪ್ಲೇಸ್ಡ್ ಇನ್ ಒನ್ ಆಫ್ ದ ನೋನ್ ಕಂಪನೀಸ್. ಅವಳು ಸೈಬರ್ ಸೆಕ್ಯೂರಿಟಿ ಆ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡಿದ್ರೆ ಅವಳಿಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂಡ್ ಶೀ ಗೆಟ್ಸ್ ಇನ್ ಟು ದ ಸೈಬರ್ ಸೆಕ್ಯೂರಿಟಿ ಟೆಕ್ನಾಲಜಿ ಅಂಡ್ ಸ್ಟಾರ್ಟ್ ವರ್ಕಿಂಗ್ ಇನ್ ದಟ್. ಪೇರೆಂಟ್ಸ್ಗೂ ಅಷ್ಟೇ ಹೆಮ್ಮೆ ಆಗುತ್ತೆ, ಮನೆಗೆ ಬಂದ ಸಂಬಂಧಿಕರಿಗೆ ಎಲ್ಲ ಅವ್ರ ತಮ್ಮ ಹೇಳ್ತಾನೆ, ನನ್ನ ಅಕ್ಕ ಸೈಬರ್ ಸೆಕ್ಯೂರಿಟಿ ಕಂಪನಿಗೆ ಸೇರಿದಳು.
1: ಶಿಲ್ಪಾ ಬೊಂಬ್ರಿ ಅವರೇ, ಇದುವರೆಗೂ ವಿದ್ಯಾರ್ಥಿಗಳಿಗೆ ಸಿಡ್ಯಾಕ್ ನಲ್ಲಿ ಯಾವ ರೀತಿಯ ಸೌಲಭ್ಯಗಳಿದೆ, ಕಾರ್ಯಕ್ರಮಗಳಿದೆ, ಅವ್ರು ಏನ್ ಕಲಿಬಹುದು ಅನ್ನೋದನ್ನ ಹೇಳಿದ್ರೆ, ಇನ್ನು ಈಗಾಗಲೇ ವೃತ್ತಿಯಲ್ಲಿ ಇರುವಂತಹ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರಿಗೆ ಏನಾದ್ರೂ ಕೋರ್ಸ್ಗಳಿದೆ? ಯಾಕೆಂದ್ರೆ ಇತ್ತೀಚೆಗೆ ಟೆಕ್ನಾಲಜಿ ದಿನ ದಿನ ಚೇಂಜ್ ಆಗ್ತಾ ಇದೆ,
0: ಕರೆಕ್ಟ್?
1: ಸೊ ಅವರುಗಳಿಗೆ ಏನಾದ್ರೂ ಇಲ್ಲಿಂದ ಬೆನಿಫಿಟ್ ಆಗುವಂತದ್ದು ಇದೆಯಾ?
0: ಇಂಡಸ್ಟ್ರಿ ಮತ್ತು ಆರ್ಗನೈಸೇಷನ್ ಗಾಗಿ ಕಾರ್ಪೊರೇಟ್ ಟ್ರೈನಿಂಗ್ಸ್ ಮಾಡ್ತೇವೆ ನಾವು ವಿವಿಧ ಕ್ಷೇತ್ರದಲ್ಲಿ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಚ್ ಇಸ್ ಬೂಮಿಂಗ್ ನೌ ಡೇಸ್, ಸೈಬರ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್, ಈಗ ಡ್ರೋನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಲೈಕ್ ಏರ್ ಫೋರ್ಸ್ ಅವ್ರು ಇರ್ಬೋದು, ಆರ್ಮ್ ಫೋರ್ಸ್ ಅವ್ರು ಇರ್ಬೋದು, ಮೆನಿ ಸೆಕ್ಟರ್ಸ್ ಆರ್ ದೇರ್, ಅವ್ರಿಗೆಲ್ಲ ನಾವು ಈ ತರ ಟೆಕ್ನಾಲಜಿ ಓರಿಯಂಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಇವನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಎಲ್ಲಿ ಅವರು ಸೂಪರ್ ಕಂಪ್ಯೂಟಿಂಗ್ ಫಾರ್ ಹೈ ಕಂಪ್ಯೂಟೇಷನ್ ರಿಕ್ವೈರ್ಡ್ ಇದೆ, ಸೊ ಆ ಟೆಕ್ನಾಲಜಿ ಬಳಸ್ಕೊಂಡು ಅವರು ಅವರಿರೋ ಜಾಬ್ ಅಲ್ಲಿ ದೇ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಆತರ ಫೆಸಿಲಿಟೀಸ್ ನಾವು ಕೊಡ್ತಾ ಇದ್ದೀವಿ ಪ್ರೊಫೆಷನಲ್ಸ್ ಗೆ ಹೂ ಆರ್ ಆಲ್ರೆಡಿ ಇನ್ ಜಾಬ್ಸ್ ಅಂಡ್ ದೇ ವಾಂಟ್ ಟು ಅಪ್ಸ್ಕಿಲ್ ದೆಮ್ ಅಂಡ್ ರೆಡಿ ವಿತ್ ದ ನ್ಯೂ ಟೆಕ್ನಾಲಜೀಸ್. ಆತರ
1: ವೃತ್ತಿಪರರಿಗೆ BE, MSc, MCA ಮುಗಿಸಿದವರಿಗೆ ಏನೆಲ್ಲ ಸರ್ಟಿಫಿಕೇಟ್ ಪ್ರೋಗ್ರಾಮ್ಗಳು ಇದೆ ಸಿಡ್ಯಾಕ್ ನಲ್ಲಿ ಅಂತ ಇದುವರೆಗೂ ತಿಳ್ಕೊಂಡ್ವಿ. ಇನ್ನು ಗ್ರಾಜುಯೇಷನ್ ಮಾಡ್ತಿರೋರು, ಅಂಡರ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳಾಗಿರಬಹುದು, ಪೋಸ್ಟ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳು ಈಗಿನ್ನು ಓದ್ತಾ ಇದ್ದಾರೆ, ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಮೂಲಕ ಏನ್ ತಿಳಿಸಬಹುದು? ನಾವು
0: ಅಂಡರ್ ಗ್ರಾಜುಯೇಟ್ ಆದ್ರೆ ಗ್ರಾಜುಯೇಷನ್ ಮಾಡ್ತಾ ಇದ್ದಾರೆ, ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತವ್ರಿಗೂ ನಾವು ತುಂಬಾ ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದೀವಿ. ಲೈಕ್ ವರ್ಕ್ ಬೇಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್

0: ಪ್ರೋಗ್ರಾಮ್ ಅಂತಿದೆ, ಇಂಡಸ್ಟ್ರಿಯಲ್ ವಿಸಿಟ್. ಇಂಡಸ್ಟ್ರಿಯಲ್ ವಿಸಿಟ್ ಮೂಲಕ ಸ್ಟೂಡೆಂಟ್ಸ್ ಬಂದವರೆಲ್ಲ ವಿಲ್ ಟೇಕ್ ದೆಮ್ ಟು ದ ಪರಂ ಸೂಪರ್ ಕಂಪ್ಯೂಟರ್ಸ್. ಅದಲ್ದೇನೆ ನಾವು ಇಂಟರ್ನ್ಶಿಪ್ ಕೊಡ್ತೀವಿ, 6 months ಬಂದು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ದೇ ಕ್ಯಾನ್ ವರ್ಕ್ ಆನ್ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡಿ ದೇಲ್ ಗೆಟ್ ಅ ಸರ್ಟಿಫಿಕೇಟ್ ಔಟ್ ಆಫ್ ದಟ್. ಸೊ ಅಂಡರ್ ಗ್ರಾಜ್ಯುಯೇಟ್ಸ್ ಅವ್ರಿಗೂ ಅಪರ್ಚುನಿಟಿ ಇದೆ, ವಿಚ್ ಟೆಕ್ನಾಲಜಿ ಅವ್ರು ಪ್ರಿಫರ್ ಮಾಡ್ತಾರೆ. ಲೈಕ್ ನಂಗೆ AI ಇಲ್ಲೇ ಕೆಲಸ ಮಾಡಬೇಕು, ನಾನು ಮುಂದೆ ಹೋಗಿ ಸೈಬರ್ ಸೆಕ್ಯೂರಿಟಿಯಲ್ಲೇ ಕೆಲಸ ಮಾಡಬೇಕಂದ್ರೆ ದೇ ಕ್ಯಾನ್ ಗೋ ಅಂಡ್ ಕಮ್ ಫಾರ್ ದಟ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಆರ್ ಸಮ್ ಅದರ್ ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್. ಲೈಕ್ 3 months ಕೋರ್ಸಸ್ ಇದೆ ನಮ್ದು, 5 days ವರ್ಕ್ಶಾಪ್ಸ್, ಆ ತರ ಎಲ್ಲಾನು ಇದೆ ಸ್ಟೂಡೆಂಟ್ಸ್ಗೆ, ದೇ ಕ್ಯಾನ್ ಕಮ್ ಫಾರ್ ದಟ್.
1: ಓಕೆ, ಈಗ ಇಷ್ಟೆಲ್ಲ ಕೇಳ್ತಾ ಇದ್ರೆ ಅನ್ಸತ್ತೆ ಈ ಎಲ್ಲ ಕೋರ್ಸ್ಗಳಿಗೆ IQ ತುಂಬಾ ಚೆನ್ನಾಗಿರ್ಬೇಕು, ಸೈನ್ಸ್ ತುಂಬಾ ಚೆನ್ನಾಗಿ ಬೇಸ್ ಆಗಿರ್ಬೇಕು, ತುಂಬಾ ಕಾನ್ಫಿಡೆಂಟ್ ಆಗಿರ್ಬೇಕು ಸ್ಟೂಡೆಂಟ್ಸ್ಗಳು, ಆ ಥರದವ್ರು ಮಾತ್ರ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಥವಾ ಕೋರ್ಸ್ನ ಕಂಪ್ಲೀಟ್ ಮಾಡಿ ಮುಂದಿನ ಅವರ ಕರಿಯರ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಈ ಚುರುಕುತನ ಅನ್ನೋದು ಕೆಲವರಲ್ಲಿ ಕಡಿಮೆ ಇರುತ್ತೆ, ಅಂದ್ರೆ ಅವರಿಗೆ ಬುದ್ಧಿವಂತಿಕೆ ಇರುತ್ತೆ ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ, ಎಲ್ಲೋ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಪ್ರಶ್ನೆನೂ ಕೇಳದೆ ಒಳಗಡೆನೆ ಇಟ್ಕೊಳ್ಳೋ ಅಂತ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇರ್ತೀವಿ, ಏನೋ ಹೆಂಜರಿಕೆ ತನ ಇರುತ್ತೆ. ಸೊ ಅಂತ ಮಕ್ಕಳು ಕೂಡ ಇಲ್ಲಿ ಬಂದು ಸರ್ವೈವ್ ಆಗಬಹುದು?
0: ಖಂಡಿತ ಸರ್ವೈವ್ ಆಗಬಹುದು. ನಾವು ಅವ್ರಿಗೆ ಬರೀ ಟೆಕ್ನಾಲಜಿ ಅಷ್ಟೇ ಕಲಿಸ್ತಾ ಇಲ್ಲ, ನಾವು ಅವ್ರನ್ನೆಲ್ಲ ಡೋರ್ ವ್ಯೂ ಆಗಿ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಪ್ರಾಜೆಕ್ಟ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದಾರೆ, ಏನೇನ್ ಟೆಕ್ನಾಲಜಿ ಕಲ್ತಿರ್ತಾರೆ ಅದ್ರಲ್ಲಿ ಅವ್ರಿಗೆ ಹೇಗೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಅದು ಕೂಡ ನಾವು ಗಮನಿಸ್ತೀವಿ. ಪರ್ಫೆಕ್ಟ್ ಇದಾರೆ ಅಂದ್ರೆ ಅವರಿಗೆ ನಾವು ಟೆಕ್ನಾಲಜಿ ಜೊತೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಡೆವಲಪ್ ಮಾಡಕ್ಕೆ ಪ್ಲಸ್ ಆಪ್ಟಿಟ್ಯೂಡ್ ಕೂಡ ಅವ್ರಿಗೆ ಹೇಳ್ಕೊಡ್ತೀವಿ. ಹೌ ದೇ ಹ್ಯಾವ್ ಟು ಸ್ಪೀಕ್ ಇನ್ ದ ಪಬ್ಲಿಕ್, ಹೌ ದೇ ಹ್ಯಾವ್ ಟು ರೀಸನ್, ಆಪ್ಟಿಟ್ಯೂಡ್ ಹೆಂಗ್ ಬೆಳಿಬೇಕು, ಇಂಗ್ಲಿಷ್ ಹೆಂಗ್ ಮಾತಾಡಬೇಕು SC/ST ಕ್ಯಾಂಡಿಡೇಟ್ಸ್, ವುಮನ್ ಕ್ಯಾಂಡಿಡೇಟ್ಸ್ಗೆ, ಮತ್ತೆ ಮೈನಾರಿಟಿ ಕಮ್ಯುನಿಟೀಸ್ಗೆ, ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಕೆಲವು ಇನಿಷಿಯೇಟಿವ್ಸ್ ತಗೊಂಡಿದ್ದೀವಿ. ವರ್ಕ್ ಬೇಸ್ಡ್ ಲರ್ನಿಂಗ್ ಅಂತ ಈ ಪ್ರೋಗ್ರಾಮ್ ಅಲ್ಲಿ ಸ್ಟೂಡೆಂಟ್ಸ್ ಅವ್ರಿಗೆ ಬೇಕಾಗಿರೋ ಟೆಕ್ನಾಲಜೀಸ್ ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಅವರು ಈ ಪ್ರೋಗ್ರಾಮಿಗೆ ಎನ್ರೋಲ್ ಮಾಡಿ 6 months ಇಂಟರ್ನ್ಶಿಪ್ ಮಾಡ್ತಾರೆ, ವೇರ್ ದೇ ವಿಲ್ ಬಿ ಪೇಡ್ ಫಾರ್ ದಿಸ್, ಸ್ಟೈಫಂಡ್ ಸಿಗುತ್ತೆ. ಅಂಡ್ ನಿಮ್ಗೆ ಅವ್ರಿಗೆ ಯಾವ ಟೆಕ್ನಾಲಜಿ ಕಲಿಬೇಕಂತ ಆಸಕ್ತಿ ಇರುತ್ತೆ ಆ ಟೆಕ್ನಾಲಜಿಯಲ್ಲಿ ಅವರು ಕಲಿಬಹುದು. ಅವ್ರಿಗೆ ನಾವು ಏನ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತೇವೆ ಅದೇ ಪ್ರಾಜೆಕ್ಟ್ಸ್ ಅಲ್ಲಿ ಅವ್ರಿಗೆ ಆಸ್ಕ್ ದೆಮ್ ಟು ವರ್ಕ್ ಆನ್ ದೋಸ್ ಪ್ರಾಜೆಕ್ಟ್ಸ್, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಅಲ್ಲೂ ಕೆಲಸ ಮಾಡೋ ಎಕ್ಸ್ಪೋಜರ್ ಸಿಗುತ್ತೆ. ಅದಲ್ದೇನೆ ಮತ್ತೆ SC/ST IoT ಅಪ್ಸ್ಕಿಲಿಂಗ್ ಪ್ರೋಗ್ರಾಮ್ಸ್ ನಡೆಸ್ತೀವಿ, ಆಮೇಲೆ HPC ಟ್ರೈನಿಂಗ್ ಪ್ರೋಗ್ರಾಮ್ ಇನಿಷಿಯೇಟಿವ್ ನಡೆಸ್ತೀವಿ.
1: ಕಾರ್ಯಕ್ರಮದ ಕೊನೆಯಲ್ಲಿ ಯಾವ ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
0: ಲರ್ನಿಂಗ್ ಯಾವತ್ತೂ ನಿಲ್ಬಾರ್ದು. ನನ್ನ ಇಂಗ್ಲಿಷ್ ವೀಕ್, ನಾನ್ ವೀಕ್ ಇದ್ದೀನಿ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ಈ ತರ ಎಲ್ಲ ಮಾತುಗಳು ಬರಬಾರ್ದು. ಟೆಕ್ನಾಲಜಿ ಯಾವುದು ಇದನ್ನ ನೋಡಲ್ಲ, ನೀನ್ ಏನ್ ಕಲಿತಿ ಅನ್ನೋದು ಮುಖ್ಯ, ನೀನ್ ಅದನ್ನ ಕಲ್ತ್ ಬಿಟ್ಟು ಮುಂದೆ ಹೇಗೆ ಅದರಲ್ಲೇ ನೀನ್ ಮುಂದುವರಿತಿ ಅನ್ನೋದು ಮುಖ್ಯ. ಇಂದಿನ ಲರ್ನರ್ಸ್ ನಾಳಿನ ಇನೋವೇಟರ್ಸ್, ಆತ್ಮ ನಿರ್ಭರ್ ಇಂಡಿಯಾ ಅಂತ ಹೇಳ್ತಾ ಇದೀವಿ. ಸೊ ನಾವು ನಮ್ಮನ್ನ ಆ ಮಟ್ಟಕ್ಕೆ ಬೆಳೆಸ್ಕೋಬೇಕು, ಬೆಳಿಬೇಕು. ಈ ಕ್ಷೇತ್ರದಲ್ಲಿ ತನ್ನ ಅನುಭವ ಮತ್ತು ಪರಿಣಿತಿಯ ಮೂಲಕ ಸಿಡ್ಯಾಕ್ ನಿಮ್ಮೊಂದಿಗೆ ಸದಾ ನಿಂತಿದೆ.
1: ಕಲಿಕೆ ನಿರಂತರ, ಯಾವುದೇ ಕಾರಣಕ್ಕೂ ಅದು ನಿಲ್ಲೋದಿಲ್ಲ, ಪ್ರತಿ ದಿನ ಕಲಿತಾ ಇರೋಣ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಕೌಶಲ್ಯಾಭಿವೃದ್ಧಿಯ ಮಹತ್ವ ಭಾಗವಹಿಸಿದ್ದವರು ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು, ಸಂದರ್ಶಕರು ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಬೆಂಗಳೂರು. ಸಮಯ
5: ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 7:20:20. ಈಗ ಸೇವಾ ವಾಹಿನಿ.
6: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08211246369.
7: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4-12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ನ ಮೇಲೆ 1%-2% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಗರಿಷ್ಠ 50 ಲಕ್ಷವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಿಗೆ 15 ಲಕ್ಷವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08212521631.
8: ರೀ, ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತದೆ.
9: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
8: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
9: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
10: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಈಗ ಸೇವಾ ವಾಹಿನಿ. ಸಮಗ್ರ ಆರೋಗ್ಯ, ಕ್ಷೇಮ ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಇಂದು ಜಾಗತಿಕ ಆಂದೋಲನವಾಗಿ ಹೊರಹೊಮ್ಮಿದೆ. ಈ ಸಾಮೂಹಿಕ ಪ್ರಯತ್ನದ ಸಂದರ್ಭದಲ್ಲಿ ಆಯುಷ್ ಸಚಿವಾಲಯವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಆಚರಣೆ ಅಂಗವಾಗಿ ದೇಶಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಇದರ ಭಾಗವಾಗಿ ಆಯುಷ್ ಸಚಿವಾಲಯವು ಹ್ಯಾಬಿಲ್ಟ್ ಹೆಲ್ತ್ ಟೆಕ್ ಪ್ರೈವೇಟ್ ಲಿಮಿಟೆಡ್ನ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಗಿನ್ನೀಸ್ ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತಿದೆ. ಇದೇ 14 ಮುಂಜಾನೆ 6:15 7:35 ಆಯುಷ್ ಸಚಿವಾಲಯದ ಯೂಟ್ಯೂಬ್ ಪ್ಲಾಟ್ಫಾರಂ ಮೂಲಕ ನಡೆಯುವ ಆನ್ಲೈನ್ ಯೋಗ ಅವಧಿಯಲ್ಲಿ ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಭಾಗವಹಿಸಿ ಐತಿಹಾಸಿಕ ದಾಖಲೆ ನಿರ್ಮಿಸಬಹುದು. ಆಸಕ್ತರು ಮೊದಲಿಗೆ ಟೋಲ್ ಫ್ರೀ ಸಂಖ್ಯೆ 1800-315-7008 ಮಿಸ್ಡ್ ಕಾಲ್ ಕೊಡುವ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನೋಂದಣಿಯಾದ ನಂತರ ಭಾಗವಹಿಸುವವರಿಗೆ ಯೋಗ ಅವಧಿಯ ಲಿಂಕ್ ಒಳಗೊಂಡ ವಾಟ್ಸಪ್ ಸಂದೇಶ ಬರುತ್ತದೆ. ಗಮನಿಸಿ, ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದ ದಿನದಂದು ಪ್ರತಿಯೊಬ್ಬ ಭಾಗಿಯೂ ತಮ್ಮ ಸ್ವಂತ ಸಾಧನದ ಅಂದರೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಪ್ರತ್ಯೇಕವಾಗಿ ಲಾಗಿನ್ ಆಗಬೇಕಾಗುತ್ತದೆ. ಏಕೆಂದರೆ ಲಾಗಿನ್ ಆಗುವ ಪ್ರತಿಯೊಂದು ನೋಂದಾಯಿತ ಸಾಧನವನ್ನು ಮಾತ್ರ ಅಧಿಕೃತ ದಾಖಲೆಗಾಗಿ ಪರಿಗಣಿಸಲಾಗುತ್ತದೆ ಎಂದು ಪ್ರಕಟಣೆ ತಿಳಿಸುತ್ತದೆ. ಸೇವಾ ವಾಹಿನಿ ಕೇಳುತ್ತಿದ್ದೀರಿ. ಆಕಾಶವಾಣಿ ಮೈಸೂರು. ಸಮಯ 7:34 ಇನ್ನು ಮುಂದೆ ಪ್ರಕಟಣೆ, ಆನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
11: ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರೆ ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
12: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
11: ಏನಾಯ್ತೆ ಸವಿ?
13: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
14: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
13: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
11: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರ್ ಕೊಡು.
15: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ. ನವದೆಹಲಿಯಲ್ಲಿ ಇಂದು ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ. ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರದ ಉದ್ಯೋಗ ಸೌಲಭ್ಯ, ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು. ಹಾಗೂ ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತದ ವಿರುದ್ದ ಇಂಗ್ಲೆಂಡ್ಗೆ ಸರಣಿ ಜಯ. ವಾರ್ತೆಗಳ ವಿವರ. ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಅವರೊಂದಿಗೆ ಅಲ್ಲಿನ ವಿದೇಶಾಂಗ, ಆರ್ಥಿಕತೆ ಮತ್ತು ಹಣಕಾಸು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗವು ಭಾರತಕ್ಕೆ ಆಗಮಿಸುತ್ತಿದೆ. ಪ್ರವಾಸದ ಅವಧಿಯಲ್ಲಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಈ ಉನ್ನತ ಮಟ್ಟದ ಮಾತುಕತೆಯು ಪ್ರಮುಖವಾಗಿ ವ್ಯಾಪಾರ, ಹೂಡಿಕೆ, ಇಂಧನ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸುವತ್ತ ಗಮನ ಹರಿಸಲಿದೆ. ವೆನೆಜುವೆಲಾದ ಇಂಧನ ವಲಯದಲ್ಲಿ ಭಾರತದ ಸಾರ್ವಜನಿಕ ವಲಯದ ಉದ್ದಿಮೆಗಳು ಈಗಾಗಲೇ ಗಣನೀಯ ಹೂಡಿಕೆ ಮಾಡಿದ್ದು ಅಲ್ಲಿ ತಮ್ಮ ಉಪಸ್ಥಿತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಉತ್ಸುಕವಾಗಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ಪ್ರವಾಸ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನು ಬಲಪಡಿಸುವುದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿನ ಸಹಭಾಗಿತ್ವವನ್ನು ಮತ್ತಷ್ಟು ಆಳಗೊಳಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ಇಂದು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ಸಂಜೆ 4 ಗಂಟೆಗೆ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಡಿಕೆ ಶಿವಕುಮಾರ್ ಹಾಗೂ ಹೊಸ ಸಚಿವ ಸಂಪುಟದ ಸದಸ್ಯರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಲಿದ್ದಾರೆ. ಸಮಾರಂಭದಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ ಕೆಲವೇ ದಿನಗಳಲ್ಲಿ ಈ ಮಹತ್ವದ ರಾಜಕೀಯ ಬದಲಾವಣೆ ನಡೆದಿದ್ದು, ಉಪಮುಖ್ಯಮಂತ್ರಿಯಾಗಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಈಗ ರಾಜ್ಯದ ಅತ್ಯುನ್ನತ ಹುದ್ದೆಯ ಜವಾಬ್ದಾರಿ ಹಸ್ತಾಂತರವಾಗುತ್ತಿದೆ. ಈ ಬೆಳವಣಿಗೆಯು ಕರ್ನಾಟಕ ಕಾಂಗ್ರೆಸ್ನಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ನಾಯಕತ್ವದ ಚರ್ಚೆಗಳಿಗೆ ತೆರೆ ಎಳೆದಿದೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಸಾಧಿಸಿದಾಗಿನಿಂದಲೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಮತ್ತೊಂದೆಡೆ ಈ ಪ್ರಮುಖ ರಾಜಕೀಯ ಪರಿವರ್ತನೆಯ ಸಂದರ್ಭದಲ್ಲಿ ರಾಜ್ಯ ಘಟಕದಲ್ಲಿ ಸ್ಥಿರತೆ ಮತ್ತು ಸಮನ್ವಯವನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಕಾಂಗ್ರೆಸ್ ಹೈಕಮಾಂಡ್ ಹಿರಿಯ ನಾಯಕ ಸಿದ್ದರಾಮಯ್ಯ ಅವರನ್ನು ಪಕ್ಷದ ಅತ್ಯುನ್ನತ ನಿರ್ಧಾರ ಕೈಗೊಳ್ಳುವ ಸಮಿತಿಯಾದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಗೆ ನೇಮಕ ಮಾಡಿದೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ದಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಪಶ್ಚಿಮ ಬಂಗಾಳ ಸರ್ಕಾರವು ರಾಜ್ಯದಾದ್ಯಂತ ಬೃಹತ್ ಸಾಮಾಜಿಕ ಕಲ್ಯಾಣ ಉಪಕ್ರಮವಾದ ಅನ್ನಪೂರ್ಣ ಯೋಜನೆಗೆ ಇಂದು ಅಧಿಕೃತವಾಗಿ ಚಾಲನೆ ನೀಡಲಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಉದ್ಘಾಟಿಸಲಿದ್ದು, ಇಡೀ ರಾಜ್ಯವನ್ನು ಒಳಗೊಳ್ಳುವ ನಿಟ್ಟನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಈ ಬೃಹತ್ ಕಾರ್ಯಕ್ರಮವನ್ನು ಸಂಘಟಿಸಲಾಗಿದೆ. ಮುಖ್ಯಮಂತ್ರಿಗಳು ಪ್ರಧಾನ ಸಮಾರಂಭದಲ್ಲಿ ಈ ಯೋಜನೆಗೆ ಚಾಲನೆ ನೀಡಿದರೆ ರಾಜ್ಯದ ಎಲ್ಲಾ ಬ್ಲಾಕ್ಗಳು, ಪುರಸಭೆಗಳು ಮತ್ತು ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿರುವ ಫಲಾನುಭವಿಗಳು ವರ್ಚುವಲ್

0: ಕರ್ನಾಟಕ ಏಕಕಾಲದಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಅಲಹಾಬಾದ್ ಹೈಕೋರ್ಟ್ನ ಹಳೆಯ ಆದೇಶವನ್ನು ಬದಿಗೆ ಸರಿಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರ ಪೀಠ ಈ ಮಹತ್ವದ ಅವಲೋಕನ ಮಾಡಿದೆ. ಅನುಕಂಪದ ಆಧಾರದ ನೇಮಕಾತಿಗಾಗಿ ಕುಟುಂಬದ ವ್ಯಾಖ್ಯಾನದಲ್ಲಿ ವಿವಾಹಿತ ಮಗಳು ಸೇರುವುದಿಲ್ಲ ಎಂದು ಈ ಹಿಂದೆ ಹೈಕೋರ್ಟ್ ತೀರ್ಪು ನೀಡಿತ್ತು. ಸರ್ಕಾರಿ ಉದ್ಯೋಗಿಯೊಬ್ಬರು ಸೇವೆಯಲ್ಲಿದ್ದಾಗ ಮರಣ ಹೊಂದಿದರೆ ಅಥವಾ ವೈದ್ಯಕೀಯ ಕಾರಣಗಳಿಗಾಗಿ ಅವಧಿಗಿಂತ ಮುನ್ನ ನಿವೃತ್ತಿ ಹೊಂದಿದರೆ ಅವರ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡುತ್ತದೆ. ಮೃತ ಪಡಿತರ ವ್ಯಾಪಾರಿಯೊಬ್ಬರ ವಿವಾಹಿತ ಮಗಳು ಅನುಕಂಪದ ಆಧಾರದ ಮೇಲೆ ತಮಗೆ ನ್ಯಾಯಬೆಲೆ ಅಂಗಡಿಯ ಡೀಲರ್ ಹುದ್ದೆ ನೀಡಲು ನಿರಾಕರಿಸಿದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು. ವಿವಾಹಿತ ಹೆಣ್ಣು ಮಕ್ಕಳನ್ನು ಕುಟುಂಬದ ವ್ಯಾಖ್ಯಾನದಿಂದ ಹೊರಗಿಟ್ಟಿದ್ದ ಸರ್ಕಾರದ 2019 ಆದೇಶವನ್ನು ಅರ್ಜಿದಾರರು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದರು. ದೇಶದ ಸಾರ್ವಭೌಮತೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ನಡುವೆ ಸಂಘರ್ಷ ಉಂಟಾದರೆ ಸಾರ್ವಭೌಮತೆಗೆ ಮೊದಲ ಆದ್ಯತೆ ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ. ಮಾದಕ ದ್ರವ್ಯ ಮತ್ತು ಸೈಕೋಟ್ರೋಪಿಕ್ ಪದಾರ್ಥಗಳ ಕಾಯ್ದೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಇದು ಹೆಚ್ಚು ಅನ್ವಯಿಸುತ್ತದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಜೈಲಿನ ಒಳಗಿನಿಂದಲೇ ಮೊಬೈಲ್ ಫೋನ್ ಬಳಸಿ ಮಾದಕ ದ್ರವ್ಯ ಸಾಗಣೆ ಜಾಲವನ್ನು ನಿರ್ವಹಿಸುತ್ತಿದ್ದ ಆರೋಪಿಗೆ ಜಾಮೀನು ನೀಡಿದ್ದ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಆದೇಶವನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿದೆ. ಆರೋಪಿಯು ಈ ಹಿಂದೆಯೂ ಇದೇ ರೀತಿಯ ಎನ್ಡಿಪಿಎಸ್ ಕಾಯ್ದೆಯಡಿ ಅಪರಾಧ ಎಸಗಿದ ಇತಿಹಾಸ ಹೊಂದಿರುವುದರಿಂದ ಜಾಮೀನಿನ ಮೇಲೆ ಹೊರಬಂದಾಗ ಆತ ಮತ್ತೆ ಇಂತಹ ಕೃತ್ಯ ಎಸಗುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಭಾರತೀಯ ನಾಗರಿಕರು ಜರ್ಮನಿಯ ವಿಮಾನ ನಿಲ್ದಾಣಗಳ ಮೂಲಕ ಮೂರನೇ ದೇಶಕ್ಕೆ ಪ್ರಯಾಣಿಸುವಾಗ ಇನ್ನು ಮುಂದೆ ಏರ್ಪೋರ್ಟ್ ಟ್ರಾನ್ಸಿಟ್ ವೀಸಾ ಹೊಂದುವ ಅಗತ್ಯವಿಲ್ಲ ಎಂದು ಭಾರತದಲ್ಲಿನ ಜರ್ಮನ್ ರಾಯಭಾರ ಕಚೇರಿ ಪ್ರಕಟಿಸಿದೆ. ಈ ನಿಯಮವು ಇಂದಿನಿಂದಲೇ ಜಾರಿಗೆ ಬರಲಿದ್ದು ಅಂತಾರಾಷ್ಟೀಯ ಸ್ಥಳಗಳಿಗೆ ಜರ್ಮನಿ ಮಾರ್ಗವಾಗಿ ಪ್ರಯಾಣಿಸುವ ಭಾರತೀಯರಿಗೆ ಇದು ನೆರವಾಗಲಿದೆ. ಈ ತೀರ್ಮಾನವು ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ದ್ವಿಪಕ್ಷೀಯ ಬಾಂಧವ್ಯದ ಸಂಕೇತವಾಗಿದೆ ಎಂದು ರಾಯಭಾರ ಕಚೇರಿ ಬಣ್ಣಿಸಿದೆ. ಜನರ ಸುಲಭ ಸಂಚಾರಕ್ಕೆ ಅನುವು ಮಾಡಿಕೊಡುವ ಮೂಲಕ ಭಾರತದೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಜರ್ಮನ್ ಸರ್ಕಾರ ಬದ್ದವಾಗಿದೆ ಎಂಬುದನ್ನು ಈ ಮಹತ್ವದ ನಿರ್ಧಾರವು ಪುಷ್ಟೀಕರಿಸಿದೆ. ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಡಾ ಖಲೀಲುರ್ ರೆಹಮಾನ್ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ನಡೆದ ತೀವ್ರ ಪೈಪೋಟಿಯ ಚುನಾವಣೆಯಲ್ಲಿ 99 ಮತಗಳನ್ನು ಪಡೆದ ಅವರು 91 ಮತಗಳನ್ನು ಗಳಿಸಿದ ಸೈಪ್ರಸ್ನ ಆಂಡ್ರಿಯಾಸ್ ಕಾಕೌರಿಸ್ ಅವರನ್ನು ಸೋಲಿಸಿದರು. ಏಷ್ಯಾ ಪೆಸಿಫಿಕ್ ಒಕ್ಕೂಟದ ಸರದಿಯ ಆಧಾರದ ಮೇಲೆ ಆಯ್ಕೆಯಾಗಿರುವ ಇವರ 1 ವರ್ಷದ ಅಧಿಕಾರಾವಧಿ ಸೆಪ್ಟೆಂಬರ್ನಿಂದ ಆರಂಭವಾಗಲಿದ್ದು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಜಾಗತಿಕ ಒಗ್ಗಟ್ಟಿಗೆ ಶ್ರಮಿಸುವುದಾಗಿ ಡಾ ರೆಹಮಾನ್ ತಿಳಿಸಿದ್ದಾರೆ. ಇಂಗ್ಲೆಂಡ್ನ ಟಾಂಟನ್ನಲ್ಲಿ ನಿನ್ನೆ ರಾತ್ರಿ ನಡೆದ 3 ಪಂದ್ಯಗಳ ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡವು ಭಾರತದ ವಿರುದ್ದ 6 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಗೆಲುವಿನೊಂದಿಗೆ ಇಂಗ್ಲೆಂಡ್ ಸರಣಿಯನ್ನು 2-1 ಅಂತರದಿಂದ ಕೈವಶ ಮಾಡಿಕೊಂಡಿದೆ. ಪಂದ್ಯದಲ್ಲಿ ಭಾರತ ತಂಡ ನೀಡಿದ್ದ 180 ರನ್ಗಳ ಸವಾಲಿನ ಗುರಿಯನ್ನು ಬೆನ್ನಟ್ಟಿದ್ದ ಇಂಗ್ಲೆಂಡ್ ನಾಯಕಿ ಹೆದರ್ ನೈಟ್ ಮತ್ತು ಅಲೈಸ್ ಕ್ಯಾಪ್ಸೆ ಅವರ ಉತ್ತಮ ಜೊತೆಯಾಟದ ನೆರವಿನಿಂದ 18.3 ಓವರ್ಗಳಲ್ಲಿ 184 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ. ನವದೆಹಲಿಯಲ್ಲಿಂದು ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ, ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರ.

0: ಭಾರತದ ಉದ್ಯೋಗ ಸೌಲಭ್ಯ, ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು. ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ ಸರಣಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:45:30. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
1: ಬಿಳಿಗಿರಿಯಪ್ಪನದಲ್ಲಿ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ, ಸಾಹಿತ್ಯ ಜೆ ಉದಯಶಂಕರ್ ಅವರದು, ರಾಜನ್ ನಾಗೇಂದ್ರ ಅವರಿಂದ ಸಂಗೀತ ನಿರ್ದೇಶನ.

0: ಸಂಗೀತ. ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4 ಆಗಸ್ಟ್ 12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ ನ ಮೇಲೆ 1% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಗರಿಷ್ಠ 50 ವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ 15 ವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ, ಗಾಂಧಿ ಚೌಕ್, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0821252161.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: Build a career that balances mind, body and future.
5: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
6: Vijaya Bhaskar avara sangeetha nirdeshanadalli Chi Uday Shankar avara geete ಭೂಮಿ ತಾಯಣೆ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಬಿ ಆರ್ ಛಾಯಾ ಹಾಗೂ ರಾಜ್ಕುಮಾರ್ ಭಾರತಿ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386.

ಹೀಗೆ ಎದುರಾಳಿ ನಾನೇ ನಾನೇ ನಾನೇ ಬಾಳಿನ ಜೋಕರ್ ನಾನೇ ಬಡವರ ಮೆಂಬರ್ ಕರೆಯೋ ಹೆಸರೋ ಭಲೆ ರಾಜ ನಾಳೆ ಊಟಕ್ಕೆ ಚಕ್ಕರ್ ನಾಳೆ ಊಟಕ್ಕೆ ಚಕ್ಕರ್.

0: ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ವೇಳೆ ಸರಿಯಾಗಿ 8:30:30.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಮೈಸೂರು. ಯೋಗದತ್ತ ಜಗತ್ತು. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ.

0: ಎಲ್ಲರಿಗಾಗಿ ಯೋಗ. ಯೋಗ ಸಾಧಕ ನಯೀಂ ಶೇಖ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ದಿವಾಕರ್ ಹೆಗಡೆ.
1: ಎಲ್ಲ ಕೇಳುಗರಿಗೆ ನಮಸ್ಕಾರ. ಯೋಗ ಅನ್ನುವ ಉಸಿರಾಟದ ವಿಜ್ಞಾನವನ್ನು ಮನುಕುಲಕ್ಕೆ ನೀಡಿದ ಹೆಮ್ಮೆ ಭಾರತದ್ದು. ಅನಂತದೊಡನೆ ನಮಗೊಂದು ಅನುಸಂಧಾನವನ್ನು ಕಲ್ಪಿಸುವ ಯೋಗದಲ್ಲಿ ಸಾಧನೆ ಮಾಡುತ್ತಾ ಇರುವ ಬೆಳಗಾವಿಯ ನಯೀಂ ಶೇಖ್ ನಮ್ಮೊಂದಿಗಿದ್ದಾರೆ. ಯೋಗದ ಅಗತ್ಯ ಅನುಕೂಲಗಳ ಕುರಿತು ಅವರನ್ನ ಮಾತಾಡಿಸೋಣ. ನಮಸ್ಕಾರ ನಯೀಂಜಿ.
2: ನಮಸ್ಕಾರ ಸರ್.
1: ಈ ಯೋಗ ಎಲ್ಲರಿಗಾಗಿದೆಯೇ ಅಥವಾ ಕೆಲವೇ ಸಾಧಕರಿಗೆ ಸೀಮಿತವೇ?
2: ಯೋಗವನ್ನು ನಾವು ಬಹಳ ವ್ಯಾಪಕ ದೃಷ್ಟಿಯಿಂದ ನೋಡಬೇಕಾಗಿದ್ದು ಒಂದು ನಾನು ಹೇಳ್ತೇನೆ. ಯಾಕಂದ್ರೆ ಯಾವುದೇ ದೇಶ ಅದರ ಇತಿಹಾಸ ನಾವು ನೋಡಿದಾಗ ಅದರಲ್ಲಿ ಕೆಲವು ವಿಶೇಷವಾದಂತ ವಿದ್ಯೆಗಳು ಕಲೆಗಳು ಇರ್ತದೆ. ಸೊ ನಾವು ಭಾರತದಿಂದ ಪೂರ್ತಿ ವಿಶ್ವಕ್ಕೆ ಕೊಟ್ಟಿರುವ ಮಹತ್ವಪೂರ್ಣ ಸಂಗತಿ ಅಂದ್ರೆ ಯೋಗ, ಆಯುರ್ವೇದ ಮತ್ತು ಅಧ್ಯಾತ್ಮ. ಸೊ ಇದನ್ನ ನಾವು ಕಾಪಾಡಿಕೊಳ್ಳೇಬೇಕು. ಯೋಗ ಅಭ್ಯಾಸ ಮೊದಲು ಮಾಡ್ತಾ ಇದ್ರು, ಕೆಲವು ನಡುಕ್ಕೆ ಬ್ರಿಟಿಷ್ ದಬ್ಬಾಳಿಕೆ ಮತ್ತು ನಡುಕ್ಕಿನ ಒಂದು ಸಮಯದಲ್ಲಿ ಅದು ಸ್ವಲ್ಪ ಕಳೆದುದಂಗಾಯ್ತು. ಬಟ್ ಈಗ ಮತ್ತೆ ಅದು ಪುನಃ ಜಾಗೃತ ಆಗ್ತಾ ಇದೆ. ಸೊ ಅದರ ಅವಶ್ಯಕತೆನೂ ಬಹಳ ಇದೆ. ಅದಕ್ಕೆ ನಾವೆಲ್ಲರೂ ಯೋಗ ಮಾಡಲೇಬೇಕು. ದಿಸ್ ಇಸ್ ವೆರಿ ಮಸ್ಟ್ ಎಸೆನ್ಶಿಯಲ್ ನೀಡ್ ಇನ್ ದಿಸ್ ಪ್ರೆಸೆಂಟ್ ಮೂಮೆಂಟ್ ಸರ್.
1: ಯೋಗವನ್ನ ಎಲ್ಲಾ ವಯಸ್ಸಿನವರು ಮಾಡಬಹುದಾ?
2: 100% ಯೋಗದಲ್ಲಿ ನಾವು ನೋಡ್ತೀವಿ, ಯಮ ನಿಯಮದಿಂದ ಹಿಡಿದು ಸಮಾಧಿವರೆಗೆ 8 ಸ್ಟೆಪ್ ಹಂತಗಳಿವೆ. ಅದರಲ್ಲಿ ಆಸನ, ಪ್ರಾಣಾಯಾಮ ಇವು 3ನೇ ಮತ್ತು 4ನೇ ಹಂತ ಬರ್ತದೆ. ಮೊದಲು ಋಷಿಮುನಿಗಳು ಕೆಟಗರೈಸ್ ಮಾಡಿದ್ರು. ಸೊ ಈಗೂ ಕೂಡ ಬಹಳಷ್ಟು ಸಂಶೋಧನೆ ನಡೀತಾ ಇದೆ ಯೋಗದಲ್ಲಿ. ಮತ್ತೆ ಅವರೆಲ್ಲರೂ ಹೇಳಿದ್ದಾರೆ, ಇದರಲ್ಲಿ ನಾವು ಕೆಟಗರೈಸ್ ಮಾಡಿ ಎಲ್ಲ ವಯಸ್ಸಿನವರು ಯೋಗ ಅಭ್ಯಾಸ ಮಾಡಬಹುದು. ಅವರಿಗೆ ಬೇರೆ ಬೇರೆ ಪ್ರಕಾರದ ಟೆಕ್ನಿಕ್ಸ್ ನಾವು ಹೇಳ್ಕೊಂಡು ಅವ್ರ ಕಡೆಯಿಂದ ಅಭ್ಯಾಸ ಮಾಡ್ಕೋಬಹುದು. ಈಗ ನಾವು ಮಿಡಲ್ ಏಜ್ ಅಂತ ಕೇಳ್ತೇವೆ. ಮಿಡಲ್ ಏಜ್ ಬಂದಾಗ ಒಂದಿಷ್ಟು ಸಮಸ್ಯೆಗಳು ಇರ್ತವೆ, ಮಂಡಿ ನೋವು, ಬ್ಯಾಕ್ ಪೇನ್ ಇಂಥವ್ ಇರ್ತದೆ. ಅವರಿಗೆ ಅವ್ರದೇ ಪರ್ಟಿಕ್ಯುಲರ್ ಅಂದ್ರೆ ಈಸಿಯಾಗಿ ಹೇಳಿಕೊಡೋ ಮೆಥಡ್ ಇರ್ತದೆ, ಲೈಕ್ ಚೇರ್ ಯೋಗ, ವಾಲ್ ಯೋಗ, ಈಸಿಯಾಗಿ ಮಾಡುವಂಥದ್ದು. ಈಗ ಯಂಗ್ಸ್ಟರ್ ಇದ್ದಾರೆ, ಅವ್ರ ಸಲುವಾಗಿ ಕೆಲವು ಆಸನಗಳು ಇರ್ತದೆ, ಕಠಿಣವಾದಂತ ಸ್ವಲ್ಪ ಅಡ್ವಾನ್ಸ್ ಆಸನಗಳು, ಸರ್ವಾಂಗಾಸನ, ಶೀರ್ಷಾಸನ, ಚಕ್ರಾಸನ ಇಂಥದ್ದೆಲ್ಲ ಅವ್ರು ಮಾಡಬಹುದು. ಮತ್ತೆ ಹುಡುಗರಿಗೆ ಆದ್ರೆ ಅವರ ಸರ್ವಾಂಗೀಣ ವಿಕಾಸ, ಹೈಟ್ ಬೆಳೆಯೋದಾಯ್ತು, ಅವರಿಗೆ ಸ್ಟಡಿಗೆ ಇಂಪ್ರೂವ್ಮೆಂಟ್ ಆಗುವಂತ ಕೆಲವು ಆಸನಗಳು, ಕಾನ್ಸಂಟ್ರೇಷನ್ ಸಲುವಾಗಿ ಅವಿದೆ. ಮತ್ತೆ ಏಜ್ಡ್ ಯಾರಿದ್ದಾರೆ, ಬಹಳ ವಯಸ್ಸಿನವರು ಇರ್ತಾರೆ, ಅವರಿಗೆ ಪ್ರಾಣಾಯಾಮ, ಮೆಡಿಟೇಷನ್, ಸಮ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇದೆ. ಯೋಗದಲ್ಲಿ ಬಹಳಷ್ಟು ಟೆಕ್ನಿಕ್ಸ್ ಗಳಿವೆ, ಅದನ್ನು ಕೂಡ ನಾವು ಅವ್ರ ಕೆಲಸಿ ಅವ್ರ ಕಡೆಯಿಂದ ಮಾಡ್ಕೋಬಹುದು.
1: ಮಹಿಳೆಯರಿಗೆ,
2: ಸ್ತ್ರೀಯರಿಗೆ ಮಾಸಿಕ ಧರ್ಮ ಇದ್ದಾಗ ಅವರಿಗೆ ಆಗುವ ತೊಂದರೆಗಳ ಮೇಲೆ ಬಹಳಷ್ಟು ಸಂಶೋಧನೆ ಮಾಡಿ ಯೋಗದಲ್ಲಿ ಒಂದಿಷ್ಟು ಪ್ಯಾಟರ್ನ್ ಮಾಡಿದ್ದಾರೆ, ಅದನ್ನು ಕೂಡ ಅವ್ರು ಪ್ರಾಕ್ಟೀಸ್ ಮಾಡಬಹುದು ಸರ್.
1: ಮಕ್ಕಳಿಗೆ,
2: ಮಕ್ಕಳ ಸಲುವಾಗಿ ಬಹಳಷ್ಟು ಆಸನಗಳಿವೆ ಸರ್. ಸ್ಟ್ಯಾಂಡಿಂಗ್ ನಲ್ಲಿ ಹೈಟ್ ಗ್ರೋ ಸಲುವಾಗಿ, ಅವರು ಸ್ಟ್ರೆಂತ್ ಬಿಲ್ಡಿಂಗ್ ಸಲುವಾಗಿದೆ, ಅವರು ಸ್ಟಡಿ ಇಂಪ್ರೂವ್ಮೆಂಟ್ ಸಲುವಾಗಿನೂ ಕೂಡ ಒಂದಿಷ್ಟು ಬ್ರೀದಿಂಗ್ ಟೆಕ್ನಿಕ್ಸ್ ಪ್ರಾಣಾಯಾಮದಲ್ಲಿ ಇರ್ತದೆ. ಓವರ್ ಆಲ್ ಅವ್ರ ಸಲುವಾಗಿ ಒಂದು ಬೇರೆ ಪ್ಯಾಕೇಜ್ ಇದೆ. ಮಕ್ಕಳಿಗಾಗಿ ವಿಶೇಷವಾದಂತ ಯೋಗ ಶಿಬಿರಗಳನ್ನು ಕೂಡ ಕಂಡಕ್ಟ್ ಮಾಡಿರ್ತೀವಿ. ಸೊ ಅದರ ಮುಖಾಂತರ ಕೂಡ ಅವರಿಗೆ ನಾವು ಲೈಫ್ ಲಾಂಗ್ ಮಾಡ್ಕೊಂತ ಹೋಗ್ಬೇಕು. ಆ ರೀತಿಯಲ್ಲಿ ನಾವು ಅವ್ರಿಗೆ ಕಲ್ಸ್ಕೊಡ್ತೀವಿ.
1: ಯೋಗ ಚಿತ್ತವೃತ್ತಿ ನಿರೋಧ ಎಂಬ ಅದರ ಗಮ್ಯಕ್ಕಿಂತ ಅನಾರೋಗ್ಯಕ್ಕೆ ಪರಿಹಾರ ಅಂತ ತಿಳಿದು ಅದರ ಅಭ್ಯಾಸಕ್ಕೆ ಬರೋರೆ ಹೆಚ್ಚು ಅಂತಾರೆ. ನಿಮ್ಮ ಅನುಭವ ಏನು?
2: ಡೆಫಿನೆಟ್ಲಿ ಈಗಿನ ಪ್ರೆಸೆಂಟ್ ಟೈಮ್ದಲ್ಲಿ ನಮ್ಮ ಮಾಡರ್ನ್ ಲೈಫ್ ಸ್ಟೈಲ್ ಆಯ್ತು, ಜನರು ಬದುಕೊಂಡ ರೀತಿ, ಅವ್ರದ್ದು ಊಟ, ಇದೆಲ್ಲ ಒಂದು ಪೊಲ್ಯೂಷನ್, ಇದರಿಂದ ಶರೀರಕ್ಕೆ ಆಗುವ ರೋಗದಿಂದ ಜನ ಬಳಲಿರ್ತಾರೆ. ಆಮೇಲೆ ಅಲೋಪತಿ, ಹೋಮಿಯೋಪತಿ ಎಲ್ಲ ಮೆಡಿಸಿನ್ ಸ್ವಲ್ಪ ಟ್ರೈ ಮಾಡಿರ್ತಾರೆ, ಬಟ್ ಅಷ್ಟು ಗುಣವಾಗಿ ರಿಸಲ್ಟ್ ಬರೋದಿಲ್ಲ. ಅವಾಗ ಅವ್ರು ನೋಡಿರ್ತಾರೆ ಯೋಗದಿಂದ ಬಹಳಷ್ಟು ರೋಗಗಳು ಕಡಿಮೆ ಆಗ್ತಾ ಇದೆ, ಅದರಿಂದ ಕಂಪ್ಲೀಟ್ ಹೆಲ್ತ್ ಸಿಗ್ತಾ ಇದೆ, ನಾವು ಮಾಡ್ಬೇಕಂತ ಜನ ಫಸ್ಟ್ ಬರ್ತಾರೆ. ಮೊದಲಿಗೆ ಅವರಿಗೆ ಆಗುವ ಶಾರೀರಿಕ ಮತ್ತು ಮಾನಸಿಕ ರೋಗ, ಈಗ ನಾವು ಸ್ಟ್ರೆಸ್ ಹೇಳ್ತೀವಿ, ಆಂಗ್ಸೈಟಿ ಹೇಳ್ತೀವಿ, ಮಾನಸಿಕ ಒತ್ತಡ, ಹೃದಯ ಒತ್ತಡ ಆಗ್ತದೆ, ರಕ್ತದ ಒತ್ತಡ ಆಗ್ತದೆ, ಶುಗರ್ ಆಗಿರ್ತದೆ, ಇಂಥ ಬಹಳಷ್ಟು ರೋಗಗಳಿಂದ ಅವರು ಮೆಡಿಸಿನ್ ತಗೋತಾ ಇರ್ತಾರೆ, ಬಟ್ ಅಷ್ಟು ರಿಸಲ್ಟ್ ಬರೋದಿಲ್ಲ. ಅವಾಗ ಅವರು ಯೋಗಕ್ಕೆ

0: ಮಾಡ್ತಾರೆ, ಆಸನ, ಪ್ರಾಣಾಯಾಮ, ಮೆಡಿಟೇಷನ್, ಬಹಳಷ್ಟು ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳು ಕಲಿತಾರೆ. ಅದರಿಂದ ಅವ್ರ ರಿಸಲ್ಟ್ ಬರ್ತಾ ಶುರು ಆಗ್ತದೆ. ದೆನ್ ಅವರಿಗೆ ಬಹಳ ಒಳ್ಳೇದನ್ನಿಸ್ತದೆ. ಅವಾಗ ಅವರು ಮಾಡ್ಕೊಂತ ಹೋದಂಗೆ ಹೋದಂಗೆ ಒಂದ್ ಎರಡು ಮೂರು ತಿಂಗಳಾದ ಮೇಲೆ ಅವ್ರಿಗೆ ಅನಿಸ್ತದೆ, ಈಗ ಯೋಗ ಬಿಟ್ರೆ ನಮ್ಗೆ ಆಗೋದನೇ ಇಲ್ಲ, ಯೋಗ ಮಾಡಲೇಬೇಕು. ನಾವು ಜಿಮ್ ಟ್ರೈ ಮಾಡಿದೀವಿ, ಎಲ್ಲ ಟ್ರೈ ಮಾಡಿದೀವಿ, ಬಟ್ ಇದರಲ್ಲಿ ನಮಗೆ ಸಿಗುವಂತ ಸಮಾಧಾನನೇ ಬೇರೆ. ನನ್ನ ಕಡೆ ಬರುವ ಸ್ಟೂಡೆಂಟ್ಸ್ಗಳು ಇದು ಕೊಟ್ಟಿರೋ ಎಕ್ಸ್ಪೀರಿಯನ್ಸ್.
1: ನೀವು ಯೋಗ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ, ಸೈನಿಕರಿಗೆ ಯೋಗ ಕಲಿಸ್ತೀರಾ?
0: ನಾನು ಕಲಿಸೋದು ಮೇನ್ಲಿ ಆರ್ಮಿದಲ್ಲಿ ಯಾರು ರಿಟೈರ್ಮೆಂಟ್ ಆಗ್ಲಿಕ್ ಬಂದಿರ್ತಾರೆ ಅವರಿಗೆ ಅವ್ರು ಜಾಸ್ತಿ ಪ್ರಿಫರೆನ್ಸ್ ಮಾಡ್ತಾರೆ. ಅವ್ರು ಬಿಟ್ಟು ಎಲ್ಲರಿಗೂ ಯೋಗ ಇದೆ. ಅವರು ಹೆಕ್ಟಿಕ್ ಶೆಡ್ಯೂಲ್, ಅವರಿಗೆ ಬಹಳ ಒತ್ತಡದ ಕೆಲಸ ಇರ್ತದೆ, ಫುಲ್ ಡೇ ಡ್ಯೂಟಿ ಇರ್ತದೆ, ಬಹಳಷ್ಟಿಗೆ ಬ್ಯಾಕ್ ಪೈನ್ ಇರ್ತದೆ, ಮಂಡೆ ನೋವು ಇರ್ತದೆ, ಬಹಳಷ್ಟು ಜನರಿಗೆ ಸ್ಟ್ರೆಸ್ ಆಗಿರ್ತದೆ. ಸೊ ಅವರಿಗೆ ಏನೇನ್ ಪ್ರಾಬ್ಲಮ್ಸ್ ಇದೆ ಅದನ್ನ ನಾನು ಸ್ವಲ್ಪ ಫೈಂಡ್ ಔಟ್ ಮಾಡಿ ಅದರ್ ರಿಲೇಟೆಡ್ ಏನ್ ಪ್ರಾಕ್ಟೀಸ್ ಇದೆ ಅವರಿಗೆ ಅದು ಹೇಳ್ಕೊಟ್ಟಿರ್ತೀನಿ. ಅದರ ಜೊತೆಗೆ ಕೌನ್ಸಿಲಿಂಗು, ಅವ್ರ ಆಹಾರ ಪದ್ಧತಿ ಹೇಗಿರ್ಬೇಕು, ಅವ್ರ ದಿನಚರ್ಯ ಹೆಂಗಿರ್ಬೇಕು, ಆಫ್ಟರ್ ರಿಟೈರ್ಮೆಂಟ್ ಆದ್ಮೇಲೆ ಕೂಡ ಅವ್ರು ಹೆಲ್ದಿ ಆಗಿ ಹೇಗಿರ್ಬೇಕು, ಈ ಎಲ್ಲ ಟೆಕ್ನಿಕ್ಸ್ ಅವ್ರಿಗೆ ಹೇಳ್ಕೊಟ್ಟು ಇದರ ಜೊತೆಗೆ ಅವರಿಗೆ ಒಂದಿಷ್ಟು ಹ್ಯಾಬಿಟ್ಸ್ ಗಳಾಗಿರ್ತದೆ, ವ್ಯಸನಗಳು, ಅದನ್ನು ಕೂಡ ನಾವು ಯೋಗದಿಂದ ಅವರಿಗೆ ಬಿಡಿಸ್ತೇವೆ. ಅಂದ್ರೆ ಕೌನ್ಸಿಲಿಂಗ್ ವಿತ್ ಪ್ರಾಕ್ಟಿಸ್, ಎರಡು ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡು ಮಾಡಿಸ್ತೇವೆ, ಅವಾಗ ಅದು ರಿಸಲ್ಟ್ ಬರ್ತದೆ ಸರ್.
1: ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡೋದು ಹೇಗೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಈ ಸಂದರ್ಭದಲ್ಲಿ ಯೋಗಾಭ್ಯಾಸ ಜನರ ಸಹಾಯಕ್ಕೆ ಬರ್ತಾ ಇದೆಯಾ?
0: ಈಗ ಆಲ್ರೆಡಿ ಇದು ಬಹಳಷ್ಟು ಮಟ್ಟಿಗೆ ಹೆಲ್ಪ್ ಆಗ್ತಾ ಇದೆ ಸರ್. ನಾವು ಟಿವಿ ಮುಖಾಂತರ, ಮೀಡಿಯಾ ಮುಖಾಂತರ, ನ್ಯೂಸ್ ಮುಖಾಂತರ ನೋಡ್ತಿರ್ತೇವೆ. ಅದರ ಮೊದಲು ಯೋಗ ಯಾರ್ಯಾರು ಕಂಪ್ಲೀಟ್ ಆಗಿ ಯೋಗ ಮಾಡ್ತಿದ್ರು ಅವರಿಗೆ ಚಾನ್ಸ್ ಬಂದೇ ಇಲ್ಲ, ಕೊರೋನಾ ಈ COVID-19 ಅವ್ರಿಗೆ ಬಂದೇ ಇಲ್ಲ. ಬಂದಿದ್ರು ಕೂಡ ಅವ್ರಿಗೆ ಅಷ್ಟು ಇಫೆಕ್ಟ್ ಆಗಿಲ್ಲ, ದೇ ಆರ್ ಜಸ್ಟ್ ಕ್ಯೂರ್ಡ್ ವಿದ್ ಇನ್ ವೆರಿ ಫ್ಯೂ ಶಾರ್ಟ್ ಟೈಮ್. ಈಗ ಯಾರು ಆಗಿದೆ ಅವರು ಕೂಡ ಯೋಗದಲ್ಲಿ ಅದರ ಒಂದು ಸಿಲೆಬಸ್ ನಾವು ಮಾಡಿದೀವಿ, ಗವರ್ಮೆಂಟ್ ಆಫ್ ಇಂಡಿಯಾ ಕೂಡ ಒಂದು ಅದರ ಪ್ಯಾಟರ್ನ್ ಮಾಡಿಕೊಟ್ಟಿದೆ. ಸೊ ಆ ರೀತಿ ಪ್ರಾಣಾಯಾಮ ಮತ್ತು ಒಂದಿಷ್ಟು ಬ್ರೀದಿಂಗ್ ಟೆಕ್ನಿಕ್ಸ್, ಯೋಗಾಸನಗಳನ್ನು ಮಾಡಿ ಅದರಲ್ಲಿ ಜಲನೀತಿ ಒಂದೊಂದು ಬರ್ತದೆ, ವಿಚ್ ಕ್ಲಿಯರ್ಸ್ ಯುವರ್ ನೆಸಲ್ ಟ್ರ್ಯಾಕ್, ಅದು ಕೂಡ ಇದೆ, ಸೂತ್ರ ನೀತಿ, ಜಲನೀತಿ, ಅಂಥದ್ದು ಒಂದಿಷ್ಟು ಟೆಕ್ನಿಕ್ಗಳನ್ನು ಮಾಡಿ ಬಹಳಷ್ಟು ಈ ಕೋವಿಡ್ದಲ್ಲಿ ಯೋಗದಿಂದ ಕ್ಯೂರ್ ಆಗಿದ್ದಾರೆ. ಮತ್ತು ಇನ್ನೂ ಭವಿಷ್ಯದಲ್ಲಿ ಇದು ಆಗಬಾರ್ದು, ನಮ್ಗೆ ಆಗಿದ್ರು ಅದ್ರ ಇಫೆಕ್ಟ್ ಆಗಬಾರ್ದು ಯಾರು ಹಂಗ ಅನಿಸ್ತದೆ, ಅವ್ರು ಪ್ರತಿನಿತ್ಯ ನಿಯಮಿತವಾಗಿ ಯೋಗವನ್ನು ಮಾಡಿದ್ರೆ ಅವರಿಗೆ ಅದು ಇಫೆಕ್ಟ್ ಆಗೋದನೇ ಇಲ್ಲ, ಜಾಸ್ತಿ ಏನು ಅವರಿಗೆ ತೊಂದರೆ ಕೊಡುವುದಿಲ್ಲ. ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ರೋಲ್, ಬಹಳ ಮುಖ್ಯವಾದಂತ ರೋಲು ಇದು ಕೋವಿಡ್ದಲ್ಲಿ ಯೋಗದ ಆಗಬಹುದು.
1: ನಯೀಮ್ ಶೇಖ್ ಅವರು ಯೋಗದ ಕಡೆ ಬಂದಿದ್ದು ವಿಶೇಷ, ಏನು ಪ್ರೇರಣೆ, ಹೇಗ್ ಬಂದ್ರಿ?
0: ನಾನು 2004 ಸ್ಕೂಲ್ದಲ್ಲಿ ಒಂದು ಯುದ್ಧ ಕಲೆ ಮಾರ್ಷಲ್ ಆರ್ಟ್ಸ್ ಅಂತ ನಾವು ಹೇಳ್ತೀವಿ ಅದ್ರ ಟೀಚರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ, ಕೇಂದ್ರೀಯ ವಿದ್ಯಾಲಯ ಮುಖ್ಯವಾಗಿ. ಅದರ ಜೊತೆಗೆ ಟಿವಿದಲ್ಲಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಸ್ವಾಮಿ ರಾಮದೇವ್ ಅವರದು ಯೋಗವನ್ನು ನಾನು ನೋಡ್ತಾ ಇದ್ದೆ. ಅವರಿಂದ ಬಹಳಷ್ಟು ನನಗೆ ಇನ್ಸ್ಪಿರೇಷನ್ ಬರ್ತಾ ಇತ್ತು, ಪ್ರೋತ್ಸಾಹ ಬರ್ತಾ ಇತ್ತು. ಅವರು ವಿತ್ ಡಾಕ್ಯುಮೆಂಟೇಷನ್, ಸೈಂಟಿಫಿಕ್ ಡಾಕ್ಯುಮೆಂಟೇಷನ್ ಕೊಡ್ತಾ ಇದ್ರು, ಯೋಗದಿಂದ ಯಾವ್ಯಾವ ರೋಗಗಳು ಕಡಿಮೆ ಆಗ್ತಾ ಇದೆ, ಮುಂದೆ ಭವಿಷ್ಯದಲ್ಲಿ ಇದರದು ಜನರಿಗೆ ಆಗುವ ಬೆನಿಫಿಟ್ಗಳು, ಪೂರ್ತಿ ವಿಶ್ವಕ್ಕೆ ಅದು ಹೆಂಗ್ ಬೆನಿಫಿಟ್ ಮಾಡ್ತದೆ ಅದೆಲ್ಲ ಅವ್ರು ಹೇಳ್ಕೊಡ್ತಾ ಇದ್ರು. ಸೊ ಅದ್ ನೋಡಿ ನೋಡಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಅದರ ಬೆನಿಫಿಟ್ ತಗೋತಾ ಇದ್ದೆ. ನಮ್ಮ ಅಂಕಲ್ ಇದ್ರು ಎಕ್ಸೈಸ್ ಕಮಿಷನರು, ಒಂದ್ ದಿವಸ ಅವ್ರ ಮನೆಗೆ ಬಂದು ನಾನು ಯೋಗದ ಒಂದು ಚಾರ್ಟ್ವನ್ನು ಹಚ್ಚಿದ್ದೆ, ಅದನ್ನು ನೋಡಿ ಅವ್ರು ಕೇಳಿದ್ರು ಯಾರು ಮಾಡ್ತಾರೆ, ಆದಾಗ ನಮ್ಮ ತಾಯಿ ಹೇಳಿದ್ರು ಇವ್ರು ಮಾಡ್ತಾರೆ ಅಂತೇಳಿ. ಅವರಂದ್ರು ನಾನು ಮಾಡ್ತಾ ಇದ್ದೆ ಹಂಗಿದ್ದಾಗ, ಕರೆ ಈಗ ಟೈಮ್ ಸಿಗ್ತಾ ಇಲ್ಲ ಮತ್ತೆ ಈಗ ಪ್ರಾಕ್ಟೀಸ್ ಯಾರು ಮಾಡಿಸ್ ಕಲಿಸ್ಬೇಕು. ಸೊ ನಾನು ಅವರಿಗೆ ಮನೆಗೆ ಹೋಗಿ ಕಲಿಸ್ಲಿಕ್ಕೆ ಆರಂಭ ಮಾಡಿದೆ. ಅವ್ರು ಬಹಳ ಇಂಪ್ರೆಸ್ ಆದ್ರು, ಅವ್ರಿಗೆ ಒಂದಿಷ್ಟು ಬಹಳಷ್ಟು ಬೆನಿಫಿಟ್ ಆದ್ಮೇಲೆ ಅವರಂದ್ರು ನೀ ಇನ್ನೂ ಇದರಲ್ಲಿ ಹೆಚ್ಚಿಗೆ ಅಭ್ಯಾಸ ಮಾಡಬೇಕು. ಅವಾಗ ಅವ್ರು ನನಗೆ ಪ್ರೋತ್ಸಾಹ ಮಾಡಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಮತ್ತೆ ಬೆಂಗಳೂರು ಹರಿದ್ವಾರ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ನಿಂದ ನಾನು ಆವಾಗ ಯೋಗದಲ್ಲಿ ಅಭ್ಯಾಸವನ್ನ ಮಾಡಿ ಇದರ ಮಹತ್ವ ತಿಳ್ಕೊಂಡು ಇದರ ಶಿಬಿರಗಳನ್ನ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡಿ ನೋಡಿದೆ. ಅದರಲ್ಲಿ ಕೂಡ ಬಹಳಷ್ಟು ಜನರಿಗೆ ಲಾಭ ಆಯ್ತು ಸರ್. ಸೊ ದಿಸ್ ಈಸ್ ಹೌ ಐ ಬಿಗಿನ್ ದ ಜರ್ನಿ ಅಂಡ್ ಟಿಲ್ ನೌ ಇದು ಇನ್ನೂ ಮುಂದೆ ಹೋಗ್ತಾ ಇದೆ ಸರ್.
1: ನಯೀಮ್ ಜಿ, ನೀವು ಯಾವ ಮತಶ್ರದ್ಧೆಗೆ ಸೇರಿದೀರೋ ಅಲ್ಲಿಗೆ ಯೋಗ ಅಪರಿಚಿತವಾದದ್ದು, ನಿಮಗೆ ಯೋಗಾಭ್ಯಾಸ ಮಾಡಬೇಕಾದ್ರೆ ವಿರೋಧವನ್ನು ಎದುರಿಸಬೇಕಾಗ ಬಂತ?
0: ಬಿಗಿನಿಂಗ್ ನನಗೆ ಆ ರೀತಿ ಏನು ಅನಿಸಿರ್ಲಿಲ್ಲ, ಎಲ್ಲರಿಗೂ ಒಳ್ಳೆ ಆಗುವಂತ ವಿದ್ಯೆ, ಎಲ್ಲರೂ ಮಾಡಲೇಬೇಕು ಅಂತ ಒಂದ್ ಕಾನ್ಸೆಪ್ಟ್ ನಂದಿತ್ತು. ಖರೆ ನೀವು ಕೇಳಿದ ಹಾಗೆ ಒಂದಿಷ್ಟು ಮನೆಯಲ್ಲಿ ಅವ್ರು ಅಂತ ಇದ್ರು, ಹೊರಗಿನ ಜನ ಒಂದಿಷ್ಟು ಅಂತ ಇದ್ರು, ಬಟ್ ನಾನು ಕಲ್ತಾದ ಮೇಲೆ, ನಾನು ಜನರಿಗೆ ಕಲಿಸ್ಕೊಟ್ಟ ಮೇಲೆ ಜನರಿಗೆ ಆಗುವ ಬೆನಿಫಿಟ್ಸ್ ಗಳನ್ನ ಮತ್ತು ಈಗ ಮಾಡರ್ನ್ ಡೇಸ್ ನಲ್ಲಿ ಅದರ ಸೈಂಟಿಫಿಕ್ ಡಾಕ್ಯುಮೆಂಟೇಶನ್ ಎಲ್ಲ ಬಂದ ಮೇಲೆ ಈಗ ಯಾರು ಅಷ್ಟು ಅಪೋಸ್ ಮಾಡ್ಲೇ ಇಲ್ಲ. ಮತ್ ಈಗ ನಾವು ಆಫ್ಟರ್ ನಮ್ಮ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿಜಿ ಅವರು 21 June ಯೋಗ ಡೇ ಅನೌನ್ಸ್ ಮಾಡಿದಾಗ ಬಹಳಷ್ಟು ಗಲ್ಫ್ ಕಂಟ್ರೀಸ್ ಆಯ್ತು, ಮತ್ತೆ 170 countries 170 ದೇಶಗಳು ಇದನ್ನ ಅಕ್ಸೆಪ್ಟ್ ಮಾಡಿದ್ರು. ಯೋಗ ನಾವು ಎಲ್ಲರೂ ಮಾಡಲೇಬೇಕು, ಒಂದು ದಿವಸ 21 June ಯೋಗ ದಿವಸವನ್ನು ಆಚರಿಸಲೇಬೇಕು ಅಂತ ಹೇಳಿ ಅದನ್ನ ಇನ್ನೂ ಡಿಮಾಂಡ್ ಬಂತು. ಇನ್ನು ಮಟ್ಟ ನಾನು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ಮತ್ತು ಕಲಿಸ್ತಾ ಹೋದಂಗೆ ಯಾರು ಅಷ್ಟು ವಿರೋಧ ಮಾಡ್ಲೇ ಇಲ್ಲ. ನನಗಾದ್ರೂ ಯಾವಾಗಾದ್ರೂ ಅದು ಅನಿಸ್ಲೇ ಇಲ್ಲ ಕಿ ಇದು ಬೇರೆ ಇದರಿಂದ ಬಂದಿದ್ದು ಅಂತ ಏನು ಅನಿಸ್ಲೇ ಇಲ್ಲ. ಇಟ್ ಈಸ್ ಫಾರ್ ಎವ್ರಿ ಒನ್, ಇಟ್ ಈಸ್ ಅ ಯೂನಿವರ್ಸಲ್ ಕಾನ್ಸೆಪ್ಟ್. ನಾವು ಅಂತೀವಿ ಎಲ್ಲರಿಗೂ ಆಗುವಂತ ವಿದ್ಯೆ, ಎಲ್ಲರೂ ಮಾಡ್ಲೇಬೇಕು. ಅದರಲ್ಲಿ ಯಾವುದೇ ರಿಲಿಜನ್ಗೆ ಅದು ಅಷ್ಟೇ ಸೀಮಿತ ಅಲ್ಲ, ಇಟ್ ಈಸ್ ಫಾರ್ ಆಲ್.
1: ಇಷ್ಟೆಲ್ಲ ಆದ್ರೂ ಯೋಗ ಅಂದ್ರೆ ಸಂಸಾರಸ್ಥರಿಗಲ್ಲ, ಲೌಕಿಕರಿಗಲ್ಲ, ವಿರಕ್ತರಿಗೆ ಅನ್ನುವ ಅಭಿಪ್ರಾಯ ಸಾಮಾನ್ಯವಾಗಿದೆ. ಕಳೆದ 15-20 ವರ್ಷಗಳಿಂದ ಯೋಗ ಸಾಧನೆ ಮಾಡ್ತಾ ಇದ್ದೀರಿ, ಎಲ್ಲರೂ ಯೋಗಾಭ್ಯಾಸ ಮಾಡಬೇಕು ಅಂತ ಅನ್ನಿಸ್ತದೆಯಾ?
0: ತಪ್ಪು ಕಲ್ಪನೆಯ ಧಾರಣೆ ಅಂತ ಹೇಳ್ಬಹುದು. ಯೋಗ ಎಲ್ಲರಿಗೂ ಇದೆ, ಗೃಹಸ್ಥಾಶ್ರಮದಲ್ಲಿದ್ದವರು, ಸನ್ಯಾಸಿಗಳಿದ್ದವರು, ಅಭ್ಯಾಸ ಮಾಡುವ ಸ್ಟೂಡೆಂಟ್ಸ್ಗಳು ಎಲ್ಲರಿಗೆ ಅದು ಬೆನಿಫಿಟ್ ಕೊಡೋ 100% ದೇರ್ ಇಸ್ ನೋ ಡೌಟ್. ಎಲ್ಲರಿಗೂ ಶರೀರ ಇದೆ, ಮನಸ್ಸಿದೆ, ಬುದ್ಧಿ ಇದೆ ಅಂದ್ಮೇಲೆ ಅದಕ್ಕೆ ಡೆವಲಪ್ಮೆಂಟ್ ಮತ್ತು ಇಂಪ್ರೂವ್ ಮಾಡ್ಲಿಕ್ಕೆ ಯೋಗ ಬಹಳಷ್ಟು ಸಹಾಯಕಾರಿ. ನಿಮ್ಮ ನಿಮ್ಮ ಅವಶ್ಯಕತೆ ಪ್ರಕಾರ ನೀವು ಅದನ್ನ ತಗೊಂಡು ಮಾಡಬಹುದು. ದೇರ್ ಇಸ್ ನೋ ಹೀಗೆ ಇಷ್ಟೇ ಮಾಡ್ಬೇಕಂತ ಏನಿಲ್ಲ. ದೇರ್ ಇಸ್ ಸಮ್ ಮಾಡಿಫಿಕೇಶನ್ಸ್ ವಿ ಕ್ಯಾನ್ ಡೂ, ನಾವು ಅದನ್ನ ಮಾಡಬಹುದು. ಸಮಯ ಇಲ್ಲ ಅಂತ ನಾವು ಹೇಳ್ತೀವಿ. ಸೊ ದೇವರೆಲ್ಲರಿಗೆ 24 hours ಕೊಟ್ಟಿದ್ದಾನೆ. 8 hours ನಮ್ಮ ನಿದ್ರೆ ಹೋತಂದ್ರೆ, ಇನ್ನು 8 hours ನಮ್ಗೆ ಕೆಲಸ ಮಾಡಿದ್ರೆ ಅಂದ್ರೆ, ಇನ್ನು 8 hours ನಮಗೆ ಬಹಳಷ್ಟು ಆಕ್ಟಿವಿಟಿ ಮಾಡ್ಲಿಕ್ಕೆ ಸಮಯ ಇರುತ್ತದೆ. ನಮ್ಮ ಶರೀರ 100 years ಬದುಕಬೇಕು, ನಾವು ನಿರೋಗಿ ಆಗ್ಬೇಕು, ಯಾವುದೇ ದೊಡ್ಡ ರೋಗಗಳು ಮತ್ತು ವ್ಯಾಧಿಗಳು ನಮ್ ಬರಬಾರ್ದು, ನಾವು ಯಾವುದೇ ಬಹಳ ಖರ್ಚ ಆದಂತಹ ಟ್ರೀಟ್ಮೆಂಟ್ ಹೋಗಬಾರ್ದು, ನಮ್ಮ ಜೀವನ ನಮ್ಮ ಫ್ಯಾಮಿಲಿ ಎಲ್ಲರೂ ಸುಖವಾಗ್ಬೇಕಂದ್ರೆ ಯೋಗ ಇದು ಬಹಳ ಹೆಲ್ಪ್ ಮಾಡ್ತದೆ. ಯಾಕಂದ್ರೆ ಇದರಲ್ಲಿ ಯಾವುದೇ ತರದ್ದು ಇಕ್ವಿಪ್ಮೆಂಟ್ಸ್ ನಿಮ್ಗೆ ಹತ್ತುವುದಿಲ್ಲ. ಒಂದ್ ಮ್ಯಾಟ್ ಇತ್ತು, ಒಂದು ಒಳ್ಳೆಯ ಒಂದಂತ ರೂಮ್ ಇತ್ತಂದ್ರೆ ಬೆಳಗ್ಗಿನ ಸಮಯ, ಸಂಜೆ ಸಮಯ, ನಿಮಗೆ ಮಾರ್ನಿಂಗ್ ಈವಿನಿಂಗ್ ನಾವ್ ಅಂತೇವಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ವೇಳೆ ಬಹಳ ಉತ್ತಮ. ಇನ್ ಕೇಸ್ ಅದ್ ಆಗ್ತಾ ಇಲ್ಲ ಅಂದ್ರೆ ಎನಿ ಟೈಮ್ ಇನ್ ಅ ಡೇ ನೀವು ಸ್ವಲ್ಪ ಅದನ್ನ ಕಂಫರ್ಟೇಬಲ್ ಆಗಿ ಟೈಮ್ ನೋಡ್ಕೊಂಡು ನೀವು ಮಾಡಬಹುದು. ಸೊ ಇಟ್ ಈಸ್ ಫಾರ್ ಆಲ್, ಒಬ್ಬರಿಗೆ ಅಂತಲ್ಲ ಎಲ್ಲರಿಗೆ ಇದೆ. ಸ್ವಲ್ಪ ಸಮಯ ತೆಗೆದು 10-15 minutes 20 minutes 1/2 hour ಕೂಡ ನೀವು ತೆಗೆದ್ರಂದ್ರೆ ಎವ್ರಿ ಡೇ ನಿಮ್ಗೆ 100% ಬೆನಿಫಿಟ್ ಕೊಡ್ತದೆ, ನೋ ಡೌಟ್.
1: ಯೋಗ ಸಾಧಕ ಯೋಗ ಶಿಕ್ಷಕ ನೈಮ್ ಶೇಖ್ ಅವರು ಯೋಗ ಜಾಗತಿಕವಾಗಿ ಪ್ರಸ್ತುತವಾದ ವಿದ್ಯೆ, ಎಲ್ಲರ ಪಾಲಿನ ಭಾಗ್ಯ ಅಂತ ಹೇಳ್ತಾರೆ. ಅವರ ಶ್ರದ್ಧೆಗೆ ಪರಿಶ್ರಮಕ್ಕೆ ನಮನ ಹೇಳೋಣ. ಕೇಳುಗರೆಲ್ಲರ ಪರವಾಗಿ ನೈಮ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ಧನ್ಯವಾದಗಳು.

ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಕೇಳಿದರೆ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಬಾನನ್ನ ಪ್ರೀತಿಸು ಚಿತ್ರಕ್ಕಾಗಿ ಶ್ರೀರಂಗ ಅವರು ಬರೆದಿರುವ ಗೀತೆ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

0: Build a career that balances mind, body and future.
1: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಅವಳಿ ಜವಳಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರು ಹಾಡಿರುವ ಗೀತೆಯನ್ನ ಇದೀಗ ಕೇಳಿದಿರಿ. ಸಾಹಿತ್ಯ ದೊಡ್ಡರಂಗೇಗೌಡ ಅವರದು, ಸತ್ಯಂ ಸಂಗೀತ ನಿರ್ದೇಶಕರು.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ ನಿಂದ?
3: ಸಿಕ್ಬಿದ್ರು. ಅಪರಿಚಿತ ಆಪ್ ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಬಾಬೋರೋ ರಸಿಕ ಚಿತ್ರಕ್ಕಾಗಿ ಮಂಜುನಾಥ್ ರಾವ್ ಬರೆದಿರುವ ಗೀತೆ ಮಹೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಚಿತ್ರ ಹಾಗೂ ಉನ್ನಿಕೃಷ್ಣನ್.

0: ಆತ್ಮೀಯ ರೈತ ಬಾಂಧವರೇ, ಇದೇ ಬುಧವಾರ ಜೂನ್ 3ನೇ ತಾರೀಕು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-0889. ಗಮನಿಸಿ, ಇದೇ ಬುಧವಾರ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಬಾಳಿದ ಮನೆ ಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಗೀತೆ ಸಾಹಿತ್ಯ ದೊಡ್ಡರಂಗೇಗೌಡ ಅವರದು.

ಕೆ ಕಲ್ಯಾಣವರ ಗೀತೆಯನ್ನ ಈ ಹೃದಯ ನಿನಗಾಗಿ ಚಿತ್ರಕ್ಕೆ ಸಂಗೀತ ಕೇಳಬಡಿಸಿದ್ದಾರೆ ವಿ ಮನೋಹರ್ ಅವರು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889. ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇಲ್ಲೊಂದು ಪ್ರಕಟಣೆ ಇದೆ, ಗಮನಿಸಿ. ಇದೇ ತಿಂಗಳ 10ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿ ಉದ್ಯೋಗ ಮತ್ತು ಅಪ್ರೆಂಟಿಶಿಪ್ ಮೇಳ ನಡೆಯುತ್ತಿದೆ. ಇದರಲ್ಲಿ ವಿವಿಧ ಪ್ರತಿಷ್ಠಿತ ಉದ್ಯಮಿಗಳು ಪಾಲ್ಗೊಳ್ಳುತ್ತಿವೆ. ಈ ಮೇಳದಲ್ಲಿ ಮೈಸೂರು ಮತ್ತು ಶ್ರೀರಂಗಪಟ್ಟಣ ಐಟಿಐಗಳಿಗೆ ಸಂಯೋಜನೆಗೊಂಡಿರುವ ಇತರೆ ತರಬೇತಿ ಸಂಸ್ಥೆಗಳು ಹಾಗೂ ಹಾಲಿ 2026ನೇ ಸಾಲಿನಲ್ಲಿ ಐಟಿಐನ ವಿವಿಧ ವೃತ್ತಿಗಳಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಹಾಗೂ ಉತ್ತೀರ್ಣರಾದ ಅಭ್ಯರ್ಥಿಗಳು ಕೂಡ ಭಾಗವಹಿಸಿ ಪ್ರಯೋಜನ ಪಡೆದುಕೊಳ್ಳಬಹುದು ಎಂದು ಪ್ರಾಚಾರ್ಯರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945571787 ಮತ್ತೊಂದು 9945616088. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಏಟು ಎದಿರೇಟು ಚಿತ್ರಕ್ಕಾಗಿ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ಬಂಗಿರಂಗ ಅವರದು, ಸತ್ಯಂ ಸಂಗೀತ ನಿರ್ದೇಶಕರು.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಬಹುದು. ಮರೆಯದೇ ಕೇಳಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ.
1: ಗಜಪತಿ ಗರ್ವಭಂಗ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು. ಬರೆದಿದ್ದಾರೆ ಶ್ರೀರಂಗ, ಸಂಗೀತ ನಿರ್ದೇಶಕರು ಉಪೇಂದ್ರ ಕುಮಾರ್.

ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಜಿ ಉದಯಶಂಕರ್ ಅವರ ಗೀತೆ. ಗಜೇಂದ್ರ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

ದೈಹಿಕ ದೀಕ್ಷೆ ಪ್ರೀತಿಯ ಕೆಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನ ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ನೀವೀಗ ಕೇಳಿದ ಗೀತೆ ಜೀವಕ್ಕೆ ಜೀವ ಚಿತ್ರದ್ದು. ಹಾಡಿದ್ದವರು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಚಿ ಉದಯಶಂಕರ್ ಅವರದು. ರಾಜನ್ ನಾಗೇಂದ್ರ ಅವರಿಂದ ಸಂಗೀತ ನಿರ್ದೇಶನ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಚಿ ಉದಯಶಂಕರ್ ಅವರ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಚಿತ್ರ ಮಾತೃವಾತ್ಸಲ್ಯ.

ಇಲ್ಲೊಂದು ಪ್ರಕಟಣೆ ಇದೆ, ಗಮನಿಸಿ. ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ 2025-26 ಶೈಕ್ಷಣಿಕ ಸಾಲಿನಲ್ಲಿ ಮೆಟ್ರಿಕ್ ನಂತರದ ದ್ವಿತೀಯ ಪಿಯುಸಿ, 3 ವರ್ಷದ ಪಾಲಿಟೆಕ್ನಿಕ್ ಡಿಪ್ಲೊಮೋ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಹಾಗೂ ವೃತ್ತಿಪರ ಕೋರ್ಸ್ಗಳನ್ನು ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತಿದೆ. ಇಲಾಖೆಯ ವೆಬ್ಸೈಟ್ ಮೂಲಕ ಪ್ರೋತ್ಸಾಹಧನ ಪಡೆಯಲು ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿರುತ್ತದೆ. sswdservices.karnataka.gov.in/prizemoneyclientapp/register ಇದರಲ್ಲಿ ಅರ್ಜಿಯನ್ನು ನೋಂದಾಯಿಸಿಕೊಳ್ಳಬೇಕು. ಅರ್ಜಿ ಸಲ್ಲಿಸಲು ಆದಾಯ ಮಿತಿ ಇರುವುದಿಲ್ಲ. ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಅಕ್ನಾಲೆಜ್ಮೆಂಟನ್ನು ಪ್ರಿಂಟ್ ತೆಗೆದು ಜಾತಿ ಪ್ರಮಾಣಪತ್ರ, ಆಧಾರ್ ಕಾರ್ಡ್ ಪ್ರತಿ, SSLC ಅಂಕಪಟ್ಟಿ ಮತ್ತು ಹಿಂದಿನ ವರ್ಷಗಳ ಅಂಕಪಟ್ಟಿಗಳನ್ನು ಪ್ರಾಂಶುಪಾಲರಿಂದ ದೃಢೀಕರಿಸಿ ಕಚೇರಿಗೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹಾಯಕ ನಿರ್ದೇಶಕರು Grade 1 ಸಮಾಜ ಕಲ್ಯಾಣ ಇಲಾಖೆ, ಮೈಸೂರು ತಾಲೂಕು, ಡಾಕ್ಟರ್ ಬಾಬು ಜಗಜೀವನರಾಮ್ ಭವನ ಕಟ್ಟಡ, ಆದಿಪಂಪಾ ರಸ್ತೆ, ಒಂಟಿಕೊಪ್ಪಲ್ ಪೂರ್ವ ಬಡಾವಣೆ, ಪಡ್ವಾರಹಳ್ಳಿ, ಮೈಸೂರು. ದೂರವಾಣಿ ಸಂಖ್ಯೆ 0821-2520910 ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮಾರುತಿ ಮಹಿಮೆ ಚಿತ್ರಕ್ಕಾಗಿ ವಿಜಯನಾರಸಿಂಹ ಅವರು ಬರೆದಿರುವ ಗೀತೆ ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ SJ ಹಾಗೂ ರಾಜ್ಕುಮಾರ್ ಭಾರತಿ.

ರವಿರಾಜ್ ಅವರ ಸಂಗೀತ ನಿರ್ದೇಶನದಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗೀತೆ ಮನಸ್ಸೆಲ್ಲ ನೀನೇ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಹಾಗೂ ಸಂಗಡಿಗರು.

0: Power your ambitions with quality education.
1: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಮಕ್ಕಳೆಲ್ಲರವ ಮನೆ ತುಂಬ ಚಿತ್ರದ ಹಾಡು ಹಾಡಿದ್ದಾರೆ ವಾಣಿ ಜೈರಾಮ್, ಗೀತೆಯನ್ನು ಬರೆದಿದ್ದಾರೆ ದೊಡ್ಡರಂಗೇಗೌಡ ಅವರು.

0: इतली बेकु
1: दोसे नंग बेकु
2: ನನಗೆ ಇಡ್ಲಿ ಬೇಕು
1: ನನ್ ಪುರಿ ಬೇಕು
0: ಹೌದಾ ಕೊಡ್ತೀನಿ ಕೊಡ್ತೀನಿ

ಮನೆಗೆ ಬಂದ ಮಹಾಲಕ್ಷ್ಮಿ ಚಿತ್ರಕ್ಕಾಗಿ ಗೀತಪ್ರಿಯ ಅವರು ಬರೆದಿರುವ ಗೀತೆ ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಇದುವರೆಗೂ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ 10:30 ನೀವು ಹಿಂದೆ ಚಿತ್ರಗೀತೆಗಳನ್ನು ಕೇಳಬಹುದು.
1: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
2: ವಿಳಾಸ: ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-2233.
6: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ. ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ ಅಂದರೆ ಕನ್ಸರ್ವೇಷನಲ್ ಆರ್ಕಿಟೆಕ್ಚರ್, ಈ ವಿಷಯದಲ್ಲಿನ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳನ್ನು ಕುರಿತು ಮೈಸೂರಿನ ಕನ್ಸರ್ವೇಷನಲ್ ಆರ್ಕಿಟೆಕ್ಟ್ ರವೀಂದ್ರ ಗುಂಡೂರಾವ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
7: ಒಂದು ಇನ್ನೊಂದು ಆರ್ಕಿಟೆಕ್ಚರ್ ಕಾನ್ಸರ್ವೇಶನ್ ಅದೇ ನಾವು ಬರೀ ಬಿಲ್ಡಿಂಗ್ ಮಾತಾಡ್ತೀವಿ, ಬಹಳ ತಪ್ಪೋದು. ಬಿಲ್ಡಿಂಗಿನ ಪರಿಸರ ಬಹಳ ಇಂಪಾರ್ಟೆಂಟ್. ಬಿಲ್ಡಿಂಗ್ ವಿಥೌಟ್ ಇಟ್ಸ್ ಎನ್ವಿರಾನ್ಮೆಂಟ್ ಇಸ್ ಯೂಸ್ಲೆಸ್.
6: ಮರೆಯದೆ ಕೇಳಿ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ FM 100.6.
8: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4:00 ಮಹಿಳಾ ರಂಗದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಬಹುದು. ಮರೆಯದೆ ಕೇಳಿ, ಇದೇ ಶುಕ್ರವಾರ ಸಂಜೆ 4:00 ಮಹಿಳಾ ರಂಗದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ.

ವೇಳೆ ಸರಿಯಾಗಿ 10:10 ಆಕಾಶವಾಣಿ ಮೈಸೂರು. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ವಾದನ ಹಾಗೂ ಉಸ್ತಾದ್ ವಿಲಾಯತ್ ಖಾನ್ ಅವರ ಸಿತಾರ ವಾದನದ ಜುಗಲ್ಬಂದಿ ಕೇಳೋಣ. ಕೇಳಿ ರಾಗ್ ಯಮನ್ ತೀನ್ ತಾಲ್.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯ ವಾದನ ಹಾಗೂ ಉಸ್ತಾದ್ ವೆಲಾಯತ್ ಖಾನ್ ಅವರ ಸಿತಾರ ವಾದನದ ಜುಗಲ್ ಬಂದಿಯಲ್ಲಿ ರಾಗ್ ಯಮನ್ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ. ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ ಅಂದರೆ ಕನ್ಸರ್ವೇಷನಲ್ ಆರ್ಕಿಟೆಕ್ಚರ್, ಈ ವಿಷಯದಲ್ಲಿನ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳನ್ನು ಕುರಿತು ಮೈಸೂರಿನ ಕನ್ಸರ್ವೇಷನಲ್ ಆರ್ಕಿಟೆಕ್ಟ್ ರವೀಂದ್ರ ಗುಂಡೂರಾವ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
1: ಒಂದು ಇನ್ನೊಂದು ಆರ್ಕಿಟೆಕ್ಚರ್ ಕನ್ಸರ್ವೇಷನ್ ಅಂದ್ರೆ ನಾವು ಬರೀ ಬಿಲ್ಡಿಂಗ್ ಮಾತಾಡ್ತೀವಿ, ಬಹಳ ತಪ್ಪೋದು. ಬಿಲ್ಡಿಂಗ್ ನ ಪರಿಸರ ಬಹಳ ಇಂಪಾರ್ಟೆಂಟ್. ಬಿಲ್ಡಿಂಗ್ ವಿತೌಟ್ ಇಟ್ಸ್ ಎನ್ವಿರಾನ್ಮೆಂಟ್ ಇಸ್ ಯೂಸ್ಲೆಸ್.
0: ಮರೆಯದೆ ಕೇಳಿ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ FM 100.6.

ವೇಳೆ ಸರಿಯಾಗಿ 10:30. ಆಕಾಶವಾಣಿ ಮೈಸೂರು. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಮೈನಾ ಚಿತ್ರದ ಈ ಹಾಡು.

0: ಮೇವಿಕ ಕೇಳಿದ ಗೀತೆ ಮನ್ ಚಿತ್ರದ್ದು. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳಿ ಮೌಸಮ್ ಚಿತ್ರದ ಈ ಹಾಡು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಂದಿನ ಹಾಡು ಮನ್ಜಿಲ್ ಮನ್ಜಿಲ್ ಚಿತ್ರದಿಂದ.

0: ಚೈತ್ರ,
1: ಏನತ್ತೆ?
0: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
1: ಅಂದ್ರೆ?
0: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
1: ಮತ್ತೆ ವ್ಯವಹಾರ?
2: ಅದು ನಾವು
0: ಡಿಜಿಟಲ್ ಪಾವತಿ ಮಾಡೋದು.
1: ಓಹ್,
0: ಅಂದ್ರೆ UPI ಇಂದ?
1: ಹೌದಾ?
0: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
1: ಅದೇನತ್ತೆ?
0: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
1: ಏನತ್ತೆ?
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
5: ಕಾರ್ಯಕ್ರಮದ ಕಡೆಯದಾಗಿ ಮಶಾಲ್ ಚಿತ್ರದ ಈ ಹಾಡು

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
4: ಆತ್ಮೀಯ ರೈತ ಬಾಂಧವರೇ, ಇದೇ ಬುಧವಾರ ಜೂನ್ 3ನೇ ತಾರೀಕು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಗಮನಿಸಿ, ಇದೇ ಬುಧವಾರ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 11 ಗಂಟೆ. ಪ್ರೀತಿಯ ಶ್ರೋತೃಗಳಿಗೆಲ್ಲ ಮುಂದಿನ ಪ್ರಸಾರ ಕಾರ್ಯದಲ್ಲಿ ಆಹಿರಿ ಪುಟ್ಟಿ ಮಾಡುವ ನಮಸ್ಕಾರಗಳು. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್.

ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕಾರ್ಯಕ್ರಮಕ್ಕೆ ಕೇಳುಗರೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗಾಗಲೇ ನಮ್ಮ ನಿಲಯದಿಂದ ಪ್ರಸಾರ ಆಗಿರುವಂತಹ ಹಲವಾರು ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಆಸಕ್ತಿಯಿಂದ ಪ್ರೀತಿಯಿಂದ ಕೇಳಿದಿರಿ. ಕಾರ್ಯಕ್ರಮಗಳನ್ನು ಕುರಿತಂತೆ ಮಾತಾಡಬೇಕು ಅನ್ನುವಂತಹ ತವಕ ತಮ್ಮಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಈಗಾಗಲೇ ದೂರವಾಣಿ ಕರೆಗಳು ಬರೋದಕ್ಕೆ ಶುರುವಾಗಿದೆ. ಕೇಳುಗರೆ, ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ. ಹೊಸ ಹೊಸ ಕಾರ್ಯಕ್ರಮಗಳು ಕೂಡ ಇನ್ನು ಮುಂದೆ ಬರೋದು ಇದೆ. ತಮ್ಮ ಅಪೇಕ್ಷೆಗಳು ಏನಿತ್ತು, ನಿರೀಕ್ಷೆಗಳು ಏನಿತ್ತು, ಅದನ್ನೆಲ್ಲವನ್ನು ಒಂದು ಸಾಧಾರಣ ಮಟ್ಟಿಗೆ ಪೂರೈಸುವ ಕೆಲಸವನ್ನು ಆಕಾಶವಾಣಿ ಈವರೆಗೂ ಕೂಡ ಮಾಡ್ತಾ ಬರ್ತಾ ಇದೆ. ಈಗಾಗಲೇ ಪ್ರಸಾರ ಆಗಿರುವಂತಹ ಕಾರ್ಯಕ್ರಮಗಳನ್ನು ಕುರಿತಂತೆ ತಾವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-2589. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-2589. ಮೈಸೂರಿನ ಎಸ್ಟಿಡಿ ಕೋಡ್ 0821. ಕೇಳುಗರೆ, ಪತ್ರವನ್ನು ಇನ್ನು ಮುಂದೆ ಬರೆಯುವಂಥವರಿಗೆ ವಿಳಾಸ ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57-0020. ಮತ್ತೊಮ್ಮೆ, ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57-0020. ಮಿಂಚಂಚೆ ಅಂದರೆ ಮೇಲ್ ಕೂಡ ತಾವು ಬರೆದು ಕಳಿಸಬಹುದು. ಮೇಲ್ ವಿಳಾಸ replyairmysore@gmail.com. ಮತ್ತೊಮ್ಮೆ replyairmysore@gmail.com. ಕೇಳುಗರೆ, ಕರೆಯನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಕರೆ ಸಿಕ್ಕ ಮೇಲೆ ತಾವು ಕೇಳಿರುವಂತಹ ಕಾರ್ಯಕ್ರಮವನ್ನು ಕುರಿತಂತೆ ಸಂಕ್ಷಿಪ್ತವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ತಮ್ಮ ಸಂಕ್ಷಿಪ್ತತೆ ಮತ್ತಷ್ಟು ಜನರಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಆ ಕಾರಣಕ್ಕೋಸ್ಕರ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಬೆಳ್ಳಿಯಪ್ಪ ಬಂಗಾರಪ್ಪ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

0: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಈಗ ತಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ, ಕಾರ್ಯಕ್ರಮದ ಮೊದಲ ಕರೆಯನ್ನ ಈಗ ಸ್ವೀಕರಿಸ್ತಾ ಇದ್ದೇವೆ. ಹಲೋ,
1: ಹಲೋ,
0: ನಮಸ್ಕಾರ. ಯಾರು?
1: ನಮಸ್ಕಾರ, ನಾನು ಮೂರ್ತಿ ಅಂದ್ಬಿಟ್ಟು ಚಾಮಲಾಪುರದಿಂದ.
0: ಹೇಳಿ ಮೂರ್ತಿ ಅವರೇ. ನಮಸ್ಕಾರ
1: ಸರ್. ಇವತ್ತಿನ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮೂಡ್ಬರ್ತಾ ಇದೆ. ಬೆಳಗ್ಗೆಯಿಂದ ಚಿತ್ರ ಏಳು ಮುಕ್ಕಾಲಿಂದ ಒಳ್ಳೆ ಚಿತ್ರಗೀತೆಗಳು ಹಾಕಿದ್ರು. ಏನ್ ಮಂಜುನಾಥ್ ಅವರು ಮತ್ತೆ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇದೆ. ಸಿನಿಮೆ ಏನೋ ಅಮೃತ ವರ್ಷಿಣಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಆಮೇಲೆ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಬಿಸ್ಮಿಲ್ಲಾ ಖಾನ್ ನಡ್ಸ್ಕೊಡ್ರಲ್ಲ,
0: ಯಾರು
1: ಬಿಸ್ಮಿಲ್ಲಾ ಖಾನ್ ಅವರು,
0: ಶಹನಾಯಿ,
1: ಅದು ತುಂಬಾ ಚೆನ್ನಾಗಿ ಬಂತು. ನಂಗೆ ಒಂಥರ ಸನಾದಿ ಅಪ್ಪಣ್ಣ ಮ್ಯೂಸಿಕ್ ಕೇಳ್ದಂಗೆ ಆಯ್ತು. ಅದು ಕರೆದವರು ಕೇಳದೆ ಯಾರ್ಡ್ ಮ್ಯೂಸಿಕ್ ನೇ ತುಂಬಾ ನೀಟಾಗಿ ಬಾರಿಸಿದ್ರು, ತುಂಬಾ ಸಂತೋಷ ಆಯ್ತು. ಮತ್ತೆ ಇದು ಅಮೃತ ವರ್ಷನ ಎರಡ್ ಸಾರಿ, ಅದು ಸಿನಿಮಾ ಏನೋ ಎರಡ್ ಸಾರಿ ಬಂತು. ಅದ್ರಲ್ಲಿ ನಿರ್ದೇಶಕರು ದಿನೇಶ್ ಬಾಬು ಅವರು ಒಂದು ಇದು ಸಾಧ್ಯ ಅಂದ್ಬಿಟ್ಟು ಒಂದು ಚಲನಚಿತ್ರ ತೆಗೆದು ಬರೀ 48 ಗಂಟೆಗಳ ಕಾಲ.
0: ಶಂಕರ್ ನಾಗ್ ಅವರ ಅಭಿನಯ ಅದು.
1: ಹೌದು,
0: ಬಹುಶಃ ಶಂಕರ್ ನಾಗ್ ಅವರ ಕಡೆಯ ಚಿತ್ರ ಅದು.
1: ಅದನ್ನ 48 ಗಂಟೆಗಳ ಕಾಲ ಚಿತ್ರ, ಅದು ಒಂದೇ ಬಂಗ್ಲೆ ಒಳಗೆ ಅದನ್ನ ಚಿತ್ರಿಸಿದ್ರು.
0: ಹೌದು ಹೌದು,
1: ಅದು ಇದು ಸಾಧ್ಯ ಅಂತಂದ್ರೆ ನಾವ್ ಏನೋ ಅನ್ಕೊಂಡಿದ್ವಿ. ಅದು ಪ್ರಭಾಕರ್ ವಾಚ್ಮ್ಯಾನ್ ಆಗಿರ್ತಾರೆ ಅದ್ರಲ್ಲಿ. ಅವರು ಒಬ್ಬ ಎಲ್ಲಾರನು ಕೊಲೆ ಮಾಡ್ಕೊಂಡ್ಬಂದಿರ್ತಾರೆ, ಕೊನೆಯಲ್ಲಿ ಉಳಿಯವರು ರೇವತಿ ಅಂದ್ಬಿಟ್ಟು ತಮಿಳ್ ಆಕ್ಟರ್ ಒಬ್ರು, ಮತ್ತೆ ಪ್ರಭಾಕರ್ ಇಬ್ರೇನೆ. ಆ ಒಂದು ರಿವಾಲ್ವಾರ್ ಇಂದ ಅವರು ಅವನನ್ನು ಶೂಟ್ ಮಾಡ್ತಾರೆ.
0: ಬಹುಶಃ ರೇವತಿ ಅವರ ಮೊದಲನೇ ಚಿತ್ರ ಅಂತ ಅನ್ಕೊಳ್ತೀನಿ ಕನ್ನಡದಲ್ಲಿ. ಕನ್ನಡದಲ್ಲಿ ಎಲ್ಲೂ ಕಾಣಿಸ್ಕೊಂಡಿದ್ದಿಲ್ಲ ರೇವತಿ.
1: ಇತ್ತೀಚೆಗೆ ಅವರೇ ಮತ್ತೆ ಒಂದೆರಡು ಚಿತ್ರ ಹಾಕೊಂಡು ತೆಗೆದ್ರು ಅವರು, ರೇವತಿ ಅವ್ರನ್ನ.
0: ಯಾರು? ದಿನೇಶ್ ಬಾಬು ಅವರು.
1: ದಿನೇಶ್ ಬಾಬು ಅವರು ಮಲಯಾಳಿ ಅನ್ಸವರು.
0: ಹೌದು ಹೌದು ಹೌದು, ರೇವತಿ
1: ತಿರ್ಗಾ ಅವರು ಅವ್ರನ್ನೇ ಹಾಕೊಂಡು ತೆಗೆದ್ರು.
0: ಬಡ ಫೇಮಸ್ ಆಗಿದಂತ ಚಿತ್ರ ಅದು ಮೌನರಾಗಂ ಅಂತ ಹೇಳಿ, ರೇವತಿ ಅವರು ಬಹುಶಃ ಆ ಚಿತ್ರದಲ್ಲಿ ಅಭಿನಯಿಸಿದ್ರು ಅಂತ ಕಾಣಿಸುತ್ತೆ.
1: ನಿಜ ನಿಜ ಸರ್,
0: ತಮಿಳ್ ಮೂವಿ ಅದು.
1: ಹೌದು ಹೌದು.
0: ಓಕೆ ಓಕೆ,
1: ಓಕೆ ಸರ್,
0: ಆಯಿತು ಮೂರ್ತಿ ಅವರೇ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳಿದ್ರೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಬಾನುಲಿ ಗೆಳತಿ ಆಹಿರಿ ಪುಟ್ಟಿ ಅವರು ಕೂಡ ಇದ್ದಾರೆ. ಅವರು ಕೂಡ ತಮ್ಮ ಜೊತೆ ಮಾತಾಡ್ತಾರೆ, ಕರೆಗಳನ್ನು ಸ್ವೀಕರಿಸ್ತಾರೆ. ಈಗ ಮತ್ತೊಂದು ಕರೆಯನ್ನು ತಗೊಳ್ತಾ ಇದ್ದೇವೆ. ಹಲೋ ಆಕಾಶವಾಣಿ. ಹಲೋ ನಮಸ್ಕಾರ.
2: ನಮಸ್ಕಾರ ಸರ್.
0: ನಮಸ್ಕಾರ, ಸ್ವಾಗತ, ಹೇಳಿ ಮಾದೇವ್ ಶೆಟ್ರೆ.
2: ತಾಲೂಕು ಸಂಸ್ಥೆಯಿಂದ ಎಸ್ ಮಾದೇವ್ ಶೆಟ್ರೆ ಮಾಡೋ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
0: ನಮಸ್ಕಾರ, ಹೇಳಿ ಮಹದೇವ್ ಶೆಟ್ರೆ.
2: ಕಳೆದ ವಾರ ಮಂಡ್ಯ ಜಿಲ್ಲೆ ಕೆಳಗೋಡು ಗ್ರಾಮದ ಪುಟ್ಟಮಾದಮ್ಮನವರ ಪೆಪ್ಪರ್ ಪದ ಬಹಳ ಸೂಪರ್ ಆಗಿ ಬಂತು. ಅದು ವಿವರಣೆಯನ್ನ ತಾವು ಬಹಳ ವಿವರ್ತವಾಗಿ ಮನದಟ್ಟವಾಗಿ ವಿವರ್ಸನೆ ಮಾಡಿದ್ರಿ, ವಿಮರ್ಶೆ ಮಾಡಿ ನಮ್ಗೆ ತಿಳುವಳಿಕೆ ಕೊಟ್ಟಿದ್ರು, ನಿಮ್ಗೆ ತುಂಬಾ ಅಭಿನಂದನೆ.
0: ಓಕೆ, ಧನ್ಯವಾದಗಳು. ಮತ್ತೆ ಕಾರ್ಯಕ್ರಮ ಕೇಳಿದ್ರೆ
2: ಶಂಕರೇಗೌಡರ ಇದರಲ್ಲಿ ಕವಿಗಳ ಗೋಷ್ಠಿ ಏರ್ಪಡಿಸಿದ್ವಿ, ಬಹಳ ಉತ್ತಮವಾಗಿ ಮೂಡಿ ಬಂತು. ಅಫ್ಕೋರ್ಸ್ ಕೊನೆಯಲ್ಲಿ ನಿಮ್ ಭಾಷಣ ಚೆನ್ನಾಗಿತ್ತು, ನಿಮ್ ಭಾಷಣ ಕೇಳಿ ಬಹಳ ಸಂತೋಷ ಆಯ್ತು, ನಿಮ್ಗೆ ತುಂಬಾ ಅಭಿನಂದನೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮಹದೇವ್ ಶೆಟ್ರೆ.
2: ಆಮೇಲೆ ರಾಜಶೇಖರ ಮೂರ್ತಿ ಅವರು ಕಳೆದವಾದ ನಮ್ಮ ಊರು ಕಾರ್ಯಕ್ರಮದಲ್ಲಿ ಜೋಗಿ ಇದನ್ನ ಬಹಳ ವಿಸ್ತಾರವಾಗಿ ಬಹಳ ಮನದಟ್ಟಾಗುವ ರೀತಿ ಅವರು ಕಥೆ ಬರೆದಿದ್ರು. ಆ ಕಥೆನ ನೀವು ಬಹಳ ಶ್ರದ್ಧೆಯಿಂದ ಓದಿ ನಮ್ಗೆ ಜೋಗಿ ಕಥೆಯನ್ನ ತಿಳಿಸ್ಕೊಟ್ಟಿದ್ರಿ.
0: ಅದು ನಾಗನಹಳ್ಳಿ ಮತ್ತೆ ಜೋಗನಹಳ್ಳಿ. ಓಕೆ ಓಕೆ, ಆಯ್ತು ಮಹದೇವ್ ಶೆಟ್ರೆ. ಮತ್ತೆ ಯಾವ ಕಾರ್ಯಕ್ರಮ ಕೇಳಿದ್ರಿ?
2: ಇವತ್ತೆಲ್ಲ ಕಾರ್ಯಕ್ರಮ ಸೂಪರ್ ಆಗಿ ಬರ್ತಾ ಇದೆ. ನೆನ್ನೆ ಹರಿಕಥನು ಬಂತು, ಓದೋರ ರಾಮಾಂಜನೇಯ ಯುದ್ಧ ಬಹಳ ಸೂಪರ್ ಆಗಿ ಬಂತು. ಹರಿಕಥೆ ಮತ್ತು ನಾನು ತಪ್ಪೇ ಕೇಳ್ತಾ ಇದ್ದೀನಿ ಗುರುಗಳು, ಬಹಳ ಸೂಪರ್ ಆಗಿ ಬರ್ತಾ ಇದೆ. ನಿಮ್ಮ ನಿಲಯದವ್ರಿಗೂ ನಮ್ಮ ಹಿರಿಯರೆಲ್ಲ ನಿವೃತ್ತಿ ಆಯ್ತಾ ಇದ್ದಾರೆ, ಅವ್ರಿಗೆಲ್ಲ ಒಳ್ಳೆ ಶುಭ ಕೊಡ್ತಾ ಇದ್ದೀನಿ, ಒಳ್ಳೆ ಜೀವನ ನಡೀಲಿ ಅಂತ ಅವರಲ್ಲಿ ನಾನು ಬೇಡ್ಕೊಳ್ತೀನಿ ಗುರುಗಳೇ.
0: ಆಯ್ತು ಮಹದೇವ್ ಶೆಟ್ರೆ, ನಿಮ್ಮಂಥವರ ಹಿರಿಯರ ಹಾರೈಕೆ ಅವರೆಲ್ಲರಿಗೂ ಕೂಡ ಬೇಕಾಗಿದೆ. ಧನ್ಯವಾದಗಳು, ನಮಸ್ಕಾರ.
2: ನಮಸ್ಕಾರ ನಮಸ್ಕಾರ.
3: ನಮಸ್ತೆ ಆಕಾಶವಾಣಿ. ಹಲೋ ಹಲೋ, ನಮಸ್ತೆ ಆಕಾಶವಾಣಿ.
0: ಕರೆಯಲ್ಲಿ ವ್ಯತ್ಯಯ ಉಂಟಾಗಿದೆ, ಮತ್ತೆ ಸ್ವೀಕರಿಸೋಣ. ಹಲೋ ಆಕಾಶವಾಣಿ, ಆಕಾಶವಾಣಿ. ಹಲೋ
4: ಹಲೋ ಸರ್, ನಮಸ್ತೆ.
0: ನಮಸ್ಕಾರ, ಯಾರು?
4: ನಾನು ಭಾಷಣ ರಾಜ್ಯ ಅಂತ ಸರ್, ಸಾಗರ್ಪುರದಿಂದ.
0: ನಮಸ್ಕಾರ ದಾಕ್ಷಾಯಿಣಿ ಅವರು ಹೇಳಿ.
4: ನಮಸ್ತೆ ಸರ್, ನಮಸ್ತೆ ಆಯುರ್ ಕುಟ್ಟಿ ಅವರಿಗೆ ನಮಸ್ಕಾರ. ಎಲ್ಲಾ ಕಾರ್ಯಕ್ರಮಗಳು ಸರ್ ಇಂಥದ್ದು ಚೆನ್ನಾಗಿದೆ ಇಲ್ಲ ಅಂತಲ್ಲ ಆ ವಿವರಣೆ ಎಲ್ಲ ಸುಮಾರು ಜನ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವ್ ಏನ್ ಕಲ್ಪನೆ ಮಾಡ್ಕೊಂಡು ಕಲ್ಪನೆನು ಮಾಡ್ಕೊಳಕ್ ಆಗಲ್ಲ ಸರ್, ಯಾಕೆಂದ್ರೆ ನಮ್ಗೆ ತುಂಬಾ ತಿಳುವಳಿಕೆ ಕಡಿಮೆ. ಆಕಾಶವಾಣಿ ಬಂದ ಮೇಲಂತೂ ನಿಜವಾಗ್ಲೂ ಸರ್ ಒಂದ್ ಯೂನಿವರ್ಸಿಟಿ ತರ ನಮ್ಗೆ ಅಷ್ಟು ತಿಳುವಳಿಕೆ ಕೊಡುತ್ತೆ.
0: ಅದು ಇದನ್ನ ಜನತಾ ವಿಶ್ವವಿದ್ಯಾನಿಲಯ ಅಂತಲೂ ಕೂಡ ಹೇಳ್ತಾರೆ.
4: ಅಯ್ಯೋ, ನಿಮ್ಮಂತ ಅತಿರಥ ಮಹಾರಥರೆಲ್ಲ ಇರುವಾಗ ನಾವ್ ಏನ್ ಸಲಹೆನು ಕೊಡಾಗಿಲ್ಲ, ಒಟ್ಟಲ್ಲಿ ಸುಮ್ಮನೆ ಕೇಳ್ಕೋಬೇಕು ಸರ್ ನಾವು ಅಷ್ಟೇ. ನಂಗೆ ಎಷ್ಟೋ ಸಾರಿ ಕಣ್ಣಲ್ಲಿ ನೀರ್ ಬರುತ್ತೆ, ಇದರಿಂದ ನಾನು ಸಹನೆ ಕಲಿತೆ. ಪ್ರತಿಯೊಂದು ಸರ್ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ನಾನು. ನಂಗೆ ಕರೆ ಸಿಕ್ಕದೇ ಇದ್ರು ನನಗ್ ಬೇಜಾರಾಗಲ್ಲ, ಯಾಕೆಂದ್ರೆ ನನ್ ತುಂಬಾ ಒಂಥರ ಕೇಳದ್ ನನ್ಗೆ ಇಷ್ಟ ಸರ್ ಬೇರೆಯವ್ರದನ್ನ. ಬಹಳ ಒಳ್ಳೆ ಕಾರ್ಯಕ್ರಮ ಬರುತ್ತೆ, ಸುಮಾರು ದಿನದಿಂದ ಪ್ರಯತ್ನ ಮಾಡ್ತಾ ಸಿಕ್ಕಿರ್ಲಿಲ್ಲ, ಹೇಳದನ್ನೇ ಕೇಳಿಸ್ಕತ್ತಿದೆ ಸರ್ ನಾನು. ಬಹಳ ಚೆನ್ನಾಗಿದೆ ಸರ್, ನಮ್ಮ ಮನ್ಸಲ್ಲಿ ಏನು ನಿಜವಾಗ್ಲೂ ನನ್ ತುಂಬಾ ಸಂಕೋಚ ಸ್ವಭಾವ ಆಯ್ತು ಇದನ್ನೆಲ್ಲ ಕೇಳಿ. ಅದನ್ನೆಲ್ಲ ಹೋಗ್ಲಾಡ್ಸಿದನು ಒಂಥರ ನನಗೆ ಎಲ್ಲಾದ್ರೂ ಹೋಗಿ ನಿಲ್ಲಬಲ್ಲೆ ಅನ್ನಷ್ಟು ಧೈರ್ಯನ ನನಗ್ ತಂದ್ಕೊಡ್ತು ಸರ್ ಇದು ನಿಜವಾಗ್ಲೂ. ನನ್ಗೆ ಎಷ್ಟೋ ಫಂಕ್ಷನ್ ಗಳಿಗೆ ನಾನು ಹೋಗ್ತಿರ್ಲಿಲ್ಲ ತಾರತಮ್ಯ ಮಾಡ್ತಾರೆ ಅಂತ. ಇವತ್ತು ನನಗೆ ಎಲ್ಲಿ ಬೇಕಾದ್ರೂ ನಾನು ಹೋಗ್ತೀನಿ ಸರ್, ನಮ್ಮ ತನ ನಮ್ಗಿರ್ಬೇಕಷ್ಟೇ ಅನ್ನೋದನ್ನ ಕಲ್ಸ್ಕೊಟ್ಟಿದ್ದೆ ಆಕಾಶವಾಣಿ ಸರ್ ನನಗೆ. ನಿಜವಾಗ್ಲು ನೀವುಗಳೆಲ್ಲ ಒಬ್ಬೊಬ್ರು ಒಂದೊಂದು ಇದು ಸರ್ ನನಗೆ, ನಾನು ಅಷ್ಟು ಮನ್ಸಲ್ಲಿ ಪೂಜಿಸ್ತೀನಿ ಆಕಾಶವಾಣಿನ. ನಿಮ್ಗಳಿಗೂ ಒಬ್ಬೊಬ್ರು ನಾನು ಅಷ್ಟು ಆಸೆ ಪಟ್ಟು ನಾನು ಒಂಥರ ಒಬ್ಬೊಬ್ಬರ ಧ್ವನಿನೂ ಕೇಳಿಸ್ಕೊಂಡು ಅಷ್ಟು ಸಂತೋಷ ಪಡ್ತೀನಿ ಸರ್. ದೇವ್ರು ಇದೇ ತರ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇದೆ ಸರ್, ಅದನ್ನ ಹೆಚ್ಚು ಮಾಡಿ ಇದನ್ನ ಪ್ರಸಾರ ಮಾಡಿ ಯಾವುದೇ ರೀತಿ ಸಲಹೆನು ಕೊಡಕ್ಕೆ ನಾವು ಯೋಗ್ಯರಲ್ಲ ಅನ್ಸುತ್ತೆ ಸರ್ ನಂಗೆ.
0: ಆಯ್ತು ದಾಕ್ಷಾಯಿಣಿ ಅವರೇ, ಬಹಳ ಭಾವುಕರಾಗಿ ತಾವು ಮಾತಾಡಿದ್ರಿ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿಯನ್ನ. ನಮಸ್ಕಾರ.
3: ನಮಸ್ತೆ ಆಕಾಶವಾಣಿ.
5: ನಮಸ್ತೆ ಮೇಡಮ್.
3: ನಮಸ್ತೆ, ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ?
5: ನಾನು ಪಾರ್ವತಿ, ಚೆನ್ನೈ ಬಡಾವಣೆಯಿಂದ ಮೇಡಮ್.
3: ಪಾರ್ವತಿ
5: ಪುಟ್ಟಿ ಅವ್ರಿಗೂ, ಡಾಕ್ಟರ್ ಮೈಸೂರು ಉಮೇಶ್ ಅವ್ರಿಗೂ ನಮಸ್ಕಾರಗಳು.
0: ನಮಸ್ಕಾರ ಪಾರ್ವತಿ ಅವರು, ಹೇಳಿ.
5: ಇವತ್ತು ಸೈಕಲ್ ದಿನದ ಆಚರಣೆ ಅಂತ, ಬೆಳಿಗ್ಗೆ
0: ವಿಶ್ವ ಓಟದ ದಿನವೂ ಹೌದು, ವಿಶ್ವ ಸೈಕಲ್ ದಿನವೂ ಹೌದು ಇವತ್ತು.
5: ಹೌದು ಸರ್, ನಾವು ಮೈಸೂರಿಗೆ 90ರ ಸಂಭ್ರಮದಲ್ಲಿ ಬಂದಾಗ ಸರ್, ಇವರು ಸೈಕಲ್ ಸವಾರಿ ನಡ್ಸ್ಕೊಡ್ತಿದ್ರಲ್ಲ ನಮ್ಗೆ ಪ್ರೋಗ್ರಾಮ್,
0: ಜಾಂಪಣ್ಣ ಆಶಿಹಾಳ್,
5: ಜಾಂಪಣ್ಣ ಆಶಿಹಾಳ್ ಅವ್ರದ್ದು ಸರ್. ಅವ್ರೀಗ ಇಲ್ಲ ಅನ್ನೋದು ಒಂದ್ ಬೇಜಾರ.
0: ಇದಾರೆ ಅವರು, ಬೆಂಗಳೂರಿನಲ್ಲಿ ಇದಾರೆ.
5: ಹಾ, ಬೆಂಗಳೂರು ನಮ್ಗೆ ಇಲ್ಲಿ ಸರಿ ಸಿಗಲ್ಲ ಸರ್, ನಮ್ಗೆ ಮೈಸೂರೇ ಪಕ್ಕ ಎಲ್ಲಾ ಪ್ರೋಗ್ರಾಮ್ ಕೇಳಕ್ಕೆ. ಅವ್ರಿಗೂ ಸಹ ಜಾಂಪಣ್ಣ ಆಶಿಹಾಳ್ ಅವ್ರಿಗೂ ಧನ್ಯವಾದಗಳು ಸರ್. ಹಾಗೂ ಸೋಮವಾರ ಬಂದಂತ ಗೇಮ್ ಶೋನು ತುಂಬಾ ಚೆನ್ನಾಗಿ ಮೂಡ್ ಬಂತು ಸರ್. ಹಾಗೆ ನಿನ್ನೆ ಒಂಗಿರಣ ಪ್ರೋಗ್ರಾಮನು ಪರಿಸರದ ಬಗ್ಗೆನು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಪ್ರೋಗ್ರಾಮ್. ಹಾಗೆ ಇವತ್ತು ಬೆಳಿಗ್ಗೆನು ಅಷ್ಟೇ ಸರ್, ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಬರ್ತಾ ಇದೆ, ಕೇಳಕ್ಕೆ ಖುಷಿ ಆಗ್ತದೆ. ಆದ್ರೆ ಕೆಲವೊಂದ್ಸರಿ ಬರ್ದಿಡ್ತೀನಿ, ಬರ್ದಿಟ್ಟಾಗ ಮಾತಾಡಕ್ಕೆ ಖುಷಿ ಆಯ್ತದೆ. ಇವತ್ತು ಬರ್ದಿಟ್ಟಿಲ್ಲ, ಆದ್ರೂ ಎಲ್ಲಾ ಪ್ರೋಗ್ರಾಮ್ ಕೇಳ್ತಾ ಇದ್ದೀನಿ. ಮತ್ತೆ ಇವತ್ತು ಶುಭಾಶಯ ತಿಳಿಸಕ್ಕೋಸ್ಕರನೇ ಫೋನ್ ಮಾಡಿದೆ ಸರ್. ಎಲ್ರಿಗೂ ಒಳ್ಳೇದಾಗ್ಲಿ, ಆದಷ್ಟು ಬೇಸಿಕ್ ನಮ್ ಪರಿಸರನ ಉಳಿಸ್ಬೇಕಂದ್ರೆ ನಾವು ಸೈಕಲ್ ಸವಾರಿ ಮಾಡ್ಲೇಬೇಕು. ಹಾಗೆ ನಾನು ಮೈಸೂರು ಆಕಾಶವಾಣಿ ಬಂದಾಗ ಗೌರ್ಮೆಂಟ್ಗೆ ಒಂದು ಮನವಿನು ಮಾಡ್ಕೊಂಡಿದ್ದೆ, ಸೈಕಲ್ಗೊಂದು ರಸ್ತೆನ ಮಾಡ್ಕೊಡ್ಬೇಕು ಗೌರ್ಮೆಂಟ್ ಸರ್ಕಾರದವರು ಅಂತ ಅವಾಗ ರಿಕ್ವೆಸ್ಟ್ ಮಾಡಿದ್ದೆ.
0: ಅದು ಸರಿ, ಅದು ಒಳ್ಳೆ ಮನವಿನೇ. ಕೆಲವು ಸೈಕಲ್

0: ಟ್ರ್ಯಾಕ್ ಅಂತಲೇ ಇರುತ್ತೆ. ಏನು ಮಾಡ್ತಾರೆ, ನಮ್ಮ ಸಾರ್ವಜನಿಕರು ಕೂಡ ಸೈಕಲ್ ಟ್ರ್ಯಾಕಲ್ಲಿ ಹೋಗೋದೇ ಇಲ್ಲ, ನಡು ರಸ್ತೆಗೇ ಬರ್ತಾರೆ. ಆ ಒಂದು ಅವೇರ್ನೆಸ್ಸು ಸಾರ್ವಜನಿಕರಲ್ಲೂ ಕೂಡ ಇರುತ್ತೆ. ಈ ಸರ್ಕಾರ ಆಗಲಿ ಅಥವಾ ಅಲ್ಲಿನ ಪಾಲಿಕೆಗಳಾಗಲಿ ಅದನ್ನ ಕೆಲಸವನ್ನು ಮಾಡ್ತಾ ಇರ್ತವೆ ರಸ್ತೆ ನಿರ್ವಹಣೆಯ ಸಂದರ್ಭದಲ್ಲಿ, ಸಾರ್ವಜನಿಕರಿಗೆ ಅನುಕೂಲವಾಗೋ ಥರದಲ್ಲಿ ಒಂದು ಆ ಫುಟ್ಪಾತ್ ಅನ್ನುವಂಥದ್ದು ಇರ್ತದೆ. ಆಯಿತಾ, ಜನರು ನಡ್ಕೊಂಡು ಹೋಗ್ಲಿಕ್ಕೋಸ್ಕರ ಮಾಡಿರ್ತಾರೆ. ಮತ್ತು ಸೈಕಲ್ ಪಾತ್ ಅನ್ನೋದು ಕೂಡ ಇರ್ತದೆ. ಮತ್ತು ದೊಡ್ಡ ದೊಡ್ಡ ವೆಹಿಕಲ್ಗಳಿಗೆ ಬೈಕ್ಗಳಿಗೆ ಅವಕಾಶಗಳು ಕೂಡ ಇರ್ತದೆ ರಸ್ತೆಯಲ್ಲಿ. ಆದರೆ ಆ ವ್ಯತ್ಯಾಸಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಕೆಲವೊಮ್ಮೆ ಫುಟ್ಪಾತ್ ಮೇಲೂ ಕೂಡ ಸೈಕಲ್ ಓಡಿಸುವಂಥದ್ದು, ಬೈಕ್ ಓಡಿಸುವಂಥದ್ದು, ಈ ಥರದ್ದೆಲ್ಲವೂ ಕೂಡ ಇರುತ್ತೆ. ಆ ಒಂದು ಜಾಗೃತಿ ನಮ್ಮ ಸಾರ್ವಜನಿಕರಲ್ಲಿ ಇರಬೇಕಾಗುತ್ತೆ ಅಲ್ವಾ?
1: ಹೌದು ಸರ್, ಹೌದು ಸರ್.
0: ಓಕೆ ಓಕೆ,
1: ಅದರಿಂದ ಇವತ್ತು ಫೋನ್ ಮಾಡಿದೆ ಸರ್, ಧನ್ಯವಾದಗಳು.
0: ಓಕೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ.
2: ಹಲೋ, ಆಕಾಶವಾಣಿ. ಹಲೋ, ನಮಸ್ತೆ, ಆಕಾಶವಾಣಿ
0: ಕೇಳುಗರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೇಳ್ತಾ ಇದ್ರಿ. ಈಗ ಒಂದು ಗೀತೆಯನ್ನು ಕೇಳುವ ಸಮಯ. ಚಿತ್ರ ದೇವರು ಗೆದ್ದ ಮಾನವ, ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರು ಈ ಗೀತೆಯ ಗಾಯಕರು. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ನಿಮ್ಮ ಪಿಚ್ಚಿನ ಮೈಸೂರು ಆಕಾಶವಾಣಿ ಎಫ್ ಎಂ 100.6 ಪ್ರಸಾರ ಆಗ್ತಾ ಇರುವಂತಹ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ, ಕರೆಗಳನ್ನು ಮಾಡ್ತಾ ಇದ್ದೀರಿ. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ಹಲೋ ಆಕಾಶವಾಣಿ.
1: ಹಲೋ ಸರ್, ನಮಸ್ತೆ.
0: ನಮಸ್ಕಾರ, ಹೇಳಿ ಯಾರು?
1: ನಾ ಸುಧಾ ಅಂತ ಮಾತಾಡ್ತಾರೆ ಸರ್, ನಾಡನಹಳ್ಳಿಯಿಂದ. ಮೇಡಮ್ ಅವ್ರಿಗೂ ನಮಸ್ತೆ. ಮೇಡಮ್ ಅವರೇ
2: ನಮಸ್ತೆ. ಸುಧಾ ಅವರೇ ಹೇಳಿ.
1: ಸರ್, ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತಾವ. ನಿನ್ನೆ ಇದು ಅಚ್ಚುತ್ ದಾಸರು ಬಂದಿತ್ತಲ್ಲ, ಅದು ನೋಡಿ ಎಷ್ಟು ಚೆನ್ನಾಗಿ ಅವ್ರದ್ದು ಮ್ಯೂಸಿಕ್ ಕೇಳಕ್ ಬಹಳ ಇಷ್ಟ ಆಯ್ತದ ಭೇಟಿ. ಮತ್ತ ಅವ್ರ ಮಾತುಗಳು ಕೇಳಕಂತ ತುಂಬಾ ಚಂದ, ಅವ್ರ ಧ್ವನಿ ಎಷ್ಟು ಚೆನ್ನಾಗಿದೆ ಸರ್, ಬಹಳ ಚಂದ ಹೇಳ್ಕೊಡ್ತಾರ. ಮತ್ತೆ ಕಷ್ಟ ಇದು ಕಲಿಸ್ತದ ಅಂತ ಹೇಳಿದ್ರು ಪಾಠ ಅದ್ರೊಳಗ. ಮತ್ ಹಟ್ಟಿ ಹರಟೆ ಅಂತೂ ಕಮಲಕ್ ಜಾಸ್ತಿ ನಗತಿದಿಲ್ಲ, ಬೀಜಿ ಕವಿತಾರ ನಗದ್ ನಾನು ತುಂಬಾ ನಗತ ಸರ್, ಅದಂತೂ ತುಂಬಾ ಫೇವ್ರೇಟ್. ಮತ್ತೆ ಹಿಂದಿ ಪಾಠ, ಉಮಂಗು, ಚಿಂತನ, ಎಲ್ಲ ಕಾರ್ಯಕ್ರಮ ಕೇಳ್ತೆ ಸರ್ ನಾನು, ಅದ್ರ ಎಲ್ಲ ನಂಗೆ ಹೇಳಕ್ ಬರಲ್ದು ಅಷ್ಟು ಚೆನ್ನಾಗಿ. ಅದ್ರ ಕೇಳಕಂತ ತುಂಬಾ ಇಷ್ಟ ಸರ್. ಮತ್ತೆ ಕರೆ ಬಂದು ಗೀತೆ ಅಂತ ಸಿಗ್ತಲ್ಲ ನನಗೆ, ನಾ 3 ತಿಂಗಳಾಯ್ತು ಸರ್.
0: ನಿರಾಶೆ ಆಗ್ತಾ ಇದೆಯಾ?
1: ಚೆನ್ನಾಗಿವೆ ಸರ್. ಮತ್ತ ಇದು ಎಲ್ಲಿಗೆ ಹೋದವ ಕಣ್ಣಿಗೆ ಕಾಣದವ ಅಂತ ನಿಲ್ಸಿರಲ್ಲ, ಅದು ಬಂದ್ರು ಇನ್ನ ಚೆನ್ನಾಗಿರ್ತೇತಿ ಸರ್. ಹಳೇದೆಲ್ಲ ವಸ್ತುಗಳ ಬಗ್ಗೆ ಹೇಳ್ತಿದ್ರಿ, ಅದು ಬಂದ್ರು ಇನ್ನ ಚೆನ್ನಾಗಿರ್ತೇತಿ.
0: ಸಾಧನಾ ಶೋಧನ ಹೇಳ್ತಾರದು, ಸಾಧನಾ ಶೋಧನ ಕಾರ್ಯಕ್ರಮವನ್ನ ಕುರಿತು ಹೇಳ್ತಾ ಇದ್ರಿ.
1: ತುಂಬಾ ಚೆನ್ನಾಗಿತ್ತು ಸರ್. ಹಳೆ ವಸ್ತುಗಳು ಎಲ್ಲ ಎಲ್ಲಿ ಗೊತ್ತಿದೆ ಸರ್, ಈಗಿನ ಮಕ್ಕಳಿಗೆ ಅವೆಲ್ಲ ಗೊತ್ತಾದ್ರೆ ಒಳ್ಳೇದಲ್ವಾ? ಅದ್ರ ಸಲಹೆ ಹೇಳ್ತಾ ಇದೆ ಸರ್ ಅಷ್ಟೇ.
0: ಓಕೆ ಸುಧಾ ಅವರೇ, ಮತ್ತೆ ಯಾವ ಕಾರ್ಯಕ್ರಮ ಕೇಳಿದ್ರಿ?
1: ಆ ಕಾರ್ಯಕ್ರಮ ಅದೇ ಉಮಂಗ್ ಅಂತಂದ್ರ ಬಹಳ ಚಂದ ಇರ್ತದ ಸರ್. ಅದ್ರೊಳಗ ಸಂದೇಶ ನೋಡಿ, ಸಮುದ್ರ ನೀರ್ದಾಗ 1 ಲೀಟರ್ದಾಗ 35 ಮಿಲಿ ಉಪ್ಪು ಇರ್ತದ ಸರ್, ಅದೆಲ್ಲ ತಿಳ್ಕೊಂಡಂಗಾಯ್ತು. ಮತ್ತೆ ಇದು ಯಾರು ಅಬ್ದುಲ್ ಕಲಾಂ ಸರ್ ಅವ್ರದ್ದು ಹೇಳಿದ್ರು. ಮತ್ತೆ ಇವ್ರು ಕಲ್ಪನಾ ಚಾವ್ಲಾ ಅವ್ರೆಲ್ಲ ಎಷ್ಟು ಸಾಧನೆ ಮಾಡ್ಯಾರ. ಮತ್ತ ಇವ್ರದ್ ಹೇಳಿದ್ರ ಮೇಡಮ್ ಅವ್ರು ಯಾರು ಅಂತಂದ್ರ ನಿಮಿ ಚಂದ್ರ ಅವ್ರದ್ದು ಚಿಂತನದಾಗ. ಇನ್ನು ತುಂಬಾ ಜನ ಇದ್ದಾರೆ ಸರ್ ಸಾಧನೆ ಮಾಡಿದವ್ರು, ಇವ್ರು ಇದ್ದಾರಲ್ಲ ಏನು ಸಂಶೋಧನೆ ಮಾಡ್ಯಾರ ನೋಡಿ ನಕ್ಷತ್ರ ಮೇಲೆ. ತುಂಬಾ ಜನ ಇದ್ರೆ ಒಬ್ರದ್ ಹೇಳಕ್ಕಾಗಲ್ಲ, ತುಂಬಾ ಜನ ಇದ್ದಾರೆ. ಎಲ್ಲರದು ಹೇಳ್ತಾ ಇದ್ದೀರಿ ಸರ್, ನಾಳೆ ಇನ್ನು ಬೇರೆ ಬೇರೆ ಹೇಳಾರ, ನೀವೇ ಎಲ್ಲ ಹೇಳ್ತೀರಿ ನಾವು ಕೇಳೋದಕ್ಕಿಂತ ಮೊದಲೇ.
0: ಓಕೆ ಸುಧಾ ಅವರೇ, ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾರೆ. ನಮಸ್ಕಾರ. ನಮಸ್ಕಾರ. ಹಲೋ ಆಕಾಶವಾಣಿ.
3: ಹಲೋ
0: ನಮಸ್ಕಾರ, ಯಾರು?
3: ನಮಸ್ತೆ ಸರ್, ರಾಮಕೃಷ್ಣ ಜಯಶ್ರೀ ಮಾತಾಡ್ತೇನೆ ಸರ್.
2: ಹೇಳಿ ಜಯಶ್ರೀ ಅವರೇ.
3: ಆಯಿಲ್ ಪುಟ್ಟಿ ಅವ್ರಿಗೂ ನಿಮಗೂ ನಮಸ್ತೆ ಸರ್.
0: ನಮಸ್ಕಾರ, ಹೇಳಿ.
3: ಸೋಮವಾರ 10:00 11:00 ಸುಮನ್ ಕಲ್ಯಾಣಪುರ ಅವರು ಆಮೇಲೆ ಇನ್ನಿತರ ಗಾಯಕರ ಜೊತೆ ಹೇಳಿ ಹಾಡು ಹಾಕಿದ್ರು ಸರ್. ಮಣ್ಣ ಸರ್ ಅವರು, ಅವ್ರಿಗೆ ಧನ್ಯವಾದಗಳು. ಆಮೇಲೆ ನಿನ್ನೇನು ಲಕ್ಷ್ಮೀನಾಥ್ ಸರ್ ಅವರು ಸುಮನ್ ಕಲ್ಯಾಣಪುರ ಅವ್ರ ಜೊತೆ ಇನ್ನ ಈ ತರ ಗಾಯಕರು ಹೇಳಿದ ಹಾಡು ತುಂಬಾ ಇಷ್ಟ ಆಯ್ತು. ಎಲ್ರೂ ಕೇಳ್ತಾ ಇದ್ರು, ತುಂಬಾ ಒಳ್ಳೊಳ್ಳೆ ಹಾಡು ಹಾಕಿದ್ದಾರೆ ಆಕಾಶವಾಣಿಲಿ ಅಂತ. ನಾ ಅದಲ್ದೆ ಹಾಡುಗಳಲ್ಲಿ ನಂಗೆ ಫಸ್ಟ್ ತುಂಬಾ ಇಷ್ಟ ಸರ್, ಮೊದ್ಲು ನಾ ಕೇಳೋದು ತುಂಬಾ ಹಾಡುಗಳು. ಅದಲ್ದೆ ಇನ್ನಿತರ ಕಾರ್ಯಕ್ರಮನು ಕೇಳ್ತೀನಿ ಸರ್. ಒಟ್ನಲ್ಲಿ ಆಕಾಶವಾಣಿ ತುಂಬಾ ಇಷ್ಟ ಸರ್, ಅಷ್ಟೇ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಸರ್, ಎಲ್ಲಾ ಕಾರ್ಯಕ್ರಮ ಇಷ್ಟ.
2: ಓಕೆ ಜಯಶ್ರೀ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
3: ನಮಸ್ತೆ ಮೇಡಮ್, ನಮಸ್ತೆ.
0: ಆ ಹಿರಿ ನಮ್ಮ ಕೇಳುಗರು ಕಾರ್ಯಕ್ರಮಗಳನ್ನು ಕೇಳಿ ಒಂದಷ್ಟು ಪತ್ರಗಳನ್ನು ಬರೆದಿದ್ದಾರೆ, ಈಗ ಪತ್ರಗಳನ್ನು ಓದೋಣ.
2: ಹಾಂ ಖಂಡಿತ. ಅಶ್ವಿನಿ ಡಿ ಅವರು ಸಿದ್ದಯ್ಯನಹುಂಡಿ ಕೂಗಲೂರು ಪೋಸ್ಟ್ ನಂಜನಗೂಡು ತಾಲೂಕಿನಿಂದ ನಮಗೆ ಪತ್ರವನ್ನು ಬರೆದಿದ್ದಾರೆ. ನನ್ನ ಆಪ್ತ ಗೆಳತಿ ಮೈಸೂರು ಆಕಾಶವಾಣಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. 16 ಮೇರ ಶನಿವಾರ ಸಂಜೆ 4 ಗಂಟೆಗೆ ಪ್ರಸಾರವಾದ ನಾಟಕ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ್ಯ ಉತ್ತಮವಾಗಿ ಪ್ರಸಾರವಾಯಿತು. ಅಂದೇ ರಾತ್ರಿ 8 ಗಂಟೆಗೆ ಪ್ರಸಾರವಾದ ರೂಪಕ ಇಳಿ ಸಂಜೆಯ ಇಬ್ಬನಿ ತುಂಬ ಅದ್ಭುತವಾಗಿ ಪ್ರಸಾರ ಆಯಿತು. ಇಳಿ ವಯಸ್ಸಿನಲ್ಲಿ ತಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು, ಆಹಾರ ಕ್ರಮ ಹೇಗಿರಬೇಕು, ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಧೈರ್ಯವಾಗಿ ಆರಾಮವಾಗಿ ಹೇಗೆ ಜೀವನ ನಡೆಸಬೇಕು ಎಂಬ ಇತ್ಯಾದಿ ಮಾಹಿತಿಗಳು ಈ ರೂಪಕದಿಂದ ತಿಳಿಯಿತು. ಈ ರೂಪಕದ ರುವಾರಿಗಳಾದ ಸಿಎಸ್ ಪೂರ್ಣಿಮಾರವರಿಗೆ ಹಾಗೂ ಕಾರ್ತಿಕ್ ಎಂಎಸ್ ಅವರಿಗೆ ನನ್ನ ಧನ್ಯವಾದಗಳು. ಮತ್ತು ದಿನಾಂಕ 18 ಸೋಮವಾರ ಪ್ರಸಾರವಾದ ಗೇಮ್ ಶೋ ಕಾರ್ಯಕ್ರಮದಲ್ಲಿ 2 ಅಕ್ಷರ 3 ಅಕ್ಷರ ಪದದ ಆಟದ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು, ಮೆದುಳಿಗೆ ಒಂದಷ್ಟು ಕಸರತ್ತನ್ನು ನೀಡಿತು. ಹೀಗೆ ಹೊಸ ಹೊಸ ಕಾನ್ಸೆಪ್ಟ್ಗಳು ಪ್ರಸಾರವಾಗಲಿ ಎಂಬುದು ನಮ್ಮ ಆಶಯ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ದಿಗ್ವಿಜಯರವರಿಗೆ ಹಾಗೂ ಚಿನ್ಮಯಿರವರಿಗೆ ನನ್ನ ಅಭಿನಂದನೆಗಳು. 19 ತಾರೀಕು ಹೊಂಗಿರಣ ಕಾರ್ಯಕ್ರಮದಲ್ಲಿ ಬಿಜಿ ಕವಿತಾರವರು ಹಿರಿಯ ನಾಗರಿಕರು 60 ನಂತರದ ವಯಸ್ಸಿನಲ್ಲಿ ಅವರನ್ನು ಕಾಡುವ ಆರೋಗ್ಯದ ಸಮಸ್ಯೆಗಳು, ಅದನ್ನು ಮೆಟ್ಟಿ ನಿಲ್ಲುವುದು ಹೇಗೆ ಎಂಬ ಇತ್ಯಾದಿ ವಿಷಯಗಳನ್ನು ಡಾಕ್ಟರ್ ಮಾಧುರಿ ಮೇಡಮ್ರವರು ತುಂಬ ಉತ್ತಮ ಮಾಹಿತಿಗಳನ್ನು ತಿಳಿಸಿಕೊಟ್ಟರು. ಅಂದು ಮಾತನಾಡಿದ

0: ಅತಿಥಿಗಳು ತಮ್ಮ ಅನುಭವಗಳನ್ನು ತುಂಬ ಚೆನ್ನಾಗಿ ಹೇಳಿಕೊಂಡರು. ಇವರಿಗೆ ವಂದನೆಗಳು. ದಿನಾಂಕ 21 ಗುರುವಾರ ರಾತ್ರಿ 10 ಪ್ರಸಾರವಾದ ಪತ್ತೇದಾರಿ ನಾಟಕ ಹಾಗೆ ಉತ್ತಮವಾಗಿತ್ತು. ಈ ನಾಟಕದ ತಂಡಕ್ಕೆ ನನ್ನ ನಮನಗಳು. ಒಟ್ಟಿನಲ್ಲಿ ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳು ಅದ್ಭುತವಾಗಿದೆ ಎಂದು ನಮಗೆ ಅಶ್ವಿನಿ ಡಿ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ.
1: ಅಶ್ವಿನಿ ಡಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ.
0: ಖಂಡಿತ. ಎಸ್ ಮನೋರಮಾ ಅವರ 2 ಪತ್ರಗಳು ನಮ್ಮ ಹತ್ರ ಇದೆ. ಅತ್ಯುತ್ತಮವಾದ, ಉಪಯುಕ್ತವಾದ ಶಾರ್ಟ್ ಮತ್ತು ಸ್ವೀಟ್ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರುವ ನಿಲಯದ ನಿರ್ದೇಶಕರಿಗೂ ಹಾಗೂ ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವ ಸಿಬ್ಬಂದಿ ವರ್ಗದವರಿಗೂ ಶುಭವಾಗಲಿ. ಹರಿತೇ ಜಗತ್ತು ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಡಿನ ಕೆಲವು ಸಾಲುಗಳು ಮಧುರವಾಗಿ ಕೇಳಿಬರುತ್ತಿದೆ. ಈ ಹಸಿರನ್ನು ನೋಡಿದ ತಕ್ಷಣ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಉಲ್ಲಾಸ ತರುತ್ತದೆ. ಮಣ್ಣಿನ ವಿಷಯ, ಕಾಪಾಡುವ ವಿಷಯ, ಮರ ಗಿಡಗಳನ್ನು ಬೆಳೆಸುವ ಬಗ್ಗೆ ಇತ್ಯಾದಿ ವಿಷಯಗಳನ್ನು ಪರಿಚಯ ಮಾಡಿಕೊಡುತ್ತಿರುವ ಸಮಸ್ತ ಸಿಬ್ಬಂದಿ ವರ್ಗದವರಿಗೂ ಅಭಿನಂದನೆಗಳು. ನನ್ನ ಬಾಲ್ಯದ ಜೀವನವು ಬೆಂಗಳೂರಿನಲ್ಲಿ ಕಳೆಯಿತು. ನಮ್ಮ ಮನೆ ಮತ್ತು ಶಾಲೆ ಬೆಂಗಳೂರಿನ ಲಾಲ್ಬಾಗ್ ಹತ್ತಿರವಿತ್ತು. ಬಾಲ್ಯದ ಆಟ ಪಾಠ ಲಾಲ್ಬಾಗಿನಲ್ಲಿ ಕಳೆಯುತ್ತಿತ್ತು. ಮರಗಳ ಕೆಳಗೆ ಕುಳಿತು ನಮ್ಮ ಶಿಕ್ಷಕಿಯರು ನಮಗೆ ಪಾಠ ನೀಡುತ್ತಿದ್ದರು. ನಮಗೆ ಖುಷಿಯೇ ಖುಷಿ. ಹಾಗೆಯೇ ನಾವು ಆಟಗಳನ್ನು ಆಡುತ್ತಿದ್ದೆವು. ಇದು ನನ್ನ ನೆನಪು ಎಂದು ಅವರು ಹೇಳ್ತಾರೆ. ಹಾಗೆ ಅವರ ಮತ್ತೊಂದು ಪತ್ರ. ದಿನಾಂಕ 29/5/2026 ಶುಕ್ರವಾರ ಮಧ್ಯಾಹ್ನ 4 ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಮಹಿಳಾ ರಂಗ ಸಾಹಿತ್ಯ ರಂಗದ ಕಾರ್ಯಕ್ರಮ ಪ್ರಸಾರವಾಯಿತು. ಇದರಲ್ಲಿ ನಾನು ಬರೆದಿದ್ದ ಕಥೆ ಭಾಷಣ ಪ್ರಮಾಣ ಪರಿವರ್ತನೆ ಕೇಳಿ ಆಶ್ಚರ್ಯವೂ ಸಂತೋಷವೂ ಆಯಿತು. ನಾನು ಊಹಿಸಿಯೇ ಇರಲಿಲ್ಲ. ಈ ಕಾರ್ಯಕ್ರಮವನ್ನು ಕೀರ್ತನ, ಸಹನ, ನೇತ್ರ ಎಂಬ ತ್ರಿದೇವಿಯರು ನಡೆಸಿಕೊಟ್ಟರು. ಅವರು ನನ್ನ ಬಗ್ಗೆ ಮಾತನಾಡಿದ ರೀತಿ, ನನ್ನ ಕಥೆಯನ್ನು ಓದಿದ ರೀತಿ ಬಹಳ ಅದ್ಭುತವಾಗಿತ್ತು, ಸ್ಪಷ್ಟವಾಗಿತ್ತು. ಇವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಇದಕ್ಕೆ ಸಹಕಾರ ನೀಡಿದ ಆಕಾಶವಾಣಿ ನಿಲಯ ನಿರ್ದೇಶಕರಿಗೂ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗದವರಿಗೂ ನನ್ನ ಮನಃಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಪ್ರಸಾರವಾಗುತ್ತಿದೆ. ಯಥಾ ರಾಜ ತಥಾ ಪ್ರಜಾ ಎನ್ನುವಂತೆ ನಿಮ್ಮಲ್ಲಿರುವ ಐಕ್ಯತೆ, ಸಹಕಾರ, ಸಹನೆ ಇದು ಅತಿ ಮುಖ್ಯ. ನಿಮ್ಮೆಲ್ಲರ ಭವಿಷ್ಯ ಪ್ರಜ್ವಲವಾಗಿರಲಿ, ಎಲ್ಲರಿಗೂ ಶುಭವಾಗಲಿ ಎಂದು ಅವರು ಹಾರೈಸ್ತಾರೆ.
1: ಹಿರಿಯರಾದಂತಹ ಮನೋರಮ ಅವರ ಪತ್ರಗಳು ಇವು. ಪತ್ರವನ್ನು ಬರೆದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳೋಣ.
0: ಖಂಡಿತ.
1: ಈಗ ಒಂದು ಗೀತೆಯನ್ನು ಕೇಳಿಸೋಣ ಹಿರಿ, ಆನಂತರ ಒಂದಷ್ಟು ಪತ್ರಗಳು ಹಾಗೂ ಮತ್ತೊಂದಷ್ಟು ಕರೆಗಳನ್ನು ಸ್ವೀಕರಿಸೋಣ.
0: ಹಾಗೆ ಆಗಲಿ.
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿರುವ ದೇವರ ಆಟ ಚಿತ್ರದ ಗೀತೆ. ಗೀತೆಯ ರಚನೆಕಾರರು ಚಿವದೇ ಶಂಕರ್, ಸಂಗೀತ ಸತ್ಯಂ.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಬಹುದು. ಮರೆಯದೆ ಕೇಳಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ.
1: ಅಹಿರಿ ಕರೆಗಳು ಸಾಕಷ್ಟು ಬರ್ತಾ ಇವೆ, ಪತ್ರಗಳು ಕೂಡ ಇವೆ. ಈಗ ಒಂದು ಕರೆಯನ್ನ ಸ್ವೀಕರಿಸೋಣ.
2: ನಮಸ್ತೆ ಆಕಾಶವಾಣಿ.
3: ನಮಸ್ತೆ ಮೇಡಮ್.
2: ಯಾರು ಮಾತಾಡ್ತಾ ಇರೋದು?
3: ವಿಜಯ್ ಕೌಶಿಕ್ ಅಂತ, ಕಾವೇರಿ ಬಡಾವಣೆಯಿಂದ ಮಾತಾಡ್ತಾ.
2: ವಿಜಯ್ ಕೌಶಿಕ್ ಅವರ ಹೇಳಿ.
3: ಎಲ್ಲ ಕಾರ್ಯಕ್ರಮಗಳು ಬಹಳ ಅದ್ಭುತ ಬರ್ತಾ ಇವೆ. ಅದ್ರಲ್ಲೂ 5-5 ನಿಮಿಷದ ಕಾರ್ಯಕ್ರಮ ಬರ್ತಾ ಇಲ್ಲ, ಈ ಸತ್ಯ ಸಿರಿ ಇದು ಈ ತರದ್ದು ಬಹಳ ಇಷ್ಟ ಆಗುತ್ತೆ ನನಗೆ. ಹಾಗೆ ಸೋಮವಾರ ದಿವಸ ರಾತ್ರಿ 10 ಗಂಟೆ ಪ್ರಸಾರವಾಗುವಂತಹ ಈ ನಂಜುಂಡಸ್ವಾಮಿ ಅವರು ಕೊಡುವಂತ ಈ ವಿದ್ಯಾನಿಧಿ ಶ್ರೀಧರ್ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕೃತಿಗಳ ಬಗ್ಗೆ ಬರುತ್ತಲ್ಲ ಕಾರ್ಯಕ್ರಮ,
1: ಶ್ರೀ ವಿದ್ಯಾವಿಶಾರದ.
3: ಬಹಳ ಬಹಳ ಈಗಾಗಲೇ ನಮ್ಮ ಜನಗಳಿಗೆ ಇವ್ರು ಗೊತ್ತೇ ಇಲ್ಲ ಸರ್, ಮಹಾರಾಜರು ಈ ತರ ಕವಿಗಳಲ್ಲಿ ಕವಿ ಅಂತ ಗೊತ್ತೇ ಇಲ್ಲ ಜನಗಳಿಗೆ.
1: ಅಲ್ಲ ಜಯಚಾಮರಾಜೇಂದ್ರ
3: ಕೃತಿಗಳಿದೆ ಸರ್, ನಾನು ಒಂದೆರಡೋ ಮೂರೋ ಕೇಳಿದ್ದೇನಷ್ಟೇ, ಅವ್ರು ಬಹಳ ಕೃತಿಗಳಿದೆ. ನಾನು ಈಗ ನನಗೆ ಈಗ ಬಹಳ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮ ಪ್ರಸಾರವಾಗ್ತಾ ಇರೋದು.
1: ವಿಜಯ್ ಕೌಶಿಕ್ ಅವರೇ, ಜಯಚಾಮರಾಜೇಂದ್ರ ಒಡೆಯರ್ ಅವರು 90 ಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿದ್ದಾರೆ.
3: ಹೌದು ಸರ್, ಹೌದು.
1: ಹಾಗಾಗಿ ಮಹಾರಾಜರು ಕೇವಲ ಖಡ್ಗವನ್ನ ಹಿಡಿದು ಹೋರಾಟಕ್ಕೆ
3: ಅಷ್ಟೇ
1: ಅಲ್ಲ, ಕವಿಗಳು ಕೂಡ ಆಗಿದ್ರು, ರಚನೆಕಾರರಾಗಿದ್ರು, ಕೃತಿಗಳನ್ನ ರಚಿಸಿದ್ದಾರೆ, ಎಲ್ಲ ವಿದ್ಯೆಗಳನ್ನ ಬಲ್ಲವರು ಆಗಿದ್ರು.
3: ಅಂದ್ರೆ ನಮ್ಮ ಕಲಿಯುಗದ ಕವಿಗಳು
1: ಸರ್.
3: ಯಾಕೆ ನಾವು ಕಾಳಿದಾಸನ ಹೆಸರು ಕೇಳಿದ್ರೆ ಅದನ್ನೆಲ್ಲ ನಾವು ಕಥೆ ಪುರಾಣದಲ್ಲಿ ಕೇಳಿದೀವಿ, ರಂಗಪಂಪರ್ ಇದ್ರು ಅವ್ರು ಇದ್ರು ಅಂತ ಕೇಳಿದೀವಿ, ಕಾವ್ಯಗಳನ್ನ ಓದ್ತಾ ಇದೀವಿ. ಆದ್ರೆ ಇವರು ನಮ್ಮ ಕಲಿಯುಗದ ಕವಿಗಳು
1: ಇರಬಹುದು.
3: ಯಾಕೆ ನೋಡಿದ್ವಿ, ನಾವು ಮಹಾರಾಜರು ನೋಡಿದ್ವಿ. ಆಮೇಲೆ ಈ ಮಂಗಳವಾರ ರಾತ್ರಿ 10 ಗಂಟೆ ಬರ್ತಾ ಪ್ರಸಾರವಾದಂತ ಈ ಜೈಮಿನಿ ಭಾರತ ಲಕ್ಷ್ಮೀಶ್ವರ, ಅದು ಬಹಳ ಚೆನ್ನಾಗಿ ಸರ್ ಕವಿ ವಾಚನ.
1: ಚೈತ್ರವನ ಕಾರ್ಯಕ್ರಮ ಅದು.
3: ಹೌದು ಸರ್, ತುಂಬಾ ಚೆನ್ನಾಗಿದೆ ಸರ್.
1: ಓಕೆ ಓಕೆ. ಒಟ್ಟಾರೆ ಎಲ್ಲಾ ಕಾರ್ಯಕ್ರಮಗಳನ್ನ
3: ಸೈಕಲ್ ಬಗ್ಗೆ ಒಂದು ವಿಚಾರ ಹೇಳಿದ್ರಿ.
1: ಹೇಳಿ. ವಿಶ್ವ
3: ಆರೋಗ್ಯಕ್ಕೊಳ್ಳೋದು ಕಟ್ಟುಮುಟ್ಟಾಗಿರುತ್ತೆ, ಅದು 100-150% ನಿಜ ಸರ್. ಯಾಕೆಂದ್ರೆ ನಾನು ಈಗಾಗಲೂ ನಾನು 69 ವರ್ಷ, ಈಗಲೂ ಸೈಕಲ್ ಅಲ್ಲಿ ನಾನು ಕೆಲಸಕ್ಕೆ ಹೋಗ್ಬೇಕಾದ್ರೆ ಸೈಕಲ್ ಅಲ್ಲೇ ಹೋಗ್ತೀನಿ, ನಾನು ಸಿಟಿ ಕಡೆ ಹೋಗ್ಬೇಕಾದ್ರು ಸೈಕಲ್ ಅಲ್ಲೇ ಹೋಗ್ತೀನಿ, ನಾನು ಪ್ರೋಗ್ರಾಮ್ ಹೋಗ್ಬೇಕಾದ್ರು ಈ ಸೈಕಲ್ ಅಲ್ಲೇ ಹೋಗ್ತೀನಿ ಸರ್. ನೀನು ಇದ್ದು ಗಾಡಿನ ನಾನು ಸ್ಕೂಟರ್ನ ಮಾರ್ಬಿಟ್ಟು ನಾನು ಸೈಕಲ್ ಇಟ್ಕೊಂಡಿದ್ದೀನಿ ಸರ್.
1: ನೋಡಿ, ಅದರಿಂದ ಪರಿಸರ ರಕ್ಷಣೆ ಆಗುತ್ತೆ, ಶುದ್ಧವಾದಂತ ಪರಿಸರವನ್ನ.
3: ಚಿಂತೆ ಇಲ್ಲ, ಹೆಲ್ಮೆಟ್ ಹಾಕಬೇಕು ಅನ್ನೋ ಚಿಂತೆ ಇಲ್ಲ.
1: ಹೌದು ಹೌದು ಹೌದು ಹೌದು,
3: ಎಷ್ಟೊತ್ತಿಗೆ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆರೋಗ್ಯ ಚೆನ್ನಾಗಿರುತ್ತೆ.
1: ಹೌದು, ವರ್ಷ ಆಯ್ತಿದಂಗೆ ಅದಕ್ಕೆ ಇನ್ಸೂರೆನ್ಸ್ ಕಟ್ಟಬೇಕು ಅನ್ನೋದು ಗೋಜಿರೋದಿಲ್ಲ. ಪೆಟ್ರೋಲ್ ತುಂಬಿಸುವ ಹಾಗಿಲ್ಲ. ಹೌದು ಹೌದು ಹೌದು. ಓಕೆ
3: ಸರ್, ನಿಮ್ಮಲ್ಲಿ ಒಂದು ಮನವಿ ಸರ್.
1: ಹೇಳಿ.
3: ಈ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುವಾಗ ಡಾಕ್ಟರ್ ರಾಜ್ಕುಮಾರ್ ಪಿ ಬಿ ಶ್ರೀನಿವಾಸ್ ಅಂತ ಇದ್ ಮಾಡ್ತೀರ ಸರ್, ಅದ್ರ ಡಾಕ್ಟರ್ ಪಿ ಬಿ ಶ್ರೀನಿವಾಸ್, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಡಾಕ್ಟರ್ ಜಯಸ್ದಾಸ್ ಅಂತ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ.
1: ನೋಡೋಣ.
3: ಯಾಕೆಂದ್ರೆ ಅದು ಅಣ್ಣ ಅವ್ರಿಗೆ ಡಾಕ್ಟರ್ ಬರೋದಕ್ಕಿಂತ ಮುಂಚೆ ಪಿ ಬಿ ಶ್ರೀನಿವಾಸ್ ಅವರಿಗೆ ಡಾಕ್ಟರೇಟ್ ಬಂದಿದ್ರು. ಅದು ನಮ್ಮ ಇಂಗ್ಲೆಂಡ್ ಯೂನಿವರ್ಸಿಟಿಯಲ್ಲಿ ಕೊಟ್ಟಿರೋದು. ಅದು ಆದ್ರೆ ಎಲ್ಲಿ ಕೊಟ್ಟರೆ ಯೂನಿವರ್ಸಿಟಿ ಎಲ್ಲಿ ಕೊಟ್ಟರೆ ಡಾಕ್ಟರ್ ಡಾಕ್ಟರೇಟ್ ಅಲ್ಲೇ. ಹಾಗೆ ಅದನ್ನ ಒಂದ್ ಸ್ವಲ್ಪ ಸೇರಿಸಲು ನಮಗೆ ಕೇಳಕ್ಕೆ ಒಂಥರ ಚೆನ್ನಾಗಿರುತ್ತೆ.
1: ಓಕೆ, ಆಗಬಹುದು.
3: ಎಲ್ಲ ಪ್ರೋಗ್ರಾಮ್ ಎಲ್ಲ ಕಾರ್ಯಕ್ರಮಗಳು ಬಹಳ ಕಟ್ಟಪ್ಪ ಮೂಡ್ ಬರ್ತಾ ಇದೆ ಸರ್, ಹೀಗೆ ಮೂಡ್ ಬರಲಿ.
1: ಆಯ್ತು ವಿಜಯ್ ಕೌಶಿಕ್ ಅವರೇ, ನಮಸ್ಕಾರ.
2: ನಮಸ್ತೆ ಆಕಾಶವಾಣಿ.
4: ನಮಸ್ಕಾರ ಮೇಡಮ್.
2: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
4: ಮಾಧವನ್.
2: ಮಾಧವನ್ ಅವರೇ ಹೇಳಿ.
4: ಮೇಡಮ್ ಜೊತೆ ಮೊದಲನೇ ಸರಿ ಮಾತಾಡ್ತಾ ಇರೋದು ನಾನು.
1: ಹೇಳಿ ಮಾಧವನ್ ಅವರೇ.
4: ನಮಸ್ಕಾರ ಸರ್.
1: ನಮಸ್ಕಾರ, ಹೇಳಿ.
4: ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಮೊದಲನೇದಾಗಿ ನಾನು ಕೇಶವಮೂರ್ತಿ ಅವರಿಗೆ ಅಭಿನಂದನೆಗಳು ಅರ್ಪಿಸ್ತೇನೆ. ಅವರು ಹಿರಿಯ ನಿರ್ದೇಶಕರಾಗಿದ್ದಕ್ಕೆ, ಮತ್ತೆ ಮಂಜುನಾಥ್ ಅವರಿಗೆ ಅವರ ವಿಶ್ರಾಂತಿ ಜೀವನ ಚೆನ್ನಾಗಿದೆ ಅಂತ ಹಾರೈಸ್ತೇನೆ. ಇವತ್ತು ನಮ್ಮ ಸೈಕಲ್ ದಿನ. ಹಲೋ,
1: ಹೇಳಿ.
4: ಹೋದ ವರ್ಷನು ನಾನು ಸೈಕಲ್ ದಿನ ಮಾತಾಡಿದ್ದೆ. ನಾನು ದಿನ ಇಲ್ಲಿ ಚೆನ್ನೈ ಬಂದ್ಮೇಲೆ 10 ಕಿಲೋಮೀಟರ್ ಸೈಕಲ್ ಎಲ್ಲ ಬೆಳಗ್ಗೆ ಓಡ್ತೀನಿ ವಾಕಿಂಗ್.
1: ಸೈಕಲ್ ಮೇಲೆ ವಾಕಿಂಗ್ ಹೋಗ್ತೀರಾ? ಇದೊಂಥರ ವಸ್ತು ಅಲ್ವಾ? ಸೈಕಲ್ ಮೇಲೆ ವಾಕಿಂಗ್ ಹೋಗೋದು ಅಂತಂದ್ರೆ ನನಗೇನು ಆಶ್ಚರ್ಯ ಅಂತ ಅನಿಸ್ತದೆ, ಹೇಗೆ ಸಾಧ್ಯ ಅಂತ.
4: ಸೈಕಲಿಂಗ್ ಅಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀವಿ ಸರ್, ಇದ್ರಲ್ಲಿ ಹೇಗೆ ಅಂದ್ರೆ ಒಂದ್ ಸರಿ ತುಳಿದ್ರೆ ಅದು ಹೋಗತ್ತೆ ಅಂತ ಸುಮ್ನೆ ಕೂತ್ಕೊಳ್ಳೋದಷ್ಟೇ.
1: ಆತರ
4: ಇದು ನಾನು ಕರೋನಾದಲ್ಲಿ ಇದನ್ನ ಅಭ್ಯಾಸ ಮಾಡಿದ್ದು, ಯಾಕೆಂದ್ರೆ ಕರೋನಾದಲ್ಲಿ ನಮ್ಗೆ ರಸ್ತೆಲ್ಲಿ ನಡ್ಕೊಂಡು ಹೋಗಿ ಬಿಡ್ತಾ ಇರಲಿಲ್ಲ ಮೈಸೂರಲ್ಲಿ ಕೂಡ. ಅವಾಗ ಒಂದ್ ಸರ್ಕಾರಿ ಬ್ಯಾಗ್ ಸಿಗಿಸ್ಕೊಂಡು ಈ ತರ ಸೈಕಲ್ ಅಲ್ಲಿ ಮೂವ್ ಮಾಡಕ್ಕೆ ಶುರು ಮಾಡಿ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ.
1: ಹಲೋ ಹೇಳಿ.
4: ಆಮೇಲೆ ನಿಮ್ಮ ಎರಡು ದಿನದ್ದು ತುಂಬಾ ಚೆನ್ನಾಗಿತ್ತು ಸರ್, ನಮ್ಮ ಇದರಲ್ಲಿ ಪ್ರಸಿದ್ಧದಲ್ಲಿ ಫುಟ್ಬಾಲ್ ಬಗ್ಗೆ ಮಾತಾಡಿದ್ದೆ.
1: ಹಟ್ಟಿ ಹರಟೆನಾ?
4: ಹೌದು ಸರ್.
1: ಓಕೆ ಓಕೆ.
4: ಹಲೋ
1: ಹೇಳಿ ಮಾಧವನ್ ಅವರೇ.
4: ವಂದನೆಗಳು.
1: ನಮಸ್ಕಾರ ನಮಸ್ಕಾರ. ಆಹಿರಿಯವರೇ, ಸಾಕಷ್ಟು ಪತ್ರಗಳು ಇವೆ. ಒಂದು ಪತ್ರವನ್ನ ಈಗ ಓದೋಣ. ವಿಶ್ರಾಂತ ಇಂಗ್ಲಿಷ್ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸಿ ನಾಗಣ್ಣ ಅವರ ಪತ್ರ. ಕನ್ನಡ ಭಾರತಿ ಮಹಿಳಾ ಕಾವ್ಯಾನುಸಂಧಾನ ಡಾಕ್ಟರ್ ಸಬಿತಾ ಬನ್ನಾಡಿ ಅವರ ಸಂದರ್ಶನವನ್ನು ಕುರಿತು ಇವರು ಬರೆದಿದ್ದಾರೆ. ಮಹಿಳಾ ಕಾವ್ಯಾನುಸಂಧಾನ ಕುರಿತು ಡಾಕ್ಟರ್ ಸಬಿತಾ ಬನ್ನಾಡಿ ಅವರ ಚಿಂತನೆಗಳು ಎರಡೂ ಭಾಗಗಳಲ್ಲಿ ಪ್ರಸಾರ ಆಯಿತು. ಇವರನ್ನ ಸಂದರ್ಶನ ಮಾಡಿದಂಥವರು ಡಾಕ್ಟರ್ ಶಭಾನ. ಸ್ತ್ರೀವಾದವು ಹಲವು ಆಯಾಮಗಳು ಹಾಗೂ ಈ ಚರ್ಚೆಯಲ್ಲಿ ಅನಾವರಣಗೊಳ್ಳಿತು. ಗೀತಾ ನಾಗಭೂಷಣ, ಸವಿತಾ ನಾಗಭೂಷಣ, ಗಾಯತ್ರಿ ಸ್ಟಿವ್ಯಾಕ್, ಕಮಲಾ ಭಾಸಿನ್, ಸ ಉಷಾ, ಕಲ್ಯಾಣಮ್ಮ, ತಿರುಮಲಾಂಬ, ಗಿರಿಬಾಲೆ, ಸಿಮೋಂದಾ ಬೋವಾ ಇವರೆಲ್ಲರ ಚಿಂತನೆಗಳನ್ನು ಪರಿಶೀಲಿಸುವ ಹಿನ್ನೆಲೆಯಲ್ಲಿ ಹೆಣ್ಣು ನೋಟ ಎಂಬುದು ಹೆಣ್ಣಿನ ನೋಟ ಅಲ್ಲ, ಅದು ಒಳಗೊಳ್ಳುವ ಲೋಕ ಎಂದು ತೀರ್ಮಾನಿಸಿದುದು ಅರ್ಥಪೂರ್ಣ. ತಾಯಿ ತಾಯಿ ಅಂತ ವೈಭವೀಕರಿಸುವುದಲ್ಲ, ಪ್ರೀತಿಸುವ, ಹಂಚಿಕೊಳ್ಳುವ, ಜೊತೆಯಾಗಿ ಹೋಗೋಣ ಎಂಬ ಮನೋಭಾವವೇ ಮುಖ್ಯ ಎಂಬುದನ್ನು ಚರ್ಚೆ ಮುನ್ನೆಲೆಗೆ ತಂತು. ಒಬ್ಬಳು ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ ಎಂದರೆ ಅದು ಕೇವಲ ಒಬ್ಬಳ ಸಮಸ್ಯೆ ಅಲ್ಲ, ಅದು ಇಡೀ ಸಮಾಜದ ಸಮಸ್ಯೆ ಎಂಬ ಸೂಕ್ಷ್ಮ ದೃಷ್ಟಿ ಕಣ್ತೆರೆಯುವಂಥದ್ದು. ಧರಣಿದೇವಿ ಮಾಲಗತ್ತಿಯವರು ಇಳಾ ಭಾರತವೆಂಬ ಮಹಾಕಾವ್ಯವನ್ನು ಬರೆದು ಮಹಿಳಾ ಕಾವ್ಯದ ವ್ಯಾಪ್ತಿಯನ್ನು ರುಜುವಾತು ಪಡಿಸಿದಂಥವರು. ಆದಾಗ್ಯೂ ಮಹಿಳೆಯರು ಸಾಂದ್ರವಾಗಿ ಕಾವ್ಯ ರಚಿಸಿಲ್ಲ ಎಂಬ ತಕರಾರಿಗೆ ಸಬಿತಾ ಬನ್ನಾಡಿಯವರು ಉತ್ತರ ಕೊಡುತ್ತಾ ಒಟ್ಟು ಮಹಿಳಾ ಕಾವ್ಯವನ್ನು ಮಹಾಕಾವ್ಯವಾಗಿ ಪರಿಗಣಿಸಬೇಕು ಎಂದು ನಿರ್ಣಯಿಸಿದ್ದು ಒಪ್ಪತಕ್ಕ ವಿಚಾರ. ಡಾಕ್ಟರ್ ಸಬಿತಾ ಹಾಗೂ ಡಾಕ್ಟರ್ ಶಭಾನ ಅವರ ಮಾತುಕತೆಯ ವ್ಯಾಪ್ತಿಗೆ ಸೇರದ ಆದರೆ ಮುಖ್ಯವಾದ ಒಂದು ಸಂಗತಿಯನ್ನು ಕೇಳುಗರೊಂದಿಗೆ ಹಂಚಿಕೊಳ್ಳಬೇಕು ಅಂತ ಅನ್ನಿಸ್ತಾ ಇದೆ. ಅದೇನೆಂದರೆ ಮಹಿಳಾ ಸ್ನೇಹ ಅಥವಾ ಫಿಮೇಲ್ ಫ್ರೆಂಡ್ಶಿಪ್ ಹೀಗೆ ಸೇರಿದಂತಹ ವಿಚಾರ. ಭಾರತೀಯ ಮಹಿಳೆಯರಿಗೆ ಮುಖ್ಯವೆಂದು ಬಿಂಬಿಸಿರುವ ಅಂಶವೆಂದರೆ ಮದುವೆ, ಮಕ್ಕಳು, ಮನೆಗೆಲಸ, ಆರೈಕೆ ಇತ್ಯಾದಿ ಇತ್ಯಾದಿ. ಆದರೆ ಮಹಿಳಾ ಸ್ನೇಹ ಎಂಬುದು ತುಂಬ ಅಗತ್ಯ. ಅಸಂಖ್ಯಾತ ಭಾರತೀಯ ಮಹಿಳೆಯರು ಸ್ನೇಹದ ಆಸರೆ ಇಲ್ಲದೆ ಜಿಗುಪ್ಸೆಗೊಳಗಾಗುತ್ತಿರುವುದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸಬಹುದು. ತಮ್ಮ ಕುಟುಂಬದ ಸದಸ್ಯರಲ್ಲದೆ ಹೊರಗಿನ ಮಹಿಳೆಯರ ಸ್ನೇಹ ಮಹಿಳೆಯರಿಗೆ ಬಹಳ ಅಗತ್ಯ ಅಂತ ಅನಿಸುತ್ತೆ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸರ್ವೇಕ್ಷಣದ ವರದಿಯ ಪ್ರಕಾರ 42% ಮಹಿಳೆಯರು ಮಾತ್ರ ಹೊರಗೆ ಒಬ್ಬೊಬ್ಬರೇ ಸಂಚರಿಸಲು ಸಾಧ್ಯವಾಗಿರುವುದು. ತಮ್ಮ ಗೆಳತಿಯರನ್ನು ಭೇಟಿ ಮಾಡಲು ಅನೇಕ ವಿವಾಹಿತ ಮಹಿಳೆಯರಿಗೆ ನಿರ್ಬಂಧವಿದೆ. ಮಹಿಳಾ ಸ್ನೇಹವೆಂಬುದು ಮಹಿಳೆಯರ ಬದುಕಿನಲ್ಲಿ ಭಾವನಾತ್ಮಕ, ಸಾಮಾಜಿಕ ಹಾಗೂ ರಾಜಕೀಯ ಜೀವರಕ್ಷಕ ಆಧಾರವಾಗಿ ಒದಗಿ ಬರುವುದರಲ್ಲಿ ಸಂದೇಹವಿಲ್ಲ. ಮೆರವಣಿಗೆ, ಪ್ರತಿಭಟನೆ, ಪ್ರದರ್ಶನ ಇವೆಲ್ಲ ಬಹಿರಂಗವಾಗಿ ಗೋಚರಿಸುವ ಹೋರಾಟಗಳಾದರೆ ಮಹಿಳಾ ಸ್ನೇಹದ ಮೂಲಕ ಮಹಿಳೆಯರು ಗುಂಪು ಗುಂಪಾಗಿ ರಾತ್ರಿ ವೇಳೆ ಹವಾಸೇವನೆಗೆ ಹೊರಡುವುದು, ವ್ಯಾಟ್ಸಪ್ ಮೂಲಕ ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವುದು, ಯೋಗಕ್ಷೇಮ ವಿಚಾರಿಸಿಕೊಳ್ಳುವುದು ಇದೂ ಕೂಡ ಪರಿಣಾಮಕಾರಿ ಮುನ್ನಡೆ ಎನಿಸುವುದು. ಈ ಬಗ್ಗೆ ಚಿಂತನೆ ನಡೆಯಲಿ ಅನ್ನುವಂತಹ ಸಂಗತಿಯನ್ನು ನಾಗಣ್ಣ ಅವರು ಈ ದೀರ್ಘ ಪತ್ರದಲ್ಲಿ ಹೇಳಿದ್ದಾರೆ. ಮೈಸೂರು ಆಕಾಶವಾಣಿಯಿಂದ ಸಬಿತಾ ಬನ್ನಾಡಿ ಅವರ ಒಂದು ಸಂದರ್ಶನ ಮಹಿಳಾ ಕಾವ್ಯಾನುಸಂಧಾನಕ್ಕೆ ಸಂಬಂಧಪಟ್ಟಾಗೆ ಪ್ರಸಾರ ಆಗಿತ್ತು. ಅದನ್ನು ಕುರಿತು ಇವರು ಬರೀತ ಮಹಿಳಾ ಸ್ನೇಹ ಅನ್ನುವಂಥದ್ದು ಇದು ಆಗಬೇಕಾಗಿದೆ ಅಂತ ಹೇಳಿದ್ದಾರೆ. ಖಂಡಿತ. ಯಾಕೆ ಅಂತಂದರೆ ಈ ನಾಗರಿಕ ಬದುಕಿನಲ್ಲಿ ಆಧುನೀಕರಣದ ಭರಾಟೆಯಲ್ಲಿ ನಾವು ಒಬ್ಬರೊಬ್ಬರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮುಖ ಹತ್ತಿರ ನಾವು ಮಾತಾಡುವಂತಹ ಆ ಸನ್ನಿವೇಶಗಳು ಒಂದು ರೀತಿ ನೇಪಥ್ಯಕ್ಕೆ ಸರಿತಾ ಇದೆ. ಅದನ್ನೆಲ್ಲವನ್ನು ಮುನ್ನೆಲೆಗೆ ತರಬೇಕಾದಂಥದ್ದು ಅತ್ಯಂತ ಅವಶ್ಯಕ. ಯಾಕೆ ಅಂತಂದರೆ ಮನುಷ್ಯ ಎದುರು ಬದುರು ಕುಳಿತು ಮಾತಾಡಿದಾಗ ಮಾತ್ರ ತನ್ನ ಭಾವನೆಗಳು ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ನಾವು ಎಷ್ಟೇ ಪ್ರಯತ್ನವನ್ನು ಪಡಬಾರ್ದು, ಆಧುನಿಕ ತಂತ್ರಜ್ಞಾನದ ಪರಿಕರಗಳನ್ನು ಬಳಸ್ಕೊಂಡು ನಾವು ಆ ವಿಡಿಯೋ ಕಾಲ್ ಮುಖಾಂತರನೋ ಏನೋ ಮಾತಾಡ್ಬೋದು, ಆದರೆ ಎದುರು ಬದುರು ಕುಂತ್ಕೊಂಡು ಮಾತಾಡುವಂಥದ್ದು ಇದೆಯಲ್ಲ ಅದು ಹೆಚ್ಚು ಸುಖವನ್ನು ನೀಡುತ್ತೆ, ಸಾಂತ್ವನವನ್ನು ನೀಡುತ್ತೆ ಸಮಸ್ಯೆಗೆ. ಹಾಗೆಯೇ ಆ ಬಾಂಧವ್ಯದ ಆ ಬಂಧುರತೆ ಅಂತ ಏನು ಹೇಳ್ತೇವೆ ಆಗ ಅದು ಗಟ್ಟಿಯಾಗ್ತಾ ಹೋಗುತ್ತೆ. ಈಗ ಅರಡಿ ಕಟ್ಟೆ ಸುತ್ತ ಕುಂತ್ಕೊಂಡು ಮಾತಾಡ್ತಾ ಇದ್ರು ಜನ, ಅದು ಕೇವಲ ಅದು ಎಲ್ಲರೂ ಕುಳಿತಿದ್ದಾರೆ ಅಷ್ಟೇ ಅಲ್ಲ, ಅದು ಒಂದು ಊರಾಗಿರ್ತದೆ. ಒಂದು ಅರಳಿಕಟ್ಟೆ ಅಂತಂದರೆ ಅದು ಏನನ್ನು ಸಂಕೇತಿಸ್ತಾ ಇರ್ತದೆ ಅಂತಂದರೆ ಅದು ಒಂದು ಊರನ್ನು ಸಂಕೇತಿಸ್ತಾ ಇರ್ತದೆ, ಒಂದು ಸಮುದಾಯದ ಒಗ್ಗಟ್ಟನ್ನು ಅದು ಸಂಕೇತಿಸ್ತಾ ಇರ್ತದೆ. ಅಲ್ಲಿ ಏಕಾಂಗಿತನಕ್ಕೆ ಅವಕಾಶ ಇರೋದಿಲ್ಲ. ಅಲ್ಲಿ ಎಲ್ಲರೂ ಬಂದು ಕುಳಿತುಕೊಳ್ತಾ ಇದ್ರು, ಮಾತಾಡ್ತಾ ಇದ್ರು, ಕಷ್ಟ ಸುಖಗಳನ್ನು ಹಂಚಿಕೊಳ್ತಾ ಇದ್ರು, ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಳ್ತಾ ಇದ್ರು, ಸಂತಸವನ್ನು ಬೇರೆಯವರಿಗೆ ಹಂಚಿ ಆ ಕ್ಷಣದಲ್ಲಿ ಎಲ್ಲರೂ ಸಂತೋಷವಾಗಿ ಇರುವ ಹಾಗೆ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಇತ್ತು. ಹಾಗೆಯೇ ಮಹಿಳೆಯರು ಕೂಡ ನಮ್ಮ ಹಳ್ಳಿಗಳಲ್ಲಿ ಅಕ್ಕಪಕ್ಕ ಕುಂತ್ಕೊಂಡು ಮಾತಾಡ್ತಾ ಇದ್ರು, ಆ ಜಗತಿ ಮೇಲೋ ಪಡಸಾಲಿನಲ್ಲೋ ಅವ್ರ ಕಷ್ಟಗಳನ್ನು ನೋವುಗಳನ್ನೆಲ್ಲವನ್ನು ಹಂಚಿಕೊಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ತಂತ್ರಜ್ಞಾನ ಜಗತ್ತು ಏಕಾಂಗಿತನಕ್ಕೆ ಎಲ್ಲೋ ಎಲ್ಲರನ್ನು ತಂದು ನಿಲ್ಲಿಸ್ತಾ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಮಹಿಳಾ ಸ್ನೇಹ ಅನ್ನುವಂಥದ್ದು, ಫಿಮೇಲ್ ಫ್ರೆಂಡ್ಶಿಪ್ ಅನ್ನುವಂಥದ್ದು ಬಹಳ ಅಗತ್ಯವಾಗಿ ಬೇಕಾಗಿದೆ. ಒಂದು ನಾವು ಮಾಡಬಹುದೇನೋ, ಈ ಒಂದು ದಿನ ನಮ್ಮ ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಒತ್ತಟ್ಟಿಗೆ ಇಟ್ಟು ಒಂದು ದಿನ ಅದನ್ನು ನಾವು ಡಿಜಿಟಲ್ ಉಪವಾಸ ಅಂತ ನಾವು ಅದನ್ನು ಹೇಳ್ತೇವೆ ಇತ್ತೀಚಿನ ಪರಿಭಾಷೆಯಲ್ಲಿ. ಆ ಡಿಜಿಟಲ್ ಉಪವಾಸವನ್ನು ಕೈಗೊಂಡು ಒಂದಷ್ಟು ಜನರ ಜೊತೆ ಕುಂತ್ಕೊಂಡು ಯಾವುದೇ ಮೊಬೈಲ್ನ ಸಂದೇಶಗಳನ್ನು ನೋಡ್ದೇನೆ, ಸ್ಟೇಟಸನ್ನು ನೋಡ್ದೇನೆ, ಒಂದು ದಿನ ಮಾತಾಡಿದ್ರೆ ಇದಕ್ಕೊಂದು ಒಳ್ಳೆ ಪ್ರಯತ್ನಕ್ಕೆ ಮುನ್ನುಡಿಯನ್ನು ಹಾಕಿದಾಗೆ ಆಗುತ್ತೆ ಅಂತ ಅನಿಸುತ್ತೆ. ಬಹಳ ಒಳ್ಳೆ ವಿಚಾರವನ್ನು ನಾಗಣ್ಣ ಅವರು ತಿಳಿಸಿದ್ದಾರೆ. ಈಗ ಮತ್ತೊಂದು ಪತ್ರವನ್ನ ನೋಡೋಣ.
2: ಮಿಂಚಂಚೆಗಳಿದೆ ಕೆಲವು. ಶ್ರೀಮತಿ ಕಲಾಪ್ರಸಾದ್ ಅವರು ನಮಗೆ ಮಿಂಚಂಚೆಯನ್ನ ಕಳಿಸಿದ್ದಾರೆ. ಆಕಾಶವಾಣಿಯ ಎಲ್ಲ ಕಲಾವಿದರಿಗೂ ನಮಸ್ಕಾರಗಳು. ದಿನಾಂಕ 27ರಂದು 4 ಗಂಟೆಗೆ ಪ್ರಸಾರವಾದ ಲೇಖಕಿ ಗಾಯತ್ರಿ ಸುಂದರೇಶನ್ರವರ ರಚನೆಯ ಜೀವನ್ಮುಖಿ ರೂಪಕ ಚೆನ್ನಾಗಿತ್ತು. ನಿಲಯದ ಕಲಾವಿದರ ಹೃದಯ ಸ್ಪರ್ಶಿ ಪ್ರಸ್ತುತಿಯಿಂದಾಗಿ ಕತೆ ಕಂಬನಿ ಮಿಡಿಯುವಂತಿತ್ತು. ವಿಶೇಷವಾಗಿ ತಾಯಂದಿರ ದಿನದ ಸಮಯದಲ್ಲಿ ಪ್ರಸಾರವಾದ ಈ ರೂಪಕ ಬದುಕಿನಲ್ಲಿ ನೋವುಂಡ ಕ್ಷಣಗಳ ಮತ್ತು ಆಂತರಿಕವಾಗಿ ಝರ್ಝರಿತಳಾದ ಹೆಣ್ಣೊಬ್ಬಳ ಕರುಣಾಜನಕ ಕಥೆಯಾಗಿ ಕೇಳಿಬಂತು. ತನ್ನ ಕರುಳ ಬಳ್ಳಿಗಾಗಿ ಹೋರಾಟ ನಡೆಸಿ ಹೇಳದೆ ಕೇಳದೆ ಮನೆ ಬಿಟ್ಟು ಹೊರ ನಡೆದ ಹೆಣ್ಣೊಬ್ಬಳು ಜೀವನದ ಏರಿಳಿತಗಳ ನಡುವೆ ಜೀವನ್ಮುಖಿಯಾದ ಕಥೆ ಮಾರ್ಮಿಕವಾಗಿತ್ತು. ಇದರಲ್ಲಿ ಭಾಗವಹಿಸಿದ ನಿಲಯದ ಸಹನ, ಕೀರ್ತನ, ದಿಗ್ವಿಜಯ್, ಲಕ್ಷ್ಮೀನಾರಾಯಣ್, ನೇತ್ರ, ಚಿನ್ಮಯಿ, ಕಾರ್ತಿಕ್ ಎಲ್ಲರೂ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಿದರೇನು ಅನ್ನುವಷ್ಟು ನೈಜತೆಯಿಂದ ರೂಪಕ ಮೂಡಿಬಂದಿತು ಮತ್ತು ಕೇಳುಗರ ಕಣ್ಣಾಲಿಗಳು ತೇವಗೊಂಡಿತು. ತಾನು ಹೆತ್ತ ಕೂಸು ಸತ್ತು ಹೋಗಿದೆ ಅಂತ ತಿಳಿದಾಗ ವಾಪಸ್ ಊರಿಗೆ ಹೋದರೆ ಮನೆಯವರು ಸುಮ್ಮನೆ ಬಿಡ್ತಾರಾ ಅಂತ ಹೆದರಿ ಊರೇ ಬಿಟ್ಟ ಪಾರುವಿನ ಆ ಸ್ಥಿತಿಗೆ ರೇಡಿಯೋ ಕೇಳುತ್ತಿದ್ದ ನನ್ನ ಮನವು ಮರಗಿತು. ಒಂದು ಚಂದದ ಮನ ಮಿಡಿಯುವ ಕಥೆ ಇದಾಗಿತ್ತು. ಸುಂದರವಾಗಿ ಪ್ರಸ್ತುತಪಡಿಸಿದ ಎಲ್ಲರಿಗೂ ಹಾಗೂ ಲೇಖಕಿ ಗಾಯತ್ರಿ ಸುಂದರೇಶ್ ರವರಿಗೂ ತುಂಬ ಹೃದಯದ ಧನ್ಯವಾದಗಳು ಎಂದು ಅವರು ಮಿಂಚಂಚೆಯನ್ನು ಕಳಿಸಿದ್ದಾರೆ. ಪ್ರಕಾಶ್ ಶ್ಯಾಮಳ ಚಿಕ್ಕ ತಿರುಪತಿಯಿಂದ ನಮಗೆ ಮಿಂಚಂಚೆಯನ್ನು ಕಳಿಸಿದ್ದಾರೆ. 29/5/26 ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು FM 100.6 ಕನ್ನಡ ಭಾರತಿ ತಿಂಗಳ ಸಾಹಿತ್ಯ ಸಂಚಿಕೆ ಬಗ್ಗೆ ಅವರು ಮಾತನಾಡ್ತಾರೆ. ರಷ್ಯನ್ ಭಾಷೆಗೆ ಅನುವಾದಗೊಂಡ ಕನ್ನಡದ ವಚನಗಳು, ಈ ಕುರಿತು ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಅವರೊಂದಿಗಿನ ಚರ್ಚೆ ಕೇಳಿ ನಮಗೆ ಒಂದು ರೀತಿ ಇನ್ನೂ ಸೊಗಸಾಗಿ ನಾವು ಇನ್ನೂ ಚೆನ್ನಾಗಿ ಮಾತನಾಡಬೇಕು ಅನಿಸಿತು. ಚರ್ಚೆಯನ್ನು ನಡೆಸಿಕೊಡುತ್ತಿದ್ದ ಡಾಕ್ಟರ್ ಶಭಾನಾ ಅವರಿಗೂ ವಂದನೆಗಳು. ಅವರು ಮೈಸೂರಿನ ಕುರಿತ ಕನ್ನಡ ಕೇಳಿದ್ರೆ ತುಂಬಾ ಚೆನ್ನಾಗಿ ಕಲಿಬೋದೇನೋ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಎಂದು ಅವ್ರು ಹೇಳ್ತಾರೆ. ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್ ಅವರು ನಮಗೆ ಒಂದು ಮಿಂಚಂಚೆಯನ್ನು ಕಳಿಸಿದ್ದಾರೆ. ಕಳೆದ ವಾರ ಮಹಿಳಾ ರಂಗದಲ್ಲಿ ಪ್ರಸಾರವಾದ ಲೇಖಕಿ ಶ್ರೀಮತಿ ಗಾಯತ್ರಿ ಸುಂದರೇಶನ್ ಅವರು ರಚಿಸಿ ಶ್ರೀ ದಿಗ್ವಿಜಯ್ ಅವರು ನಿರ್ದೇಶಿಸಿದ ನಿಲಯದ ಕಲಾವಿದರಿಂದ ಪ್ರಸಾರಗೊಂಡಿದ್ದ ಜೀವನ್ಮುಖಿ ನಾಟಕ ನಿಜಕ್ಕೂ ಹೃದಯ ಸ್ಪರ್ಶಿಯಾಗಿತ್ತು. ಕಥಾನಾಯಕಿ ಪಾರವ್ವನ ತನ್ನ ಜೀವನದುದ್ದಕ್ಕೂ ಎದುರಾದ ಕಷ್ಟಗಳನ್ನು ಎದೆಗುಂದದೆ ಮೆಟ್ಟಿ ನಿಂತು ಧೈರ್ಯವಾಗಿ ಎದುರಿಸಿದ ರೀತಿ ಭೇಷ್ ಎನಿಸುವಂತಿತ್ತು. ಬದುಕನ್ನು ಬಂದ ಹಾಗೆ ಸ್ವೀಕರಿಸಬೇಕೆನ್ನುವ ಜೀವನದ ಪಾಠ ಇವಳಿಂದ ಕಲಿಯಬೇಕು. ತನ್ನ ಬದುಕು ನಾಶವಾಗಿದ್ದರೂ ಬೇರೆಯವರಿಗೆ ಮಮತೆಯಿಂದ ಮದ್ದು ಕೊಡ್ತಾ ಬದುಕು ನಡೆಸ್ತಾ ಇರೋ ಪಾರವ್ವನ ಯಶೋಗಾಥೆ ನಿಜಕ್ಕೂ ಮೆಚ್ಚುವಂಥದ್ದು. ಕಥಾವಸ್ತುವಿನ ಆಯ್ಕೆಯಲ್ಲಿ ಲೇಖಕಿ ಗೆದ್ದು ಬಿಟ್ಟಿದ್ದಾರೆ. ಪ್ರತಿಯೊಬ್ಬ ಪಾತ್ರಧಾರಿಗಳು ಬಹಳ ಚೆನ್ನಾಗಿ ಪಾತ್ರಕ್ಕೆ ಜೀವ ತುಂಬಿ ನಾಟಕದ ಗೆಲುವಿಗೆ ಕಾರಣರಾಗಿದ್ದಾರೆ. ಪಾರವ್ವನ ಪಾತ್ರವಂತೂ ಕಣ್ಣೀರು ತರಿಸುತ್ತೆ. ದೀಪಾ ಕೇಳುವ ಪ್ರಶ್ನೆಗೆ ಅವಳು ಕೊಟ್ಟ ಉತ್ತರ ಎಂಥ ಕಲ್ಲು ಹೃದಯವನ್ನು ಕರಗಿಸುವಂತಿತ್ತು. ಹೆಂಡತಿ ಜೊತೆ ಪ್ರೀತಿನೇ ಹಂಚಿಕೊಳ್ಳದ ಗಂಡನ ಜೊತೆ ಏನು ತಾನೇ ಹಂಚಿಕೊಳ್ಳಲಿ ಅನ್ನುವಲ್ಲಿ ಅದು ಆಸ್ಪತ್ರೆಗೆ ಹೋಗೋ ಮಗು ಆಗಿರಲಿಲ್ಲ, ಸ್ಮಶಾನ ಸೇರೋ ಮಗು ಆಗಿತ್ತು ಅನ್ನೋ ಮಾತುಗಳಲ್ಲಿ ಓ ಆ ಹೆತ್ತ ತಾಯಿ ಕರುಳಿನ ನೋವಿನ ತೀವ್ರತೆ ಎದ್ದು ಕಾಣುತ್ತಿತ್ತು. ನಂಗಂತೂ ತಡೆಯಲಾಗದೆ ಕಣ್ಣಂಚು ಒದ್ದೆಯಾಗಿತ್ತು. ಇಷ್ಟೊಂದು ಕಷ್ಟಗಳನ್ನು ಕೊಡಬೇಕಿತ್ತ ದೇವರು ಎನ್ನಿಸಿತ್ತು. ಎಂಥ ಕಲ್ಲು ಮನಸ್ಸಿನವರನ್ನು ಕರಗಿಸುವಂತಿತ್ತು. ಕಥೆ ತುಂಬ ಸರಳವಾಗಿದೆ, ಆಕರ್ಷಕವಾಗಿದೆ, ನೇರವಾಗಿ ಮನಸ್ಸು ಮುಟ್ಟುವಂತಿದೆ. ಕಥೆ, ನಿರ್ಮಾಣ, ನಿರ್ದೇಶನ ಎಲ್ಲದರಲ್ಲೂ ಈ ನಾಟಕ ಗೆದ್ದಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಎಂದು ಅವರು ನಮಗೆ ಹೇಳ್ತಾರೆ. ನಂಜುಂಡಸ್ವಾಮಿ ಸಂತೆ ಬಾಚಹಳ್ಳಿಯಿಂದ ನಮಗೆ ಮಿಂಚಂಚಿಯನ್ನು ಕಳಿಸಿದ್ದಾರೆ. 30/5/2026 ಶನಿವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾದ ನಾಟಕ ಹಾಗೆ ತುಂಬ ಕುತೂಹಲಕಾರಿಯಾಗಿತ್ತು. ಹಾಗೆ ದುಃಖಾಂತ ನಾಟಕ ಆಗಿದ್ದು ಸ್ವಲ್ಪ ಬೇಜಾರು. ಆತ್ಮಹತ್ಯೆ ಕುರಿತ ನಾಟಕ ಆದುದರಿಂದ, ಆದರೂ ಸಂದೇಶ ಸಾರುವಂತೆ ಇತ್ತು. ದಯವಿಟ್ಟು ಅರ್ಚನಾ ಹಾಡಿರುವ ಅಂಬ ರಕ್ಷಿಸು ಬಂದು ಕೂತಿಹಳು ನೋಡು ಗಾಯತ್ರಿಯು ಎಂಬ ಭಕ್ತಿಗೀತೆ, ಕೋವಿಲಡಿ ಕಲಾ ಅವರ ಪಾಲಿಸೆ ಗೌರಿ ಭಕ್ತಿಗೀತೆ ಹಾಗೂ ಸಿಎಸ್ ಲಕ್ಷ್ಮಿ, ಎನ್ ಹೇಮ, ಎಂ ರಾಘವೇಂದ್ರ, ಎಸ್ ಶಂಕರ್, ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಪ್ರಸಾರ ಮಾಡಿ, ಹಾಗೆ ಈ ಹಿಂದೆ ಜಿ ಕೆ ರವೀಂದ್ರ ಕುಮಾರ್ ಅವರು ಪ್ರಸ್ತುತಪಡಿಸುತ್ತಿದ್ದ ನಾದ ಮೀಮಾಂಸೆ ಸಂಗೀತ ಶಾಸ್ತ್ರ ಕುರಿತ ಸರಣಿ ಕಾರ್ಯಕ್ರಮ ಮರು ಪ್ರಸಾರ ಮಾಡಿ, ಹಿಂದೆ ಪ್ರಸಾರವಾಗುತ್ತಿದ್ದ ಸನಾತನ ವಿಜ್ಞಾನ ತರಂಗ ಸರಣಿ ಕಾರ್ಯಕ್ರಮ ಕೂಡ ಮರು ಪ್ರಸಾರ ಮಾಡಿ, ಅಥವಾ ಈ ಎರಡು ಸರಣಿ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದರೆ ಯಾವಾಗ ಬೇಕಾದರೂ ಕೇಳಲು ಅನುಕೂಲವಾಗುತ್ತೆ. ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ಎಂದು ಅವರು ನಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ. ಸ್ವರ್ಣಲತಾ ಮೈಸೂರ್ ಅವರ ಒಂದು ಮಿಂಚಂಚೆ. ದಿನಾಂಕ 30/5/2026 ಸಂಜೆ 4 ಗಂಟೆಗೆ ಪ್ರಸಾರವಾದ ಪತ್ತೆದಾರಿ ನಾಟಕ ಚೋಳರ ಕಾಲದ ರಾಜದಂಡ ಚೆನ್ನಾಗಿ ಮೂಡಿಬಂತು. ಪಾಶ್ಚಾತ್ಯ ಪತ್ತೆದಾರ ಶರ್ಲಾಕ್ ಹೋಮ್ ಮತ್ತು ವಾಟ್ಸನ್ನಲ್ಲಿ ಶರ್ಲೇಖ ಮತ್ತು ವತ್ಸನ ಆದರು. ನಿರ್ದೇಶಕರಿಗೆ ಧನ್ಯವಾದಗಳು. ದಿನಾಂಕ 1:30 ಪ್ರಸಾರವಾದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸುಮನ್ ಕಲ್ಯಾಣ್ಪುರ್ ಅವರ ಸಿರಿಕಂಠದಲ್ಲಿ ಮೂಡಿಬಂದ ಚಿತ್ರಗೀತೆಗಳು ಸಂದರ್ಭೋಚಿತವಾಗಿತ್ತು. ಅವರ ನಿಧನಕ್ಕೆ ಅವರ ಗಾಯನದಿಂದಲೇ ಶ್ರದ್ಧಾಂಜಲಿ ಅರ್ಪಿಸಿದ್ದು ವಿಶೇಷವಾಗಿತ್ತು. ಪ್ರಸಾರ ಮಾಡಿದ ಆಕಾಶವಾಣಿಗೆ ಧನ್ಯವಾದಗಳು ಎಂದು ಅವರು ತಿಳಿಸುತ್ತಾರೆ. ಶ್ಯಾಮಲಾ ಪ್ರಕಾಶ್ ಅವರ ಒಂದು ಮಿಂಚಂಚೆ. ದಿನಾಂಕ 1/6/2026 11 ಗಂಟೆಗೆ ಗೇಮ್ ಶೋ ತುಂಬ ಚೆನ್ನಾಗಿ ಮೂಡಿಬಂತು. ಬಿ ದಿಗ್ವಿಜಯ್ ಅವರ ಸಿಬ್ಬಂದಿಗೆ ಧನ್ಯವಾದಗಳು. ಮತ್ತೆ 2/6/2026 ಮಂಗಳವಾರ ಮೈಸೂರು ಜಂಕ್ಷನ್ ಸಂಜೆ 7:45 ತುಂಬ ಸೊಗಸಾಗಿ ಮೂಡಿಬಂತು ಎಂದು ಅವರು ಹೇಳ್ತಾರೆ. ಶ್ಯಾಮಲಾ ಪ್ರಕಾಶ್ ಅವರು ಚಿಕ್ಕ ತಿರುಪತಿಯಿಂದ.
1: ಬಹುಶಃ ಎಲ್ಲ ಮಿಂಚಂಚೆಗಳನ್ನು ನಾವು ಪತ್ರಗಳನ್ನು ಓದಿ ಮುಗಿಸಿದ್ದೇವೆ ಅಂತ ಅನಿಸುತ್ತೆ. ಈಗ ಒಂದಷ್ಟು ಕರೆಗಳನ್ನು ಸ್ವೀಕರಿಸೋಣ.
2: ಹಾಗೆ
1: ಆಕಾಶವಾಣಿ, ನಮಸ್ಕಾರ.
5: ನಮಸ್ತೆ
1: ಅಮ್ಮಣ್ಣಿಯವರೇ, ಸಂಕ್ಷಿಪ್ತವಾಗಿ ಹೇಳಿ. ಹಳ್ಳಿ ಹರಟೆ ಅಲ್ಲ, ಅದು ಹಟ್ಟಿ ಹರಟೆ.
5: ತುಂಬಾ ಇಷ್ಟ ಆಯ್ತು. ಮತ್ತೆ ಬಿಜಿ ಕವಿತಾ ಮ್ಯಾಮ್ ಅವರ ನಗು ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ. ಮತ್ತೆ ಲೋಕೇಶ್ವರಿ ಮೇಡಮ್ ಯಾಕೆ ಬರ್ಲಿಲ್ಲ ಅಂತ ಗೊತ್ತಾಗ್ಲಿಲ್ಲ, ಅಂತ ಬದಲಾಗಿ ಬಂದದ್ದು ಖುಷಿ ಆಯ್ತು.
1: ಬರ್ತಾರೆ ಬರ್ತಾರೆ.
5: ಮತ್ತೆ ಸರ್, ನಂಗೆ ಮೊನ್ನೆ 8 ಗಂಟೆ ಯುವವಾಣಿಯಲ್ಲಿ ದಿಶಾ ಇವರ ಜೊತೆ, ದಿಶಾ ರಮೇಶ್ ಅವರ ಜೊತೆ ಮಾಡಿದ ಸೆಲೆಬ್ರಿಟಿ ನೇರ ಸಂದರ್ಶನ ಇತ್ತಲ್ಲ ಸರ್, ಅದು ಕಾರ್ಯಕ್ರಮ ಇಷ್ಟ ಆಯ್ತು. ಮತ್ತೆ ಇದು ಎಂತ, ನಂಗೆ ಒಂದು ಸರ್ ಇವರು ರಮಣಿ, ಎನ್ ರಮಣಿ ಅವರ ವೀಣಾವಾದನವನ್ನು,
1: ಎನ್ ರಮಣಿ
5: ಕೊಳಲುವಾದನ, ಸಾರಿ ಹೌದು, ಕೊಳಲುವಾದನವನ್ನು ಮತ್ತೆ ಮತ್ತೆ ಪ್ರಸಾರ ಮಾಡಿದ್ದಾರೆ. ಅಂದ್ರೆ ಕಡಿಮೆ ಆಗಿ ಬಂದಿದೆ.
1: ಇಲ್ಲ, ಎನ್ ರಮಣಿಯವರ ವೇಣುವಾದನ ಅಥವಾ ಕೊಳಲುವಾದನ ಸಾಕಷ್ಟು ಬಾರಿ ಬಂದಿದೆ. ಆಯ್ತು, ನೋಡೋಣ ಮುಂದಿನ ದಿನಗಳಲ್ಲಿ ಬರುತ್ತೆ.
5: ಅಷ್ಟೇ ಸರ್, ಮತ್ತೆಲ್ಲ ಕಾರ್ಯಕ್ರಮ ಇಷ್ಟ ಆಯ್ತು ಸರ್. ಮತ್ತೆ ಇವರು ಬೇದ್ರೆ ಮಂಜುನಾಥ್ ಸರ್ ಅವರು ರಿಟೈರ್ಡ್ ಆದ್ರಲ್ಲ, ಅದ್ರ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀರಲ್ಲ ಮೊನ್ನೆ, ಅದನ್ನು ಕೇಳಿದೆ, ಇಷ್ಟ ಆಯ್ತು ಕಾರ್ಯಕ್ರಮ. ಮತ್ತೆ ನಿನ್ನೆ ಹೊಂಗಿರಣ ಮತ್ತು 7:45 ಮೂಡಿ ಬಂದ ಮೈಸೂರು ಜಂಕ್ಷನ್ ಕಾರ್ಯಕ್ರಮ ತುಂಬಾನೇ ಅಚ್ಚುಮೆಚ್ಚಾಗಿ ಇಷ್ಟ ಆಯ್ತು ಸರ್, ಎಲ್ಲಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು.
1: ಓಕೆ ಅಮ್ಮಣ್ಣಿಯವರು ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ. ನಮಸ್ಕಾರ. ಅಹಿರಿ ಕರೆಗಳು ಬರ್ತಾ ಇವೆ, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಸಮೀಪಿಸ್ತಾ ಇದೆ. ಒಂದೆರಡು ಕರೆಗಳನ್ನು ಈಗ ಸ್ವೀಕರಿಸೋಣ. ಹಲೋ ಆಕಾಶವಾಣಿ.
6: ಹಲೋ ನಮಸ್ಕಾರ ಸರ್.
1: ನಮಸ್ಕಾರ, ಸಂಕ್ಷಿಪ್ತವಾಗಿರ್ಲಿ ನಂಜನಗೂಡು ಮಹೇಶ್ ಅವರೇ.
6: ಹಾಂ ಸರ್, ನಿನ್ನೆ
1: ಸಾಧಕರ ಸೋಪಾನ
6: ಕಾರ್ಯಕ್ರಮ ಮಾಡಿದ್ರು ಸರ್ ಇವರು, ಟಿ ಎಸ್ ಗೋಪಾಲ್ ಸರ್ ಅವರು. ಸಾಧಕರ ಸೋಪಾನ ಅದು ಗಿರೀಶ್ ಕಾರ್ನಾಡ್ ಅವರ ಕುರಿತು ತುಂಬಾ ಚೆನ್ನಾಗಿ ಮಾತಾಡಿದ್ರು ಸರ್. ಗಿರೀಶ್ ಕಾರ್ನಾಡ್ ಸರ್ ಅವರು 78ನೇ ಇಸ್ವಿಲಿ ಒಬ್ಬ ಹುಡುಗನ್ನ ನೀ ಸಿನಿಮಾ ಮಾಡ್ತೀನೋ ಅಂತ ಕೇಳ್ತಾರಂತೆ. ಅವ್ರ ಖುಷಿಯಿಂದ ಹೌದು ಸರ್ ಅಂದಾಗ ಒಂದಾನೊಂದು ಕಾಲದ ಚಿತ್ರದ ಮುಖಾಂತರ ಹೀರೋ ಮಾಡಿ ಸತತ 78ರಿಂದ 90ರವರೆಗೆ
1: ಶಂಕರ್ ನಾಗ್ ಅವ್ರ ಬಗ್ಗೆ ಹೇಳ್ತಾ
6: ಇದ್ದಾರೆ. ಶಂಕರ್ ನಾಗ್ ಅವರು ಶಂಕರ್ ನಾಗ್ ಅವರು ಏಳಿಗೆಯಲ್ಲಿ ಗಿರೀಶ್ ಕಾರ್ನಾಡ್ ಅವರ ಪ್ರಮುಖ ಪಾತ್ರ ಇದೆ ಸರ್, ಇದನ್ನ ನಾವು ಸಂತೋಷದಿಂದ ಹೇಳಕ್ ಬಯಸ್ತೀವಿ ಸರ್.
1: ಓಕೆ ಓಕೆ.
6: ಮತ್ತೆ ನನ್ನ ಹಕ್ಕು ನನ್ನ ಜವಾಬ್ದಾರಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಸಹನ ಅವರು, ಅದ್ಭುತವಾದ ಕಾರ್ಯಕ್ರಮ ಸರ್. ಲಾಯರ್ ನ ಭೇಟಿ ಮಾಡದೆ ಕಷ್ಟ, ಅಷ್ಟು ಫ್ರೀ ಆಗಿ ಅವ್ರು ಬಂದು ನಮ್ಗೆ ಮಾಹಿತಿ ಕೊಡ್ತಾರೆ ಅಂತ ಒಂದು ಆಶ್ಚರ್ಯಕರ ಮಾಹಿತಿ ಹೇಳೋದು. ಸಾಧ್ಯ ಆದ್ರೆ ಮುಂದಿನ ದಿನಗಳಲ್ಲಿ ಯಾರಾದ್ರೊಬ್ರು ನ್ಯಾಯಾಧೀಶರನ್ನ ಕರೆಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್.
1: ಓಕೆ, ನೋಡೋಣ, ಪ್ರಯತ್ನ ಮಾಡ್ತೇವೆ. ನಮಸ್ಕಾರ. ಅಹಿರಿ, ಮತ್ತೊಂದು ಕಡೆಯ ಕರೆಯನ್ನ ಸ್ವೀಕರಿಸ್ಬಿಡೋಣ.
2: ನಮಸ್ತೆ ಆಕಾಶವಾಣಿ.
1: ಸಂಪರ್ಕದಲ್ಲಿ ವ್ಯತ್ಯಯ ಉಂಟಾಗಿದೆ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕೇಳುಗರೆ, ಕೇಳಿದ ಕಾರ್ಯಕ್ರಮಗಳನ್ನು ಕುರಿತಂತೆ ಪತ್ರ ಬರೆಯಲು ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57002. ಮತ್ತೊಮ್ಮೆ, ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57002. ಮಿಂಚಂಚಿಗಾಗಿ ವಿಳಾಸ reply@mysore.gmail.com. reply@mysore.gmail.com. ಒಂದು ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರವನ್ನು ಹೇಳೋಣ. ನಾನು ಡಾಕ್ಟರ್ ಮೈಸೂರು ಉಮೇಶ್.
2: ನಾನು ಆಹಿರಿ ಪುಟ್ಟಿ.
1: ಚಿತ್ರ ಗಂಗಾ ಯಮುನಾ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿದ್ಯಾಸಾಗರ್, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಇದುವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ

FM 100.6, ಇದು ಆಕಾಶವಾಣಿ ಮೈಸೂರು. ಸಮಯವಾಗ್ತಾ ಇದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರದೇಶ ಸಮಾಚಾರ, ಆನಂತರ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆ ಘೋಷಣೆಯಂತೆ ಇಂದು ವಿಶ್ವ ಬೈಸಿಕಲ್ ದಿನಾಚರಣೆ. ತನ್ನಿಮಿತ್ತ ಸೈಕ್ಲಿಂಗ್ ಮತ್ತು ಸೈಕಲ್ ಪಟುಗಳ ತವರು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ವಿಶೇಷ ಸೈಕ್ಲೋಥಾನ್ ಕಾರ್ಯಕ್ರಮಗಳು ಸಪ್ತಾಹ ಪೂರ್ತಿ ಆಯೋಜಿತವಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ಇಂಧನ ಬಳಕೆ ಮಿತಗೊಳಿಸಿ ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಸೈಕಲ್ ಬಳಕೆ ಮಹತ್ವದ ಬಗ್ಗೆ ಜನಜಾಗೃತಿ ಮೂಡಿಸಲು ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಸದಸ್ಯರು ಸೇರಿದಂತೆ ಖೇಲೋ ಇಂಡಿಯಾ ಕ್ಲಬ್, ಭಾರತೀಯ ಕ್ರೀಡಾ ಪ್ರಾಧಿಕಾರದ ಕೇಂದ್ರಗಳು ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನವನ್ನು ಆಯೋಜಿಸಿ ಪ್ರಚುರಪಡಿಸುತ್ತಿವೆ. ಕರ್ನಾಟಕ ಅಮೇಚ್ಯೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ರಾಷ್ಟಮಟ್ಟದ ಸೈಕ್ಲಿಂಗ್ ಪಟು ವಿಜಯಪುರದ ರಾಜು ಬಿರಾದಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸೈಕಲ್ ಅನ್ನೋ ಶಬ್ದ 1817ರಲ್ಲಿ ಜರ್ಮನಿಯಲ್ಲಿ ಕ್ಲಾರ್ಕ್ ಮೌನ್ ಡ್ರಾಯ್ಸ್ ಅಂತ ಹೇಳಿ ಕಟ್ಟಿಗೆಯ ಒಂದು ಪ್ಯಾಡಲ್ ಇಲ್ಲದ ಸೈಕಲ್ ಅನ್ನು ಸ್ಟಾರ್ಟ್ ಮಾಡಿದ. 1868ರಲ್ಲಿ ಪ್ಯಾರಿಸ್ನಲ್ಲಿ ಬೈಸಿಕಲ್ ರೇಸ್ ಅನ್ನೇ ನಡೆಸಿದರು. ಹಾಗಾಗಿ 1896ರಲ್ಲಿ ಅದನ್ನು ಮೊದಲ ಬಾರಿ ಒಲಿಂಪಿಕ್ ಅನ್ನು ಅಧಿಕೃತವಾಗಿ ಕ್ರೀಡೆಯಲ್ಲಿ ಸೇರಿಸಲಾಯಿತು. 1930ರಲ್ಲಿ ಭಾರತದಲ್ಲಿ ಪ್ರಪ್ರಥಮವಾಗಿ ಪರಿಚಯ ಆಯಿತು. ಜಮಖಂಡಿ ಮಹಾರಾಜರ ಪಟವರ್ಧನ ಕಾಲದಲ್ಲಿ ರಾಜರು ಏನು ಸುಮಾರು ರೇಸ್ ನಡೆಸ್ತಾ ಇದ್ರು, ನಮ್ಮ ಬಿಜಾಪುರ ಬಾಗಲಕೋಟೆ ಅಖಂಡ ಜಿಲ್ಲೆ ಇದ್ದಾಗ ನಮ್ಮ ಕ್ರೀಡಾಪಟುಗಳು ಇಲ್ಲಿ ಸೈಕ್ಲಿಂಗ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದ್ರು. ಒಂದು ಆರೋಗ್ಯಕ್ಕಾಗಿ, ಒಂದು ಪರಿಸರಕ್ಕಾಗಿ, ದೇಶದ ಹಿತದೃಷ್ಟಿಗಾಗಿ ಸೈಕಲ್ ಅನ್ನು ಬಳಸಬೇಕು.
0: ಜೂನ್ 5 ಶುಕ್ರವಾರ ವಿಶ್ವ ಪರಿಸರ ದಿನದಂದು ನಮ್ಮ ಭೂಮಿಯನ್ನು ಈ ತ್ಯಾಜ್ಯ ಮುಕ್ತಗೊಳಿಸಲು ಸಂಕಲ್ಪಿಸೋಣ ಎಂದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮನವಿ ಮಾಡಿದೆ. ಅಧಿಕೃತ ರೀಸೈಕ್ಲಿಂಗ್ ಕೇಂದ್ರಗಳಿಗೆ ಕಡ್ಡಾಯವಾಗಿ ಇಲೆಕ್ಟ್ರಾನಿಕ್ ತ್ಯಾಜ್ಯ ವಿಲೇವಾರಿ ಮಾಡುವ ಪ್ರತಿಜ್ಞೆ ಮಾಡೋಣ, ಪ್ರಕೃತಿಯನ್ನು ರಕ್ಷಿಸೋಣ ಎಂದು ಜನತೆಯಲ್ಲಿ ಕೋರಿದೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05 ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮೊದಲ ಹಂತದಲ್ಲಿ 8-10 ಶಾಸಕರು ನೂತನ ಸಚಿವ ಸಂಪುಟದ ಸದಸ್ಯರಾಗಿ ಪ್ರಮಾಣವಚನ ಸ್ವೀಕರಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ. ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ದತೆ ಹೊಂದಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ನೇಮಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಾಳೆ ಬೆಳಗ್ಗೆ 10:00 ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಕೇಂದ್ರ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ರಾಯಚೂರು ಜಿಲ್ಲೆ ಶಕ್ತಿನಗರದಲ್ಲಿ 12:00 ರಾಯಚೂರು ಮತ್ತು ಯಾದಗಿರಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪ್ರಗತಿ ಪರಿಶೀಲಿಸಲಿದ್ದಾರೆ. ನಂತರ 4:00 ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ತೆರಳಲಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತುಂಗಭದ್ರಾ ಜಲಾಶಯದಲ್ಲಿ 33 ಟಿಎಂಸಿ ಅಡಿಯಷ್ಟು ಹೂಳು ತುಂಬಿದ್ದು, ಬಳ್ಳಾರಿ ರೈತ ಸಂಘದ ನೇತೃತ್ವದಲ್ಲಿ ರೈತರು ನಿನ್ನೆ ಹೂಳೆತ್ತುವ ಜಾತ್ರೆ ಕೈಗೊಂಡರು. ಗುಂಡಾ ಸಸ್ಯೋದ್ಯಾನ ಸಮೀಪದ ಹಿನ್ನೀರು ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕಂಪ್ಲಿ, ಕುರುಗೋಡು ಹಾಗೂ ಸಿರುಗುಪ್ಪ ಭಾಗದ ರೈತರು 60ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಲ್ಲಿ ಹೂಳು ತುಂಬಿಕೊಂಡು ತಮ್ಮ ಹೊಲಗಳಿಗೆ ಸಾಗಿಸಿದರು ಎಂದು ಬಳ್ಳಾರಿ ರೈತ ಸಂಘದ ಅಧ್ಯಕ್ಷ ದರೂರು ಪುರುಷೋತ್ತಮ ಗೌಡ ತಿಳಿಸಿದ್ದಾರೆ. ದಾವಣಗೆರೆ ನಗರದ ನೀರಿನ ಒತ್ತಡ ಕಡಿಮೆ ಮಾಡಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಪ್ರತಿಯೊಬ್ಬರು ಕಚೇರಿ ಹಾಗೂ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಪದ್ದತಿ ಅಳವಡಿಸಿಕೊಳ್ಳುವುದು ಕಡ್ಡಾಯ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಕೆರೆಗಳ ನಿರ್ವಹಣೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. 5ನೇ ತಾರೀಕು ವಿಶ್ವ ಪರಿಸರ ದಿನದ ಅಂಗವಾಗಿ 6ನೇ ತಾರೀಕು ಕುಂದುವಾಡ ಕೆರೆ ಆವರಣದಲ್ಲಿ ವಾಕರ್ಸ್ ಅಸೋಸಿಯೇಷನ್ ವತಿಯಿಂದ 250 ಸಸಿಗಳನ್ನು ನೆಡಲಾಗುವುದು ಎಂದರು. ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ದತಿ ನಿರ್ಮೂಲನೆ ಕುರಿತಂತೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಹೋಂಸ್ಟೇ ಹಾಗೂ ರೆಸಾರ್ಟ್ಗಳಲ್ಲಿ ತಪಾಸಣೆ ಮತ್ತು ಜಾಗೃತಿ ಮೂಡಿಸುವಂತೆ ಉತ್ತರ ಕನ್ನಡ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದ್ದಾರೆ. ಉಡುಪಿ ಜಿಲ್ಲೆ ಪೆಟ್ರೋಲ್ ಬಂಕ್ಗಳ ಮಾಲೀಕರು ಹಾಗೂ ಕಂಪನಿಗಳ ಮಾರಾಟ ಅಧಿಕಾರಿಗಳ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ, ಜಿಲ್ಲೆಯ ರೈತರ ಪಂಪ್ಸೆಟ್ಗಳಿಗೆ ಹಾಗೂ ಮೀನುಗಾರರ ದೋಣಿಗಳಿಗೆ ತೊಂದರೆಯಾಗದಂತೆ ನಿಯಮಾನುಸಾರ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸಲು ಕ್ರಮ ಕೈಗೊಳ್ಳುವಂತೆ ವಿತರಕರಿಗೆ ಸೂಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತ್ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ, ಅಕ್ಕ ಭಾವನ ಹೊಸ ದೀಪಾವಳಿ.
3: ಈ ಆಧುನಿಕ ಯುಗದಲ್ಲಿ ಒಂದಿಲ್ಲೊಂದು ಸಮಸ್ಯೆಗಳಿಂದ ಇಡೀ ಮಾನವ ಸಮಾಜ ನರಳುತ್ತಿದೆ ಎಂಬುದು ಅಕ್ಷರಶಃ ಸತ್ಯ. ದಿನ ಬೆಳಗಾದರೆ ಸಾಂಸಾರಿಕವಾಗಿಯಾಗಲಿ, ಸಾಮಾಜಿಕವಾಗಿಯಾಗಲಿ, ಆರ್ಥಿಕವಾಗಿಯಾಗಲಿ ಅಥವಾ ರಾಜಕೀಯವಾಗಿಯಾಗಲಿ ಮನುಷ್ಯನಿಗೆ ಮಾನಸಿಕ ಒತ್ತಡ ಕಟ್ಟಿಟ್ಟ ಬುತ್ತಿ. ಈ ಒತ್ತಡದ ಪರಿಣಾಮವಾಗಿ ಅವನಿಗೆ ಜೀವನದಲ್ಲಿ ಸ್ವಾರಸ್ಯವೇ ಉಳಿದಿರುವುದಿಲ್ಲ. ಈ ಒತ್ತಡದಿಂದ ಸ್ವಲ್ಪ ಮಟ್ಟಿಗಾದರೂ ಪಾರಾಗಲು ಇರುವ ಒಂದೇ ಒಂದು ದಾರಿ ಹಾಸ್ಯ. ಸಮಾಜದ ಒತ್ತಡವೆಂಬ ರೋಗಕ್ಕೆ ರಾಮಬಾಣ ಈ ಹಾಸ್ಯ. ಇದಕ್ಕಾಗಿ 1,000 ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಮಾರಾಯರೆ, ಮನಸ್ಸು ಮಾಡಬೇಕು ಅಷ್ಟೇ. ಹಾಸ್ಯ ಎಲ್ಲಿದೆ ಎಂದು ನಾವು ಅರಸಬೇಕಾಗಿಲ್ಲ. ಅದು ಅಡುಗೆ ಮನೆಯಿಂದ ಅಂಟಾರ್ಟಿಕಾ ಅಂಡದವರೆಗೆ ಹರಡಿದೆ. ಆದರೆ ಅದನ್ನು ಕಾಣುವ ಕಣ್ಣು, ಅನುಭವಿಸುವ ಮನಸ್ಸು ಇರಬೇಕು ಅಷ್ಟೇ. ಹಾ, ಹಾಸ್ಯ ಏಕೆ ಬೇಕು ಅಂತ ನೀವು ಕೇಳಬಹುದು. ಹಾಸ್ಯ ಜೀವನಕ್ಕೆ ಅಗತ್ಯ ಇಲ್ಲದಿರಬಹುದು, ಆದರೆ ಜೀವಕ್ಕೆ ಖುಷಿ ಕೊಡಲು, ನೀರಸ ಬದುಕಿನಲ್ಲಿ ರಸ ಉಕ್ಕಿಸಲು ಹಾಸ್ಯ ಬೇಕೇ ಬೇಕು. ಈ ಹಾಸ್ಯ ಎಂಬುದನ್ನು ಪುಸ್ತಕಗಳಲ್ಲಿ ಓದಿಯೇ ಖುಷಿ ಪಡುವವರು ಕೆಲವರಾದರೆ, ಇತ್ತೀಚೆಗೆ ಆರಂಭವಾಗಿರುವ ಹಾಸ್ಯ ಸಂಘಗಳಲ್ಲಿ ಭಾಗಿಯಾಗಿ ಖುಷಿ ಪಡುವವರು ಹಲವರಿದ್ದಾರೆ. ಅದೇ ರೀತಿ ನಮ್ಮ ದಿನ ನಿತ್ಯದ ಬದುಕಿನ ಜಂಜಾಟದ ನಡುವೆಯೂ ಆಗಾಗ ಮೂಡಿಬರುವ, ಎದುರಾಗುವ ಕೆಲವು ಪ್ರಸಂಗಗಳು ನಮಗೆ ರಸ ಸಂಜೀವಿನಿಗಳಾಗುತ್ತವೆ ಎಂಬುದು ಸತ್ಯ. ಹೌದು, ನಮ್ಮ ಜೀವನದಲ್ಲಿ ಬರುವ ಹಬ್ಬ ಹರಿದಿನಗಳೂ ಕೂಡ ಹಾಸ್ಯದ ಹೊನಲು ಹರಿಸುತ್ತವೆ ಎಂಬುದಕ್ಕೆ ನಮ್ಮ ಅಕ್ಕ ಭಾವನ ಹೊಸ ದೀಪಾವಳಿಯೇ ಸಾಕ್ಷಿ. ಇದೆಂತದು ಮಾರಾಯರೆ ಅಂತ ಹುಬ್ಬೇರಿಸಬೇಡಿ, ಹೇಳ್ತೀನಿ ಕೇಳಿ. ಮಲೆನಾಡಿನ ಹಚ್ಚ ಹಸಿರು ಹೊತ್ತು ಕಂಗೊಳಿಸುತ್ತಿರುವ ಕಳಸದ ಪುಟ್ಟಹಳ್ಳಿ ನನ್ನ ಊರು. ಆ ನಮ್ಮ ಹಳ್ಳಿ ಜನ ಮುಗ್ಧತೆಯ ಪ್ರತಿರೂಪವಾಗಿದ್ದರು. ಆ ಹಳ್ಳಿಯ ಯಜಮಾನ ನನ್ನ ಅಪ್ಪ ಪುಟ್ಟಣ್ಣ. ನಮ್ಮದು ಕೂಡು ಕುಟುಂಬ. ನಮ್ಮಕ್ಕ ಮೊದಲ ಹೆಣ್ಣುಮಗಳು, ನಮ್ಮಪ್ಪನದೇ ಪ್ರತಿರೂಪ ಅವಳಿಗೆ. ಅಪ್ಪನಿಗೆ ಅವಳೆಂದರೆ ತುಂಬಾ ಪ್ರೀತಿ. ಹಾಗೆ ಅವಳಿಗೆ 16 ವರ್ಷಕ್ಕೆ ಮದುವೆ ಮಾಡಿದರು. ಅರೆ, ಇದೇನ್ರಿ, 18 ವರ್ಷಕ್ಕಿಂತ ಮೊದಲು ಮದುವೆ ಮಾಡುವುದು ಕಾನೂನು ಪ್ರಕಾರ ಅಪರಾಧ ಅಲ್ವಾ? 18 ವರ್ಷಕ್ಕಿಂತ ಮೊದಲು ಮದುವೆ ಮಾಡಿದರೆ ಅದು ಬಾಲ್ಯ ವಿವಾಹ ಅಲ್ವಾ ಅಂತ ತಲೆಗೊಂದು ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ನಬೇಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ ಮಾರಾಯರೆ. ಯಾಕೆ ಅಂದ್ರೆ ಅದು ನಮ್ಮ ನಿಮ್ಮಂತಹ ಸ್ವಾತಂತ್ರ್ಯ ನಂತರದ ಪೀಳಿಗೆ ಅಲ್ಲ ನಮ್ಮಪ್ಪ. ಅಲ್ಲದೆ ನಮ್ಮೂರಿನ ಸಾಮಾಜಿಕ ಕಟ್ಟುಪಾಡುಗಳೇ ಆಗಿದ್ದವು. 16 ತುಂಬಿದರೂ ಮದುವೆ ಇಲ್ಲ ಎಂದಾದರೆ ಅದೊಂದು ಹೆತ್ತವರಿಗೆ ಶಿಕ್ಷೆ, ಅದೊಂದು ದೊಡ್ಡ ಅಪರಾಧ. ಅದಕ್ಕೆ ಅಲ್ವೇನ್ರಿ ಕವಿ ಮಹಾನುಭಾವ, ಶಾನುಭೋಗರ ಮಗಳು ತಾಯಿ ಇಲ್ಲದ ಹುಡುಗಿ 16 ತುಂಬಿದರೂ ಮದುವೆ ಇಲ್ಲ ಎಂದು ಹಾಡಿದ್ದು. ಅಯ್ಯೋ, ನಿಮ್ ಹಾಸ್ಯ ಭಾಷಣಕ್ಕಿಂತ ಪೀಠಿಗೆಯೇ ಜಾಸ್ತಿ ಆಯ್ತಲ್ಲ ಮರೆಯರೆ. ಅದೇನೋ ಹೇಳ್ತಾರಲ್ಲ, ಮೂಗಿಗಿಂತ ಮೂಗುತಿ ಬಾರ ಅಂತ, ಆತರ ಆಯ್ತು ನಿಮ್ಮ ಕತೆ. ಪೀಠಿಗೆ ಸಾಕು, ಭಾಷಣ ಶುರು ಮಾಡಿ ಅಂತೀರಾ? ಆಯ್ತು ಕೇಳಿ, ಹೇಳ್ತೀನಿ. ಆ ದಿನ ನಮ್ಮಪ್ಪ ನಮ್ಮಮ್ಮನ್ನ ಕರೆದು, ಲೇ, ನಾನು ನಮ್ ಬೀಗರ ಮನೆಗೆ ಹೋಗಿ ಮಗಳು ಅಳಿಯನ್ನ ಹೊಸ ದೀಪಾವಳಿಗೆ ಬನ್ನಿ ಅಂತ ಕರೆದು ಬರ್ತೀನಿ. ಹಾಗೆ ಬರೀ ಕೈಲಿ ಹೋಗಬಾರದಲ್ವಾ, ಏನಾದರೂ ತಿಂಡಿ ಮಾಡಿ ಕೊಡು, ತಗೊಂಡು ಹೋಗ್ತೀನಿ ಅಂತ ಹೇಳಿ ಗರಿ ಗರಿ ಪಂಜೆ ಉಟ್ಟು, ಕೋಟು ತೊಟ್ಟು, ತಲೆಗೆ ಗಾಂಧಿ ಟೊಪ್ಪಿ ಇಟ್ಟು, ಚರ್ಮದ ಚಪ್ಪಲಿ ಮೆಟ್ಟಿ, ಚರಕ್ ಚರಕ್ ಅಂತ ಹೆಜ್ಜೆ ಸದ್ದು ಮಾಡ್ತಾ ಕಳಸಪೇಟೆಗೆ ಹೊರಟು ಬಿಟ್ರು ಹೊಸ ದೀಪಾವಳಿಗೆ ಬರುವ ಅಳಿಯ ಮಗಳಿಗೆ ಉಡುಗೆರೆ ತಲು. ಅಬ್ಬಾ, ಅದೇನು ಸಂಭ್ರಮ, ಅದೇನು ಸಡಗರ. ಅವರು ಹೊರಟ ಸ್ಟೈಲ್ ನೋಡಿದ್ರೆ ಮದುವೆ ಜವಳಿನೇ ತರ್ತಾರೇನೋ ಅನ್ನುವಂತಿತ್ತು ಮಾರೇರೆ. ಅಪ್ಪನ ಕತೆ ಅದಾದ್ರೆ ಅಮ್ಮನ ಗಡಿಬಿಡಿ ಅಡಿಗೆ ಮನೆಯಲ್ಲಿ ಆರಂಭ ಆಯ್ತು ಮಾರೇರೆ. ಅಬ್ಬಬ್ಬೋ, ಹಿಂದಿನ ದಿನವೆಲ್ಲ ನಮ್ ಕಾಳಿ ಎಮ್ಮೆ ಕರು ಹಾಕಿ 4 ದಿನ ಆದ್ರೂ ಅದರ ಕರುಗೆ ನೆಟ್ಟಗೆ ನಿಂತ್ಕೊಂಡು ಹಾಲು ಚೀಪ್ಲಿಕ್ಕೆ ಆಗ್ತಿಲ್ಲ ಮಕ್ಕಳೇ. ಅದನ್ನ ಎತ್ತಿ ಎತ್ತಿ ನನ್ನ ರಟ್ಟೆ ಸೊಂಟ ಮುರಿದು ಹೋದಾಗ ನೋಯ್ತಿದೆ. ನಿಮಗೆ ಭಾನುವಾರದ ರಜೆ, ಆದ್ರೆ ನಂಗೆ ಯಾರು ರಜೆ ಕೊಡ್ತಾರೆ ಹೇಳಿ? ಸ್ವಲ್ಪ ಮನೆ ಗುಡಿಸಿ ಒರೆಸಿ ಸಹಾಯ ಮಾಡಬಾರ್ದಾ ಅಂತ ಹೇಳಿ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸಿದ ಅಮ್ಮ ಸೋಮವಾರ ಬೆಳಿಗ್ಗೆ ಸಡಗರದಿಂದ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಾ ಬೀಗರ ಮನೆಗೆ ಕಳಿಸಲು ಚಕ್ಕುಲಿ ಜಾಯ ಮಾಡಲು ಹೊರಟಿದ್ದು ಕಂಡು ಅಬ್ಬಾ, ಸಂಕಟದಲ್ಲೂ ಸಂಭ್ರಮಿಸುವ ಅಮ್ಮನಂತಹ ಶಕ್ತಿಯನ್ನ ನನಗೆ ಕೊಡು ದೇವರೇ ಅಂತ ದೇವರಿಗೆ ಕೈ ಮುಗಿದು ತಂಗಿಯೊಡನೆ ಸ್ಕೂಲಿಗೆ ಹೋಗಿದ್ದೆ. ನಾವು 4 ಮೈಲ್ ನಡೆದು ಕಳಸಪೇಟೆಯ ಸ್ಕೂಲಿಗೆ ಹೋಗುವಾಗ ಪೇಟೆ ನಡುವೆ ಜವಳಿ ಅಂಗಡಿಯಲ್ಲಿ ಅಪ್ಪ ದೊಡ್ಡ ಚೀಲ ಹಿಡಿದು ನಿಂತ್ಕೊಂಡ್ರು. ನಮ್ಮನ್ನು ಕಂಡ ಕೂಡ್ಲೆ, ಏ ಸಾವಿತ್ರು ಬಾಯಲ್ಲಿ, ಆ ಬಳೆ ಅಂಗಡಿ ಬಾಗಿಲು ತೆಗಿಲಿಲ್ಲ. ಮಧ್ಯಾಹ್ನ ಸ್ಕೂಲ್ ಬಿಟ್ಟು ಮನೆಗೆ ಬರುವಾಗ ಕಾವೇರಮ್ಮನಿಗೆ 1 ಡಜನ್ ಗಾಜಿನ ಬಳೆ ತಗೊಂಡು ಬನ್ನಿ ಅಂತ ಹೇಳಿ 2 ಅಣೆಯ ನಾಣ್ಯ ಕೊಟ್ರು. ಆ ಏನು 2 ಅಣೆಯ ನಾಣ್ಯ, ಅದೆಂತದು ಮಾರೇರೆ ಅಂತ ಕೇಳಬೇಡಿ. ಆಗಿನ ಕಾಲದಲ್ಲಿ ಪೈಸಾ ನಾಣ್ಯ ಬಂದಿರಲಿಲ್ಲ. ಕಾಸು, ಮುಕ್ಕಾಲು, ಅರ್ಧ ಅಣೆ, 1 ರೂಪಾಯಿಯ ನಾಣ್ಯಗಳದೇ ಕಾರುಬಾರ. ಆಯ್ತು, 2 ಅಣೆಗೆ 1 ಡಜನ್ ಬಳೆನಾ ಅಂತ ಹುಬ್ಬೇರಿಸಬೇಡಿ. ಅದು ಸುಭಿಕ್ಷ ಕಾಲ. ಈಗಿನಂತೆ 1 ಗಾಜಿನ ಬಳೆಗೆ 2 ರೂಪಾಯಿ ಅಲ್ಲ, 2 ಅಣೆಗೆ 12 ಬಳೆ ಸಿಗುತ್ತಿದ್ದ ಸುಭಿಕ್ಷ ಕಾಲ ಮಾರೇರೆ. ಸರಿ, ನಾನು ನಾಣ್ಯ ತಗೊಂಡು ತಂಗಿಯರೊಡನೆ ಸ್ಕೂಲ್ ಕಡೆಗೆ ಹೊರಟೆ. ಅಪ್ಪ ಬಟ್ಟೆಯ ಚೀಲವನ್ನು ತಮ್ಮ ಮರದ ಉದ್ದ ಕೋಲಿನ ಕೊಡೆಯ ಕೊಕ್ಕೆಗೆ ಸಿಕ್ಕಿ ಹಾಕಿ ಕೊಡೆಯನ್ನು ಗದೆಯಂತೆ ಹೆಗಲಿಗೇರಿಸಿದರು. ಬಲ ಭೀಮಾಂಜನೇಯರಂತೆ. ಬೆನ್ನ ಹಿಂದೆ ಚೀಲ ಕುಳಿತ ಮೇಲೆ ಬಲಗೈಯಲ್ಲಿ ಪಂಚೆ ಕಾಲಿಗೆ ತೊಡರದಂತೆ ಎತ್ತಿ ಹಿಡಿದು ಎಡಗೈಯಲ್ಲಿ ಕೊಡೆ ಹಿಡಿದು ಮನೆ ಕಡೆ ಹೊರಟರು. ನಾವು ಮಧ್ಯಾಹ್ನ ಸ್ಕೂಲ್ ಬಿಟ್ಟ ಮೇಲೆ ಬಳೆ ಅಂಗಡಿಗೆ ಹೋಗಿ 2 ಅಣೆ ಕೊಟ್ಟು ಅಕ್ಕನಿಗೆ ಇಷ್ಟವಾದ ನೀಲಿ ಗಾಜಿನ ಬಳೆ ಎಣಿಸಿ ಕಟ್ಟುವಾಗ ಚಂದಪ್ಪ, ಮಗಳೇ 2 ಬಳೆ ಹೆಚ್ಚಿಗೆ ಇಡು, ಆ ಹುಡುಗಿ ಬಳೆ ಇಟ್ಟುಕೊಳ್ಳುವಾಗ ಕಣ್ಣು ಕಡಿದು ಹೋದ್ರೆ ಹೆಬ್ಬಾರರು ನನ್ನ ತರಾಟೆಗೆ ತಗೊಳ್ತಾರೆ ಅಂತ ಮಗಳಿಗೆ ಹೇಳಿದಾಗ ನಮ್ಮೂರ ಬಳೆ ವ್ಯಾಪಾರಿಗಳ ನಿಯತ್ತು ಕಂಡು ಖುಷಿಯಾಯಿತು. ಲೋಲಿ, ಏ ಬಾರೆ ತಾತಕ್ಕ, ಹೊಟ್ಟೆ ಹಸಿವಾಗ್ತಿದೆ ಎಂದಾಗ ಎಲ್ಲರೂ ಪಟಪಟನೆ ಹೆಜ್ಜೆ ಹಾಕಿದೆವು ಮನೆ ಕಡೆಗೆ. ಮನೆಗೆ ಬಂದಾಗ ಚಕ್ಕುಲಿಯ ಕಜ್ಜಾಯದ ಗಮ್ಮನೆ ಪರಿಮಳ ಮೂಗಿಗೆ ಬಡಿಯಿತು. ಅಪ್ಪ ಅಂಡಿಗಂಟಿನೊಂದಿಗೆ ಅಕ್ಕನ ಮನೆಗೆ ಹೋಗಿಯಾಗಿತ್ತು. ದೀಪಾವಳಿಯ ಹಿಂದಿನ ದಿನ ಅಕ್ಕ ಬಾವ ಮನೆಗೆ ಬಂದರು. ನಮಗೆ ದೀಪಾವಳಿಗೆ 3 ದಿನ ರಜೆ ಕೊಟ್ಟಿದ್ರು. ಅಕ್ಕ ಮದುವೆ ಆಗಿದ ಮೇಲೆ ಮೊದಲ ಸಲ ನಮ್ಮ ಮನೆಗೆ ಬಂದಿದ್ದು. 6 ತಿಂಗಳಿಂದ ಅವಳನ್ನು ನೋಡದೆ ಮಾತನಾಡದೆ ನಮಗೆ ಏನೋ ಕಳೆದುಕೊಂಡಂತಾಗಿತ್ತು. ಹಾ, ಈಗ ಮೊದಲಿಗಿಂತ ಬೆಳ್ಳಗೆ ಸ್ವಲ್ಪ ದಪ್ಪಗೆ ಆದಂತೆ ಕಂಡಿತ್ತು. ಅದೆಲ್ಲಿತ್ತೋ ಮಾತಿನ ಮಳೆ. ಮಧ್ಯಾಹ್ನ ಅಮ್ಮ ಊಟಕ್ಕೆ ಕರೆದಾಗಲೇ ನಮಗೆ ಇಹಲೋಕದ ಪ್ರಜ್ಞೆ ಬಂದಿದ್ದು. ಊಟ ಮಾಡಿ ಅಕ್ಕ ಬಾವ ವಿಶ್ರಾಂತಿಗೆ ಹೋದರೆಗೆ ನಮಗೆ ಬಿಡುವಿಲ್ಲದ ಕೆಲಸ. ಅಣ್ಣ ಆಳು ಲಿಂಗನ ಜೊತೆ ತೋಟದ ಧೂಪದ ಮರದಿಂದ ಧೂಪದ ಒಣ ಮೇಣ ಕೆತ್ತಿ ತರ ಹೋದರೆ ಸಣ್ಣಕ್ಕ ಮತ್ತು ಆಲಿ ಗದ್ದೆ ಅಂಚಿನಲ್ಲಿ ಬೆಳೆದ ಬಗೆ ಬಗೆ ಕಾಡು ಗುಲಾಬಿ ತರಲು ಹೋದರು. ನಾನು ದೊಡ್ಡವಳಲ್ವಾ, ಅದಕ್ಕೆ ಕಳೆದ ದೀಪಾವಳಿಯಲ್ಲಿ ಸಿಂಗಾರಗೊಂಡು ಮತ್ತೆ ಅಡಿಕೆ ಸಿಪ್ಪೆಯ ಕೊನೆಮಟ್ಟೆಯ ಹೊಗೆಯ ಮಸಿ ಮೆತ್ತಿಕೊಂಡ ದೊಡ್ಡ ತಾಮ್ರದ ಹಂಡೆಯನ್ನು ಉಪ್ಪು ಹುಳಿ ಹಾಕಿ ತಿಕ್ಕಿ ಮತ್ತೆ ಎಲೆಯ ಬೂದಿ ಹಾಕಿ ತಿಕ್ಕಿ ಲಕಲಕನೆ ಹೊಳೆಯುವಂತೆ ಮಾಡುವ ಕೆಲಸ ನನಗೊಪ್ಪಿಸಿದ್ದಳು ಅಮ್ಮ. ನನ್ನ ಚೇಲ ಲೋಲಿಗೆ ತಾಮ್ರದ ಕೊಡಪಾನ, ನನ್ನ ಬಾಲ ಸುಕ್ಕೆ ತಾಮ್ರದ ಹಂಬಿಗೆಗಳನ್ನು ಕೆಂಬಣ್ಣಕ್ಕೆ ತರಿಸುವ ಕೆಲಸ. ಅಬ್ಬಾ, ಮಧ್ಯಾಹ್ನ 3 ಗಂಟೆಗೆ ಆರಂಭವಾದ ತಿಕ್ಕಿ ತೊಳೆಯುವ ಕೆಲಸ ಮುಗಿದಾಗ ನಮ್ಮ ಗೇರು ಗುಡ್ಡೆಯಿಂದ ಸೂರ್ಯ ಜಾರಿ ಹೋಗಿ ಸಂಜೆ ರಂಗಿನೋ ಕುಳಿಯಾಟ ಆರಂಭವಾಗಿತ್ತು. ಅಕ್ಕ ಭಾವ ವಿಶ್ರಾಂತಿ ಮುಗಿಸಿ ಅಮ್ಮ ಕೊಟ್ಟ ಚಕ್ಕುಲಿ ಕಜ್ಜಾಯ ತಿಂದು ಕಾಫಿ ಇದು ಗೇರುಗುಡ್ಡಕ್ಕೆ ಹೊರಟಿದ್ರು. ತಾನು ಆಡಿ ನಲಿದ, ಮರಕೋತಿ ಉಯ್ಯಾಲೆ ಆಡಿದ ಗುಡ್ಡದ ತುದಿಯ ಗೇರು ಮರವನ್ನು ಗಂಡನಿಗೆ ತೋರಿಸುವ ತವಕ ಅಕ್ಕನಿಗೆ. ಭಾವನನ್ನು ನೋಡಿ ಏನ್ರೇ ಬರ್ತೀರೇನ್ರೇ ಎಂದಾಗ ಅಮ್ಮ ನಮ್ಮ ಕಡೆಗೆ ದೊಡ್ಡ ಕಣ್ಣು ಬಿಟ್ಟು ಕಣ್ಣು ಸನ್ನೆ ಮಾಡಿ ನೀವು ಹೋಗಿ ಬನ್ನಿ ಅಳಿಯಂದಿರೆ, ಮಕ್ಕಳ ಬಗ್ಗೆ ಗಲೀಜಾಗಿದೆ, ಅವರು ಸ್ನಾನ ಮಾಡಿ ಕಾಫಿ ಕುಡಿಯಲಿ, ಕರ್ಕೊಂಡು ಹೋಗಿ ಕಾವೇರಮ್ಮ ಅಂತ ಅಕ್ಕನಿಗೆ ಹೇಳಿದಾಗ ನಮಗೆ ತುಂಬಾ ನಿರಾಶೆ ಆಯ್ತು. ಅಕ್ಕನಿಗೂ ಅದೇ ಬೇಕಿತ್ತು ಅನ್ನಿ. ಎಷ್ಟೇ ಆಗಲಿ, ಗಂಡನ ಮನೆಯಲ್ಲಿ ತೋಟ ಗದ್ದೆ ಆಳು ಕಾಳು ಹಟ್ಟಿ ಕೊಟ್ಟಿಗೆ ದನಕರು ಅಂತ ಸದಾ ಕೆಲಸ ಕೆಲಸ ಕೆಲಸ. ಅತ್ತೆ ಮಾವನಿಗರು ಗಂಡನೊಡನೆ ವಿಹಾರಕ್ಕೆ ಹೋಗುವುದಿರಲಿ, ತಲೆ ಎತ್ತಿ ನಗುತ್ತ ಎರಡು ಮಾತಾಡ್ಲಿಕ್ಕೂ ಸಾಧ್ಯ ಇರಲಿಲ್ಲ. ಈಗ ಅಮ್ಮನ ಮನೆಯಲ್ಲಿ ಸಿಕ್ಕಿದ ಅವಕಾಶವನ್ನು ಕಳೆದುಕೊಳ್ಳುವುದಡ್ಡಿಯಲ್ಲ ನಮ್ಮಕ್ಕ. ಎಷ್ಟೇ ಆಗಲಿ, ಫೂಟ್ ಲಾಯರ್ ಪುಟ್ಟಣ್ಣನ ಮಗಳಲ್ವೇ, ನಮ್ಮ ಬಾಡಿದ ಮುಖ ನೋಡಿದ್ರೂ ನೋಡಿದವಳಂತೆ ಗಂಡನೊಡನೆ ಗುಡ್ಡ ಹತ್ತಿ ನಡೆದೇ ಬಿಟ್ಟು ಪೆಚ್ಚು ಮೋರೆ ಹಾಕಿಕೊಂಡು ಬಚ್ಚಲೆ ಮನೆ ಹತ್ರ ನಿಂತಿದ್ದ ನಮ್ಮನ್ನು ನೋಡಿ, ಹಾ ಅದ್ಯಾಕೆ ಹಂಗ್ ನಿಂತಿದ್ದೀರಿ, ಅವ್ರು ಹೊಸ ಮದುಮಕ್ಕಳು, ಅವ್ರು ಹೋಗ್ಲಿ, ಅವರ ಜೊತೆಗೆ ನೀವು ಹೋದ್ರೆ ಬಚ್ಚಲ ಮನೆ ಶೃಂಗಾರ ಮಾಡೋರು ಯಾರು, ನಿಮ್ಮ ಮೈ ಕೈ ಬಟ್ಟೆ ಎಷ್ಟು ಗಲೀಜಾಗಿದೆ ನೋಡಿ, ಹೋಗಿ ಬಟ್ಟೆ ಬದಲಾಯಿಸಿ ಸ್ನಾನ ಮಾಡಿ ಬನ್ನಿ, ಕಾಫಿ ತಿಂಡಿ ಕೊಡ್ತೀನಿ, ತಿಂದು ಅಂಡೆ ಒಲೆ ಬಚ್ಚಲು ಮನೆ ಶೃಂಗಾರ ಮಾಡಿ, ಅಕ್ಕ ಬಂದ ಮೇಲೆ ನೀರು ತುಂಬಿಸೋಣ ಅಂತ ಅಮ್ಮ ಹೇಳಿದಾಗಲೇ ನಾವು ನಮ್ಮ ಬಟ್ಟೆ ಮೈ ಕೈ ಮುಖ ನೋಡಿಕೊಂಡದ್ದು ಮಾರ್ರೆ. ನನ್ನ ಮುಖದ ಮೇಲೆ ಮೆತ್ತಿಕೊಂಡ ಬೂದಿ ಮಸಿ ನೋಡಿಲಿ, ಲೋಲಿ ಸುಕ್ಕಿ ಮುಸಿ ಮುಸಿ ನಕ್ಕರೆ, ಅವರ ಬೂದಿ ಮೆತ್ತಿದ ಮುಖ ನೋಡಿ ನಾನು ಕಿಸಕ್ಕನೆ ನಕ್ಕು ಬಿಟ್ಟೆ. ಮರು ಆಗುಂಬೆ ಘಾಟಿಯ ಮುಷಿಯಗಳಂತಾಗಿದ್ದೆವು. ಅಣ್ಣ ಆಲಿ ಸಣ್ಣಕ್ಕ ಆಗಲೇ ಬಂದು ತಿಂಡಿ ತಿಂದು ಮುರುವಿನ ಕೊಟ್ಟಿಗೆಯಲ್ಲಿ ಧೂಪದ ಹುಡಿ ಮಾಡಿ ಧೂಪದ ದೀಪ ತಯಾರಿಸುವ ವಾಸನೆ ನಮ್ಮ ಮೂಗಿಗೆ ಬಡಿಯಿತು. ಜೊತೆಗೆ ಚಕ್ಕುಲಿಯ ನೆನಪಿನಿಂದ ಬಾಯಿಯಲ್ಲಿ ಜಲ್ಲು ಸುರಿಯಿತು. ಸರಿ, ನಮ್ಮ ಸ್ನಾನ ಮುಗಿಸಿ ತಿಂಡಿ ತಿಂದು ಆಗುವಾಗ ನಳ್ಳಿ ಮತ್ತು ಜಾನಿಯರು ಅಂಗಳದಲ್ಲಿ ಕುಳಿತು ಕೆಲಸದ ತಿಮ್ಮಿ ತಂದು ಹಾಕಿದ ಉಗುರಿಕಾಯಿಗಳನ್ನು ದಬ್ಬಣ ಮತ್ತು ಬಾಳೆ ಹಗ್ಗಕ್ಕೆ ಸುರಿದು ಹಾರ ಮಾಡುತ್ತಿದ್ದರು. ಸಣ್ಣಕ್ಕ ಮತ್ತು ಆಲಿ ತಾವು ತಂದ ಹೂವಿನ ಹಾರ ಮಾಡುತ್ತಿದ್ದರು. ತೋಟದಿಂದ ಗಿಡ್ಡಿ ತಂದು ಹಾಕಿದ ಹಿಂಡ್ಲೆಕಾಯಿ ಬಳ್ಳಿಯನ್ನು ನಾವು ಹಂಡೆಯ ಕುತ್ತಿಗೆಗೆ ಸುತ್ತಿದಾಗ, ಆಹಾ ಎಷ್ಟು ಚಂದ ಮಾರೇರೆ, ಕೆಂಬಣ್ಣದ ಮೇಲೆ ಹಚ್ಚ ಹಸಿರೆಲೆಗಳ ಬಳ್ಳಿ, ಮಧ್ಯ ಅಲ್ಲೊಂದು ಇಲ್ಲೊಂದು ಹಿಂಡ್ಲೆಕಾಯಿ, ಹಸಿರು ಹಾರದ ಮೇಲೆಂದು ಬಟೆ ಹೂವಿನ ಹಾರ, ಆಹಾ ಅದ್ಭುತ ಶೃಂಗಾರ. ಇಷ್ಟೇ ಅಲ್ಲ ಮಾರೇರೆ, ಹಂಡೆಯ ಕೆಂಪು ಮೈಯ ಸುತ್ತ ಬಿಳಿ ಜೇಡಿ ಮತ್ತು ಕೆಮ್ಮಣ್ಣಿನ ಶೃಂಗಾರ. ಒಲೆಗೆ ಶೃಂಗಾರ ಇಲ್ಲ ಅಂತ ಕೇಳಬೇಡಿ, ಒಲೆ ಅಗ್ನಿದೇವನ ವಾಸಸ್ಥಾನ ಅಲ್ವೇ, ಅದನ್ನೂ ಜೇಡಿ ಕೆಮ್ಮಣ್ಣಿನ ಪಟ್ಟೆಗಳಿಂದ ಸಿಂಗರಿಸಿದೆವು. ಬಾಗಿಲಿಗೂ ಜೇಡಿ ಕೆಮ್ಮಣ್ಣಿನ ಪಟ್ಟೆ ಸಿಂಗಾರ, ಹೊಸ್ತಿಗೆ ರಂಗೋಲಿಯ ಚಿತ್ತಾರ, ಮನೆ ಮುಂದೆ ಸುಂದರ ರಂಗವಲ್ಲಿ ಅಮ್ಮನ ಕಲಾಕುಶಲತೆಗೆ ಸಾಕ್ಷಿಯಾಗಿತ್ತು. ಅಕ್ಕ ಭಾವ ಗುಡ್ಡದಿಂದ ಅಪ್ಪ ತೋಟದಿಂದ ಬಂದ ನಂತರ ಗೋಧೂಳಿ ಮುಹೂರ್ತದಲ್ಲಿ ನೀರು ತುಂಬುವ ಸಂಭ್ರಮ, ಕೆರೆಯಿಂದ ಕಾಲುವೆಯಲ್ಲಿ ಹರಿದು ಬಂದು ಅಡಿಕೆ ದಂಬೆಯಿಂದ ಇಳಿದ ನೀರು ಹಿಡಿದು ಹಂಡೆಗೆ ತುಂಬೋ ಸಡಗರ. ಸರಿ, ಅಮ್ಮ ಅಕ್ಕ ಕೊಡಪಾನಕ್ಕೂ ದಂಬೆ ತುದಿಗೂ ಅರಿಶಿನ ಕುಂಕುಮ ಹೂ ಇರಿಸಿ ಆರತಿ ಮಾಡುವಾಗ ಅಪ್ಪ, ಅಣ್ಣ ಕೊಂಬು ಹಿಡಿಯೋ, ಸಾವಿತ್ರು ಶಂಕ ಓದು. ದದ್ದೇ ತಡ, ಅಣ್ಣ ಕೂ ಕೂ ಅಂತ ಕೊಂಬೂದ ತೊಡಗಿದ. ನನಗೋ ಭಾವನೆದುರು ಶಂಕ ಊದಿ ನನ್ನ ಪ್ರತಾಪ ತೋರಿಸಿಕೊಳ್ಳೋ ಹುಮ್ಮಸ್ಸು. ಹೋಂ ಭೋಂ ಭೋಂ ಅಂತ ಎದ್ದ ಬದ್ದ ಸ್ವರ ಸೂಸಿ ಶಂಕನಾದ ಆರಂಭಿಸಿಯೇ ಬಿಟ್ಟೆ. ತಂಗಿಯರೆಲ್ಲ ತಾಳ ಜಾಗಟೆ ಶಕ್ತಿ ಮೀರಿ ಬಾರಿಸ ತೊಡಗಿದರು. ಅಪ್ಪ ಉಚ್ಚಕಂಠದಲ್ಲಿ ಗಂಗಾಪೂಜೆ ಮಂತ್ರ ಹೇಳುವಾಗ ಅಮ್ಮ ಗಂಗಾಪೂಜೆ ಹಾಡು ಹೇಳಿ ಕೊಡಪಾನವನ್ನು ಸುರಿಯುವ ನೀರಿಗೆ ಹಿಡಿದು ಹಂಡೆಗೆ ಹಾಕಬೇಕೆನ್ನುವಾಗ ತಿಣಿಟಿ ಅಂತ ಗಂಟೆ ಬಾರಿಸ್ತಾ ಹಂಡೆ ಪಕ್ಕದ ಗೋಮಯ ಗಣೇಶನಿಗೆ ಆರತಿ ಮಾಡಲು ಬಂದರೆ ಗೋಮಯ ಗಣೇಶ ಮಾಯ. ಅಪ್ಪನಿಗೆ ಸಿಟ್ಟು ನೆತ್ತಿಗೇರಿತು. ಅಣ್ಣ ಏ ರಾಮಚಂದ್ರ, ಗಣೇಶ ಎಲ್ಲೋ ಎಂದು ಗದರಿಸಿದರು. ಆದರೆ ಕೂ ಅಂತ ಕೊಂಬೂದುತ್ತಿದ್ದ ಅಣ್ಣನಿಗೆ ಕೇಳಿಸಲೇ ಇಲ್ಲ. ಅವನ ಪಕ್ಕ ನಿಂತಿದ್ದ ಜಾನಿ ಪಿಸುದನಿಯಲ್ಲಿ, ಅಣ್ಣ ಅಪ್ಪ ಗರಿಸಿದ್ದಾರೆ, ಗಣೇಶ ಎಲ್ಲಿಟ್ಟಿದ್ಯೋ ಅಂತ ಅಣ್ಣನ ಪಂಚೆ ಹಿಡಿದು ಪಿಸುಗುಟ್ಟಿದಾಗ ಸರಕ್ಕನೆ ಪಕ್ಕಕ್ಕೆ ತಿರುಗಿದ ಅಣ್ಣ. ಜಾನಿ ಅವನ ಪಂಚೆ ಜಗ್ಗಿದ್ರಿಂದ ಅವನುಟ್ಟಿದ್ದ ನಾರು ಮಡಿಯ ಪಂಚೆ ಹುಸುಕ್ಕನೆ ಜಾರಿ ಬಿತ್ತು ಮರೆಯರೆ. ಎಲ್ಲರೂ ಕಿಸಕ್ಕನೆ ನಕ್ಕರು. ಅದನ್ನು ಕಂಡು ಅಪ್ಪನ ನೆರಿಗೇರಿದ್ದ ಕೋಪ ಕಾಲಿಗಿಳಿಯಿತು. ಅವರು ಎಲ್ಲರ ನಗೆಯಲ್ಲಿ ಪಾಲುದಾರರಾದರು. ಪಾಪ, ರೇಷ್ಮೆ ಪಂಚೆಯಾಗಲಿ ಹತ್ತಿ ಪಂಚೆಯಾಗಲಿ ಸಿಗದೇ ಇದ್ದಿದ್ರಿಂದ ನಾರಿಡಿಯುಟ್ಟಿದ್ದ ಅಣ್ಣ ಈಗ ನಾರು ಮಡಿ ಜಾರಿ ಅಡಿಗೆ ಬಿದ್ದಿದ್ರಿಂದ ಅವನ 6 ಅಡಿ ದೇಹ 3 ಅಡಿ ಅಂತಾಗಿ ಓಡಿಬಿಟ್ಟ ಮಾರಾಯರೆ. ಎಲ್ಲರ ನಗೆ ಪ್ರವಾಹ ಅವನ ಹಿಂದೆ ಓಡಿತು. ಮತ್ತೆ ಎಲ್ಲರೂ ಯಥಾಸ್ಥಿತಿಗೆ ಬರುವಷ್ಟರಲ್ಲಿ ಅಣ್ಣ ಅಂಗಳದಲ್ಲಿ ಸೀಮೆ ಸೌತೆ ಎಲೆಯ ಮೇಲಿಟ್ಟಿದ್ದ ಗೋಮಯ ಗಣೇಶ, ಅಂದ್ರೆ ಸಮುದಾಯದಂತೆ ಸಗಣಿಯಿಂದ ಮಾಡಿದ ಗಣೇಶನನ್ನು ತಂದು ಹಂಡೆ ಪಕ್ಕಕ್ಕೆ ಇಟ್ಟ ದೂರುವ ಏರಿಸಿ ದೂರ ಹೋಗಿ ನಿಂತಾಗಿತ್ತು. ಹಂಡೆಗೆ ನೀರು ತುಂಬಿಸಿ ಆದ ಮೇಲೆ ಅಮ್ಮ ಒಲೆಗೆ ಪೂಜೆ ಮಾಡಿ ಒಲೆಗೆ ಉರಿ ಹಾಕಿದರು. ಎಲ್ಲರೂ ಗಂಗಾ ಪೂಜೆ ಪ್ರಸಾದ ತಿಂದು ಊಟ ಮಾಡಿ ಮಲಗಿದೆವು. ಆ ದಿನ ರಾತ್ರಿ ನರಕ ಚತುರ್ದಶಿ. ನಮ್ಮ ಮಲೆನಾಡಿನಲ್ಲಿ ಇಡೀ ವರ್ಷ ಹಾಸ್ಯ ಮಾಡದಿದ್ದವರು, ಏನನ್ನೂ ಕದಿಯದಿದ್ದವರು, ಬೇರೆಯವರನ್ನು ಛೇಡಿಸಿ ಸತಾಯಿಸದಿದ್ದವರೂ ಸಹ ಆದ ಏನಾದರೊಂದು ಕೀಟಲೆ ಮಾಡುವುದು ಹೆಚ್ಚಿನವರ ಅಭ್ಯಾಸ. ಯಾಕೆ ಗೊತ್ತಾ? ಆ ದಿನ ಯಾರನ್ನೂ ಯಾರೂ ಬೈಯುವ ಹಾಗಿಲ್ಲ. ಆ ದಿನ ಕೆಲ ಯುವಕರು ಬೂದಿಗೋಳ, ಅಂದರೆ ಬೇರೆಯವರ ಮನೆಯಿಂದ ಏನನ್ನಾದರೂ ಕದಿಯುವ ತಮಾಷೆ ಮಾಡುತ್ತಾರೆ. ಕದಿಯುವಾಗ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡ್ರೆ ಅವರಿಗೆ ಶಿಕ್ಷೆ ಮತ್ತು ದಂಡ ಗ್ಯಾರಂಟಿ. ಕಳೆದ ವರ್ಷ ಅಣ್ಣ ರಾಮ ಲಿಂಗ ವಗ್ರ ಎಲ್ಲರೂ ಸೇರಿ ಜೇನುಗೂಡಿನ ಸುರೇಶನ ಮನೆಗೆ ಹೋಗಿ ನೀರು ಬಿಸಿಯಾಗುತ್ತಿದ್ದ ಹಂಡೆಗೆ ಬೇಕಾಯಿ ಜಜ್ಜಿ ಹಾಕಿ ಚಪ್ಪರದಲ್ಲಿ ನೇತಾಡುತ್ತಿದ್ದ ಮುಳ್ಳು ಸೌತೆಗಳನ್ನು ಕೊಯ್ದು ಬರುವಾಗ ಹಟ್ಟಿಯ ಬಾಗಿಲು ತೆಗೆದಿಟ್ಟು ಬಂದಿದ್ರಂತೆ. ಪಾಪ ಸುರೇಶನ ಮನೆಯವರು ಬೆಳಿನ ಜಾವ ಮೈ ತುಂಬ ಹರಳೆಣ್ಣೆ ಹಚ್ಚಿಕೊಂಡು ಬಿಸಿ ಬಿಸಿ ಸ್ನಾನ ಮಾಡಿದ ಪ್ರತಿಯೊಬ್ಬರೂ ಮೈ ಚರ್ಮ ಸುಲಿದು ಹೋಗುವಷ್ಟು ಕೆರೆದುಕೊಂಡಿದ್ರಂತೆ. ಸುರೇಶನ ಅಮ್ಮ ಮೈ ಕೈ ಕಿದುಕೊಳ್ತಾನೆ ಕಾಫಿ ಕಾಯಿಸಿಟ್ಟು ಹಾಲು ಕರೆಯಲು ಹಟ್ಟಿಗೆ ಹೋದವರಿಗೆ ನಿಂತ ನೆಲವೇ ಕುಸಿದಂತಾಗಿತ್ತಂತೆ. ಹಟ್ಟಿಲಿ ದನಗಳೇ ಇಲ್ಲ, ಬಾಗಿಲು ತೆರೆದಿಟ್ಟಿದೆ. ದನಕರುಗಳು ಅಂಗಳದಲ್ಲಿ ಅಡ್ಡಾದಿಡ್ಡಿ ಮಲಗಿವೆ. ಅವರಿಗೆ ತಲೆ ಕೆಟ್ಟಂತಾಗಿ ಮೈ ಕೆರೆದುಕೊಳ್ಳುವುದು ಬಿಟ್ಟು ತಲೆ ಕೆರೆದುಕೊಳ್ತಾ, ಅಯ್ಯೋ ಶಿವನೇ, ಈಗ ಕಾಫಿಗೆ ಹಾಲಿಂದ ತರುವುದಪ್ಪ ಅಂತ ತಲೆ ತಗ್ಗಿಸಿಕೊಂಡು ಒಳಗೆ ಬರುವಾಗ ಸುರೇಶನ ಅಪ್ಪ, ಲೇ ಎಲ್ಲಿ ಹೋದಿಯೇ, ಮೈ ಕೆರೆದು ಕೆರೆದು ಸಾಕಾಯ್ತು, ಕಾಫಿ ಕೊಡೆ ಮಾರಾಯ್ತಿ ಅಂತ ಕೂಗಾಡುವುದನ್ನು ಕೇಳಿ ಕಂಗಾಲಾಗಿ ಜಗುಲಿಯಲ್ಲಿ ನಿಂತು ಮೈ ಕೆರೆದುಕೊಳ್ಳುತ್ತಿದ್ದ ಸುರೇಶನಿಗೆ, ಹೌದಾ ಮಗು, ಹಟ್ಟಿಲಿ ಒಂದೂ ದನಗಳಿಲ್ಲ, ಎಲ್ಲಾ ದನಗಳು ಅಂಗಳದಲ್ಲಿ ಆರಾಮಾಗಿ ಬಿದ್ದುಕೊಂಡಿವೆ, ಕಾಫಿಗೆ ಹಾಲು ಗೋವಿಂದ. ನೀನು ಹಿತ್ತಲ ಬಾಗಿಲಿನಿಂದ ಪುಟ್ಟಣ್ಣ ಹೆಬ್ಬಾರರ ಮನೆಗೆ ಹೋಗಿ ಸ್ವಲ್ಪ ಹಾಲು ತರ್ತೀಯ ಅಂತ ಪರಪರನೆ ಮೈ ಕೆರೆದುಕೊಳ್ಳತೊಡಗಿದರು. ಸುರೇಶ ಬಿಡುವಿಲ್ಲದೆ ಮೈ ಕೆರೆದುಕೊಳ್ತಾ ಬೇರೆ ದಾರಿ ಇಲ್ಲದೆ ಹಾಲು ತಗೊಂಡು ಮೈ ಕೆರೆದುಕೊಳ್ತಾ ಬರುವಾಗ

ಿಯದಂತೆ ಪುಟ್ಟಣ್ಣನ ಮನೆಗೆ ರಾತ್ರಿ ಬಂದು ಬೈನೆಕಾಯಿ ಜಜ್ಜಿ ಹಾಕಿ ಹೋಗಿದ್ದ. ಬೆಳಗಿನ ಜಾವ ಬೇಗದ್ದ ಅಮ್ಮ, ಹೆಚ್ಚಿನೀರು ತೆಗೆದರೆ ಮಗಳು ಅಳಿಯನಿಗೆ ಬಿಸಿ ನೀರು ಕಡಿಮೆ ಆಗುತ್ತೆ ಅಂತ ತಣ್ಣೀರಿನ ಕಡಾಯಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಸ್ನಾನ ಮಾಡಿ ಬಂದು ದೇವ ಮುಂದೆ ದೀಪ ಹಚ್ಚಿ ಎಲ್ಲರನ್ನೂ ಎಬ್ಬಿಸಿದಳು. ಮಗಳು ಅಳಿಯನಿಗೆ ತಲೆಗೆ ಹರಳೆಣ್ಣೆ ಹಚ್ಚಿ ಗಂಡನ ಮೈಕೈಗೂ ಹಚ್ಚುವಂತೆ ಮಗಳಿಗೆ ಹೇಳಿ ಅಡುಗೆ ಮನೆಗೆ ಹೋದಳು. ರಾತ್ರಿ ಬೆಳಿಕಿಟ್ಟಿದ್ದ ಚೀನಿಕಾಯಿ ಮುದ್ದೆಗಳನ್ನು ತೆಗೆದು ದೊಡ್ಡ ಬೋಗುಣಿಗೆ ಹಾಕತೊಡಗಿದಳು. ಹೆಂಡತಿ ಎಣ್ಣೆ ಹಚ್ಚುವಾಗ ನಾಚಿಕೆಯಾದರೂ ಏನೋ ಹಿತವಾದ ಖುಷಿಯಿಂದ ಸ್ನಾನದ ಮನೆಗೆ ಹೋದ. ಅವನನ್ನು ಕೂರಿಸಿ ಹಂಡೆಯಿಂದ ಬಿಸಿ ನೀರು ತೆಗೆದು ಗಂಡನ ತಲೆಯ ಮೇಲೆ ಹಾಕುವಾಗ ಅವಳಿಗೆ ಪ್ರೀತಿಯ ಹೊಳೆ ಹರಿದರೆ ಅವನಿಗೆ ತಡಲಾರದ ತುರಿಕೆ. ಹೇಳುವಂತಿಲ್ಲ, ತಾಳುವಂತಿಲ್ಲ, ಅವನ ಭಾವನೆ ಅನುಭವಿಸಿದವರಿಗೆ ಗೊತ್ತು ಮಾರಾಯರೆ. ಅಂತೂ ಇಂತೂ ಅಳಿಯನ ಸ್ನಾನ ಆಯಿತು. ಮೈಯನ್ನು ಒಣ ತವೆಲ್ಲಿನ ಬರಬರನೆ ಒರೆಸಿಕೊಳ್ತಾ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಮೈ ಇಡೀ ಎರಡೂ ಕೈಗಳಿಂದ ಪರಪರನೆ ಕೆರೆದು ಕೆರೆದು ಸುಸ್ತಾಗಿ ಹೋದ. ಅಷ್ಟರಲ್ಲಿ ತಾನದೇ ನೀರಿನಿಂದ ಸ್ನಾನ ಮಾಡಿದ ಕಾವೇರಮ್ಮ ತಂಗಿಯರೆದುರಿಗೆ ಮೈ ಕೆರೆದುಕೊಳ್ಳಲಾರದೆ ರೂಮಿಗೆ ದಡದಡನೆ ಓಡಿ ಬಡ್ಡನೆ ಬಾಗಿಲು ಬಡಿದಳು. ಮೈ ಕೆರೆದು ಕಂಗಾಲಾಗಿದ್ದ ಭಾವ ಕಷ್ಟದಲ್ಲಿ ಹೋಗಿ ಬಾಗಿಲು ತೆರೆದೊಡನೆ ಬಿರುಗಾಳಿಯಂತೆ ಒಳೆ ನುಗ್ಗಿದ ಅಕ್ಕ ಬಾಗಿಲು ಮುಚ್ಚಿ ಮಂಚದ ಮೇಲೆ ಬಿದ್ದುಕೊಂಡು ಕೈ ಸೋತು ಹೋಗುವವರೆಗೂ ಕೆರೆದುಕೊಂಡಳು. ಗಂಡ ಹೆಂಡತಿಯ ಕೆರೆತದ ಜುಗಲ ಬಂದಿ ಬರೋ ಬರಿ ಅರ್ಧ ಗಂಟೆ ನಡೆದಿರಬಹುದು. ಆಗ ಇದ್ದಕ್ಕಿದ್ದಂತೆ ಅಕ್ಕನಿಗೆ ಅಮ್ಮನ ಮಾತು ನೆನಪಾಗಿ ಮುಖಕ್ಕೆ ಹಚ್ಚುವ ಪೌಡರ್ ತಂದು ಬೆನ್ನನ್ನು ಗೋಡೆಗೆ ತಿಕ್ಕುತ್ತಾ ಮೈ ಕೈ ಕೆರೆದುಕೊಳ್ಳುತ್ತಿದ್ದ ಗಂಡನ ಬೆನ್ನು ಮೈ ಕೈಗೆ ಹಚ್ಚಿ ತಾನು ಹಚ್ಚಿಕೊಂಡಾಗ ಹುಸಪ್ಪ ಅನ್ನೋ ಉದ್ಗಾರ ಇಬ್ಬರ ಬಾಯಿಂದಲೂ ಹೊರಟಿತು. ಅಂತೂ ಹೊಸ ದೀಪಾವಳಿ ಅವರಿಗೆ ಚಿರಸ್ಮರಣೀಯ ದಿನವಾಯಿತು ಮಾರೆಯರೆ. ಎಲ್ಲರೂ ಸ್ನಾನ ಮಾಡಿದರು. ಆದರೆ ಅಕ್ಕ ಭಾವ ಕೆರೆಯುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ ಅಣ್ಣನಿಗೆ ಕಳೆದ ವರ್ಷ ತಾವು ಮಾಡಿದ ಬೂದಿಗಳ ನೆನಪಾಗಿ ಬಚ್ಚಲು ಮನೆಗೆ ಹೋಗುವಷ್ಟರಲ್ಲಿ ಚಳ್ಳೆಪಿಳ್ಳೆಗಳು ಸ್ನಾನಕ್ಕಿಳಿದಾಗಿತ್ತು. ಅವರೆಲ್ಲ ಮಿಂದು ಮೈ ಕೆರೆಯುತ್ತಾ ಅಡುಗೆ ಮನೆ ಕಡೆಗೆ ಹೋದಾಗ ಅಣ್ಣ ಸರಕ್ಕನೆ ಬಾಗಿಲು ಮುಚ್ಚಿ ಹಂಡೆಯ ಬಿಸಿ ನೀರನ್ನೆಲ್ಲ ತೆಗೆದು ಚೆಲ್ಲಿ ತಳದಲ್ಲಿದ್ದ ಬೈನೆಕಾಯಿಗಳನ್ನು ಟವೆಲ್ಲಿನಿಂದ ತುತ್ತಿ ತೆಗೆದು ಮತ್ತೆ ಹಂಡೆಗೆ ತಣ್ಣೀರು ತುಂಬಿಸಿ ಒಲೆ ಉರಿಸಿ ಬಿಸಿ ನೀರು ಸ್ನಾನ ಮಾಡಿ ಹೊರಬಂದು ಬಿಟ್ಟ. ಅವತ್ತಿನ ನಂತರ ದೀಪಾವಳಿಯ ನರ ಚತುರ್ದಶಿ ಎಣ್ಣೆ ಸ್ನಾನ ಎಂದ ಕೂಡಲೇ ಅಕ್ಕ ಭಾವ ಬೆಚ್ಚಿ ಬೀಳುತ್ತಾರೆ ಮಾರೇರೆ. ಅರೆ, ಬರೀ ನರಕ ಚತುರ್ದಶಿಯಲ್ಲಿ ಎಣ್ಣೆ ಸ್ನಾನ ಮಾಡಿಸಿ ಹೊಸ ಅಳಿಯ ಮಗಳನ್ನು ಕರೆಸಿಟ್ರ? ಅಲ್ಲ, ನಿಮ್ಮಪ್ಪ ತಂದ ದೊಡ್ಡ ಚೀಲದ ಉಡುಗೊರೆ ಮರ್ತೇ ಹೋಯ್ತಾ ಅಂತ ಹುಬ್ಬೇರಿಸಬೇಡಿ ಮಾರೇರೆ. ನಿಮ್ಮ ಹುಬ್ಬು ಕೊಂಕಿ, ಮುಖ ಒಂಥರಾ ವಿಚಿತ್ರವಾಗಿ ಕಾಣಬಹುದು. ಹಾ, ನರಕ ಚತುರ್ದಶಿಯ ಮರುದಿನ ಬೆಳ್ಳಂ ಬೆಳಿಗ್ಗೆ ಗೋಪೂಜೆ, ಮಧ್ಯಾಹ್ನ ಬಲೀಂದ್ರ ಪೂಜೆ, ರಾತ್ರಿ ತುಳಸಿ ದೀಪ, ತೋಟ ಗದ್ದೆಗಳಿಗೆ ದೀಪ, ಗೇರುಮರ ಗುಡ್ಡದಲ್ಲಿರುವ ಪಂಚದೈವ ಗುಡಿಗೆ ಪಂಚದೀಪ ಇಟ್ಟು ಬಲೀಂದ್ರ ದೇವರನ್ನು ಕೂಗಿ ಕರೆಯುವುದು ವಾಡಿಕೆ. ಸರಿ, ಗೋಪೂಜೆ ದಿನ ಬೆಳಗಿನ ಜಾವದಲ್ಲೇ ಶುರುವಾಯಿತು ಗೋಸ್ನಾನ. ಇದೇನು ಮಾರೇರೆ ಗೋಸ್ನಾನ ಅಂತ ಹೊಸ ಸಂಪ್ರದಾಯ ಉಂಟಾ ಅಂತ ಮತ್ತೆ ನಿಮ್ಮ ಸಂಶಯದ ಬಾಣ ಬಿಡಬೇಡಿ. ಅದೇನು ಹೇಳ್ತೀನಿ ಕೇಳಿ. ನಮ್ಮ ಹಟ್ಟಿಲಿ ಗೋಪಂತಹ ಮುದಿದನದಿಂದ ಹಿಡಿದು ಶಬರಿಯಂತಹ 15 ದಿನದ ಹಾಲು ಹಸುಳೆಯವರೆಗೆ ನೂರಾರು ದನಗಳಿದ್ದವು. ಆ ದಿನ ಗೋಪೂಜೆಗೆ ಮೊದಲು ಗೋವುಗಳ ನೆತ್ತಿ ಬೆನ್ನು ಎಣ್ಣೆ ಹಚ್ಚಿ ಶೀಗೆ ಪುಡಿ ಹಾಕಿ ಮೂರು ಹಂಡೆಯ ಬಿಸಿ ನೀರ ಸ್ನಾನ ಮಾಡಿಸಲು ಕೆಲಸದವರಿಗೆ ನಾವೂ ಕೈಜೋಡಿಸುತ್ತಿದ್ದೆವು. ಗೋವುಗಳಿಗೆ ಸ್ನಾನ ಮಾಡಿಸಿದ ನಂತರ ಅವುಗಳ ಈಗೆಲ್ಲ ಜೇಡಿ ಕೆಮ್ಮಣ್ಣಿನ ಚಿತ್ತಾರ ಮಾಡುತ್ತಿದ್ದೆವು. ಮತ್ತೆ ಹಿಂದಿನ ರಾತ್ರಿ ಸುರಿದಿಟ್ಟ ಬುಗುರಿಕಾಯಿಯ ಮಾಲೆ, ಹೂವಿನ ಮಾಲೆಗಳನ್ನು ಹಾಕಿ ನಂತರ ನಾವು ಸ್ನಾನ ಮಾಡಬೇಕು. ನಾವೆಲ್ಲ ದನಗಳನ್ನು ಸಿಂಗರಿಸುತ್ತಿದ್ದೆವು. ಭಾವ ಸ್ನಾನ ಮಾಡಿ ಇಸ್ತ್ರಿ ಮಾಡಿದ ಪಂಚೆ ಶರಟು ಧರಿಸಿ ಬಂದು ನಾವು ಮಾಡುತ್ತಿದ್ದ ಕೆಲಸ ನೋಡುತ್ತಾ ನಿಂತಿದ್ದರು. ಎಲ್ಲಾ ದನಗಳನ್ನು ಸಾಲಾಗಿ ಕಟ್ಟಿ ನಿಲ್ಲಿಸಿ ಸ್ನಾನ ಮಾಡಿಸಿ ಹಂಡು ಹುಂಡು ಅಂದರೆ ಜೇಡಿ ಕೆಮ್ಮಣ್ಣಿನ ಚಿತ್ತಾರ ಮಾಡುತ್ತಿದ್ದೆವು. ಇದ್ದಕ್ಕಿದ್ದಂತೆ ಗೋಪಿಗೆ ಏನಾಯ್ತೋ ಗೊತ್ತಿಲ್ಲ, ಸರಕ್ಕ ಹಿಂದೆ ಹೆಜ್ಜೆ ಹಾಕಿತು. ತಿಮ್ಮ, ಏ ಗೋಪಿ ಈ ಕಡೆ ತಿರ್ಗೆ ಅಂತ ಬೆನ್ನಿಗೆ ತಟ್ಟಿದ್ದೇ ತಡ ಗೋಪಿ ತೊಪ್ಪ ತೊಪ್ಪನೆ ಸಗಣಿ ಹಾಕಿಬಿಡ್ತು. ಪಕ್ಕದಲ್ಲೇ ನಿಂತಿದ್ದ ಭಾವನ ಬಿಳಿ ಪಂಚೆಯ ಮೇಲೆಲ್ಲ ಸಗಣಿ ಹಾರಿದಾಗ ಭಾವ ಹೌಹಾರಿ ಹಿಂದೆ ಹೆಜ್ಜೆ ಇಟ್ಟದ್ದು ಎಣ್ಣೆ ಬಟ್ಟಲಿನ ಮೇಲೆ ಮಾರ್ಯಾರೆ. ಎಣ್ಣೆ ಬಟ್ಟಲು ಸರಕ್ಕನೆ ಜಾರಿದಾಗ ಭಾವದ ಪನೆ ಬಿದ್ದು ಬಿಟ್ರು. ನಾವಿಲ್ಲ ಅಯ್ಯೋ ಭಾವ ಅಂತ ಕಿರಿಚಿಕೊಂಡ್ರೆ ದನಗಳಿಗೆ ಜೇಡಿ ಚಿತ್ತಾರ ಮಾಡಿಸುತ್ತಿದ್ದ ಲಿಂಗ ಓಡಿ ಹೋಗಿ ಅಯ್ಯೋ ಬಿದ್ದು ಬಿಟ್ರ ಏನೋರೇ ಹೇಳಿ ಅಂತ ಅವರನ್ನು ಎತ್ತಿದ.

0: ಬಸವನು ಓಡಿಬಂದು ಬಾವನನ್ನು ಎತ್ತಲು ಸಹಾಯ ಮಾಡಿದ. ಮಕ್ಕಳು ನಾವೆಲ್ಲ ಕಂಗಾಲಾಗಿ ನಿಂತು ಬಿಟ್ಟೆವು. ಅಷ್ಟರಲ್ಲಿ ಬಂದ ಅಣ್ಣನು ಕಂಡಾಗ ಬಾವ ನಾಚಿ ನೀರಾಗಿ ಬಿಟ್ರು. ಮಾರೆಯರೆ, ಏನಾಯ್ತು ಬಾವ, ಯಾಕೆಲ್ಲರೂ ಬೊಬ್ಬೆ ಹೊಡೆದದ್ದು ಅಂತ ಕೇಳಿದಾಗ ಸಗಣಿಯಿಂದ ಚಿತ್ತಾರಗೊಂಡ ಬಿಳಿರೇಶ್ ಪಂಚೆಯನ್ನು ಕೈಯಲ್ಲಿ ಹಿಡಿದು ಬಚ್ಚಲು ಮನೆಗೆ ಬಿರುಬಿರನ್ನು ನಡೆದು ಬಿಟ್ಟರು ಬಾವ. ಪಾಪ, ಮೊದಲೇ ಬೆಣ್ಣೆಯಂತ ಬಿಳಿ ಬಣ್ಣದ ಅವರ ಮುಖ ಟೊಮೆಟೊ ತರ ಕೆಂಪಾದದ್ದು ಇವತ್ತಿಗೂ ನಮ್ಮ ಕಣ್ಣೆದುರು ಬಂದು ಮೊಗದಲ್ಲಿ ನಗು ಹರಡುತ್ತದೆ. ಅಡುಗೆ ಮನೆಯಲ್ಲಿ ಅಮ್ಮನಿಗೆ ಅಡುಗೆಗೆ ಸಹಾಯ ಮಾಡುತ್ತಿದ್ದ ಅಕ್ಕನಿಗೆ ಬಾವನಿಗೆ ಗೋಮಯಾಭಿಷೇಕದ ಸುದ್ದಿ ಮುಟ್ಟಿಸಿದ್ದೇ ತಡ ಅಕ್ಕ ಬರ್ರನೆ ಬಚ್ಚಲು ಮನೆಗೆ ಓಡಿದಳು. ಬಾವ ಬಿಸಿ ನೀರ ಸ್ನಾನ ಮಾಡಿ ಅಕ್ಕ ಕೊಟ್ಟ ಹಸಿರು ಪಂಚೆ ಉಟ್ಟು ಹೊರಬಂದರು. ಹಾ, ಇಲ್ಲಿಗೆ ದೀಪಾವಳಿ ಅಡಗರ ಮುಗಿಯಲಿಲ್ಲ ರೀ. ನೀರು ತುಂಬುವ ದಿನದಿಂದ ನರಕ ಚತುರ್ದಶಿ, ನಂತರ ಬಲಿಪಾಡ್ಯ, ಗೋಪೂಜೆ, ಬಾವನ ಬಿದಿಗೆ, ಅದರ ನಂತರ ಅಕ್ಕನ ತದಿ, ಹೀಗೆ 5 ದಿನಗಳ ದೀಪಾವಳಿ ಹಬ್ಬ ಮುಗಿದಿಕೊಂಡು ಅಕ್ಕ ಬಾವ ಹೊರಲಾರದ ಉಡುಗೊರೆಗಳೊಂದಿಗೆ ಹೊರಟಾಗ ನಾವೆಲ್ಲ ಏನೋ ಕಳೆದುಕೊಂಡವರಂತೆ ನಿಂತಿದ್ದೆವು. ನಿಡಿಸಿರು ಬಿಡುತ್ತಾ ಅಂಗಳದಿಂದ ಜಗುಲಿಗೆ ಬರುವಾಗ ಅಲ್ಲಿ ಗಳುವಿನ ಮೇಲೆ ಒಣಗಲು ಹರವಿದ ಬಾವನ ರೇಷ್ಮೆ ಪಂಚ ಗೋಪೂಜೆಯ ಚಿತ್ರ ಕಣ್ಣಿಗೆ ಕಟ್ಟಿದರೆ ಅದರ ತುಂಬಾ ಕಪ್ಪು ನಕ್ಷತ್ರಗಳಂತೆ ಚಿತ್ತಾರ ಮೂಡಿಸಿದ ಸಗಣಿ ಕಲೆ ಕಂಡು ಎಲ್ಲರೂ ಎಲ್ಲಾ ಮರೆತವರಂತೆ ಗೊಳ್ಳನೆ ನಗಾಡಿದ್ದು ಈಗಲೂ ಕಿವಿಗೆ ಗುಯಿಗುಡುತ್ತಿದೆ. ಸೋದರಿಯರೇ, ನೀವು ಕೂಡ ನಿಮ್ಮ ಮದುವೆ ನಂತರದ ಮೊದಲ ದೀಪಾವಳಿಯ ನೆನಪು ಮಾಡಿಕೊಳ್ಳಿ. ಆದರೆ ದನದ ಹಿಂಭಾಗದಲ್ಲಿ ನಿಲ್ಲೋ ಸಾಹಸ ಮಾತ್ರ ಬೇಡಿ, ಗೊತ್ತಾಯ್ತಾ? ನಮಸ್ಕಾರ.
1: ಇದುವರೆಗೆ ಅಕ್ಕ ಬಾವನ ಹೊಸ ದೀಪಾವಳಿ ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

ನಮ್ಮ ನಿಲಯದಿಂದ ಇನ್ನು ಮುಂದೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. 12:35 ಭಕ್ತಿಗೀತೆಗಳು ಚೈತ್ರಿಕಾ ಎಸ್ ಅವರಿಂದ. 12:45 ಜನಪದ ಸಂಗೀತ ಬಸವರಾಜಯ್ಯ ಮತ್ತು ಸಂಗಡಿಗರಿಂದ ಸಂಕಮನ ಕತೆ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ, ಪ್ರಧಾನಮಂತ್ರಿ ಲೈಫ್ ಸ್ಟಾಕ್ ಮಿಷನ್ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಕಿರಣ್ ಎಚ್ಪಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಹಾಗೂ 7:45 ಚಿತ್ರಗೀತೆಗಳು. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಗಳನ್ನು ಪ್ರಸಾರ ಮಾಡುತ್ತೇವೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ.

ಈ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸಾಧನ ಶಿಖರ. ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವ, ಸಮಾಜ ಸೇವೆಯನ್ನು ಜೀವನವಾಗಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಈ ಸಂಜೆ 4:30 ಹಾಗೂ ರಾತ್ರಿ 8:30ಕ್ಕೆ ಹಿಂದಿ ಚಿತ್ರಗೀತೆಗಳು. ಹಿಂದಿ ಪಾಠ ಈ ಸಂಜೆ 4:45, ಪ್ರಸ್ತುತಿ ಸ್ಮಿತಾ ಚಿಪ್ಳೂನ್ಕರ್. 6:10ಕ್ಕೆ ವಚನ ಬಾನುಲಿ, ಬಾನುಲಿ ಸರಣಿ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. 6:50ಕ್ಕೆ ಕೃಷಿರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹಿಪ್ಪು ನೇರಳೆ ತಳಿಗಳು ಹಾಗೂ ರೇಷ್ಮೆ ಹುಳು ಹೈಬ್ರಿಡ್ಗಳು ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಮತ್ತು ಡಾಕ್ಟರ್ ಮಂಜಪ್ಪ. ಪ್ರಸ್ತುತಿ ಎನ್ ಕೇಶವಮೂರ್ತಿ.

ಈ ರಾತ್ರಿ 8 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯತ್ರಿ ವೆಂಕಟರಾಘವನ್ ಅವರ ಹಾಡುಗಾರಿಕೆ, 9:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ನಾಟಕ ಕೇಳು ಜನಮೇಜಯ. ಶ್ರೀರಂಗರ ರಂಗ ನಾಟಕವನ್ನು ಬಾನುಲಿಗೆ ಅಳವಡಿಸಿ ನಿರ್ದೇಶಿಸಿದವರು ಡಾಕ್ಟರ್ ವಸಂತ ಕವಲಿ. ಈ ರಾತ್ರಿ 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಮಧ್ಯಮ ವರ್ಗದ ಕಲ್ಯಾಣ ಈ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮವನ್ನು ಕೇಳಬಹುದು.

ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 12:35:05. ಭಕ್ತಿ ಗೀತೆಗಳ ಕಾರ್ಯಕ್ರಮ ಚೈತ್ರಿಕಾ ಎಸ್ ಅವರಿಂದ. ಮೊದಲಿಗೆ ಕೇಳಿ ಒಂದು ಉಗಭೋಗ, ನಂತರ ದೇವರನಾಮ ರಾಮ ಎಂಬುವ ಎರಡಕ್ಷರದ ಮಹಿಮೆಯನ್ನು ಪಾಮರರು ತಾವೇನು ಬಲ್ಲರಯ್ಯ

ಪುರಂದರದಾಸರ ಒಂದು ರಚನೆಯನ್ನ ಕೇಳಿದಿರಿ. ಇನ್ನು ಮುಂದೆ ಸುರಪುರದ ಆನಂದದಾಸರ ರಚನೆ ರಾಘವೇಂದ್ರಂ ಭಾವಯಾಮಿ ಸೀಮಾತೀತಂ ಕಾಮಾತೀತಂ.

ಇದುವರೆಗೂ ಚೈತ್ರಿಕಾ ಎಸ್ ಅವರು ಹಾಡಿರುವ ಕೆಲವು ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:45. ಜನಪದ ಸಂಗೀತ ಬಸವರಾಜಯ್ಯ ಮತ್ತು ಸಂಗಡಿಗರಿಂದ ಬಸವರಾಜಯ್ಯ ಮತ್ತು ಸಂಗಡಿಗರಿಂದ ಸಂಕಮನ ಕತೆ.

0: ಸ್ವಾಮಿ ಉತ್ತರು ದೇಶದಯ್ಯ ಉಲಿವಾನದಯ್ಯ ಚಂದಕ್ಕೆ ಚಂದ್ರಮೂರ್ತಿಯಂತೆ ದುಡುಕಿ ದುಂಡುಳು ಮಾದಿಸರುನಂತೆ.
1: ಹೌದು,
0: ಎಣ್ಣೆಂಬ ಜಾತಿಯನ್ನು ಮರೆತು ಗಿರಿಜೆ ಎಂಬ ಕಲ್ಯಾಣವನ್ನು ತೊರೆದು ಕರಿತಲ ಜಾತಿ ಕಂಡಿ ತೊಡಬಾರದು ಬಳೆಯಿಸುವುದನ್ನ ಕಿವಿರಿ ಬಿಡಬಾರದು ಅಂತೇಳಿ.
1: ಹೌದೌದು.
0: ಹಾನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, ಕಡದ ಮಲೆ, ಕಂಬತ್ತಿ ಮಲೆ,

0: ರುದ್ರಾಕ್ಷಮಲೆ, ಭದ್ರಾಕ್ಷಮಲೆ, ಮಾಂತ್ಮಲೆ, ಲಿಂಗ್ಮಲೆ, ಪರ್ವತಮಲೆ, ಏಳುಮಲೆ ಕೈಲಾಸದಲ್ಲಿ ಸ್ವಾಮಿಯರು ಏಕಾಂಗಿಯಾಗಿ ನೆಲೆಸಿರುವರಂತೆ.
1: ಶಿವ ಶಿವ
0: ಯಾತಿಗೋಸ್ಕರ ನೆಲೆಸುವರಂತ ಹೇಳಿದ್ರೆ, ದುಷ್ಟನ್ನ ಸಂಹಾರ ಮಾಡಬೇಕು,
1: ಹೌದು,
0: ಶಿಷ್ಟನ್ನ ಸ್ವೀಕರಿಸಬೇಕು. ಮಾದಪ್ಪ ಅಂತ ಹೇಳಿ ಎಡೆ ಗಂಧದ ಕಡ್ಡಿತ್ತಿದ್ರಿಗೆ ಮನೆ ಹಿಡಿದಂತ ಭಾಗ್ಯವನ್ನು ಕೊಡಬೇಕು ಅಂತೇಳಿ, ನನ್ನನ್ನು ನೆಂಬುತ್ತೇನೆ ನೆಂಬಲಾರಿ ಅಂದ್ರ ಮನೆ ಹಾಳ್ಪಾಟವನ್ನು ಮಾಡಬೇಕು ಅಂತೇಳಿ ಸ್ವಾಮಿಯರು ಏಳುಮಲೆ ಕೈಲಾಸದಲ್ಲಿ ಏಕಾಂಗಿಯಾಗಿ ನೆಲೆಸಿರುವರಂತೆ.
1: ಶಿವ ಶಿವ
0: ಅಂತ ಕಾಡೊಳಗೆ ಯಾರಪ್ಪ ಇರೋರು ಅಂತ ಹೇಳಿದ್ರೆ, ಅಯ್ಯ

0: ಬೆಟ್ಟದಲ್ಲಿ ವಾಸ ಮಾಡ್ತಕ್ಕಂಥ ಜನಗಳು ಅಂತ ಹೇಳಿದ್ರೆ ದುಂಡಮ್ಮ ಮತ್ತು ದುಂಡೇಗೌಡ.
1: ಹೌದು,
0: ಇವರಿಬ್ರು ದಂಪತಿಗಳು ಇರಬೇಕಾದ್ರೆ ಅವರಿಗೆ 7 ಜನ ಮಕ್ಕಳಿರುವರಂತೆ.
1: ಹೌದು,
0: 6 ಜನಕ್ಕೆ ಮದುವೆಯನ್ನು ಮಾಡಿರುವರಂತೆ. ಕಿರಿಮಗನಾದ ನೀಲೇಗೌಡರಿಗೆ ಮದುವೆಯನ್ನ ಇನ್ನೂ ಮಾಡಿರಲಿಲ್ವಂತೆ.
1: ಹೌದೌದು,
0: ಆ ಮದುವೆಯನ್ನ ಮಾಡದಿರಬೇಕಾದ್ರೆ ಸತ್ತು ಬಾಳೆ ಹಾ ನೀಲೇಗೌಡನಿಗೆ 6 ಜನ ಮಕ್ಕಳಿಗೆ ಮದುವೆ ಮಾಡ್ತಿರ್ಬೇಕಾದ್ರೆ
1: ಹೌದು,
0: ಕಿರಿಮಗನಾದ ನೀಲೇಗೌಡರಿಗೆ ಮದುವೆಯನ್ನೇ ಮಾಡ್ತಿರ್ಲಂತೆ.
1: ಹೌದು,
0: ಹಾ ಶಂಕರಾರ ಪೊಡಲಿ.
1: ಹೌದು,
0: ಅವರು ಚಂದ ಆಗಿ ಬಹಳ ಆಟವನ್ನು ಬಾಳ್ಕೊಂಡಿರ್ಬೇಕಾದ್ರೆ ಈ ಕಡೆ ನೀಲೇಗೌಡ ನೀಲೇಗೌಡ ನಿಚ್ಚಕ್ಕಸು ಏನಪ್ಪ ಅಂತ ಹೇಳಿದ್ರೆ ಹಟ್ಟ ಬೆಟ್ಟದಲ್ಲಿ ದನ ಕುರುಗಳ ಹೊಡ್ಕೊಂಡು ಹೋಗಿ ಮೇಯಿಸಿಗೆ ಬಂದು ದೊಡ್ಡ ಒಳಗೆ ಕೂಡ್ತಕ್ಕಂಥ ಕಸುಬು ನಿತ್ಯ ಕಸುಬು ನೀಲೇಗೌಡನದು.
1: ನಿಜ,
0: ಹೀಗಿರ್ಬೇಕಾದ್ರೆ ಹಾ ನೀಲೇಗೌಡ ಅಟ್ಟ ಬೆಟ್ಟದಲ್ಲಿ ವಾಸವನ್ನು ಮಾಡ್ಕೊಂಡು ದನ ಕರುಗಳನ್ನು ಮೇಯಿಸ್ಕೊಂಡು ತಂದು ದೊಡ್ಡ ಒಳಗೆ ಕೂಡಾಕ್ತಕ್ಕಂಥ ಕಸುಬು ನೀಲೇಗೌಡನದು.
1: ಹೌದು,
0: ಹೀಗಿರ್ಬೇಕಾದ್ರೆ ಈ ಕಡೆ ಹಾ ಮುದುಕಮ್ಮ ಮತ್ತು ಮುದುಕಿ ಇಬ್ರು ಕುಂತು ಮಾತಾಡ್ಕೊಂಡಂತೆ.
1: ಏನಂತ
0: ನೋಡ್ರಿ, ನಾವೀರ ತನಕ್ಕೆ 6 ಜನ ಮಕ್ಕಳಿಗೇನು ಮದುವೆ ಮಾಡಿದ್ದೀವಿ.
1: ಆಯ್ತು,
0: ನಮ್ಮ ನೀಲೇಗೌಡನಿಗ ಇನ್ನು ಮದುವೆಯನ್ನೇ ನಾವು ಮಾಡಿಲ್ಲ.
1: ಇಲ್ಲ,
0: ಅದಕ್ಕೇನೆ ನಾವು ಗಟ್ಟಿಯಾಗಿರೋವರೆಗೇನು ಆ ಮಗನಿಗೆ ನಾವು ಮದುವೆ ಮಾಡಬೇಕಲ್ಲ ಅಂತೇಳಿ ಹಾ ಗಂಡ ಹೆಂಡ್ತಿರಿಬ್ರು ಸೇರಿ 16 ದೊಡ್ಡಿಯನ್ನ ಹುಡುಕುತ್ತ ಬಂದವರೇ.
1: ಹೌದು,
0: ನೀಲೇಗೌಡನ ಹಂದಿಸ್ತಕ್ಕಂಥ ಚಂದತಕ್ಕಂಥ ಹೆಣ್ಣು ಎಲ್ಲೂ ದೊರಕಲಿಲ್ವಂತೆ.
1: ಇಲ್ಲ
0: ನೋಡಿ ದುಂಡಿ, ನಾವು 16 ದೊಡ್ಡಿಯನ್ನ ಹುಡುಕುತ್ತ ಬಂದಿದ್ವಿ ಕಣೆ.
1: ಹೌದು,
0: ಹಾ ನೀಲೇಗೌಡನ ಹಂದಿಸ್ತಕ್ಕಂಥ ಚಂದತಕ್ಕಂಥ ಹೆಣ್ಣು ಎಲ್ಲೂ ದೊರಕಿಲ್ಲ ಕಣೆ. ಹಾ ಅಂತೇಳಿ ಹಾ ಮಗನಿಗೆ ವಿಚಾರ ಮುಗಿಸ್ದಾಗ ಆವಾಗ ಮಗ ಹೇಳ್ತಾವನೆ, ತಂದೆ ಹೆಣ್ಣಿಗೋಸ್ಕರ ನಾನೇ ಹುಟ್ಟಿಲ್ವಿ, ಅಥವಾ ಹೆಣ್ಣಿಗೋಸ್ಕರ ನಾನೇ ಹುಟ್ಟಿಲ್ಲ ನನಗೋಸ್ಕರ ಹೆಣ್ಣು ಹುಟ್ಟಿಲ್ಲ ಬಿಡಿ ಚಿಂತನೆ ಅಂತೇಳಿ ನೀಲೇಗೌಡ ಸುಮ್ಮನ ಹಂಗೆ ಇದ್ದಾನೆ. ಒಂದೊಂದು ದಿನ ನೀಲೇಗೌಡ ಹಾಡು ಕುರುಗಳನ್ನು ಹೊಡ್ಕೊಂಡು ಬರಗೂರು ಬೆಟ್ಟದ ಹತ್ರ ಮೇಯಿಸಿರ್ಬೇಕಾದ್ರೆ ಈ ಶಂಕರಾಯಪೋಡ ಇರ್ತಕ್ಕಂಥ 6 ಮಂದಿ ಹೆಣ್ಮಕ್ಳು ಹಾಡುತ್ತಾ ಪಾಡುತ್ತಾ ಸಾರಂಗೆ ಜಿಂಕೆ ಏನವೆಲ್ಲ ನೋಡುತ್ತಾ ಹಾ ನೀರಿಗೆ ಬರ್ತಾ ಇರುವಂತೆ.

0: ಹಾಡುತ್ತಾ ಪಾಡುತ್ತಾ ಸಾರಂಗೆ ಜಿಂಕೆ ನವಿಲು ನೋಡುತ್ತಾ ಹಾ ಮಕ್ಕಳೆಲ್ಲ ನೀರು ಬರ್ತಾ ಇದ್ದಾರೆ.
1: ಹೌದು
0: ನೀಲೇಗೌಡ, ಹಾ ಹಾ, ಈ ಹೆಣ್ಣು ಮಕ್ಕಳು ಯಾರಾಗಿರ್ಬೋದು, ಈ ಹೆಣ್ಣು ಮಕ್ಕಳು ಯಾರಾಗಿರ್ಬೋದು ಅಂತೇಳಿ ನೀಲೇಗೌಡ ಬಂದು ನೋಡಿದ್ದಾನೆ.
1: ಹೌದು,
0: ಹಾ, ಸಂಕ್ರಾಯಪುರಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು. ಅಮ್ಮ, ನೀವು ಯಾರು ಮಕ್ಕಳಮ್ಮ? ನಾವು ಸಂಕ್ರಾಯಪುರಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅಂತ ಯಾವಾಗ ಮಕ್ಕಳು ಹೇಳಿದ್ದಾರೆ ವಿಚಾರವ ತಂದು ತಂದೆ ತಾಯಿ ಹೇಳಿದ್ದಾರೆ. ತಂದೆ ತಾಯಿಗಳೇ, ನಾನು ಒಂದು ಹೆಣ್ಣು ನೋಡ್ಕೊಂಡು ಬಂದಿದ್ದೀನಿ,
1: ಹೌದು,
0: ನನಗೆ ಮದುವೆನದು ಮಾಡಿಬಿಡಿ ಅಂತೇಳಿ ಯಾವಾಗ ನೀಲೇಗೌಡ ಹೇಳಿದ್ದಾನೆ. ಎಲ್ಲಪ್ಪ ನೋಡ್ಕೊಂಡು ಬಂದಿದ್ದೀಯಾ? ನಾವು ಸಂಕ್ರಾಯಪುರಲ್ಲಿರ್ತಕ್ಕಂಥ 6 ಮಂದಿ ಹೆಣ್ಣು ಮಕ್ಕಳು ನೀರಿಗೋಸ್ಕರ ಬಂದಿದ್ರು, ಆ ಮಕ್ಕಳನ್ನು ನೋಡ್ಕೊಂಡು ಬಂದಿದ್ದೀನಿ,
1: ಹೌದು
0: ಅಂತ ತಂದೆ ತಾಯಿಗೆ ವಿಚಾರ ಮುಡಿಸ ತಕ್ಷಣ ತಂದೆ ತಾಯಿಗಳು ಹಡಕೆಲ್ಲ ತೆಗೆದು ಮಳ್ಳಿ ಕಟ್ಕೊಂಡು ಹಾ ಹಣ್ಣು ಹಪ್ಪಳಗಳನ್ನ ತೆಗೆದುಕೊಂಡು ಸಂಕ್ರಾಯಿ ಪೋಡಗ್ ಬಂದಿದ್ದಾರೆ.
1: ಹೌದು,
0: ಸಂಕ್ರಾಯಿ ಪೋಡಗ್ ಬಂದು ನೋಡುತ್ತಾರೆ, ಹಾ, ಕಿರಿಯವಳೇ ಸತ್ತು ಬಾಳೆ ಸಂಕಮ್ಮ,
1: ನಿಜ,
0: ಹೆಣ್ಣನ ಹಾವ ಬಾವ ನತ್ತಿಸುಳಿ ಮತ್ತು ಮತ್ತಿಸುಳಿ ಕಾಲ್ರೇಖೆ ಕೈರೇಖೆ ಎಲ್ಲ ನೋಡಿದ್ದಾರೆ. ಹೆಣ್ಣು ಬಾಳ
1: ಚೆನ್ನಾಗಿ
0: ರೂಪಿ ಇದೆ ಆಗಿದ್ದಾಳೆ, ಹೆಣ್ಣನ್ನ ಒಪ್ಪಿಕೊಂಡಿದ್ದಾರೆ, ತಮ್ಮ ಮನಸಾರ ಒಪ್ಪಿಕೊಂಡಿದ್ದಾರೆ.
1: ಹೌದು,
0: ಆವಾಗ ಹೆಣ್ಣಿನ ಕಡ ಹಿಳ್ಳೆವ ಗಂಡು ಕಡೆ ಕೊಟ್ಟಿದ್ದಾರೆ.
1: ಹೌದು,
0: ಗಂಡಿನ ಕಡೆ ಇಳ್ಳವ ಹೆಣ್ಣು ಕಡೆ ಕೊಟ್ಟಿದ್ದಾರೆ. ಆವಾಗ ನೋಡ್ಕೊಂಡು ಹಾ ಹೆಣ್ಣನ್ನು ಒಪ್ಪಂದ ಮಾಡ್ಕೊಂಡು ಹಾ ಹಿಂದಿರುಗಿ ಬಂದಿದ್ದಾರೆ.
1: ಹೌದು,
0: ಹಿಂದಿರುಗಿ ಬರಬೇಕಾದ್ರೆ ಇನ್ನು ಕೇವಲ ಒಂದು 20 ದಿನ ಇದೆ ಮದುವೆ.
1: ನಿಜ,
0: ಸಡಗರದ ಮದುವೆ. ಆವಾಗ ಮದುವೆಯನ್ನೇ ಸಡಗರದ ಮದುವೆ ಮಾಡಬೇಕಾದ್ರೆ ಈ ಮುತ್ತೈದರೆಲ್ಲ
1: ಸೇರಿ
0: ಸೇರಿ ಶೋಭಾನ ಹೇಳ್ತಿರುವಂತೆ.
1: ಹೆಂಗಪ್ಪ?

0: ಎಫ್ಎಂ 100.6 ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಮೈಸೂರು. ಸಮಯವಾಗ್ತಾ ಇದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಗತಿ ಪಥ, ಆನಂತರ 1:10 ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಕಿರಣ್ ಆರಾಧ್ಯ.
2: ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಕಿರಣ್ ಆರಾಧ್ಯ ಅಂತ. ನಾವಿವತ್ತು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಬಗ್ಗೆ ಮಾತಾಡೋಣ. ಇದನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಕರೀತಾರೆ, ಅಥವಾ ಯೋಜನೆ ಅಂತಾನು ಅನ್ಬೋದು. ಸೊ ಈ ಯೋಜನೆ ಯಾರಿಗೆ, ಇದರಿಂದ ಯಾರ್ಯಾರಿಗೆ ಲಾಭ ಆಗತ್ತೆ, ಮತ್ತೆ ಇದು ಹೆಣ್ಣುಮಕ್ಕಳಿಗೆ ಯಾವ ತರ ಲಾಭ ಆಗತ್ತೆ ಅಂದ್ರೆ ಹೆಂಗಸರಿಗೆ ಯಾವ ತರ ಲಾಭ ಮಾಡಿಕೊಡುತ್ತೆ, ಮತ್ತೆ ಇದು ಸಣ್ಣ ರೈತರಿಗೆ ಅಥವಾ ಮಧ್ಯಮ ವರ್ಗದ ರೈತರಿಗೂ ಇದು ಯಾವ ತರ ಉಪಯೋಗ ಆಗತ್ತೆ, ಇವೆಲ್ಲವನ್ನ ನೋಡೋಣ. ಆದರೆ ಅದಕ್ಕೂ ಮುಂಚೆ ಈ ಯೋಜನೆಯ ಅತ್ಯಂತ ಪ್ರಮುಖ ಅಂಶನೇ ಇದು ರೈತರಿಗೆ ಸಬ್ಸಿಡಿ ಕೊಡೋದು. ಮತ್ತೆ ಸಬ್ಸಿಡಿ ಅಂದರೆ ಒಂದು ಸಹಾಯಧನ, ಅಂದರೆ ನೀವು ಅದನ್ನೇನು ಮತ್ತೆ ವಾಪಸ್ ಕೊಡೋದು ಬೇಕಾಗಿಲ್ಲ ಸರ್ಕಾರಕ್ಕೆ. ಅದು ಲೋನ್ ಥರ ಅಲ್ಲ, ಲೋನ್ ಅಂದರೆ ಸಾಲ ಪಡೆದ್ರೆ ನೀವು ಅದನ್ನು ಕಂತಲ್ಲಿ ಕಟ್ಟಬೇಕಲ್ಲ, ಆ ಥರ ಅಲ್ಲ. ಸಹಾಯಧನ ಅಂದರೆ ನೀವೇನೋ ಒಂದು ಮಾಡ್ತಾ ಇದ್ದೀರಾ, ಅದಕ್ಕೆ ಸರ್ಕಾರ ಅಂದರೆ ಈಗ ಕೇಂದ್ರ ಸರ್ಕಾರ ಈ ಯೋಜನೆ ಏನು ತಂದಿದೆ, ಕೇಂದ್ರ ಸರ್ಕಾರ ನಿಮಗೆ ಅಂತ 50% ಸಬ್ಸಿಡಿ ಕೊಡುತ್ತೆ. ಉದಾಹರಣೆಗೆ ನೀವೊಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅಥವಾ ಒಂದು ಹೂಡಿಕೆ ಮಾಡಿ ಈ ಪಶುಸಂಗೋಪನೆ ಮಾಡೋದಕ್ಕೆ ನೀವೇನಾದರೂ ಶುರು ಮಾಡಿದ್ರೆ ಸರ್ಕಾರ 50%, ಅದರಲ್ಲಿ 5 ಲಕ್ಷ ಸರ್ಕಾರನೇ ಕೊಟ್ಟು ಬಿಡುತ್ತೆ. ಸೊ ಈಗ ಈ ಪಶುಸಂಗೋಪನೆ ಅಂದರೆ ಏನು, ಸಾಕಷ್ಟು ಜನ ರೈತರು ಅವರು ಕೃಷಿ ಮಾಡೋದ್ರ ಜೊತೆಗೆ ಹಸು ಮೇಯಿಸೋದು ಅಥವಾ ಕೋಳಿ ಸಾಗಾಣಿಕೆ ಮಾಡೋದು ಅಥವಾ ಮೇಕೆ ಮೇಯಿಸೋದು ಈ ಥರದ ಒಂದು ಸೈಡ್ ಇನ್ಕಮ್ಗೋಸ್ಕರ ಈ ಥರದನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದು ವೇಳೆ ಇದನ್ನೇ ಮೇನ್ ಇನ್ಕಮ್ ಆಗಿ ಮಾಡಿದ್ರೆ ಹೇಗೆ ಅನ್ನೋದರ ಒಂದು ಪರಿಕಲ್ಪನೆ. ಈ ಯೋಜನೆಯ ಮುಖ್ಯ ಉದ್ದೇಶವೇ ಪಶುಸಂಗೋಪನೆಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ರೈತರು ಅಂತ. ಅಂದರೆ ರೈತರು ಇದ್ರ ಕಡೆಗೆ ಬರಬೇಕು, ಪಶುಸಂಗೋಪನೆ ಕಡೆ ರೈತರು ಜಾಸ್ತಿ ಬಂದರೆ ಅವರಿಗೆ ಲಾಭ ಜಾಸ್ತಿ ಸಿಗತ್ತೆ. ಅವರನ್ನು ಪ್ರೋತ್ಸಾಹಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಥರದ ಒಂದು ಯೋಜನೆ ತಂದಿದೆ. ಏನೇನು ಪ್ರೋತ್ಸಾಹ ಕೊಡುತ್ತೆ ಅಂತ ಮೊದಲನೇ ನಾವು ಈಗಾಗಲೇ ನೋಡಿದ್ದೇವೆ, ಸಬ್ಸಿಡಿ ಅಂತ. ಸೊ ಈ ಸಬ್ಸಿಡಿ ಬಗ್ಗೆ ಇನ್ನಷ್ಟು ಮಾತಾಡೋದಾದರೆ 50% ಸಬ್ಸಿಡಿ ಅಂತ ನಾನು ಆಗಲೇ ಹೇಳಿದ್ದೀನಿ. ಉದಾಹರಣೆಗೆ ನೀವೇನೋ ಒಂದು ಕೋಳಿ ಫಾರಂ ಮಾಡಬೇಕು, ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಾ, ಕೋಳಿ ಫಾರಂ ಮಾಡಬೇಕು. ಸೊ ಇದರಲ್ಲಿ ಕೋಳಿ ಖರೀದಿಗೆ ನಿಮ್ಗೆ ಎಷ್ಟು ಹಣ ಬೇಕೋ ಅದರಲ್ಲಿ ಸಬ್ಸಿಡಿ ಸರ್ಕಾರ ಕೊಡುತ್ತೆ. ಅದೇ ನೀವು ಕೋಳಿ ಫಾರಂಗೊಂದು ಜಾಗ ಖರೀದಿ ಮಾಡ್ತೀನಿ, ಒಂದು ಲ್ಯಾಂಡ್ ಖರೀದಿ ಮಾಡ್ಬೇಕು ಈಗ ಅಂತಾದರೆ ಅದಕ್ಕೆ ಸಬ್ಸಿಡಿ ಸಿಗೋದಿಲ್ಲ. ಇದು ಭೂಮಿಗೆ ಸಿಗುವಂತಹ ಸಬ್ಸಿಡಿ ಅಲ್ಲ, ಇದು ಜಾನುವಾರುಗಳ ಖರೀದಿಗೆ ಅಥವಾ ಅದನ್ನು ನೋಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಫಾರಂ ಕನ್ಸ್ಟ್ರಕ್ಟ್, ಅಂದರೆ ಈಗ ನೀವೇನೋ ಒಂದು ಕೋಳಿ ಫಾರಂನ ಕಟ್ಟಬೇಕು. ಸೊ ಆ ಥರದ್ದಕ್ಕೆ ಸಿಗುವಂಥದ್ದು. ಮತ್ತು ಇದು ಹೇಗೆ ಸಿಗತ್ತೆ, ಯಾವಾಗ ಯಾವಾಗ ಸಿಗತ್ತೆ ಅಂತ ಆದರೆ, ನೀವು ಮೊದಲು ಸ್ಟಾರ್ಟ್ ಮಾಡ್ತಿರಲ್ಲ, ಮೊದಲನೇ ಹಂತ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಹಂತ ಬರುತ್ತೆ. ಈಗ ನಿಮಗೆ 5 ಲಕ್ಷ ಸಬ್ಸಿಡಿ ಅಪ್ರೂವ್ ಆಗಿದೆ ಅಂತಾದರೆ ಮೊದಲನೇ ಹಂತ ಅಥವಾ ಮೊದಲನೇ ಕಂತಲ್ಲಿ 2.5 ಲಕ್ಷ ಬರುತ್ತೆ. ನಿಮ್ದು ಇದೆಲ್ಲ ಸ್ಟಾರ್ಟ್ ಆಗಿ ಫಿನಿಶ್ ಆದಮೇಲೆ, ಕೋಳಿ ಫಾರಂ ಎಲ್ಲ ಸ್ಟಾರ್ಟ್ ಆಗಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ, ಆಗ ಇನ್ನು ಮಿಕ್ಕಿದ 2ನೇ ಕಂತು ರಿಲೀಸ್ ಮಾಡ್ತಾರೆ. ಸೊ ಇದೇನಕ್ಕೆ ಅಂದರೆ ಮಿಸ್ಯೂಸ್ ಆಗಬಾರ್ದು ಅಂತ, ಇದನ್ನು ಯಾರು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಇನ್ನು ಈಗ ನಾನು ಮುಂದೆ ಹೇಳೋದು ಬಹಳ ಇಂಪಾರ್ಟೆಂಟ್. ನಾನು ಇಷ್ಟೊತ್ತು ಉದಾಹರಣೆ ಕೊಡ್ತಾ ಇದ್ದು ಬರೀ ಒಂದು 10 ಲಕ್ಷ ರೂಪಾಯಿದು, ಅಂದರೆ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿದು ಯೋಜನೆ ಇದ್ದರೆ, ನೀವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಕೋಳಿ ಫಾರಂ ಮಾಡಬೇಕು ಅಂತಾದರೆ ಸರ್ಕಾರ 5 ಲಕ್ಷ ಕೊಡುತ್ತೆ, ನೀವು 5 ಲಕ್ಷ ಹಾಕಿ ಮಾಡಬೇಕು ಅಂತ. ಈಗ ಉದಾಹರಣೆಗೆ ನಿಮ್ಮ ಹತ್ರ 5 ಲಕ್ಷನೂ ಇಲ್ಲ ಅಂತ ಇಟ್ಕೊಳ್ಳಿ, ಈಗೇನು ಮಾಡೋದು? ಈ ಯೋಜನೆ ಅಡಿ ಬ್ಯಾಂಕಿಂದ ಲೋನ್ ಪಡೆಯೋದಕ್ಕೂ ಇವರು ಸಹಾಯ ಮಾಡ್ತಾರೆ. ಸೊ ನಿಮ್ಮ ಹತ್ರ 5 ಲಕ್ಷ ಇಲ್ಲ ಅಂತಂದ್ರೂ ಕೂಡ ನೀವು 5 ಲಕ್ಷವನ್ನು ಬ್ಯಾಂಕಿಂದ ಸಾಲವಾಗಿ ಪಡಿಬಹುದು. ಈ ನೀವು 5 ಲಕ್ಷ ಏನು ಪಡಿತೀರಲ್ಲ ಸಾಲ, ಅದನ್ನು ನೀವು ವಾಪಸ್ ಕಟ್ಟಬೇಕಾಗತ್ತೆ, ಬಿಕಾಸ್ ಇಟ್ಸ್ ಎ ಬ್ಯಾಂಕ್ ಲೋನ್, ಅದೇ ನೀವು ಬ್ಯಾಂಕಿಂದ ಪಡೆದಿರುವಂತಹ ಸಾಲ. ಇನ್ನು 5 ಲಕ್ಷ ಸಬ್ಸಿಡಿ ಏನು ಸರ್ಕಾರ ಕೊಡುತ್ತಲ್ಲ, ಸೊ ಅದನ್ನು ನೀವು ಮರುಪಾವತಿ ಮಾಡೋ ಆಗಿರಲ್ಲ, ಆದರೆ ಬ್ಯಾಂಕಿಂದ ಪಡೆಯುವಂತಹ ಸಾಲ ನೀವು ವಾಪಸ್ ಕೊಡಬೇಕಾಗತ್ತೆ. ಸೊ ಹೀಗೆ ಏನೂ ಇಲ್ಲದೆ ಇದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಇದರ ಮೂಲ ಉದ್ದೇಶ ಏನು ಗೊತ್ತಾ, ರೈತರನ್ನ ಸ್ವಾವಲಂಬಿಗಳಾಗಿ ಮಾಡೋದು. ಯಾಕೆ ಅಂದರೆ ಇತ್ತೀಚೆಗೆ ನಾವು ನೋಡಿದ್ದೀವಿ ಯಾರ್ಯಾರು ಗ್ರಾಮೀಣ ಭಾಗದಲ್ಲಿ ರೈತರಿದ್ದಾರೆ ಅಥವಾ ಯುವಕರು ಯಾರಿದ್ದಾರೆ ಅವರೆಲ್ಲರೂ ಕೃಷಿ ಚಟುವಟಿಕೆಗಳನ್ನು ಬಿಟ್ಟು ನಗರಗಳಿಗೆ, ಅಂದರೆ ಬೆಂಗಳೂರು ಮೈಸೂರು ಈ ಥರದ ನಗರಗಳಿಗೆ ಬಂದು ಇಲ್ಲೇನೋ ಕೆಲಸ ಮಾಡೋ ಬದಲು ತಮ್ಮ ಹುಟ್ಟೂರಲ್ಲೇ ತಾವು ಉಳಿದು, ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲೇ ಉಳಿದು ಈ ಥರದ ವ್ಯವಸಾಯ ಅಂದರೆ ಈ ಥರದ ಪಶುಸಂಗೋಪನೆ ಕೆಲಸಗಳನ್ನು ಮಾಡ್ತಾ ತಾವು 4 ಜನಕ್ಕೆ ಕೆಲಸ ಕೊಡುವಂಥದ್ದು ಆದರೆ ಅವ್ರು ಸ್ವಾವಲಂಬಿಗಳಾಗ್ತಾರೆ. ಇನ್ನೊಬ್ಬರ ಮೇಲೆ ಅವ್ರ ಡಿಪೆಂಡೆನ್ಸಿ ಇರಲ್ಲ, ಇನ್ನೊಬ್ಬರ ಮೇಲೆ ಅವ್ರ ಆ ಸ್ವಾವಲಂಬನೆ ಇರುತ್ತೆ, ಆ ಸೆಲ್ಫ್ ರಿಲಯನ್ಸ್ ಇರುತ್ತೆ. ಯಾರೋ ಒಬ್ರು ನಮಗೆ ಸಂಬಳ ಕೊಡಬೇಕು ಅಥವಾ ಯಾರೋ ಒಬ್ರು ನಮಗೆ ಕೆಲಸ ಕೊಡಬೇಕು ಅಂತಿರಲ್ಲ. ಅವ್ರಾಗ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡಂಗೆ ಆಗ್ತಾರೆ. ಮತ್ತು ಇದರಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ. ಆ ಊರಲ್ಲಿರೋ 4 ಜನ ಯುವಕರಿಗೆ ಒಂದು ದೊಡ್ಡ ಕೋಳಿ ಫಾರಂ ಆದರೆ ಆ ಊರಲ್ಲಿರೋ ಒಂದು 3-4 ಜನಕ್ಕೆ ಕೆಲಸ ಸಿಗುತ್ತೆ. ನಾಳೆ ದಿವಸ ಅವರು ಇದೇ ಥರ ಒಂದು ಕೋಳಿ ಫಾರಂ ಮಾಡ್ಬೋದು, ಇದೇ ಸಬ್ಸಿಡಿ ಅಥವಾ ಇದೇ ಯೋಜನೆಯನ್ನ ಬಳಸ್ಕೊಂಡು. ಸೊ ಹೀಗೆ ಇದು ಮುಂದುವರೆದ್ರೆ ಕಾಲಕ್ರಮೇಣ, ಇದೇನೋ ನಾಳೆ ಆಗ್ಬಿಡುತ್ತೆ ಅಂತಲ್ಲ, ಕಾಲಕ್ರಮೇಣ ಇವೆಂಚುಲಿ ಇಡೀ ಗ್ರಾಮವೇ ಒಂದು ಸೆಲ್ಫ್ ರಿಲಯಂಟ್ ಅಥವಾ ಒಂದು ಸ್ವಾವಲಂಬಿ ಗ್ರಾಮ ಆದ್ರೆ ಬಹಳ ಚೆನ್ನಾಗಿರತ್ತಲ್ಲ. ಅಂದ್ರೆ ಅಲ್ಲಿನ ಯುವಕರೆಲ್ಲ ಅದೇ ಊರಲ್ಲಿ ಉಳ್ಕೊಂತಾರೆ, ಅವರ ದುಡಿಮೆನ ಅವರೇ ನೋಡ್ಕೊಂತಾರೆ, ಅವರೇ ಬಾಸ್ಗಳು, ಅವರೇ ಮ್ಯಾನೇಜರ್ಗಳು. ಯಾಕೆಂದ್ರೆ ಇಡೀ ಸಂಸ್ಥೆನೆ ಅವ್ರದ್ದು, ಅವ್ರೇನ್ ಕಟ್ಟಿರ್ತಾರಲ್ಲ ಅದೆಲ್ಲ ಅವ್ರದೇ ಆಗಿರುತ್ತೆ. ಸೊ ಅವರೇ ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಇಷ್ಟೊತ್ತರೆಗೂ ನಾವು ಸಬ್ಸಿಡಿ ಬಗ್ಗೆ ಮಾತಾಡಿದ್ವಿ, ಮತ್ತೆ ಬ್ಯಾಂಕ್ ಲೋನು ಮತ್ತೆ ಸಬ್ಸಿಡಿನ ಉಪಯೋಗಿಸ್ಕೊಂಡು ನಾವು ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇದನ್ನ ಬ್ಲೆಂಡೆಡ್ ಫಿನಾನ್ಸ್ ಮಾಡೆಲ್ ಅಂತಾರೆ. ಅಂದ್ರೆ ನಮ್ಮ ಹತ್ರ ಹಣಕಾಸು ಇಲ್ಲದೆ ಇದ್ರು ಕೂಡ ಒಂದು ಬ್ಯಾಂಕ್ ಲೋನ್ ತಗೊಂಡು ಇನ್ನು ಅರ್ಧ ಸಬ್ಸಿಡಿ ಪಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ಬ್ಲೆಂಡೆಡ್ ಫಿನಾನ್ಸ್ ಮಾಡೆಲ್ ಅಂತಾರೆ. ಇನ್ನು ಮುಂದೆ ನೋಡೋದಾದ್ರೆ ಇದೇನಕ್ಕೆ ಈ ಸಬ್ಸಿಡಿಗಳು ಏನೇನಕ್ಕೆ ಸಿಗತ್ತೆ ಅಂತ ನೋಡೋದಾದ್ರೆ ಕೋಳಿ ಮತ್ತೆ ಕುರಿ ಸಾಕಾಣಿಕೆಗೆ ಸಿಗತ್ತೆ, ಹಂದಿ ಸಾಕಾಣಿಕೆಗೆ ಸಿಗತ್ತೆ. ಮತ್ತೆ ಇದಲ್ಲದೆ ಇನ್ನೊಂದು ವಿಶೇಷ ಇದೆ ಇದರಲ್ಲಿ, ಈ ಮೇವು ಬರುತ್ತಲ್ಲ, ಅಂದ್ರೆ ಈ ಜಾನುವಾರುಗಳಿಗೆ ಮೇವು ಹಾಕೋದು ಅಥವಾ ಅದಕ್ಕೆ ಮೇವನ್ನ ಉತ್ಪಾದನೆ ಮಾಡೋದೇ ಒಂದು ದೊಡ್ಡ ಕೆಲಸ ಈಗ. ಅಂದ್ರೆ ಅದನ್ನ ಸರಿಯಾದಂತಹ ಮೇವನ್ನ ಉತ್ಪಾದನೆ ಮಾಡಬೇಕು, ಅಂದ್ರೆ ಅದರಲ್ಲಿ ಪೌಷ್ಟಿಕತೆ ಅದರಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಈ ತರದ ಆಹಾರಗಳನ್ನ ಅಥವಾ ಈ ತರದ ಮೇವನ್ನ ತಯಾರಿಸೋದಕ್ಕೆ ಸಂಸ್ಕರಣಾ ಘಟಕಗಳು, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ಗಳು ಅಂತ, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಒಂದು ಸಂಸ್ಕರಣಾ ಘಟಕಗಳು. ಸೊ ಅದನ್ನ ಮಾಡೋದಕ್ಕೂ ಸಬ್ಸಿಡಿ ಸಿಗತ್ತೆ. ಮತ್ತೆ ನಿಮ್ಗೆ ಈಗಾಗಲೇ ಒಂದು ಪ್ರಶ್ನೆ ಬಂದಿರಬಹುದು, ಅಂದ್ರೆ ನಾವು ಎಷ್ಟು ಇನ್ವೆಸ್ಟ್ ಮಾಡಬಹುದು ಇದರಲ್ಲಿ, ಎಷ್ಟು ಸಬ್ಸಿಡಿ ಸಿಗತ್ತೆ, ಅಂದ್ರೆ ಗರಿಷ್ಠ ಎಷ್ಟು ಸಿಗತ್ತೆ, ಮ್ಯಾಕ್ಸಿಮಮ್ ನಮ್ಗೆ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗತ್ತೆ ಅಂತ ನಿಮ್ಗೊಂದು ಪ್ರಶ್ನೆ ಬಂದಿರಬಹುದು. ಸೊ ಆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಗರಿಷ್ಠ 50 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಸಿಗತ್ತೆ. ಅಂದ್ರೆ ನೀವು ಒಂದು ಕೋಟಿದು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡೋದಾದ್ರೆ ಅಥವಾ ಈ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟೇ ಮಾಡ್ತೀನಿ ಅಂತ ಆದ್ರೆ, ಅಂದ್ರೆ ಈ ಆಹಾರ ಅಥವಾ ಮೇವು ಸಂಸ್ಕರಣಾ ಘಟಕ ಮಾಡೋದು ಏನಿದೆ ಅದನ್ನ ನೀವು ಮಾಡ್ತೀನಿ ಅಂತ ಆದ್ರೆ ಅದಕ್ಕೆ 1 ಕೋಟಿ ಬೇಕಾಗತ್ತೆ. ಅಂದ್ರೆ ನೀವು 50 ಲಕ್ಷ ಹಾಕಿದ್ರೆ ಸರ್ಕಾರ ಇನ್ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುತ್ತೆ. ಸೊ ಟು ಆನ್ಸರ್ ದಟ್ ಸ್ಟ್ರೇಟ್, 50 ಲಕ್ಷ ರೂಪಾಯಿವರೆಗೂ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಇನ್ನು ಈ ಯೋಜನೆಯ ಇನ್ನೊಂದು ಪ್ರಮುಖ ಅಂಶ ಇದೆ, ಅದು ವಿಮೆ, ಅಂದ್ರೆ ಇನ್ಶೂರೆನ್ಸ್. ಬಿಸ್ನೆಸ್ ಮಾಡಬೇಕಾದ್ರೆ ಈ ಜಾನುವಾರುಗಳನ್ನಿಟ್ಕೊಂಡು, ಉದಾಹರಣೆಗೆ ನಾಳೆ ದಿವಸ ಏನೋ ಒಂದು ಆಕ್ಟ್ ಆಫ್ ಗಾಡ್, ಏನೋ ಒಂದು ಆಗಿ, ಏನೋ ಒಂದು ರೋಗ ತಗಲಿ, ಅದಕ್ಕೇನಾದರೂ ಸಾವಾದ್ರೆ ಅದಕ್ಕೆ ವಿಮೆ ಮಾಡಿಸಬಹುದು ನೀವು ಈ ಯೋಜನೆಯಡಿ. ಸೊ ಆ ವಿಮೆಗೆ ನೀವು ಬರೀ 15% ಅಷ್ಟೇ ದುಡ್ಡು ಕಟ್ಟೋದು, ಇನ್ ಮಿಕ್ಕಿದ 85% ಸರ್ಕಾರ ಕೊಡತ್ತೆ. ಅಂದ್ರೆ ಆ ವಿಮೆ ದುಡ್ಡೇನಿದೆಯಲ್ಲ, ಉದಾಹರಣೆಗೆ ಒಂದು ಹಸುಗೆ ನೀವು ವಿಮೆ ಮಾಡಿಸೋದಾದ್ರೆ, ಅಂದ್ರೆ ಒಂದು ಹಸುಗೆ ಇನ್ಶೂರೆನ್ಸ್ ಮಾಡಿಸೋದಾದ್ರೆ 1,000 ರೂಪಾಯಿ ಇನ್ಶೂರೆನ್ಸ್ ಅಂತ ಇಟ್ಕೊಳ್ಳಿ. ಸೊ ನೀವು ಅಂದ್ರೆ ರೈತರು ಬರೀ 150 ರೂಪಾಯಿ ಕೊಡಬೇಕು, ಇನ್ನ 850 ರೂಪಾಯಿ ಸರ್ಕಾರ ಕೊಡತ್ತೆ. ಇದೊಂದು ಅತಿ ದೊಡ್ಡ, ಅಂದ್ರೆ ಇಷ್ಟೊತ್ತು ಹೇಳಿದ್ದು ಬಹಳ ಉಪಯೋಗ ಆಗುವಂತದ್ದೇ, ಆದ್ರೆ ಅದನ್ನು ಮೀರಿ ಇನ್ನೊಂದು ಉಪಯೋಗ ಆಗುವಂತಹ ಯೋಜನೆ ಈ ವಿಮೆ, ಈ ಇನ್ಶೂರೆನ್ಸ್ ಯೋಜನೆ. ಇನ್ನೊಂದು ವಿಶೇಷತೆ, ಈ ಇಷ್ಟೊತ್ತರೆಗೂ ಹೇಳಿದ್ನಲ್ಲ ನಾನು, ಈ ಸಬ್ಸಿಡಿ ಸ್ಕೀಮು, ಈ ಲೈವ್ ಸ್ಟಾಕ್ ಮಿಷನ್ ಏನಿದೆ, ಇದು ಹಸು ಎಮ್ಮೆಗಳಿಗಿಲ್ಲ, ಆದ್ರೆ ಈ ಇನ್ಶೂರೆನ್ಸ್ ಏನ್ ಮಾತಾಡ್ತಾ ಇದ್ದೀನಲ್ಲ ನಾನು, ಆದ್ರೆ ಈ ಇನ್ಶೂರೆನ್ಸ್ ಸ್ಕೀಮ್ ಏನಿದೆ ಇದು ಹಸು ಎಮ್ಮೆ ಮೇಕೆ ಕುರಿ ಹಂದಿ ಇದಕ್ಕೆಲ್ಲ ಅನ್ವಯ ಆಗತ್ತೆ. ನೀವು ನಾಳೆ ದಿವಸ ಒಂದು ಗೋಶಾಲೆ ಮಾಡ್ತೀನಿ ಅಂದ್ರೆ ಅಥವಾ ಏನೋ ಒಂದು ಹೈನುಗಾರಿಕೆ ಮಾಡ್ತೀನಿ, ನಾನು ಹಸು ಕಟ್ತೀನಿ ಅಂದ್ರೆ ಅದಕ್ಕೆ ನೀವು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇಂದ ಸಬ್ಸಿಡಿ ತಗೊಳೋದಕ್ಕೆ ಬರೋದಿಲ್ಲ. ಆದರೆ ಇನ್ಶೂರೆನ್ಸ್ನ ಮಾತ್ರ ನೀವು ಹಸು ಎಮ್ಮೆಗಳಿಗೆ ಮಾಡಿಸಬಹುದು, ಅದರಲ್ಲಿ ನಿಮ್ದು 15%, ಸರ್ಕಾರದ 85%.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತ ಕಿರಣ್ ಆರಾಧ್ಯ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚುಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲೇ ಎರಡನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಸಂಸ್ಥೆ ಐಟಿಡಿಎಗಳು ಮತ್ತು ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳ ಬಲವರ್ಧನೆ ಕುರಿತ ರಾಷ್ಟ್ರೀಯ ಸಮ್ಮೇಳನವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಇದರ ಜೊತೆಗೆ ದೇಶದ ವಿವಿಧ ಭಾಗಗಳಲ್ಲಿರುವ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಗ್ರಾಮೀಣ ಹಾಗೂ ಬುಡಕಟ್ಟು ಭಾಗದ ವಿದ್ಯಾರ್ಥಿಗಳ ವೈಜ್ಞಾನಿಕ ಮನೋಭಾವನೆಗೆ ಉತ್ತೇಜನ ನೀಡಲು ನೂತನವಾಗಿ ನಿರ್ಮಿಸಲಾಗಿರುವ 75 ಬಾಹ್ಯಾಕಾಶ ಪ್ರಯೋಗಾಲಯಗಳಿಗೂ ರಾಷ್ಟ್ರಪತಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೇಶಾದ್ಯಂತ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿದ್ದು, ಈ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನಗಳು ನಡೆಯಬೇಕು ಎಂದು ಕರೆ ನೀಡಿದರು. ಅಭಿವೃದ್ಧಿ ಸೌಲಭ್ಯಗಳು ಸಮಾಜದ ಕಟ್ಟಕಡೆಯ ಹಳ್ಳಿಗೂ ತಲುಪಬೇಕು ಎಂದ ಅವರು, ಬುಡಕಟ್ಟು ಸಮುದಾಯದ ಕೆಲವು ವರ್ಗಗಳು ಇಂದಿಗೂ ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳ ಬಗ್ಗೆ ಅರಿವು ಹೊಂದಿಲ್ಲದಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವನ್ನು ಪ್ರಸ್ತುತ ದೇಶಾದ್ಯಂತ ನಡೆಯುತ್ತಿರುವ ಜನಜಾತಿಯ ಗರಿಮ ಉತ್ಸವ 2026 ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ನೂತನ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಇದೇ ವೇಳೆ ಮಾಜಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು, ಇವರೊಂದಿಗೆ ಹಲವು ಶಾಸಕರು ಸಚಿವರಾಗಿ ಅಧಿಕಾರ ವಹಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ವಿವಿಧ ಮಠಾಧೀಶರು, ಕಾರ್ಮಿಕರು, ಸಾಹಿತಿಗಳು, ಚಲನಚಿತ್ರ ನಟರು ಹಾಗೂ ಪ್ರಮುಖ ಉದ್ಯಮಿಗಳಿಗೆ ಆಹ್ವಾನ ನೀಡಲಾಗಿದೆ. ಸಮಾರಂಭದ ಹಿನ್ನೆಲೆಯಲ್ಲಿ ರಾಜಭವನದ ಸುತ್ತಮುತ್ತ 3,000 ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ಅನುಕೂಲವಾಗುವಂತೆ ನಗರದ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಎಲ್ಇಡಿ ಪರದೆಗಳನ್ನು ಅಳವಡಿಸಲಾಗಿದೆ. ವಾರ್ಷಿಕ ಸೌರಶಕ್ತಿ ಸಾಮರ್ಥ್ಯ ಸೇರ್ಪಡೆಯಲ್ಲಿ ಭಾರತ ಅಮೆರಿಕವನ್ನು ಹಿಂದಿಕ್ಕುವ ಮೂಲಕ 2025 ಸಾಲಿನಲ್ಲಿ ಜಗತ್ತಿನ ಎರಡನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಐತಿಹಾಸಿಕ ಸಾಧನೆ ಮಾಡಿದೆ. ದೇಶದ ಈ ಮಹತ್ತರ ಸಾಧನೆಯನ್ನು ಶ್ಲಾಘಿಸಿರುವ ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ, ಭಾರತದ ಸೌರಶಕ್ತಿ ವಲಯದ ಬೆಳವಣಿಗೆಯು ಜಾಗತಿಕ ಮಟ್ಟದಲ್ಲಿ ಹೊಸ ಮಾನದಂಡಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ಬಲವಾದ ನೀತಿ ಬೆಂಬಲ, ನಾವೀನ್ಯತೆ ಹಾಗೂ ವಿಶ್ವದರ್ಜೆಯ ಮೂಲಸೌಕರ್ಯಗಳ ಮೂಲಕ ದೇಶದಲ್ಲಿ ದಾಖಲೆ ಮಟ್ಟದ ಸೌರಶಕ್ತಿ ಸಾಮರ್ಥ್ಯವನ್ನು ವೃದ್ಧಿಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವದಲ್ಲಿ ಭಾರತದ ಇಂಧನ ಪರಿವರ್ತನೆಯು ಅತ್ಯಂತ ವೇಗವಾಗಿ ಸಾಗುತ್ತಿದೆ. ಇದು ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತಿದೆ. ಈ ಮೂಲಕ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಭಾರತ ಜಾಗತಿಕ ನಾಯಕನಾಗಿ ತನ್ನ ಸ್ಥಾನವನ್ನು ಮತ್ತಷ್ಟು ಗಟ್ಟಿಗಳಿಸಿಕೊಂಡಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಪ್ರಶಂಸಿಸಿದ್ದಾರೆ. ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಪಕ್ಷ ತೀವ್ರ ಆಂತರಿಕ ಕಲಹಕ್ಕೆ ಸಿಲುಕಿದ್ದು ಪಕ್ಷ ಇಬ್ಬಾಗವಾಗುವ ಹಂತಕ್ಕೆ ತಲುಪಿದೆ. ಪಕ್ಷದಿಂದ ಉಚ್ಚಾಟಿತಗೊಂಡಿರುವ ಶಾಸಕ ರಿತಬ್ರತಾ ಬ್ಯಾನರ್ಜಿ ಅವರು ತಮಗೆ ಸುಮಾರು 60 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸಿದ್ದು ಈ ಸಂಖ್ಯಾಬಲ ವಿಧಾನಸಭೆಯ ನಿಯಂತ್ರಣವನ್ನು ಬದಲಿಸುವಲ್ಲಿ ನಿರ್ಣಾಯಕವಾಗುವ ಸಾಧ್ಯತೆ ಇದೆ. ತಮ್ಮ ಬಣವನ್ನೇ ನೈಜ ಟಿಎಂಸಿ ಎಂದು ಗುರುತಿಸಬೇಕೆಂದು ಕೋರಿ ಅವರು ಈಗಾಗಲೇ ಸಭಾಧ್ಯಕ್ಷ ರತೀಂದ್ರ ಬೋಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಬಂಡಾಯಕ್ಕೆ ಪ್ರತಿಯಾಗಿ ಟಿಎಂಸಿ ಶೋಭನ್ ದೇವ್ ಚಟ್ಟೋಪಾಧ್ಯಾಯ ಅವರನ್ನು ಸದನದ ನಾಯಕನನ್ನಾಗಿ ಘೋಷಿಸಿದೆ. ಇದರೊಂದಿಗೆ ಆಶಿಮಾ ಪಾತ್ರ ಮತ್ತು ನಯನಾ ಬ್ಯಾನರ್ಜಿ ಅವರನ್ನು ಉಪನಾಯಕರನ್ನಾಗಿ ಹಾಗೂ ಫಿರ್ಹಾದ್ ಹಕೀಂ ಅವರನ್ನು ಮುಖ್ಯ ಸಚೇತಕರನ್ನಾಗಿ ನೇಮಕ ಮಾಡಿದೆ. ಇತ್ತ ಕೋಲ್ಕತ್ತಾದಲ್ಲಿ ನಡೆದ ಬೃಹತ್ ರ್ಯಾಲಿಯಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಟಿಎಂಸಿ ಪಕ್ಷವನ್ನು ಒಡೆಯಲು ಬಿಜೆಪಿ ಸಂಚು ರೂಪಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
5: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
6: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
7: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
6: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಅರಾವಳಿ ಪರ್ವತ ಶ್ರೇಣಿಯ ಗಡಿ ಗುರುತಿಸುವಿಕೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ವರದಿಯ ಮರು ಪರಿಶೀಲನೆಗಾಗಿ ಸುಪ್ರೀಂಕೋರ್ಟ್ ಉನ್ನತಾಧಿಕಾರ ತಜ್ಞರ ಸಮಿತಿಯನ್ನು ರಚಿಸಿದೆ. ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿಯ ಮಹಾನಿರ್ದೇಶಕಿ ಕಾಂಚನ್ ದೇವಿ ನೇತೃತ್ವದ ಈ ಸಮಿತಿಗೆ ಪ್ರಸಕ್ತ ವರ್ಷದ ಆಗಸ್ಟ್ 31 ಒಳಗಾಗಿ ವರದಿ ಸಲ್ಲಿಸಲು ಗಡುವು ನೀಡಲಾಗಿದೆ. ಪರಿಸರ ಸಚಿವಾಲಯದ ಹಿಂದಿನ ವರದಿಯ ಜಾರಿಗೆ ತಡೆ ನೀಡಿರುವ ನ್ಯಾಯಾಲಯ ಅರಾವಳಿ ಪರಿಸರ ವ್ಯವಸ್ಥೆಯ ರಕ್ಷಣೆಗೆ ವೈಜ್ಞಾನಿಕ ಮೌಲ್ಯಮಾಪನ ಅಗತ್ಯವೆಂದು ತಿಳಿಸಿದೆ. ಕೇಂದ್ರದ ಹೊಸ ಮಾನದಂಡಗಳು ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡುತ್ತವೆಯೇ ಹಾಗೂ ಪರಿಸರ ಸಂರಕ್ಷಣಾ ಪ್ರದೇಶದ ವ್ಯಾಪ್ತಿಯನ್ನು ಕಡಿತಗೊಳಿಸುತ್ತವೆಯೇ ಎಂಬುದನ್ನು ಅರಣ್ಯ ಭೂವಿಜ್ಞಾನ ಮತ್ತು ಪರಿಸರ ವಿಜ್ಞಾನದ ತಜ್ಞರನ್ನು ಒಳಗೊಂಡ ಈ ಸಮಿತಿ ಪರಿಶೀಲಿಸಲಿದೆ. ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಆರಂಭಿಸಿರುವ 12ನೇ ತರಗತಿ ಉತ್ತರ ಪತ್ರಿಕೆಗಳ ಮರು ಮೌಲ್ಯಮಾಪನ ಪ್ರಕ್ರಿಯೆಗೆ ಯಾವುದೇ ತೊಂದರೆಯಿಲ್ಲದೆ ಸುಮಾರು 40,000 ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸೌಲಭ್ಯ ಲಭ್ಯವಿದ್ದು ಆನ್ಲೈನ್ ಪೋರ್ಟಲ್ ನಿನ್ನೆಯಿಂದ ಮುಕ್ತವಾಗಿದೆ. ಅರ್ಜಿ ಶುಲ್ಕ ಪಾವತಿಗಾಗಿ ಪೋರ್ಟಲ್ನಲ್ಲಿ ಎಸ್ಬಿಐ, ಕೆನರಾ ಬ್ಯಾಂಕ್ ಸೇರಿದಂತೆ ಪ್ರಮುಖ 4 ಬ್ಯಾಂಕ್ಗಳ ಗೇಟ್ವೇಗಳನ್ನು ನೀಡಲಾಗಿದೆ. ಅಭ್ಯರ್ಥಿಗಳು ಈ ಬ್ಯಾಂಕುಗಳಲ್ಲಿ ಖಾತೆ ಹೊಂದಿಲ್ಲದಿದ್ದರೂ ಲಭ್ಯವಿರುವ ಗೇಟ್ವೇಗಳ ಮೂಲಕ ಯುಪಿಐ, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಬಳಸಿ ಸುಲಭವಾಗಿ ಶುಲ್ಕ ಪಾವತಿಸಬಹುದಾಗಿದೆ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ ಅನ್ನು ವಿಶ್ವಾಸಾರ್ಹ, ಕೈಗೆಟಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿ ವರ್ಷ ಜೂನ್ 3 ಈ ದಿನವನ್ನು ಆಚರಿಸಲಾಗುತ್ತದೆ. ಈ ಬಾರಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಸಂಚಾರವನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾಗಿದೆ. ಭಾರತದ ಯುವಕರು ಸೈಕ್ಲಿಂಗ್ ಅಳವಡಿಸಿಕೊಳ್ಳಬೇಕು ಮತ್ತು ಹೆಚ್ಚು ಆರೋಗ್ಯಕರ ಹಾಗೂ ಹಸಿರು ರಾಷ್ಟ್ರದ ಚಳವಳಿಯನ್ನು ಮುನ್ನಡೆಸುವಂತೆ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದ್ದಾರೆ. ವಿಶ್ವ ಸೈಕಲ್ ದಿನದಂದು ಹಂಚಿಕೊಂಡ ವಿಡಿಯೋ ಸಂದೇಶವೊಂದರಲ್ಲಿ ಸಚಿವರು ಸೈಕ್ಲಿಂಗ್ ಅನ್ನು ನಿಯಮಿತ ಅಭ್ಯಾಸವಾಗಿಸಿಕೊಳ್ಳುವುದರಿಂದ ಸಮತೋಲಿತ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯನ್ನು ಉತ್ತೇಜಿಸಬಹುದು ಹಾಗೂ ಪರಿಸರ ಸ್ಥಿರತೆ ಮತ್ತು ಸ್ವಚ್ಛ ಸಂಚಾರಕ್ಕೆ ಸಹಕಾರಿಯಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಮತ್ತು ಬ್ರೆಸಿಲ್ನ ಮಾರ್ಸೆಲೊ ಡೆಮೊಲಿನರ್ ಜೋಡಿ ಯುಕೆಯ ಹೆನ್ರಿ ಪಾಟನ್ ಮತ್ತು ಫಿನ್ಲೆಂಡ್ನ ಹ್ಯಾರಿ ಹೆಲಿಯೋವಾರಾ ಜೋಡಿಯನ್ನು ಎದುರಿಸಲಿದೆ. ವಿವಾಹಿತ ಹೆಣ್ಣು ಮಕ್ಕಳನ್ನು ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ಹೊರಗಿಡಲು ಸಾಧ್ಯವಿಲ್ಲವೆಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಾಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಜಕಾರ್ತದಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ತಾರಾ ಆಟಗಾರ ಎಚ್ಎಸ್ ಪ್ರಣೋಯ್ ಅವರು ಐರ್ಲೆಂಡ್ನ ಪ್ರತಿಸ್ಪರ್ಧಿಯನ್ನು ಎದುರಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲಿಯೇ ಎರಡನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:25:35. ಈಗ ಕಿರಣ್ ಹೆಚ್ ಪಿ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ದರಾ ಬೇಂದ್ರೆ ಅವರ ರಚನೆಯಲ್ಲಿ ನೋಡಿ ಹೇಳು ಚಂದಿರ ಸೌಭಾಗ್ಯದ ಮಂದಿರ.

ಇನ್ನು ಮುಂದೆ ಕೇಳಿ ಕವಿ ಎಂಎನ್ ವ್ಯಾಸರಾವ್ ಅವರು ಬರೆದಿರುವ ಮಿನುಗುವ ಮಿನುಗುವ ತಾರೆಗಳಿ ಬನ್ನಿರಿ ನಮ್ಮನೆ ಅಂಗಳಕ್ಕೆ

ಇದುವರೆಗೆ ಕಿರಣ್ ಎಚ್ ಪಿ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ನಿಲಯದ ಮೂಲಕ ಕೇಳಲು ನಮಗೆ ವಾಟ್ಸಪ್ ಮೂಲಕ ಸಂದೇಶ ಕಳುಹಿಸಿಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9480858523. ಸಂಖ್ಯೆ ಮತ್ತೊಮ್ಮೆ 9480858523. ಮೊದಲು ಕಳಿಸಿದ ಸಂದೇಶಗಳಿಗೆ ಆದ್ಯತೆ ಇರುತ್ತದೆ. ಕಾರ್ಯಕ್ರಮದ ಮೊದಲಿಗೆ ಗೀತಾ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ, ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಸಂಗೀತ ನೀಡಿದ್ದಾರೆ ಇಳಯರಾಜಾ.

0: choose excellence and explore diverse courses.
1: At JSS AHER, deemed to be university accredited.
0: Choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಸಾಕಷ್ಟು ಸಂದೇಶಗಳು ನಮಗೆ ಬಂದಿದೆ. ಮೊದಲ ಸಂದೇಶ ಕಳಿಸಿದ್ದಾರೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ಇವರ ಮೆಚ್ಚಿನ ಗೀತೆ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದಿಂದ. ಚಿ ಉದಯ್ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಗೀತೆಯ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಟೇಲರ್ ಶಿವಣ್ಣ, ರೂಪ ಪ್ರಭುದೇವ್, ಪೂರ್ವಿಕ ಕಾಮನಕೆರೆ ಹುಂಡಿ ಮೈಸೂರು ಇವರ ಆಕ್ಷೇಪೆಯಲ್ಲಿ ಒಂದು ಗೀತೆ. ಚಿತ್ರ ಬೆಂಕಿ ಬಿರುಗಾಳಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿದೆ. ಸಂಗೀತ ನಿರ್ದೇಶಕರು ಎಂ ರಂಗರಾವ್, ಗೀತೆಯ ಗಾಯಕರು ವಿಷ್ಣುವರ್ಧನ್ ಮತ್ತು ಸಂಗಡಿಗರು

0: ನಕ್ಷತ್ರಲೋಕ ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
1: ಕೇಳುಗರೆ, ಈ ಬಾರಿಯ ನಕ್ಷತ್ರಲೋಕ ಕಾರ್ಯಕ್ರಮ ಇದೇ ತಿಂಗಳು ಭಾನುವಾರ 7ನೇ ತಾರೀಕು ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಇದರಲ್ಲಿ ಖ್ಯಾತ ಚಿತ್ರನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳುವಿರಿ.
2: ಅವರ ಡ್ರೀಮ್ ಚೆನ್ನಾಗಿದೆ ಅಮ್ಮಂತ, ಅವರೆಲ್ಲ ಕನಸುಗಳು ಕೂಡ ಸಿನಿಮಾನೇ ಉಸಿರಾಡ್ತಾ ಇದ್ರು ಆ ಕಾಲದಲ್ಲಿ ಅವರು. ಹಂಗಾಗಿ ರವಿಚಂದ್ರನ್ ನಂಗೆ ಇಷ್ಟ ಆಗ್ತಾ ಇದ್ರು ತುಂಬಾ ಸಲ.
1: ಕೇಳಲು ಮರೆಯದಿರಿ, ಇದೇ ತಿಂಗಳು 7ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:40 ಕನ್ನಡದ ಹಿರಿಯ ನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಸಂವಾದ.
0: ನಕ್ಷತ್ರ ಲೋಕ
3: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ
4: ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಜೆಪಿ ನಗರದ ಪುಷ್ಪ ಜೈನ್ ಮತ್ತು ಪಾರ್ಶ್ವನಾಥ್ ಜೈನ್ ಅವರಿಗಾಗಿ. ಚಿತ್ರ ಗಾಳಿ ಗೋಪುರ, ಹಾಡಿದ್ದಾರೆ ಘಂಟಸಾಲ. ಶ್ರೀ ಪುರಂದರದಾಸರ ಸಾಹಿತ್ಯವನ್ನು ಅಳವಡಿಸಿ ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಹೂವು ಹಣ್ಣು ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಚಿತ್ರ. ಈ ಗೀತೆಗಾಗಿ ನಮಗೆ ಸಂದೇಶ ಕಳುಹಿಸಿದ್ದಾರೆ ರಾಘವೇಂದ್ರ ನಿಸರ್ಗ ಪೂರ್ಣಿಮಾ ಹೆಮ್ಮನಹಳ್ಳಿಯಿಂದ.

ಇದುವರೆಗೆ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸಂದೇಶ ಕಳುಹಿಸಿಕೊಟ್ಟವರು ಚಾಮರಾಜನಗರ ತಾಲೂಕು ಚಿಕ್ಕಬೇಗೂರು ಗ್ರಾಮದಿಂದ ಮಲ್ಲೇಶ್, ನೇತ್ರ, ಪ್ರಶಾಂತ್, ಚಿದಂಬರ್, ಸಾವಿತ್ರಿ, ಗಾಯತ್ರಿ, ರಕ್ಷಿತ್, ಗಣೇಶ್, ಗಗನ್, ಉಮೇಶ್, ರಮೇಶ್ ಅವರು, ಶ್ರೀನಿವಾಸ, ಜಿಪಿ, ಗೊಬ್ಬರಗಾಲ ಗ್ರಾಮ ಶ್ರೀರಂಗಪಟ್ಟಣ ತಾಲೂಕಿನಿಂದ, ಅಥಾಣಿ ತಾಲೂಕು ಚಿಕ್ಕೋಡು ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ, ಶಿವಲೀಲಾ ತೇಲಿ ಮತ್ತು ಮನೆಯವರು, ಸೂರ್ಯನಾರಾಯಣ, ಮಂಜುಳಾ, ನಾಗಾರ್ಜುನ್, ಸಿದ್ದರಾಮನಹುಂಡಿ ಮೈಸೂರು ತಾಲೂಕಿನಿಂದ, ಹೇಮರಾಜು, ಜಗದೀಶ್ವರಿ, ಅಕ್ಷತಾ, ದೀಕ್ಷಿತ್, ಗಣೇಶ್ ನಗರ ಮೈಸೂರಿನಿಂದ, ಪುಷ್ಪ, ಪವನ್, ಮೇಘನ, ಹುಟ್ಗಳ್ಳಿ ಮೈಸೂರಿನಿಂದ, ಕಲ್ಯಾಣಗಿರಿ ನಗರ ಮೈಸೂರಿನಿಂದ ಸನಿಯಾ ಅಂಜುಮ್ ಅವರು, ವೆಂಕಟೇಶ್ ರಾಂಪುರೆ, ಲಕ್ಷ್ಮೀ, ಕಲಾವತಿ, ಸಹನ, ಅಕ್ಷಯ್ ನಂಜನಗೂಡಿನಿಂದ, ಸುಚಿತ್ರ ಕೆಆರ್ ಪೇಟೆಯಿಂದ, ಗಾಯತ್ರಿ ರಮೇಶ್ ಮತ್ತು ಸಂಗಡಿಗರು, ಮೈಸೂರು ಬೆಳವಾಡಿಯಿಂದ ಮೀನಮ್ಮ ಗಣಿತ್, ಗುಣಿಷ್ಠ, ವಿನುತ ಮತ್ತು ಸಂಗಡಿಗರು, ಮೈಸೂರು ಎಂಜಿ ಕೊಪ್ಪಲ್ನಿಂದ ಶಿವಕುಮಾರ್, ರೂಪಾ, ಪ್ರೀತಮ್, ಹರ್ಷ, ಮೈಸೂರು ವಿಷ್ಣು ಟೇಲರ್ನಿಂದ ಶಿವಕುಮಾರ್, ಪ್ರೀತಮ್, ಗೋವಿಂದರಾವ್, ರವಿಕುಮಾರ್, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಪುಷ್ಪ, ನಿಮಿಷಾಂಬ, ಲಿಖಿತ್, ಸೂರಜ್, ರಾಜಶೇಖರ್, ಕವಿತಾ, ಶಶಾಂಕ್, ಶೀತಲ್ ಮತ್ತು ಶ್ರೇಯಸ್, ಲಿಂಗಾಂಬುದಿ, ಪಾಳ್ಯ ಮೈಸೂರಿನಿಂದ ಕಳಿಸಿದ್ದಾರೆ ಸಂದೇಶವನ್ನು. ಗುಂಡ್ಲುಪೇಟೆ ತಾಲೂಕು ಹೊಸಪುರ ಮರಿನಂಜ ನಂಜುಂಡಸ್ವಾಮಿ, ಚಂದನ್ ಅವರು, ವೇಣುಗೋಪಾಲ್ ಹಂಪಿ ನಗರ ಬೆಂಗಳೂರಿನಿಂದ, ಚಾಮರಾಜನಗರ ಜಿಲ್ಲೆ ಕೋಣನಕೆರೆ ಗ್ರಾಮದಿಂದ ಸುಪ್ರೀತಾ ಶ್ರೀನಿವಾಸ್, ಎನ್ಆರ್ ಮೊಹ್ಲಾ ಮೈಸೂರಿನಿಂದ ವಿಜಯ ನಾಗೇಂದ್ರ ಮತ್ತು ಸಂಗಡಿಗರು, ನಾಗರತ್ನ ಶ್ರೀನಿವಾಸ್ ಕಿಕ್ಕೇರಿಯಿಂದ, ರಾಯಭಾಗ ತಾಲೂಕು ಮುಗಳಕೊಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕ್ ಹಿರೇಮಠ, ಕೆಸಿ ಚಿಕ್ಕಣ್ಣ, ಲಕ್ಷ್ಮೀ, ಕೆಸಿ ಚೈತ್ರ, ಚರಿತ್, ಕೆಸಿ ಚೇತನ್ ಕುಮಾರ್, ಅಶ್ವಿನಿ, ನಂದಿನಿ ಬಡಾವಣೆ, ವಿವಿ ನಗರ ಮಂಡ್ಯದಿಂದ ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ. ಶ್ರೀಲಕ್ಷ್ಮಿ ಅವರು ಶ್ರೀರಂಗಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪದ್ಮ ದೇವಲಿಂಗೇಗೌಡ ಅಂಕುಶಾಪುರದಿಂದ, ಸತೀಶ್ ವೆಂಕಟೇಶ್ ಮತ್ತು ಮನೆಯವರು, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಗುಂಡ್ಲುಪೇಟೆಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ರಾಜಮ್ಮ, ಜ್ಯೋತಿ, ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ರಮೇಶ್ ಕಾಂತರಾಜಮ್ಮ ಮತ್ತು ಸಂಗಡಿಗರು, ನೀಲಮ್ಮ ಮೃತ್ಯುಂಜಯ ಮತ್ತು ಮನೆಯವರು ಅಶೋಕಪುರಂ ಮೈಸೂರಿನಿಂದ, ಪವನ್ ನಿರ್ಮಲಾ ಮಹದೇವ್ ರಾಮಕೃಷ್ಣನಗರ ಮೈಸೂರಿನಿಂದ, ಹಾಗೂ ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಇಷ್ಟು ಜನ ನಮಗೆ ಇಂದಿನ ಕಾರ್ಯಕ್ರಮಕ್ಕಾಗಿ ಈ ಸಂದೇಶವನ್ನು ಕಳುಹಿಸಿದ್ದಾರೆ. ಸಂದೇಶ ಕಳುಹಿಸಿದ ಎಲ್ಲರಿಗೂ ಧನ್ಯವಾದಗಳು.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಇಂಗ್ಲಿಷ್ನಲ್ಲಿ, ನಂತರ ಹಿಂದಿಯಲ್ಲಿ ವಾರ್ತಾ ಪ್ರಸಾರ. ಆನಂತರ 2 ಗಂಟೆ 30 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್. ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಬಿಗಿ ಪೊಲೀಸ್ ಸರ್ಪಗಾವಲು. ಭದ್ರತೆಗಾಗಿ 2000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ. ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಹಾಗೂ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05 ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ, ಯುಟಿ ಖಾದರ್, ಈಶ್ವರ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಧಾರ್ಮಿಕ ಮುಖಂಡರು ಭಾಗವಹಿಸಲಿದ್ದಾರೆ. ಪ್ರಮಾಣವಚನದ ಬಳಿಕ ಇಂದು ಮೊದಲ ಸಚಿವ ಸಂಪುಟದ ಸಭೆ ನಡೆಯಲಿದೆ. ಪ್ರಮಾಣವಚನ ಸಮಾರಂಭ ನಡೆಯುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಲೋಕಭವನದ ಸುತ್ತ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಸುಮಾರು 2000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. 3 ಜಂಟಿ ಪೊಲೀಸ್ ಆಯುಕ್ತರು, 20 ಉಪ ಪೊಲೀಸ್ ಆಯುಕ್ತರನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭದ್ರತಾ ವ್ಯವಸ್ಥೆಗಳ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ಲೋಕಭವನದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಪಾಸುಗಳನ್ನು ಹೊಂದಿರುವವರಿಗೆ ಮಾತ್ರ ಅನುಮತಿ ನೀಡಲಾಗಿದೆ. ಎಲ್ಲಾ ಗಣ್ಯರು ಕಾರ್ಯಕ್ರಮ ಆರಂಭವಾಗುವ 1 ಗಂಟೆ ಮೊದಲು ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ಸೂಚಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರಕ್ಕೂ ಮುನ್ನ ಉಸ್ತುವಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಧನ್ಯವಾದ ಅರ್ಪಿಸಿದರು. ಬಳಿಕ ಅವರು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಇದೇ ವೇಳೆ ಕಾರ್ಯಕ್ರಮಕ್ಕೆ ಉಭಯ ನಾಯಕರನ್ನು ಆಹ್ವಾನಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ದೂರವಾಣಿ ಕರೆ ಮಾಡಿ ಶುಭ ಹಾರೈಸಿದ್ದಾರೆ. ಎಲ್ಲರನ್ನೂ ಜೊತೆಗೆ ಕರೆದೊಯ್ದು ಕರ್ನಾಟಕವನ್ನು ಯಶಸ್ವಿಯಾಗಿ ಮುನ್ನಡೆಸುವ ಅದಮ್ಯ ವಿಶ್ವಾಸ ತಮಗಿದೆ ಎಂದು ತಿಳಿಸಿದ್ದಾರೆ. ಹೊಸ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ನೂತನ ಸಚಿವ ಸಂಪುಟವನ್ನು ಸೇರುವಂತೆ ಆಹ್ವಾನಿಸಿದ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಎಂದು ಮಾಜಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು 2013-18 ಜಲಸಂಪನ್ಮೂಲ ಸಚಿವರಾಗಿ, 2023 ಇಂದಿನವರೆಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿ ಕರ್ತವ್ಯ ನಿರ್ವಹಿಸುವ ಅವಕಾಶ ದೊರೆತಿದ್ದು ರಾಜಕೀಯ ಜೀವನದ ಅತ್ಯಂತ ಸ್ಮರಣೀಯ ದಿನವಾಗಿದೆ ಎಂದು ಹೇಳಿದ್ದಾರೆ. ಈ ನಡುವೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಎಂಬಿ ಪಾಟೀಲ್ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಲೋಕಭವನದಲ್ಲಿ ಅಧಿಕಾರ ಸ್ವೀಕರಿಸಲಿರುವ ಡಿಕೆ ಶಿವಕುಮಾರ್ ಅವರ ಪ್ರಮಾಣವಚನ ಕಾರ್ಯಕ್ರಮವನ್ನು ರಾಜ್ಯದ 230 ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರ ಮಾಡಲಿದ್ದು ಸಾರ್ವಜನಿಕರು ವೀಕ್ಷಣೆ ಮಾಡಬಹುದಾಗಿದೆ. ಈ ಐತಿಹಾಸಿಕ ಕ್ಷಣವನ್ನು ಸಾರ್ವಜನಿಕರು ಕಣ್ತುಂಬಿಕೊಳ್ಳಲು ರಾಜ್ಯದ ಆಯ್ದ ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದ ಜನತೆಗೆ ಈ ಮಹತ್ವದ ಕಾರ್ಯಕ್ರಮವನ್ನು ತಲುಪಿಸುವ ಉದ್ದೇಶದಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ವೃತ್ತಿ ಸೊಲ್ಯೂಷನ್ಸ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬೆಂಬಲದೊಂದಿಗೆ ನೂತನ ಸೆಮಿಕಂಡಕ್ಟರ್ ತರಬೇತಿ ಫ್ಯಾಬ್ ಸೌಲಭ್ಯ ಸ್ಥಾಪಿಸಲಾಗಿದೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಪ್ರಾಯೋಗಿಕ ತರಬೇತಿ, ಕೌಶಲ್ಯ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತದ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಯೋಜನೆಯಡಿ ರಾಗಿ ಮಾರಾಟ ಮಾಡಿದ ರೈತರಿಗೆ ಬಾಕಿ ಇರುವ ಪಾವತಿಗಳನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. 100,000 ಹೆಚ್ಚು ರೈತರಿಗೆ ಬಾಕಿ ಇರುವ 1,611 ಕೋಟಿ ರೂಪಾಯಿಗಳ ಪಾವತಿಯನ್ನು ಸರ್ಕಾರ ತಡೆ ಹಿಡಿದಿದೆ ಎಂದು ಅವರು ದೂರಿದ್ದಾರೆ. ಮುಂಗಾರು ಆರಂಭವಾಗಿದ್ದು ರೈತರು ಕೃಷಿಗೆ ಸಿದ್ಧರಾಗುತ್ತಿದ್ದಾರೆ, ಆದರೆ ಸರ್ಕಾರ ರೈತರೊಂದಿಗೆ ಚಲ್ಲಾಟವಾಡುತ್ತಿದೆ ಎಂದು ಟೀಕಿಸಿದ್ದಾರೆ. ತುಮಕೂರು ಜಿಲ್ಲೆಗೆ 370 ಕೋಟಿ, ಹಾಸನ 320 ಕೋಟಿ, ಮೈಸೂರು 179 ಕೋಟಿ, ಚಿಕ್ಕಮಗಳೂರು 169 ಕೋಟಿ, ಮಂಡ್ಯದ ರೈತರಿಗೆ 126 ಕೋಟಿ ರೂಪಾಯಿ ಪಾವತಿ ಬಾಕಿ ಇದೆ ಎಂದು ಆರ್ ಅಶೋಕ ಮಾಹಿತಿ ನೀಡಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ನೂತನ ನೇಮಕಾತಿಗಳನ್ನು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ 50,00,000 ರೂಪಾಯಿ ಅನುದಾನ ದೊರೆತಿದೆ. ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಒಟ್ಟು 2,19,00,000 ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ಧಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತಾದ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಸಂಜೆ 4 ಗಂಟೆಗೆ ಅವರು ಹೊಸಪೇಟೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಹಾಗೂ ಮ್ಯಾಪಿಂಗ್ ಮಾಡಲು ಇದೇ 16ರವರೆಗೆ ಅವಕಾಶ ಇರಲಿದೆ. ಬಳಿಕ ಕರಡು ಪಟ್ಟಿ ಪ್ರಕಟವಾಗುವವರೆಗೆ ಯಾವುದೇ ಬದಲಾವಣೆಗೆ ಅವಕಾಶವಿರುವುದಿಲ್ಲ. ಇದೇ 30ರಿಂದ ಜುಲೈ 29ರವರೆಗೆ ಬಿಎಲ್ಒಗಳು ಒಟ್ಟು 3 ಬಾರಿ ಪ್ರತಿ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ 30ರಿಂದ ಆರಂಭವಾಗಲಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವನ್ನು ಪರಿಣಾಮಕಾರಿಯಾಗಿ ಹಾಗೂ ಪಾರದರ್ಶಕವಾಗಿ ಅನುಷ್ಠಾನಗೊಳಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮತದಾರರ ಪಟ್ಟಿ ಚುನಾವಣಾ ಪ್ರಕ್ರಿಯೆಯ ಮೂಲಾಧಾರವಾಗಿರುವುದರಿಂದ ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡಬಾರದು ಎಂದು ನಿರ್ದೇಶನ ನೀಡಿದ್ದಾರೆ. ಅರ್ಹ ಮತದಾರರ ಹೆಸರುಗಳನ್ನು ಪಟ್ಟಿಯಲ್ಲಿ ಸೇರ್ಪಡಿಸುವುದೇ ವಿಶೇಷ ತೀವ್ರ ಪರಿಷ್ಕರಣೆಯ ಮುಖ್ಯ ಉದ್ದೇಶ ಎಂದು ಅಪರ ಜಿಲ್ಲಾಧಿಕಾರಿ ಅಶೋಕ ತೇಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತಂತೆ ಜಿಲ್ಲೆಯಲ್ಲಿನ ಎಲ್ಲಾ ಹೋಮ್ಸ್ಟೇ ಹಾಗೂ ರೆಸಾರ್ಟ್ಗಳಲ್ಲಿ ಹೆಚ್ಚಿನ ತಪಾಸಣೆ ನಡೆಸಿ ಜಾಗೃತಿ ಮೂಡಿಸುವಂತೆ ಉತ್ತರ ಕನ್ನಡದ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ 2,823 ಎಕರೆ ಫಲವತ್ತಾದ ಭೂಮಿಯನ್ನು ಕೆಐಎಡಿಬಿ ಮೂಲಕ ಸ್ವಾಧೀನಪಡಿಸಿಕೊಳ್ಳುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಧರಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಪೊಲೀಸ್ ಸರ್ಪಗಾವಲು, ಭದ್ರತೆಗಾಗಿ 2,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2:40:35. ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಗಾಳಿಪಟ ಚಿತ್ರದ ಈ ಗೀತೆ. ಹಾಡಿದ್ದಾರೆ ಚಿತ್ರ, ಸಾಹಿತ್ಯ ನೀಡಿದ್ದಾರೆ ಯೋಗರಾಜ್ ಭಟ್, ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ ಅವರದು.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಬಹುದು. ಮರೆಯದೇ ಕೇಳಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ.
1: ಇನ್ನು ಮುಂದೆ ಕೇಳಿ ಪಲ್ಲಕ್ಕಿ ಚಿತ್ರದ ಒಂದು ಗೀತೆ. ಹೃದಯ ಶಿವ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರುಕಿರಣ್. ಗೀತೆಯ ಗಾಯಕರು ರಾಜೇಶ್ ಕೃಷ್ಣನ್ ಮತ್ತು ಚೈತ್ರಾ.

ಶ್ರೋತೃಗಳೇ ಗಮನಿಸಿ, ಇದೊಂದು ಪ್ರಕಟಣೆ. ದಿನಾಂಕ 10/6/2026 ಬೆಳಿಗ್ಗೆ 9 ಗಂಟೆಗೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿ ಉದ್ಯೋಗ ಮತ್ತು ಅಪ್ರೆಂಟರ್ಶಿಪ್ ಮೇಳ ನಡೆಯಲಿದ್ದು ವಿವಿಧ ಪ್ರತಿಷ್ಠಿತ ಉದ್ದಿಮೆಗಳು ಪಾಲ್ಗೊಳ್ಳುತ್ತಿವೆ. ಈ ಮೇಳದಲ್ಲಿ ಮೈಸೂರು ಮತ್ತು ಶ್ರೀರಂಗಪಟ್ಟಣ ಐಟಿಐಗಳಿಗೆ ಸಂಯೋಜನೆಗೊಂಡಿರುವ ಇತರೆ ತರಬೇತಿ ಸಂಸ್ಥೆಗಳು ಹಾಲಿ 2026 ಸಾಲಿನಲ್ಲಿ ಐಟಿಐನ ವಿವಿಧ ವೃತ್ತಿಗಳಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಹಾಗೂ ಉತ್ತೀರ್ಣರಾದ ಅಭ್ಯರ್ಥಿಗಳು ಭಾಗವಹಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ಉಪಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9945711787 ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9945711787. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯಿಂದ ಬಂದ ಒಂದು ಪ್ರಕಟಣೆಯನ್ನು ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸಿದ್ಧಾರ್ಥ ಬೆಳಮಣ್ಣು ಹಾಗೂ ರಕ್ಷಿತಾ ಸುರೇಶ್ ಅವರು ಹಾಡಿರುವ ನಿನ್ನ ಸನಿಹಕ್ಕೆ ಚಿತ್ರದ ಒಂದು ಗೀತೆ. ವಾಸುಕಿ ವೈಭವ್ ಅವರ ಸಾಹಿತ್ಯವಿದೆ, ಸಂಗೀತ ನೀಡಿದ್ದಾರೆ ರಘು ದೀಕ್ಷಿತ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ವಾಸುಕಿ ವೈಭವ್ ಮತ್ತು ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವರ ಧ್ವನಿಯಲ್ಲಿ ಮರ್ಯಾದೆ ಪ್ರಶ್ನೆ ಚಿತ್ರದ ಗೀತೆ, ಸಾಹಿತ್ಯ ನೀಡಿದ್ದಾರೆ ಪ್ರಮೋದ್ ಮರವಂತೆ, ಸಂಗೀತ ಅರ್ಜುನ್ ರಾಮು ಅವರಿಂದ.

ಇದುವರೆಗೂ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 3:20. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯಲ್ಲಿ ಕೆಲವು ತ್ಯಾಗರಾಜರ ಕೃತಿಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇವರೊಂದಿಗೆ ಪಕ್ಕವಾದ್ಯ ಸಹಕಾರದಲ್ಲಿ ವಯಲಿನ್ನಲ್ಲಿ ಮೈಸೂರು ಎನ್ ಕಾರ್ತಿಕ್ ಹಾಗೂ ಮೃದಂಗದಲ್ಲಿ ಕಾಂಚನ ಎ ಈಶ್ವರ ಭಟ್. ಮೊದಲಿಗೆ ಕೇಳಿ ಶ್ರೀ ಗಣಪತಿನಿ ಸೇವಿಂಪರಾವೆ, ಸೌರಾಷ್ಟ್ರ ರಾಗ, ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸಿದಿರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ವಯಲಿನ್ನಲ್ಲಿ ಮೈಸೂರು ಎನ್ ಕಾರ್ತಿಕ್, ಮೃದಂಗದಲ್ಲಿ ಕಾಂಚನ ಎ ಈಶ್ವರ ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಬಿತ್ತರವಾಯಿತು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 3:30:35. ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ.

0: ಸಮಯ ಸರಿಯಾಗಿ 4 ಗಂಟೆ.
1: ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಇಷ್ಟೇ. ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
2: ನಿಂತ್ಕೋ ಬಿದ್ದು.
3: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
2: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
1: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
1: ಕೂಲ್ ಆಗಿರಿ.
4: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ, ಸಾಧನಾ ಶಿಖರ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
5: ಕೇಳಿದ್ರೆ ನಮಸ್ಕಾರ. ಇಂದಿನ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಹಿಳಾ ರಂಗದಲ್ಲಿ ಸಾಧನಾ ಶಿಖರ ಕಾರ್ಯಕ್ರಮವನ್ನು ತಾವು ಕೇಳ್ತಾ ಇದ್ದೀರಿ. ಇವತ್ತಿನ ಅತಿಥಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವ ಸಮಾಜ ಸೇವೆಯನ್ನು ಜೀವನವಾಗಿಸಿಕೊಂಡಿರುವಂತಹ ಮಂಡ್ಯದ ಅನುಪಮಾ ನಾಗರಾಜ್ ಗೌಡ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ನಮಸ್ಕಾರ ಅನುಪಮಾ ಗೌಡ ಅವರು, ಹೇಗಿದ್ದೀರಿ?
6: ನಮಸ್ತೆ ಸರ್, ಚೆನ್ನಾಗಿದ್ದೀನಿ.
5: ಓಕೆ, ಅನುಪಮ ಗೌಡ ಅವರು ಬಹಳಷ್ಟು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೀರಿ, ಹೌದಾ?
6: ಹೌದು ಸರ್.
5: ವೃತ್ತಿ ಅದೇ,
6: ಒಂದ್ ಕಡೆ ಅದೇ ವೃತ್ತಿ ಆಗೋಗಿದೆ, ನನ್ನ ಬದುಕೆ ಅದರಲ್ಲಿ ಇದೆ ಅಂತ ಹೇಳಿ.
5: ಸಮಾಜ ಸೇವೆ ಅಂತಷ್ಟ ನೆನಪಿಗೆ ಬರುವಂಥದ್ದು ರೋಡ್ ನಲ್ಲಿರುವಂತವ್ರಿಗೆ ಹೆಲ್ಪ್ ಮಾಡುವಂಥದ್ದು, ಆರೋಗ್ಯದ ವಿಚಾರದಲ್ಲಿ ಹೆಲ್ಪ್ ಮಾಡುವಂಥದ್ದು, ಮಹಿಳೆಯರ ಸಬಲೀಕರಣ ಮಾಡುವಂಥದ್ದು, ಶಿಕ್ಷಣದ ಒಂದು ಯಾವುದಾದ್ರೂ ಒಂದು ಕಾರ್ಯಕ್ರಮಗಳು ಕೆಲಸ ಮಾಡುವಂಥದ್ದು. ನೀವು ಯಾವ ಸಮಾಜ ಸೇವೆಯಲ್ಲಿ ತೊಡಗಿದ್ರಿ ಮೊದಲನೇದಾಗಿ? ಯಾಕೆ ಅಂತ ಹೇಳಿದ್ರೆ ಡೆಫಿನೇಷನ್ ಇಲ್ಲ ಸಮಾಜ ಸೇವೆಗೆ.
6: ಎಸ್ ಹೌದು ಸರ್,
5: ಸಮಾಜ ಭೂಮಿ ಇರೋದೆಲ್ಲ ಸಮಾಜನೇ ಅಲ್ವಾ? ಯಾವ ಸೇವೆ ಮಾಡೋದು, ಆಮೇಲೆ ನಾನು ಹೇಳಿದ್ರು ಪರಿಸರ ಕೆಲಸ ಮಾಡೋದು ಅಲ್ವಾ? ಆ ನಿಟ್ಟಿನಲ್ಲಿ ತಾವು ಯಾವ ರೀತಿ ಕೆಲಸ ಮಾಡ್ತಿದ್ರಿ ಮೊದಲು ನಮ್ಮೊಂದು ಕಿರು ಪರಿಚಯ ಅದು.
6: ಓಕೆ ಸರ್, ಹಾಗೆ ಹೇಳಬೇಕು ಅಂತ ಹೋದಾಗ 1991 ಸಾಕ್ಷರತಾ ಆಂದೋಲನ ಪ್ರಾರಂಭ

0: ಎಕ್ಸಾಮ್ಸ್ ಮಾಡ್ತಾರೆ.
1: 1991
0: 91 ನಾನು ಅವತ್ತು 6ನೇ ಕ್ಲಾಸಿನ ವಿದ್ಯಾರ್ಥಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತೀನಿ. ಆಗ ನಮ್ಮ ಶಾಲೆಯ ಶಿಕ್ಷಕರು ನಿಮ್ಮನೇಲಿ ಒಂದು ಪ್ರಾರಂಭ ಮಾಡಬಹುದು ಅಂದಾಗ ನಾನು ಅದಕ್ಕೆ ಅವರ ಮಾತಿಗೆ ಪ್ರೇರಣೆಗೊಂಡು ಮನೆಯಲ್ಲಿ ಮೊದಲು ಆ ಶಿಕ್ಷಣದ ಮೂಲಕನೇ ನನ್ನ ಸೇವೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸರ್. ಅವತ್ತು ಒಂದು 30 ಜನಕ್ಕೆ ಪಾಠ ಮಾಡ್ತಾ ಇದ್ವಿ, ಎಲ್ಲ ದೊಡ್ಡ ದೊಡ್ಡವರು, ನಮಗಿಂತ ದೊಡ್ಡವರು, ಅವ್ರನ್ನೆಲ್ಲ ಕೂರಿಸ್ಕೊಂಡು ಅವರಿಗೆ ಕಲಿಸೋದು ಅಷ್ಟು ಸುಲಭ ಅಲ್ಲ. ಅವರಿಗೆ ನಮ್ಮ ಅಪ್ಪನೂ ಸಪೋರ್ಟ್ ಮಾಡ್ತಾ ಇದ್ರು, ನಮ್ಮ ಅಪ್ಪ ಹೇಳೋರು ಓಕೆ ಅವ್ರಿಗೆಲ್ಲ ಒಂದೊಂದು ಲೋಟ ಕಾಫಿ ಕೊಡುವನವರು. ನಾವು ಒಂದೊಂದು ಲೋಟ ಅವರಿಗೆ ಕಾಫಿ ಟೀ ಕೊಟ್ಕೊಂಡು ಕೂರಿಸಿ ಅವರಿಗೆ ಅಕ್ಷರ ಬರ್ಸತ್ತಿತ್ತಲ್ಲ, ಆ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು, ಆ ಖುಷಿ, ಅದ್ ಅವತ್ತಿನ ಆ ಒಂದು ಸೊಗಸು ಇವತ್ತು ಸಿಗಲ್ಲ ಅಂತಾನೆ ಹೇಳ್ಬೋದು. ಅಂತಹ ಒಂದು ಸೇವೆಯಿಂದ ನನ್ನ ಮೊದಲು ಪ್ರಾರಂಭ, ನನ್ನ ಹೆಜ್ಜೆ ಅಂತ ಹೇಳ್ಬೋದು.
1: ಓಕೆ, ಶಿಕ್ಷಣದಲ್ಲೇ ತಮ್ಮ ಒಂದು ಹೆಜ್ಜೆ ಗುರುತನ ಶುರು ಮಾಡಿದ್ರಿ ಅಂತ ಆಯ್ತು ಅಲ್ವಾ, ಅದು 6ನೇ ತರಗತಿ ಹುಡುಗಿ ನೀವಾಗ.
0: ಹೌದು,
1: ಅಂದ್ರೆ ಅವಾಗ ಒಂದು ಹುಮ್ಮಸ್ಸು ಅಂತ ಹೇಳಿದಾಗ ಏನಾದ್ರೂ ಒಂದು ಮಾಡಬೇಕು. ಅವಾಗ ನಮ್ಗೆ ಯಾವುದೇ ರೀತಿಯಾದಂತಹ ರಿಸೋರ್ಸ್ ತುಂಬಾ ಕಡಿಮೆ ಇತ್ತು, ಈಗಿರುವಂತಹ ಒಂದು ಸೌಕರ್ಯಗಳು ತುಂಬಾ ಕಡಿಮೆ ಇತ್ತು ಅಲ್ವಾ, ಹಳ್ಳಿಗಳು ಹಳ್ಳಿಗಳೇ ಆಗಿದ್ದು ಅಲ್ವಾ.
0: ನಾವಿರೋ ಏರಿಯಾ ಹೆಂಗೆ ಅಂದ್ರೆ ಹಳ್ಳಿಗೆ ಹಳ್ಳಿನೂ ಅಲ್ಲ, ಸಿಟಿಗೆ ಸಿಟಿನೂ ಅಲ್ಲ, ಒಂದ್ ಕಡೆ ಹೇಳಕ್ ಮಾತ್ರ ಹಳ್ಳಿ ಅಂತ ಹೇಳ್ಬೋದು,
1: ನಗರಕ್ ನಗರನೂ ಅಲ್ಲ, ಪಟ್ಟಣಕ್ಕೆ ಪಟ್ಟಣನೂ ಅಲ್ಲ, ಹಳ್ಳಿ ಹಳ್ಳಿನೂ ಅಲ್ಲ. ಈಗ
0: ಮಂಡ್ಯದಳ್ಳಿ ಅಂತಾರಲ್ಲ,
1: ಈಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ದೂರದಲ್ಲಿದ್ರು ಕೂಡ ಅದು ಹಳ್ಳಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೂಡ ಈಗ ಪಡ್ಕೊಂಡಿದೆ. ಆ ನಿಟ್ಟಿನಲ್ಲಿ 1991 ಆ ಕೆಲಸವನ್ನು ಆರಂಭ ಮಾಡಿ. ಪ್ರೇರಣೆ ನಿಮ್ಮ ತಂದೆ ಇರ್ಬೋದು, ಹಾಗೆ ನಿಮ್ಮ ಶಿಕ್ಷಕರು ಅಲ್ವಾ. ನೀವು ಮಂಡ್ಯದ ಮೂಲ ಮಂಡ್ಯದವರೇನಾ?
0: ಇಲ್ಲ ಸರ್, ನಾನು ಮೂಲ ಮಂಡ್ಯದವಳಲ್ಲ. ನಮ್ದು ಅಪ್ಪ ಹೇಳೋ ಪ್ರಕಾರ ಮೂಲ ನಮ್ದು ಕನಕಪುರ ತಾಲೂಕು ಬೋವಳ್ಳಿ ಅಂತ ಹೇಳಿ, ಸಾತ್ನೂರ್ ಹತ್ರ ಒಂದು ಬೋವಳ್ಳಿ ಇದೆ. ನಮ್ಮ ಅಜ್ಜಿ ಊರು ಕೂಡ ಅಲ್ಲೇ ಕನಕಪುರದ ಹತ್ರ ಊಕುಂದ ಅಂತ ಹೇಳಿ ಒಂದು ಊರಿದೆ. ಒಟ್ಟಾರೆ ಮೂಲ ಕನಕಪುರದವರು. ಅಪ್ಪ ಆಕ್ಚುಲಿ ಸರ್ಕಾರಿ ನೌಕರ ಆಗಿದ್ರು, ಅವರು ಗೌರ್ಮೆಂಟ್ ಎಂಪ್ಲಾಯಿ. ಸೊ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ತಾತ ಏನೋ ಅವತ್ತು ತುಂಬಾ ಕಷ್ಟ ಅಂತ, ಈ ಕಡೆ ಮಂಡ್ಯ ಫ್ಯಾಕ್ಟ್ರಿ ಪ್ರಾರಂಭ ಆದಾಗ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಸೇರ್ಕೊಳ್ಳಕ್ಕೆ ಬಂದಿದಂತೆ. ನಮ್ಮ ತಾತ ಕೂಡ ಹಾಗೆ ಬಂದು
1: ಮಂಡ್ಯದ ನೆಲೆಸ್ತವ್ರು
0: ನೆಲೆಸ್ದಂಥವ್ರು.
1: ಓಕೆ, ಈಗ ಅದೇ ನೀವಾಗಲೂ ಕೂಡ ಹೇಳಿದಾಗೆ ಕಷ್ಟ, ಆವಾಗ ಆ ಕಷ್ಟ ಇದ್ದ ಸಂದರ್ಭದಲ್ಲೇ ನೀವು ಸಮಾಜ ಸೇವೆಯ ಕಲ್ಪನೆಯನ್ನು ಹುಟ್ಟಾಕಂಡ್ರಿ ಅಲ್ವಾ. ಆ ಒಂದು ಸಮಾಜ ಸೇವೆಯ ಕಲ್ಪನೆ ಈಗ ಬಹಳ ಹೆಮ್ಮರವಾಗಿ ಬೆಳೆದಿದೆ, ಬಹಳಷ್ಟು ಪ್ರಶಸ್ತಿಗಳು, ಬಹಳಷ್ಟು ಬೇಡಿಕೆ, ಹಾಗೆ ಬಹಳಷ್ಟು ಜನ ಗುರುತಿಸ್ತಾರೆ ಕೂಡ. ಅನುಪಮ ಗೌಡ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಬಹಳಷ್ಟು ಜನ ಗುರುತಿಸ್ತಾರೆ ಅಲ್ವಾ. ನಿಮ್ದೇ ಒಂದು NGO ಸಂಸ್ಥೆಯನ್ನು ಕೂಡ ತಕೊಂಡಿದ್ದೀರಿ, ಹೌದಾ? ಯಾವ್ದದು?
0: ಅನನ್ಯ ಹೆಲ್ತ್ ಎಜುಕೇಶನ್ ಅವೇರ್ನೆಸ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಹೇಳಿ ಸರ್.
1: ಎಷ್ಟು
0: ಶಾರ್ಟ್ ಆಗಿ ಅನನ್ಯ ಹಾರ್ಟ್ ಅಂತ ಹೇಳಿ ನಾವು ಕರಿತೀವಿ.
1: ಎಷ್ಟು ವರ್ಷ ಆಯ್ತು?
0: 21 ವರ್ಷ ಆಯ್ತು ಸರ್. ಆದ್ರೂ ಇದಕ್ಕಿಂತ ಮೊದಲು ಒಂದು ಜಾಗೃತಿ ಅಂತ ಯುವತಿ ಸಂಘ ಮಾಡ್ಕೊಂಡಿದ್ವಿ ಸರ್. ಆ ಜಾಗೃತಿ ಯುವತಿ ಸಂಘದ ಮೂಲಕ ಅತಿ ಹೆಚ್ಚು ಕಾರ್ಯಕ್ರಮಗಳು. ಮತ್ತೆ ಆ ಜಾಗೃತಿ ಯುವತಿ ಸಂಘದಲ್ಲಿ ಏನಂತಂದ್ರೆ ಬಿಲೋ 18 ಇಯರ್ಸ್ ಇರುವಂತವ್ರು ನಾವೆಲ್ಲ ಒಂದು ಗುಂಪು ಕಟ್ಕೊಂಡು ಅದು ಜಾಗೃತಿ ಯುವತಿ ಸಂಘ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಆ ಜಾಗೃತಿ ಯುವತಿ ಸಂಘದ ಮೂಲಕ ಹಲವಾರು ಕಾರ್ಯಕ್ರಮಗಳು, ತುಂಬಾ ಅರ್ಥಪೂರ್ಣವಾದಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬಂದಿದ್ವಿ. 2000 ಅದನ್ನ ಪ್ರಾರಂಭ ಮಾಡಿದ್ದು ಜಾಗೃತಿ ಯುವತಿ ಸಂಘ ಅನ್ನ, ಅಂದ್ರೆ ನನ್ನ ಡಿಗ್ರಿಯ ನಂತರದಲ್ಲೇ ಅದನ್ನ ಮೊದಲು ಪ್ರಾರಂಭ ಮಾಡಿದ್ದು. ಆ ಜಾಗೃತಿ ಯುವತಿ ಸಂಘದ ಮೂಲಕನೇ ಹಲವಾರು ಕಾರ್ಯಕ್ರಮಗಳನ್ನ ಪ್ರತಿ ಹಳ್ಳಿಗೂ ತಲುಪೋ ನಿಟ್ಟಲ್ಲಿ ಯಥೇಚ್ಛವಾದಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಆರೋಗ್ಯ ಶಿಬಿರಗಳನ್ನ ಆಯೋಜನೆ ಮಾಡುವಂತದಿರ್ಬೋದು, ಅದರಲ್ಲಿ ಮುಖ್ಯವಾಗಿ ಐ ಕ್ಯಾಂಪ್ಸ್ಗಳನ್ನ ತುಂಬಾ ಜೋರಾಗಿ ಪ್ರತಿ ಹಳ್ಳಿಗೂ ಹೋಗಿ ಮಾಡ್ತಾ ಇದ್ವಿ. ಅವತ್ತು ನಿಮ್ಗೆಲ್ಲ ಐ ಕ್ಯಾಂಪ್ ಅಂತಂದ್ರೆ ಗೊತ್ತಿರ್ಬೋದು ಅನ್ಸುತ್ತೆ ಸರ್, ಒಂದು ಕ್ಯಾಂಪ್ ಮಾಡ್ಬೇಕು ಅಂದ್ರೆ 7 ಅದೇ ಊರಲ್ಲಿ ಸೆಟ್ಲ್ ಆಗ್ಬೇಕಿತ್ತು. ಅದೇ ಊರಲ್ಲಿ ಇದ್ಕೊಂಡು ಅವರಿಗೆ ಊಟ ತಿಂಡಿ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ಮಾಡಿಕೊಟ್ಟು ನಾವು ಐ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಸ್ವಲ್ಪ ಬದಲಾಗಿದೆ. ಇವತ್ತು ಹೆಂಗೆ ಐ ಕ್ಯಾಂಪ್ ಅಂದ್ರೆ ಬರ್ತಾರೆ, ಸ್ಕ್ರೀನಿಂಗ್ ಮಾಡ್ಕೊಳ್ತಾರೆ, ಪೇಷಂಟ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ನಾಳೆ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ. ಇವತ್ತು ಎಷ್ಟು ಬೇಕಾದ್ರೂ ಕ್ಯಾಂಪ್ಗಳು ಮಾಡ್ಬೋದು. ಆದ್ರೆ ಅವತ್ತು ನಾವು ಮಾಡ್ತಾ ಇದ್ದ ಐ ಕ್ಯಾಂಪ್ಗಳು ಹೇಗೆ ಅಂದ್ರೆ 7 ಅವ್ರನ್ನ ನಮ್ಮ ಹತ್ರ ಇಟ್ಕೊಂಡು ಅವ್ರ ಜೊತೆಗೆ ಒಬ್ರು ನೋಡ್ಕೊಳಕ್ ಬರ್ತಾ ಇದ್ರು, ಒಬ್ರು ಬರೋರು ಇಲ್ಲ ಅಂದ್ರೆ ಇಬ್ರು ಬರ್ತಾ ಇದ್ರು. ಅವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ಕೂಡ ಮಾಡಿಕೊಂಡು ಕ್ಯಾಂಪ್ಗಳನ್ನ ಮಾಡುವಂತ ಸಂದರ್ಭ ಜಾಸ್ತಿ ಇತ್ತು.
1: ಈಗ ಅನುಪಮ ಗೌಡ ಅವರು ಎಜುಕೇಶನ್ ಏನ್ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ, ಅದ್ರ ಬಗ್ಗೆ ಮಾಹಿತಿ ಇದೆಯಾ?
0: ಹಾ ಸರ್, ಫಸ್ಟ್ ಪ್ರಾಥಮಿಕ ಶಿಕ್ಷಣದಿಂದ ಡಿಗ್ರಿ ತನಕ ನಾನು ಮಂಡ್ಯದಲ್ಲೇ ಮಾಡಿದ್ದು. ಪ್ರಾಥಮಿಕ ಶಿಕ್ಷಣವನ್ನ ನಾನು ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದ್ದು. ಆ ನಂತರದಲ್ಲಿ ಲಕ್ಷ್ಮೀ ಜನಧನ ಪ್ರೌಢಶಾಲೆಯಲ್ಲಿ ಶಿಕ್ಷಣವನ್ನ ಮಾಡಿದ್ದು. ಆ ನಂತರದಲ್ಲಿ ಮಂಡ್ಯ ವುಮೆನ್ಸ್ ಕಾಲೇಜಲ್ಲಿ PUC ಇಂದ ಅಪ್ ಟು ಡಿಗ್ರಿ. ಆ ನಂತರದಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡ್ಬೇಕಾದ್ರೆ MSc ಇನ್ ಮೈಕ್ರೋಬಯಾಲಜಿ ಮಾಡುವಾಗ ನಾನು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಮಾಡಿದಂಥದ್ದು. ಆ ನಂತರ ಸ್ವಲ್ಪ ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಎಲ್ಲರೂ MSW ಅಂತ, ಮಾಸ್ಟರ್ ಆಫ್ ಸೋಶಿಯಲ್ ವರ್ಕ್ ಅಂತ.

0: ಏನು ತಗೊಳ್ಳದೆ ಸೋಷಿಯಲ್ ವರ್ಕ್ ಮಾಡ್ತಾ ಇದೀವಿ, ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಇದೆ ತಿಳ್ಕೋಬೇಕಲ್ಲ ಅಂತ ಹೇಳಿ ಅವತ್ತು ತಮಿಳ್ನಾಡು ಓಪನ್ ಯೂನಿವರ್ಸಿಟಿಯಲ್ಲಿ MSW ಮಾಡ್ಕೊಂಡೆ. ಆ ನಂತರದಲ್ಲಿ BPET ಕೂಡ ಮಾಡ್ಕೊಂಡೆ. ನಾನು ಮೂಲತಃ ನಿಮ್ಗೆ ಆಗ್ಲೇ ಹೇಳಿದಾಗಿ ನಾನು ಕ್ರೀಡಾಪಟು ಆದ್ರಿಂದ ಇರ್ಲಿ ಒಂದು ಸೈಡ್ ಅಲ್ಲಿ ಅನ್ನೋ ತರದಲ್ಲಿ BPET ಕೂಡ ಮಾಡಿದೆ. BPET ನ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಮಾಡ್ಕೊಂಡಿತ್ತು. ಆ ನಂತರದಲ್ಲಿ ಮಾಸ್ಟರ್ ಆಫ್ ಸೋಷಿಯಾಲಜಿ ಕೂಡ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ನನಗೆ ಬರವಣಿಗೆ ಹೆಚ್ಚು, ಅಲ್ಲೆಲ್ಲ ಪತ್ರಿಕೆಗಳಿಗೆ ನಾನು ಕೂಡ ನನ್ನ ಕಾರ್ಯಕ್ರಮದ ಇರ್ಬೋದು, ಬೇರೆಯವ್ರ ಯಾರ್ದಾದ್ರು ಕಾರ್ಯಕ್ರಮದಿದ್ರೆ ಅವ್ರು ಹೇಳಿದ್ರೆ ಅದನ್ನ ರಿಪೋರ್ಟಿಂಗ್ ಎಲ್ಲ ನಾನೇ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಒಂದು ಡಿಗ್ರಿ ತಗೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಮುಗಿಸ್ಕೊಂಡಿದ್ದೀನಿ. ಜರ್ನಲಿಸಂ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಮುಗಿಸ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಏನಂತಂದ್ರೆ ನಂದು ಇಲ್ಲೇ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ BOPTO ಮಾಡ್ಕೊಂಡೆ. ಬ್ಯಾಚುಲರ್ ಆಫ್ ಆಪ್ತಮಾಲಜಿ ಅಂತ ಹೇಳಿ. ಆ ನಂತರದಲ್ಲಿ ಇನ್ನೊಂದು ಕೆಲವು ಕೋರ್ಸ್ಗಳು ನಂದು ಹಿಂಗಾಯ್ತು ಅಂದ್ರೆ ನನಗೆ ಇದಿಲ್ದೇನೆ ಸೇರ್ಕೊಳ್ಳೋ ತರ ಬಂತು. ನನಗೆ ಇಬ್ಬರು ಅಕ್ಕಂದ್ರು, ಒಬ್ಳು ತಂಗಿ, ಒಬ್ಬ ತಮ್ಮ ಇದ್ದಾನೆ. ಅಕ್ಕನಿಗೆ ಓದಿಸ್ಬೇಕು ಅಂತ ಅಂದಾಗ ಅವರು ನಾನು ಒಬ್ಬಳೇ ಹೋಗಲ್ಲ, ನನಗೆ ಜೊತೆಗೆ ಬೇಕು ಅಂದಾಗ ಜೊತೆ ಜೊತೆಗೆ ಅಂತ ಒಂದೊಂದು ಕೋರ್ಸ್ ಸೇರ್ಕೊಂಡು.
1: ಅಲ್ಲ ಈಗ ಅನುಪಮ ಗೌಡ ಅವರು ನೀವು ಜೊತೆ ಜೊತೆ ಅಂತ ಹೇಳಿದಾಗ ಒಂದು ಒಂದು ಒಂದು ಸೇರಿಸ್ತಾನೆ ಇದ್ದೀರಿ ಅಂದ್ರೆ ಅಷ್ಟು ನಿಮಗೆ ಓದುವ ಒಂದು ತವಕ ತಿಳ್ಕೊಳ್ಳುವಂತ ಒಂದು ಏನು ತುಡಿತಾ ಇತ್ತಲ್ಲ, ಅದಕ್ಕಾಗಿ ಬಹಳಷ್ಟು ಎಜುಕೇಷನ್ಗಳನ್ನ ಮಾಡ್ಕೊಂಡಿದ್ದೀರಿ, ಬಹಳ ಡಿಗ್ರಿಗಳನ್ನ ತಗೊಂಡಿದ್ದೀರಿ. ಇಷ್ಟೆಲ್ಲ ಡಿಗ್ರಿಗಳನ್ನ ತಗೊಂಡ ಮೇಲೆ ಆದರೂ ಕೂಡ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗಿ ಎಲ್ಲಾರು ಒಂದು ಸೆಟ್ಲ್ ಆಗಬೇಕು ಅಂತ ಅನಿಸ್ತಿಲ್ವಾ ನಿಮಗೆ?
0: ಇಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಅನಿಸ್ತು ಕೂಡ. 2004 ಅಲ್ಲಿ ನಾನು SI ಎಕ್ಸಾಮ್ ಬರೆದಿದ್ದು ನಿಜ, ಪಾಸ್ ಆಗಿದ್ದು ನಿಜ, ಆದ್ರೆ ಕೆಲವು
1: ಕಾರಣಾಂತರಗಳಿಂದ ಸಿಗಲಿಲ್ಲ,
0: ನಾನು ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬೋದು ಅಷ್ಟೇ.
1: ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ, ಈ ಕಡೆ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ? ಸಮಾಜ ಸೇವೆಯಲ್ಲಿ ಗುರುತಿಸ್ಲಿಕ್ಕೆ ಅವಕಾಶಗಳಾಯ್ತು ಜಾಸ್ತಿ ಹೆಚ್ಚು ಅಲ್ವಾ? ಇಲ್ಲ ಅಂತಂದಿದ್ರೆ ನೀವು ಬೇರೆ ಫೀಲ್ಡ್ಗೆ ಹೋಗ್ಬಿಡ್ತಿದ್ರು ಏನು?
0: ಒಂದ್ ಕಲ್ಕೊಂಡ್ರೆ ಒಂದ್ ಸಿಗುತ್ತೆ ಅನ್ನೋದಕ್ಕೆ ಇದು ನಿದರ್ಶನ.
1: ಸ್ಯಾಟಿಸ್ಫೈ ಇದ್ದೀರಾ?
0: ಓಕೆ, ಐ ಆಮ್ ಸ್ಯಾಟಿಸ್ಫೈ. ಆಕ್ಚುಲಿ ಒಂದೊಂದ್ ಸಲ ಅನ್ಸುತ್ತೆ, ಒಂದೊಂದ್ ಸಲ ಒಮ್ಮೆ ಯಾವಾಗ್ಲಾದ್ರೂ ಒಬ್ಳೆ ಕೂತ್ಕೊಂಡಾಗ ಕೆಲವು ವ್ಯಕ್ತಿಗಳನ್ನ ನೋಡಿದಾಗ ನಾನು ಇವತ್ತು ಒಂದು ಡಿಪಾರ್ಟ್ಮೆಂಟ್ ಅಲ್ಲೇ ಹೋಗಿದ್ರೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಿದ್ನೇನೋ ಅಂತ ಆ ಕ್ಷಣ ಅನ್ಸುತ್ತೆ ಅಷ್ಟೇ. ಆಮೇಲೆ ಪುನಃ ಅನ್ಸುತ್ತೆ ಇಲ್ಲ, ಓಕೆ, ಐ ಆಮ್ ವೆರಿ ಹ್ಯಾಪಿ, ನಾನು ತುಂಬಾ ಚೆನ್ನಾಗಿದ್ದೀನಿ, ಇಲ್ಲೇ ನನ್ನ ಬದುಕು ಕೂಡ ಚೆನ್ನಾಗಿದೆ. ಇವತ್ತು ಸರ್ಕಾರಿ ನೌಕರಿ ಆಗಿದ್ರೆ ಒಬ್ರು ಮುಂದೆ ನನ್ನ ಕೈ ಕಟ್ಕೊಂಡು ಒಂದ್ ಕಡೆ ಕೂತ್ಕೋಬೇಕಾಗಿತ್ತೆ ಏನೋ, ಆದ್ರೆ ಎಲ್ಲರೂ ಕೂಡ ನನ್ನನ್ನು ಗೌರವಿಸ್ತಾರೆ, ಪ್ರತಿಯೊಬ್ಬರು ಕೂಡ ಅನುಪಮ ಅಂದ್ರೆ ಬೇಕು ಅನ್ನೋ ನಿಟ್ಟಲ್ಲಿ ಇದ್ದೀನಿ. ಸೊ ಹಾಗಾಗಿ ಆ ಗೌರವ ಈಗಲೂ ಸಿಗ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅದು ಬೇಕಿತ್ತೇನೋ ಅಂತ ಅನಿಸ್ತಾ ಇಲ್ಲ.
1: ಅಲ್ಲ, ನೀವು ಆ ಕಡೆ ಹೋಗಿದ್ದರೆ ಬಹಳಷ್ಟು ಪ್ರಶಸ್ತಿಗಳನ್ನ ತಗೊಳಕ್ ಸಾಧ್ಯ ಆಗ್ತಿರ್ಲಿ ಒಂದ್ ಕಾಣುತ್ತೆ, ಯಾಕೆಂದ್ರೆ ರಾಷ್ಟ್ರ ಮಟ್ಟದ ಹಾಗೆ ರಾಜ್ಯ ಮಟ್ಟದ ಬಹಳಷ್ಟು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದೀರಿ ಅಲ್ವಾ? ಆ ನಿಟ್ಟಿನಲ್ಲಿ ಏನ್ ಹೇಳ್ತೀರಿ, ಯಾವ್ಯಾವ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದೀರಿ, ರಾಜ್ಯ ಪ್ರಶಸ್ತಿಗಳು ತಗೊಂಡಿದ್ದೀರಿ ಅಂತ?
0: ರಾಷ್ಟ್ರ ಪ್ರಶಸ್ತಿ ಅಂದ್ರೆ ಭಾರತ ಸರ್ಕಾರದಿಂದ ಯೂತ್ ಮೂಮೆಂಟ್ ಅಲ್ಲಿ ನಾನು ಮಾಡಿದಂತಹ ಕೆಲಸವನ್ನ ಕನ್ಸಿಡರ್ ಮಾಡಿ 2005 ರಾಷ್ಟ್ರ ಯುವ ಪ್ರಶಸ್ತಿ ಅಂತ ಹೇಳಿಕೊಟ್ಟು ಅಂದಿನ APJ ಕಲಾಂ ಅವರು ಆ ಕಾರ್ಯಕ್ರಮದಲ್ಲಿ ಇದ್ರು. ಅದು ನನಗೆ ಬಹಳ ಹೆಮ್ಮೆ ಅಂತ ಹೇಳ್ಬೋದು. ಜೊತೆಗೆ ಆ ಮೂಮೆಂಟ್ ಅಲ್ಲಿ ನಾನು ಏನು ರಾಷ್ಟ್ರ ಯುವ ಪ್ರಶಸ್ತಿ ಪಡ್ಕೊಂಡಾಗ ರಾಜ್ಯದಿಂದ ನನ್ನೊಬ್ಬಳೇ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿದ್ದು, ಮತ್ತೆ ಜೊತೆಗೆ ಕಡಿಮೆ ವಯಸ್ಸಲ್ಲಿ ನನ್ಗೆ ಸಿಕ್ಕಿದಂತ ಪ್ರಶಸ್ತಿ ಅಂತ ಹೇಳ್ಬೋದು. ನನಗೆ 21-22 ವಯಸ್ಸು, ಆ ಮೂಮೆಂಟ್ ಅಲ್ಲಿ ನನಗೆ ಆ ಪ್ರಶಸ್ತಿ ಬಂದಿದ್ದು ನನಗೆ ಒಂಥರ ಮರೆಯಕ್ಕಾಗದೇ ಇರುವಂತ ಒಂದು
1: ಖುಷಿ
0: ಅಂತ ಹೇಳ್ಬೋದು. ಆ ನಂತರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೂಡ ರಾಜ್ಯ ಸರ್ಕಾರದಿಂದ ಬಂದಿದೆ. ಹಾಗೆ ರಾಜ್ಯ ಮಟ್ಟದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಒಂದು ರಾಜ್ಯ ಯುವ ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಕೊಡುತ್ತೆ. ಇವೆಲ್ಲವನ್ನ ನೋಡಿದಾಗ ನನ್ನ ಇವೆಲ್ಲ ಸೇವೆಗೆ ಒಂದೆಲ್ಲೋ ಮೂಲವಾಗಿ ಕೆಲವು ಅವಕಾಶಗಳು ಕೂಡ ಬಂದಿದೆ. ನಾನು ಇಂಡೋ ಶ್ರೀಲಂಕಾ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಕೂಡ ಇಂಡಿಯಾದಿಂದ ಆಯ್ಕೆ ಆದಂತ ಒಬ್ಬ ಯುವತಿ ಅಂತ ಹೇಳ್ಬೋದು. ಅಂದಿನ ಯುವತಿಯಾಗಿ ಆ ಒಂದು ಇಂಡೋ ಶ್ರೀಲಂಕಾ ಯುವ ವಿನಿಮಯ ಕಾರ್ಯಕ್ರಮಕ್ಕೂ ಕೂಡ ಹೋಗಿ ಬಂದಿದ್ದೆ. ಈ ಎಲ್ಲ ಅವಕಾಶಗಳು ಮೋಸ್ಟ್ಲಿ ನನ್ನ ಈ ಅವಕಾಶದಿಂದ ವಂಚಿತ ಮಾಡ್ತೋ ಅಂತ
1: ಆ ಡೆಸ್ಟಿನಿ ಅನ್ನೋ ಒಂದು ಇರುತ್ತೆ. ನಾವು ಅನ್ಕೊಂಡಿದ್ದೆ ಬೇರೆ, ನಾವು ಹೋಗಿದ್ದೆ ಬೇರೆ ಅನ್ನೋದು.
0: ಹೌದು, ಆದ್ರೆ ಅದು 100% ಅಂತ ಅನ್ಸುತ್ತೆ. ನಾನು ಆಗ್ಲೇ ಹೇಳಿದೆ, ಅಪ್ ಟು 10th ತನಕ ನಾನು ನ್ಯಾಷನಲ್ ವಾಲಿಬಾಲ್ ಮತ್ತೆ ಅಥ್ಲೆಟ್ ಪ್ಲೇಯರ್, ನ್ಯಾಷನಲ್ ಅಥ್ಲೆಟ್ ಕ್ರಾಸ್ ಕಂಟ್ರಿ ಕೂಡ ಹೋಗಿದಂತವಳು. ನಾನು ಇದೇ ಲೈನಲ್ಲಿ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ. ಅದೇಗೋ ಕಡೆ ಬಂದೆ ಕಾಲೇಜು ಎನ್ ಎಸ್ ಎಸ್ ಒಂದ್ ಕಡೆ ನನಗೆ ಪ್ರೇರಣೆ ಅಂತ ಹೇಳ್ಬೋದು.
1: ಅಂದ್ರೆ ಕಾಲೇಜ್ ಲೆವೆಲ್ ಕೂಡ ಎನ್ ಎಸ್ ಎಸ್ ಎಲ್ಲ ಮಾಡ್ತಾ ಇದ್ರಿ, ಕಲ್ಚರಲ್ ಆಕ್ಟಿವಿಟೀಸ್ ಭಾಗವಹಿಸ್ತಾ ಇದ್ರಿ, ಹಾಗೆ ಕ್ರೀಡೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ರಿ. ಓಕೆ, ಈಗ ನಿಮ್ಗೆ ರಾಷ್ಟ್ರ ಪ್ರಶಸ್ತಿಗಳೇನು ಸಿಕ್ಕಿದಾವ, ಯಾವ ಒಂದು ಸೇವೆಗಾಗಿ ಸಿಕ್ಕಿದ್ದು? ಅಂದ್ರೆ
0: ಎಲ್ಲ ಸಮಾಜ ಸೇವೆಗಾಗಿನೇ ಸಿಕ್ಕಂತದ್ದು. ಸೋಷಿಯಲ್ ಸರ್ವಿಸ್ ಅಲ್ಲೇ ಯೂತ್ ಮೂವ್ಮೆಂಟ್ ಅಲ್ಲಿ ಯುವ ಜನರನ್ನ ಪ್ರೇರೇಪಣೆ ಮಾಡುವಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಯುವ ಜನತೆಗಾಗಿ ದುಡಿದಿದ್ದಕ್ಕೆ ಅದು ರಾಷ್ಟ್ರ ಯುವ ಪ್ರಶಸ್ತಿ ಕೊಟ್ಟಂತದ್ದು. ಆ ನಂತರ ನಾವು ಮಹಿಳಾ ಅಭಿವೃದ್ಧಿ ಕ್ಷೇತ್ರದಲ್ಲೂ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಆಗ 2015 ನನಗೆ ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ಸಿಕ್ತು. ಆ ನಂತರ ಬಾಂಬೆ ಯೂನಿವರ್ಸಿಟಿಯಿಂದ ಕೂಡ ಒಂದು ಪ್ರಶಸ್ತಿ ನನಗೆ ಸಿಕ್ಕಿದೆ. ಹೀಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿದವೆ. ನಿನ್ನೆ ಕೂಡ ಒಂದು ಕರುನಾಡ ಸಾಧಕರು ಅಂತ ಹೇಳಿ ನಿನ್ನೆ ಕೂಡ ಗೌರವ, ಅಂದ್ರೆ ಪ್ರತಿ ತಿಂಗಳಲ್ಲಿ 2 ಯಾರಾದ್ರೂ ಈ ತರ ಗೌರವಿಸ್ತಾ ಇರ್ತಾರೆ, ಗುರುತಿಸ್ತಾ ಇರ್ತಾರೆ. ಆದ್ರೆ ನಾನೇನ್ ಪ್ರಶಸ್ತಿಯ ಬೆನ್ನಟ್ಟಿ ಹೋದವಳಂತವಳಲ್ಲ. 2005 ನಾವು ಆ ಸಾಧನೆ ನನ್ನ ಕಡೆಯಿಂದ ಆಗಿದೆ ಅಂತ ಅಂದಾಗ ನಾವು ಅದ್ರ ಹಿಂದಿನ ನಮ್ಮ ಶ್ರಮನು ಕೂಡ ಅಲ್ಲಿದೆ ಅಂತ ಹೇಳ್ಬೋದು.
1: ಖಂಡಿತವಾಗ್ಲೂ, ಯಾಕೆಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಶ್ರದ್ಧೆ ಖಂಡಿತ ಇರ್ಬೇಕಾಗುತ್ತೆ. ನಾವ್ ಏನ್ ಮಾಡ್ತೀವಿ ಫೋಕಸ್ ಆಗಿ ಇಟ್ಕೊಂಡು ಗೋಲ್ ಇಟ್ಕೊಂಡೇ ಮಾಡಿದಾಗ ಸರಿ ಆಗುತ್ತೆ. ಇಲ್ಲಾಂದ್ರೆ ನಾವೇನೋ ಮಾಡ್ತಾ ಇದ್ವಿ ಅಂತಂದಾಗ ಅದು ಯಾರು ಮುಟ್ಟಬೇಕು ಮುಟ್ಟಲ್ಲ.
0: ಹೌದೌದು,
1: ಆ ಒಂದು ಕೆಲಸ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಆ ಸಾಧ್ಯ ಆಗ್ಬೇಕು ಅಂತ ಹೇಳಿದಾಗ್ಲೂ ಕೂಡ ನಮ್ಗೆ ಒಂದು ಟೀಮ್ ಬಹಳ ಮುಖ್ಯ ಆಗುತ್ತೆ. ಆ ಟೀಮ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ. ಯಾಕೆಂದ್ರೆ ಈ ಸಮಾಜ ಸೇವೆ ಅನ್ನುವಂಥದ್ದು ಎಲ್ರ ಕೈಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಅದಕ್ಕಾಗಿ ಡೆಡಿಕೇಶನ್ ಇರಬೇಕಾಗುತ್ತೆ, ಅದಕ್ಕಾಗಿ ಪಣವನ್ನ ತೊಟ್ಟಿರ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀರಿ. ಓಕೆ,
0: ಇದೇ ಈ ಸಂದರ್ಭಕ್ಕೆ ಒಂದು ಸ್ಟೋರಿ ಹೇಳ್ಬೇಕಂತ ಅಂದ್ರೆ 2001 ನಾನು ನೆಹರು ಯುವಕ ಕೇಂದ್ರದಲ್ಲಿ ಒಂದು ವಾಲಂಟಿಯರ್ ಆಗಿ ತಗೊಳ್ತಾ ಇದ್ರು.
1: ಓಕೆ,
0: ಅಲ್ಲಿ ನಮ್ಗೆ ಏನಂದ್ರೆ 700 ಸ್ಟೈಫಂಡ್ ಕೊಡ್ತಾ ಇದ್ರು. ನಮ್ ಖರ್ಚಿಗಾಗತ್ತೆ ಅಂತ ಇಲ್ಲಿ ನನ್ನ ಕಾಲೇಜ್ ಓದ್ಕೊಂಡು ಇಲ್ಲಿ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಈ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಮಾಡ್ತಾ ಎನ್ ವೈ ಕೆಲ್ಲಿ ಅಲ್ಲಿ ಒಂದು ನಮಗೆ ಬೇಸಾಯಿತು ಅಂತ ಹೇಳ್ಬೋದು. ಈ ಕಡೆ ಎನ್ ವೈ ಕೆ ಕೆಲಸ, ಈ ಕಡೆ ಎನ್ ಎಸ್ ಎಸ್ ಅಲ್ಲಿ ಕೆಲಸ. ಎನ್ ಎಸ್ ಎಸ್ ಅಲ್ಲಿ ನಾನು ಅಪ್ ಟು ನ್ಯಾಷನಲ್ ಲೆವೆಲ್ ತನಕ ಕ್ಯಾಂಪ್ಗಳನ್ನ ಅಟೆಂಡ್ ಮಾಡ್ತಾ ಬಂದೆ. ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಇರ್ಬೋದು, ಸ್ಟೇಟ್ ಲೆವೆಲ್ ಕ್ಯಾಂಪ್, ಅವತ್ತೆಲ್ಲ ಒಂಥರ ಅಂದ್ರೆ ಸೆಲೆಕ್ಟ್ ಮಾಡ್ಲಿಕ್ಕೆ ಕಷ್ಟ ಇರುವಂತ ಸಂದರ್ಭದಲ್ಲಿ ಎಲ್ಲದರಲ್ಲೂ ಆಯ್ಕೆ ಆಗಿ ಬೇರೆ ಬೇರೆ ಕ್ಯಾಂಪ್ಗಳನ್ನ ಅಟೆಂಡ್ ಮಾಡೋ ಅವಕಾಶಗಳು ಸಿಕ್ತು. ಅಲ್ಲಿ ಹೋದಾಗ ಅಲ್ಲಿಯ ಒಂದು ವಾತಾವರಣದ ಜೊತೆಗೆ ಅಲ್ಲಿಯ ಒಂದು ಕಲ್ಚರ್ ಮತ್ತೆ ಅಲ್ಲಿಯ ಕಾರ್ಯಕ್ರಮಗಳನ್ನ ಪರಿಚಯ ಕೂಡ ನಮ್ಗೆ ಆದಂತದ್ದು. ಇದೆಲ್ಲವನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮ ಅಂದಿನ DC ಆಗಿದ್ದಂತವ್ರು ಎಲ್ ಕೆ ಅತೀಕ್ ಅಂತ ಹೇಳಿ, ಮಂಡ್ಯದಲ್ಲಿ ಎಲ್ ಕೆ ಅತೀಕ್ ಅವರು ನಮ್ ಕೆಲಸ ನೋಡ್ತಾ ಇದ್ರು. ಆ ಮೂಮೆಂಟ್ ಅಲ್ಲಿ ಏನಾಗಿದೆ, ಅವ್ರಿಗೆ ಯಾವತ್ತೋ ಒಂದ್ಸಲ ಒಂದು ಫೈಲ್ ಅವ್ರಿಗೆ ಎನ್ ವೈ ಕೆ ಮತ್ತೆ ಯೂತ್ ಸರ್ವಿಸ್ ಇಂದಾನೆ ಸ್ಟೇಟ್ ಅವಾರ್ಡ್ ಇರ್ಬೋದು ನ್ಯಾಷನಲ್ ಅವಾರ್ಡ್ಗೆ ಫೈಲ್ ನ ರೆಕಮೆಂಡ್ ಮಾಡೋದು. ಆಗ ಫೈಲ್ ರೆಕಮೆಂಡ್ ಮಾಡ್ಬೇಕಾದ್ರೆ ಅವರು ಒಂದ್ಸಲ ಮಾತಾಡಿದ್ದಾರೆ, ಆ ಹುಡುಗಿ ನಮ್ಮನ್ನ ಎಲ್ಲ ಕಾರ್ಯಕ್ರಮಕ್ಕೆ ಕರೀತಾಳಲ್ಲ ಅನುಪಮ, ಅವ್ರನ್ನ ಅನುನ ಯಾಕೆ ನಾವು ರೆಕಮೆಂಡ್ ಮಾಡಬಾರ್ದು ಇದಕ್ಕೆ ಅಂತಾಳೆ. ಒಂದ್ ಕಡೆ ನಾ ಇದು ಪ್ರಶಸ್ತಿಯ ಪರಿಚಯನೇ ಇಲ್ಲದೆ ಅದ ಮೂಮೆಂಟ್ ಅಲ್ಲಿ ನನಗೆ ಈ ತರ ಇದೆ ಅಪ್ಲಿಕೇಶನ್ ಹಾಕುವಂತ ಮಾರ್ಗದರ್ಶನ ಕೊಟ್ಟವರು ಅಂತಾನೆ ಹೇಳ್ಬೋದು ಅವ್ರನ್ನ. ಅದೇ ಹಿಂಗಿದ್ದು ಈ ಲೈನ್ ಕರ್ಕ ಬಂತು ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಪ್ರಶಸ್ತಿಯಿಂದ ಹೋಗ್ತಿರ್ಲಿಲ್ವನೋ, ಮತ್ತೆ ಇದ್ರ ಬಗ್ಗೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಾವು ಏನಿದ್ರು ನಮ್ದು ಏನಂದ್ರೆ ಕೆಲಸ ಮಾಡ್ಬೇಕು ಅಂತ ಅನ್ನೋ ಮೂಮೆಂಟ್ ಅಲ್ಲೇ ಓಡಾಡ್ತಾ ಇದ್ದ ಸಂದರ್ಭ ಅಂತ ಹೇಳಿ.
1: ಈಗ ಬಹಳಷ್ಟು ನೀವು ಪ್ರಶಸ್ತಿಗಳ ಬಗ್ಗೆ ನಾವು ಮಾತಾಡಿದ್ವಿ, ಹಾಗೆ ಕೂಡ ಏಷ್ಯಾ ಬುಕ್ ಆಫ್ ರೆಕಾರ್ಡು, ಕರ್ನಾಟಕ ಬುಕ್ ಆಫ್ ರೆಕಾರ್ಡು, ಹಾಗೆ ನೋಬಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡು, ಈ ತರ ಎಲ್ಲ ಬುಕ್ ಆಫ್ ರೆಕಾರ್ಡ್ಗಳಲ್ಲೂ ಕೂಡ ತಮ್ಮ ಹೆಸರುಗಳನ್ನ ಮುಚ್ಕೊಂಡಿದ್ದೀರಿ ಅಲ್ವಾ? ಅದು ಯಾವ್ಯಾವ ಕಾರಣಕ್ಕೆ ಆಗಿದೆ ಅದು?
0: ಏಷ್ಯಾ ಬುಕ್ ಆಫ್ ರೆಕಾರ್ಡೇ ನಾನು ಫಸ್ಟ್ ತಗೊಂಡಿದ್ದು, ಆಮೇಲೆ ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಅಲ್ಲಿ ಜಾಯ್ನ್ ಆಗಿದ್ದು. ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಅಲ್ಲಿ ಏನಂತಂದ್ರೆ 780 ಉದ್ದದ ಒಂದು ಫ್ಲಾಗ್, ನಮ್ಮ ಭಾರತದ ಫ್ಲಾಗ್ ಏನಿದೆ ಅದರದ್ದು ಒಂದು ಜಾಥಾ ಕಾರ್ಯಕ್ರಮವನ್ನ ಮಾಡಿದ್ವಿ ಬೆಂಗಳೂರಿನಲ್ಲಿ ಮಾಡಿದ್ವಿ ಆ ಜಾಥಾನ. ಅದು ಬಹಳ ಅರ್ಥಪೂರ್ಣವಾಗಾಯ್ತು ಮತ್ತೆ ತುಂಬಾ ಚೆನ್ನಾಗಾಯ್ತು. 780 ಉದ್ದದ್ದು ಅಂತ ಅಂದ್ರೆ ಅಷ್ಟು ಅದು ಸಾಮಾನ್ಯ ಏನಲ್ಲ. ಇದಕ್ಕೆ ಆಕ್ಚುಲಿ ನಾವು ಯಾರು ಅಪ್ಲೈಯೇ ಮಾಡ್ಲಿಲ್ಲ, ಅದನ್ನ ನಾವು ಮಾಡ್ತಾ ಇದ್ದಂತಹ ಕೆಲಸವನ್ನ ನೋಡಿದಂತವ್ರು ಅದನ್ನ ಅವರೇ ರೆಕಮೆಂಡ್ ಮಾಡಿ ಇದು ನಮ್ಗೆ ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಆಗೋ ತರದಲ್ಲಿ ಮಾಡಿಕೊಟ್ಟಿದ್ದು ಒಂದು. ಜೊತೆಗೆ ಇನ್ನೊಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಂತ ಅಂದ್ರೆ ಒನ್ ನೇಷನ್ ಒನ್ ಡೇ ಒನ್ ಬ್ಲಡ್ ಅಂತ ಹೇಳಿ, ಅಂದ್ರೆ ಬ್ಲಡ್ ಟೆಸ್ಟ್ ಗಳನ್ನ ಹೃದಯ ವಿಶ್ವ ಹೃದಯ ದಿನವನ್ನ 28 ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ವಿ. ಆ ವರ್ಷ ಏನಂತ ಅಂದ್ರೆ ಒಂದು ಹೃದಯವನ್ನ ಕಾಪಾಡ್ಕೋಬೇಕು ಅಂತ ಅಂದ್ರೆ ಮನುಷ್ಯನ ಸಕ್ಕರೆ ಪ್ರಮಾಣ ಏನ್ ಹೇಳ್ತೀವಿ ಶುಗರ್ ಲೆವೆಲ್ ಕರೆಕ್ಟ್ ಇರ್ಬೇಕಾಗುತ್ತೆ. ಹಾಗಾಗಿ ಎರಡಕ್ಕೂ ಸಂಬಂಧ ಇದೆ. ಈ ಸಕ್ಕರೆ ಪ್ರಮಾಣದ ಪರೀಕ್ಷೆನ ಮಾಡಬೇಕು ಅಂತ ಹೇಳಿ ಒಂದು ಗಂಟೆಯಲ್ಲಿ ಎಷ್ಟು ಪರೀಕ್ಷೆ ಮಾಡ್ತೀವಿ ಅಷ್ಟನ್ನು ಕೂಡ ನಾವು ಅಪ್ಲೋಡ್ ಮಾಡಬೇಕಿತ್ತು. ಒಂದು ಆ್ಯಪ್ಗೆ ನಾವು ಅದನ್ನು ಅಪ್ಲೋಡ್ ಮಾಡಬೇಕಿತ್ತು. ಆ ಮೂಮೆಂಟಲ್ಲಿ ಹೆಜ್ಜೆ ಇಟ್ಟಾಗ ನಾವು 580 ಹೆಚ್ಚು ರಕ್ತವ ಪರೀಕ್ಷೆಗಳನ್ನು ಮಾಡಿದಂಥದ್ದು. ಅದು ಎಲ್ಲ ತಲುಪಿದ ಮೇಲೆ ನಮಗೆ ಅದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ನಮ್ಮ ಸಂಸ್ಥೆ ಮತ್ತು ಹೆಸರು ನೋಂದಣಿಯಾಗಿರುವಂಥದ್ದು.
1: ಓಕೆ, ಅದು ಯಾವ ವರ್ಷದಲ್ಲಿ? ಅದು
0: 2021-22.
1: ಓಕೆ, ಹಾಗೆ ನೋಬಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಕೂಡ
0: ತಮ್ಮ ನೋಬಲ್ ಬುಕ್ ಆಫ್ ರೆಕಾರ್ಡ್ ಇಸ್. ಅದು ನೋಡಿ, ಅದರಲ್ಲಿ ನಾನು ರೋಟರಿ ಪ್ರೆಸಿಡೆಂಟ್ ಆಗಿದ್ದಾಗ ಏನಪ್ಪಾ ಅಂತ ಹೇಳಿದ್ರೆ, ವರ್ಷದ 365 ದಿನ ಮಾತ್ರ ನಮಗೆ ಒಬ್ಬ ಅಧ್ಯಕ್ಷರಿಗೆ ಅವಕಾಶ ಇರುತ್ತೆ. 365 ದಿನದಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋದು ನಾನು ಪ್ಲಾನ್ ಮಾಡಿದ್ದೇನಂದ್ರೆ 365 ದಿನನೂ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಆಯೋಜನೆ ಮಾಡ್ಕೊಂಡಿದ್ವಿ. ಆದರೆ 3 ನನಗೆ ಲಾಸ್ ಆಯಿತು, ಯಾಕೆಂದರೆ ನನಗೆ ಮತ್ತೆ ಆಕ್ಸಿಡೆಂಟ್ ಆಯಿತು. ಆಗ ಎಡಗೈ ಫ್ರ್ಯಾಕ್ಚರ್ ಆಗಿ ರೆಸ್ಟಲ್ಲಿ ಇರಬೇಕಾಗಿ ಬಂತು. ಆದರೆ 365 ಕೆಲವು ದಿನಗಳು ವೇಸ್ಟ್ ಆದರೂ ಕೂಡ 235 ಕಾರ್ಯಕ್ರಮಗಳನ್ನು ನಾವು ಆಯೋಜನೆ
1: ಮಾಡಿದ್ವಿ.
0: ಒಂದು ವರ್ಷದಲ್ಲಿ 235 ಕಾರ್ಯಕ್ರಮ ಆಯಿತು. ಆ 235 ಕಾರ್ಯಕ್ರಮಗಳನ್ನು ಕೂಡ ಪ್ರತಿಯೊಂದನ್ನು ಪಟ್ಟಿ ಮಾಡಿ ನಾವು ನೊಬೆಲ್ ಬುಕ್ ಆಫ್ ರೆಕಾರ್ಡ್ಗೆ ಸಬ್ಮಿಟ್ ಮಾಡಿದ್ವಿ. ಅದೆಲ್ಲ ಸಾಧನೆಯನ್ನು ನೋಡಿ ಅದಕ್ಕೆ ಅದು ವ್ಯಕ್ತಿಗತವಾಗಿ ಕೊಟ್ಬಿಟ್ರು ಅವರು. ನಾನು ಆಕ್ಚುಲಿ ಸಂಸ್ಥೆಗೆ ಹಾಕಿದ್ದೆ ಅದು, ಅದು ನೀವೇ ಯಾಕೆ ತಗೋಬಾರದು ಅಂತ ಹೇಳಿ ಅದನ್ನ ನನ್ನ ಪರ್ಸನಲ್ ಹೆಸರಿಗೆ ಕೊಟ್ಟಿದ್ದಾರೆ ಅದು.
1: ಓಕೆ, ನಿಮ್ಮ ಎನ್ ಜಿ ಒ ಸಂಸ್ಥೆ ಬಹಳ ವರ್ಷಗಳಿಂದ, ಆಗ್ಲೇ ಕೂಡ ಹೇಳಿದ್ರೆ 21 ಕೆಲಸ ಮಾಡ್ತಿದೆ ಅಂತ ಹೇಳಿ. ಹೆಣ್ಮಕ್ಳ ಸಬಲೀಕರಣ ಆಗಿರ್ಬೋದು, ಹಾಗೆ ಪರಿಸರ ರಕ್ಷಣೆ, ಹಾಗೆ ಎಜುಕೇಷನ್, ಹಾಗೆ ಆರೋಗ್ಯ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು. ಕಲ್ಪನೆ ಏನಿತ್ತು ಅದು ಶುರು ಮಾಡಿದಾಗ, ಇತರದೇ ಅಂತಿತ್ತ ಇಲ್ಲ ನೀವು ಶುರು ಮಾಡಿದ ಮೇಲೆ ಕಲ್ಪನೆಗಳು ಚೇಂಜ್ ಆಯ್ತು?
0: ಇಲ್ಲ, ನಾನು ಅದೇ ಹೇಳಿದೆ, ಫಸ್ಟು ನನಗೆ ಟ್ರಸ್ಟ್ಗೆ ಹೋಗ್ಬೇಕು ಅನ್ನೋ ಆಸೆ ಇರಲಿಲ್ಲ. ಈ ಒಂದು ಸಂಸ್ಥೆ ಈ ಥರ ಕಟ್ಟಬೇಕು ಅಂತಿರಲಿಲ್ಲ. ನಾವು ಒಂದು ಜಾಗೃತಿ ಯುವತಿ ಒಂದು ಸಂಘ ಮಾಡ್ಕೊಂಡಿದ್ವಿ, ಒಂದು 20 ಜನದ್ದು ಸೇರಿಕೊಂಡು. ಆದರೆ ಹೆಚ್ಚಿನ ಮಟ್ಟಕ್ಕೆ ಬೆಳಿಬೇಕು ಅಂದರೆ, ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂದರೆ, ಇದನ್ನು ಎನ್ ಜಿ ಒ ಆಗಿ ಫಾರ್ಮ್ ಮಾಡಿದಾಗ ಮಾತ್ರ ನಾವು ಏನಾದರೂ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಆಗ 2006 ನಾನು ಇದನ್ನು ಪ್ರಾರಂಭ ಮಾಡಿದ್ದು, ಅನನ್ಯ ಸಂಸ್ಥೆನ. ಅವತ್ತಿಂದ ಇಲ್ಲಿ ತನಕ ಕೂಡ ಕೌಂಟ್ಲೆಸ್ ಅಂತಾನೆ ಹೇಳ್ಬೋದು, ಸಾವಿರಾರು ಹೆಲ್ತ್ ಕ್ಯಾಂಪ್ಸ್ ಅಂತೂ ಆಗಿದೆ. ಅದು ಬಿಟ್ಟು ಬೇರೆ ಕಾರ್ಯಕ್ರಮಗಳು ಪ್ರತಿ ವರ್ಷ ಕೂಡ ಫಾರೆಸ್ಟ್ ಆಫೀಸ್ ಜೊತೆ ಸೇರಿಕೊಂಡು ಎನ್ವೈರನ್ಮೆಂಟ್ನಂತೂ 3 ಎಲ್ಲರೂ ಒಂದು ದಿನ ಆಚರಣೆ ಮಾಡಿದ್ರೆ ನಾವು ನಿರಂತರವಾಗಿ 3 ಆಚರಣೆ ಮಾಡ್ತೀವಿ. ಯಾಕಂದರೆ ಈಗ ರೈನಿ ಸೀಸನ್ಸ್ ಪ್ರಾರಂಭ ಆದ ತಕ್ಷಣ 3 ನಿರಂತರವಾಗಿ ಗಿಡ ನೆಡೋ ಕಾರ್ಯಕ್ರಮಗಳನ್ನೇ ಆಯೋಜನೆ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅದು ನಿರಂತರವಾಗಿ ನಡೀತಾ ಇದೆ. ಆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಂತೂ ತುಂಬ ಅಧಿಕಾರಿಗಳು ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ರಿಟೈರ್ಡ್ ಆಗಿದ್ದಾರೆ ವೆಂಕಟೇಶ್ ಅಂತ ಹೇಳಿ DCF ಆಗಿದ್ರು ಅವರು, ರವಿಶಂಕರ್ ಅಂತ ಹೇಳಿ ಇನ್ನೊಂದಷ್ಟು ಜನ, ಕೆಲವರ ಹೆಸರುಗಳು ಮರ್ತಿದ್ದೀನಿ, ಆದರೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ NYK ಸಿದ್ದರಾಮಪ್ಪ ಅಂತ ಇದ್ರು, ಅವರು ಕೂಡ DD ಆಗಿ ರಿಟೈರ್ಡ್ ಆದರು. ಇವರೆಲ್ಲರದ್ದು ಒಂದು ಕಡೆ ಸಪೋರ್ಟ್ ಮತ್ತು ಮಾರ್ಗದರ್ಶನ, ನೀನು ಮಾಡ್ತೀಯಾ ಏನಾದರೂ ಮಾಡು ಅನ್ನೋವಂಥದ್ದು, ಆ ನಿಟ್ಟಲ್ಲಿ ನಿರಂತರವಾಗಿ ನನ್ನ ಜೊತೆ ಕೈಗೂಡಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು.
1: ಯಾರನ್ನ ಫೋಕಸ್ ಮಾಡ್ಕೊಂಡು ನೀವು ಈ ಒಂದು ಸಂಸ್ಥೆನ ಓಪನ್ ಮಾಡಿದ್ರಿ? ಹೆಣ್ಮಕ್ಳ ಇಲ್ಲ ವೃದ್ಧರ ಇಲ್ಲ ರೋಗಿಗಳ ಇಲ್ಲ ಅನಕ್ಷರಸ್ಥರ?
0: ಓಕೆ, ಫಸ್ಟು ನೀವು ಹೇಳಿದ ಕರೆಕ್ಟ್. ನನಗೆ ಫಸ್ಟು ಆಸೆ ಇದ್ದೇನೆಂದರೆ, ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾಗ ಕೆಲವರು, ನಾನು ಚಿಕ್ಕ ಹುಡುಗಿಯಿಂದ ಅವ್ರನ್ನ ನೋಡ್ತಾ ಇದ್ದೆ, ಮೆಂಟಲಿ ರಿಟೈರ್ಡ್ ಆಗಿ ಅಲ್ಲಿ ಇಲ್ಲಿ ಮಲ್ಕೊಂಡಿರೋದು, ಅಲ್ಲಿ ಇಲ್ಲಿ ನಾವು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಇವರಿಗೆಲ್ಲ ಒಂದು ಆಶ್ರಯ ಕೊಡಬೇಕು, ಇವರಿಗೆಲ್ಲ ಒಂದು ಅವರ ಊಟಕ್ಕಾದರೂ ನಾನು ಆಸರೆ ಆಗಬೇಕು ಅನ್ನೋದು ಈ ಕಲ್ಪನೆಯಲ್ಲಿ ಫಸ್ಟು ಹೆಜ್ಜೆ ಇಟ್ವಿ. ಆಗ ಮನಸ್ಸು ಅಂದರೆ ಹೇಗೆ ಯೋಚನೆ ಮಾಡುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಅನ್ನೋದಕ್ಕೆ. ಆನಂತರಲ್ಲಿ ರುದ್ರನಿಗೆ ಒಂದು ಆಶ್ರಮ ಮಾಡಬೇಕು ಅನ್ನೋ ಕಲ್ಪನೆ ಕೂಡ ಇತ್ತು. ಆವಾಗ ನಾವು ಯೋಚನೆ ಮಾಡಿದ್ದೇನಂತಂದರೆ, ಸ್ವಲ್ಪ ನನ್ನ ಬೆಳವಣಿಗೆ ಮತ್ತು ನನ್ನ ಸ್ವಲ್ಪ ಬದಲಾವಣೆಗಳು, ನನ್ನಲ್ಲಿ ಸ್ವಲ್ಪ ಬದಲಾವಣೆ ಆದಮೇಲೆ ಅನಿಸ್ತಿದ್ದು, ರುದ್ರನ್ನ ನಾವು ಆಶ್ರಮಕ್ಕೆ ತಂದು ಬಿಟ್ಕೊಳ್ಬಾರ್ದು, ಇದರಿಂದ ಇಡೀ ಸಮಾಜದ ವ್ಯವಸ್ಥೆನೇ ಕೂಡ ಹಾಳಾಗುತ್ತೆ ಅನ್ನುವಂಥದ್ದು. ವೃದ್ಧಾಶ್ರಮಗಳು ಯಾಕಾಗಿ ಇವತ್ತು ಏನಾಗ್ತಾ ಇದೆ ಅಂತಂದರೆ, ಒಂದು ಮನೆಯನ್ನು ಬೆಳಗುವಂಥವರೇ ರುದ್ರು ಅಂತ ಹೇಳ್ಬೋದು. ಒಂದು ಮನೆಯಲ್ಲಿ ಒಂದು ಮಕ್ಕಳನ್ನು ಲಾಲನೆ ಪಾಲನೆ ಪೋಷಣೆಯ ಜೊತೆಗೆ ಅವರ ಎಲ್ಲ ಅಸ್ತಿತ್ವವನ್ನು ಬದಲಾವಣೆ ಮಾಡುವ ನಿಟ್ಟಲ್ಲಿ ಅಜ್ಜ ಅಜ್ಜಿ ಮನೇಲಿರಬೇಕು. ಅಂತಹ ಅಜ್ಜ ಅಜ್ಜಿಯರನ್ನ ನಾವು ನಮ್ಮ ವೃದ್ಧಾಶ್ರಮದಲ್ಲಿ ತಂದಿಟ್ಕೊಂಡ್ಬಿಟ್ರೆ ಮನೆಯದ್ದೇ ಅಂದ ಚಂದನೆ ಹಾಳಾಗುತ್ತೆ ಅನ್ನೋಂಥ ಕಲ್ಪನೆ ಬಂದು ಆ ಒಂದು ವೃದ್ಧಾಶ್ರಮ ಮಾಡಬೇಕು ಅನ್ನೋದನ್ನು ಕೂಡ ಬದಿಗೊತ್ತು. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ನಾವು ಆರೋಗ್ಯದ ಕಡೆನೆ ಹೆಚ್ಚು ಒತ್ತು ಕೊಡೋಣ, ಜೊತೆಗೆ ಶಿಕ್ಷಣದ ಕಡೆ ಗಮನ ಕೊಡೋಣ. ಮಹಿಳೆಯರನ್ನ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡೋ ನಿಟ್ಟಲ್ಲಿ, ಇವತ್ತು ಎಲ್ಲರಿಗೂ ಉದ್ಯೋಗ ಸೃಷ್ಟಿಯಾಗಲ್ಲ, ಸ್ವಯಂ ಉದ್ಯೋಗವನ್ನು ಸೃಷ್ಟಿ ಮಾಡೋ ನಿಟ್ಟಲ್ಲಿ ಹೆಜ್ಜೆ ಇಡಬೇಕಾಗತ್ತೆ. ಅದರ ಜೊತೆಯಲ್ಲಿ ಪರಿಸರ ಕಾಪಾಡಿಕೊಂಡ್ರೆ ನಮ್ಮ ಸಮಾಜವನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಲ್ಲಿ ಹೆಜ್ಜೆ ಇಟ್ಟು ಅದರ ಜೊತೆಯಲ್ಲಿ ಜಾಗೃತಿಯನ್ನು ಮೂಡಿಸೋ ನಿಟ್ಟಲ್ಲಿ ಕೂಡ ನಾವು ನಿರಂತರವಾಗಿ ಬರ್ತಾ ಇದ್ವಿ. ಎಲ್ಲ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ನಾವು ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದೀವಿ ನಿರಂತರವಾಗಿ. ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಒಂದೊಂದು ಕಡೆ ಪ್ರೇರಣೆ ಆಗ್ತಾ ಇರುತ್ತೆ. ನಮ್ಮಲ್ಲಿ ಜಾಗೃತಿಯಲ್ಲಿ ಹೆಚ್ಚು ನಾವು ಆರೋಗ್ಯದ ಕಡೆ ಫೋಕಸ್ ಮಾಡೋದು, ಅದರಲ್ಲೂ ಕೂಡ ಇವಾಗ ಕ್ಯಾನ್ಸರ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಇದು ಆಹಾರ ಕ್ರಮದಿರ್ಬೋದು, ಮತ್ತೆ ಕ್ಯಾನ್ಸರ್ ಬಂದ ನಂತರದಲ್ಲಿ ಆ ವ್ಯಕ್ತಿ ಹೇಗೆ ಆತ್ಮಸ್ಥೈರ್ಯವನ್ನು ಕೂಡ ಕಳ್ಕೊಳ್ಳದೆ ತನ್ನನ್ನು ತಾನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ನಿಟ್ಟಲ್ಲಿ ಹೆಜ್ಜೆ ಇಡಬೇಕು ಅಂತ ಹೇಳಿಬಿಟ್ಟು ನಿರಂತರವಾಗಿ ಹೆಜ್ಜೆ ಇಡ್ತಾ ಇದ್ದೀವಿ. ಇದು ಕ್ಯಾನ್ಸರ್ಗೆ ಹೆಚ್ಚು ಫೋಕಸ್ ಮಾಡಲಿಕ್ಕೂ ಒಂದು ಕಾರಣ ಇದೆ. ನನ್ನ ಒಡಹುಟ್ಟಿದ ಅಕ್ಕ, ಅವಳು ಕೂಡ ಅದೇ ಮೆಡಿಕಲ್ ಕಾಲೇಜಲ್ಲಿ BMLT ಮಾಡಿದಂಥವಳು. ಸ್ವಂತ ಡಯಾಗ್ನೋಸ್ಟಿಕ್ ಸೆಂಟರ್ನ ಓಪನ್ ಮಾಡಿಕೊಂಡು ಸಾವಿರಾರು ಜನನ್ನ ಬದುಕಿಸೋ ನಿಟ್ಟಲ್ಲಿ ನಿರಂತರವಾಗಿ ಹೆಜ್ಜೆ ಇಡ್ತಾ ಇದ್ಲು. ಅದರಲ್ಲಿ ಅವಳಲ್ಲಾಗದಂತಹ ಬದಲಾವಣೆ ಅವಳಿಗೆ ಗೊತ್ತಾಗಿರಲಿಲ್ಲ. ಅಂದರೆ ಲಾಸ್ಟ್ ಮೊಮೆಂಟಲ್ಲಿ ಅವಳಿಗೆ ಕೊನೆ ಸ್ಟೇಜಲ್ಲಿದೆ ಅಂತ ಗೊತ್ತಾಯ್ತು,
1: ಕ್ಯಾನ್ಸರ್.
0: ಅದು ಎಲ್ಲಿಂದ ಬಂದಿದೆ ಏನಾಯ್ತು ಅಂತಾನೆ ಗೊತ್ತಾಗಲಿಲ್ಲ. ಆ ಮೊಮೆಂಟಲ್ಲಿ ಡಾಕ್ಟರ್ ಹೇಳಿದ ಒಂದೇ ಮಾತು ಏನಂದರೆ, ಇವ್ರದ್ದು ಇನ್ನು ಬದುಕೋದು ಒಂದು ವಾರ ಅಥವಾ ಒಂದು ತಿಂಗಳು ಅಂತ. ಆದರೆ ಅವಳಲ್ಲಿದ್ದಂತಹ ಛಲ ಹೇಗಿತ್ತು ಅಂದರೆ, ಅವ್ರು ಹೇಳಿದ್ದು ಒಂದು ವಾರ ಒಂದು ತಿಂಗಳೂ ಮೀರಿ ಅವಳು 6.5 ವರ್ಷಗಳ ಕಾಲ ಬದುಕೋದ್ಲು. ಆ 6.5 ವರ್ಷಗಳ ಕಾಲ ಬದುಕಿದ ನಂತರದಲ್ಲಿ ಅಕ್ಕ ನಾವು ಎಲ್ಲ ಒಟ್ಟಿಗೆ ಪ್ರಾರಂಭ ಮಾಡಿದಂದ್ರೆ, ಒಬ್ಬ ವ್ಯಕ್ತಿಗೆ ಆತ್ಮಸ್ಥೈರ್ಯ ಅನ್ನೋದಿದ್ರೆ, ಅವನ ಮೇಲೆ ಅವನಿಗೆ ನಂಬಿಕೆ ಇದ್ರೆ ಎಷ್ಟು ಬೇಕಾದರೂ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಕಲ್ತದ್ದು. ಆ ನಂತರದಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು, ಪ್ರತಿಯೊಬ್ಬರು ಕೂಡ ಅವೇರ್ನೆಸ್ ಕೊಡಬೇಕು ಅಂತ ಹೇಳಿ ನಾವು ಆಗ ಇನ್ನೂ ಸ್ವಲ್ಪ ಜಾಸ್ತಿ ಫೋಕಸ್
1: ಆರೋಗ್ಯದ ಕಡೆಗೆ ಹೆಚ್ಚು, ಈ ಕ್ಯಾನ್ಸರ್ ನಿರ್ಮೂಲನೆಯ ಕಡೆಗೆ ಅವೇರ್ನೆಸ್ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಬಹಳ ಭಾವುಕರಾಗಿ ಮಾತಾಡ್ತಿದ್ರಿ ಅಂದರೆ, ಸ್ವಂತ ಅಕ್ಕ ಅದನ್ನ ಟ್ರೀಟ್ ಮಾಡ್ತಿದ್ದವಳು, ಅದನ್ನ ಗಮನಿಸ್ತಿದ್ದವಳು, ಅವ್ರಿಗೆ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಇನ್ನೆಂತಹ ದೊಡ್ಡ ಮಹಾಮಾರಿ ಇರ್ಬೋದು ಅಂತ. ಇರಲಿ, ಓಕೆ. ಈಗ ನೀವು ಮದುವೆ ಆಗಿದ್ದು ಯಾವ ವರ್ಷ?
0: 2007.
1: ಓಕೆ. ಮದುವೆಗೆ ಮುಂಚೆನೆ ನೀವು ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರಿ, ಒಂದು ಸಂಸ್ಥೆನ ಕೂಡ ಹುಟ್ಟಾಕೊಂಡಿದ್ರಿ. ಮದುವೆ ಆದಮೇಲೆ ಗಂಡನ ಸಪೋರ್ಟ್ ಹೇಗಿತ್ತು? ಯಾಕೆಂತಂದ್ರೆ ಗಂಡ, ಸಂಸಾರ, ಮಕ್ಕಳು, ಅತ್ತೆ ಮಾವ ಅಂತಂದಾಗ ಅದ್ಯಾಕೆ ಮಾಡ್ತೀಯಾ, ಇದ್ಯಾಕೆ ಮಾಡ್ತೀಯಾ, ಮನೇಲೇ ಇರೋ ಇಲ್ಲ ಕೆಲ್ಸಕ್ಕೆ ಹೋಗು ಸಾಕು ಅನ್ನೋರು ಹೆಚ್ಚು. ಈಗ ಇಷ್ಟು ವರ್ಷ ಮುಂದುವರ್ಸ್ಕೊ ಬಂದಿದ್ದೀರಿ ಅಂತ ಹೇಳಿದಾಗ ನಿಮ್ಮ ಯಜಮಾನರ ಸಪೋರ್ಟ್ ಇಲ್ಲದೆ ಅಂತೂ ಸಾಧ್ಯನೇ ಇಲ್ಲ ಅಂತ ಕಾಣುತ್ತೆ, ಅದ್ರ ಬಗ್ಗೆ ಹೇಳಿ.
0: ಅದರಲ್ಲಿ ನನಗಂತೂ ತುಂಬ ಹೆಮ್ಮೆ ಇದೆ ಅಂತ ಹೇಳ್ಬೋದು. ನಂದು ಮದುವೆ ಆಗಿರೋದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು.
1: ಓಕೆ.
0: ಅವರ ಬಿಸ್ನೆಸ್ ಎಲ್ಲ ಇರೋದು ಬೆಂಗಳೂರು. ಮತ್ತೆ ಏನಂತ ಅಂದ್ರೆ, ಫಸ್ಟ್ ಅವರು 2007 ಮದುವೆ ಆದಾಗ್ಲೇ ನಾನು ಅವ್ರು ಬೆಂಗಳೂರು ಕರ್ಕೊಂಡು ಹೋಗಕ್ ರೆಡಿ ಇದ್ರು ಅಂತ ಅನ್ಕೊಳ್ತೀನಿ. ಆದ್ರೆ ನಮ್ಮಅಮ್ಮ ಒಂದ್ ಮಾತು ಹೇಳಿದ್ರು, ನನ್ನ ಮಗಳು ಇದೆಲ್ಲ ಕೆಲಸ ಮಾಡ್ತಾಳೆ, ಅವಳು ತುಂಬಾ ಓಡಾಡ್ಕೊಂಡಿರ್ತಾಳೆ ಅಂತ ಹೇಳಿದ್ರು. ಅದು ಹೇಳಿದ್ದೇನಾದ್ರೂ ಅವ್ರ ಮನಸ್ಸಲ್ಲಿ ಕೂತ್ಕೊಳ್ತೋ ಏನೋ ಗೊತ್ತಿಲ್ಲ. ಆಯ್ತು, ನಿನ್ಗೆ ಇಲ್ಲೇ ಖುಷಿ ಇದೆ ಅಂತ ಅಂದ್ರೆ ನೀನ್ ಇಲ್ಲೇ ಇರು, ನೀನ್ ಏನ್ ಕೆಲಸ ಮಾಡ್ತಾ ಇದೀಯ ನೀನ್ ಅದ್ರಲ್ಲೇ ಮುಂದುವರಿ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇವತ್ತು ಅವ್ರು ನನಗೋಸ್ಕರ, ನಾನು ಮಂಡ್ಯದಲ್ಲಿದ್ದೀನಿ, ಅವರು ಬೆಂಗಳೂರಿಗೆ ಡೈಲಿ ಅಪ್ ಡೌನ್ ಮಾಡ್ತಾರೆ.

0: ಜೋರಾಗಿ.
1: ಹೌದು
0: ಓಕೆ,
1: ಹೌದು.
0: ಈ ನಿಟ್ಟಿನಲ್ಲಿ ನಾವು ಹೇಳೋದೇನಂತಂದರೆ, ನಿಮ್ಮ ಮೋಸ್ಟ್ಲಿ ಕೆಲಸ ಈ ಒಂದು ಸಮಾಜ ಸೇವೆಯ ಕೆಲಸ ಮದುವೆ ಆದ್ಮೇಲೆ ಹೆಚ್ಚಾಯಿತು ಅಂತ ಕಾಣುತ್ತೆ.
1: ಎಸ್,
0: ಹೌದಾ?
1: ಅದರಲ್ಲಿ ಎರಡು ಮಾತಿಲ್ಲ. ಮದುವೆ ಆದ್ಮೇಲಂತೂ ತುಂಬಾನೇ ಜಾಸ್ತಿ ಆಯಿತು. ಒಂದು ಜೊತೆಗೆ ಸ್ವಲ್ಪ ಮಕ್ಕಳ ಜವಾಬ್ದಾರಿನೂ ಇರಲಿಲ್ಲ ನನಗೆ. ಮಕ್ಕಳಿಬ್ಬರೂ ಕೂಡ 6ನೇ ಕ್ಲಾಸ್ಗೇನೆ ಇಬ್ಬರು ಅವ್ರವ್ರ ಜವಾಬ್ದಾರಿ ಅನ್ನೋ ಥರದಲ್ಲಿ ನವೋದಯ ಶಿಕ್ಷಣ ಪಡ್ಕೊಳ್ಳೋಕೆ ಹಾಸ್ಟೆಲ್ಗೆ ಸೇರ್ಪಡೆ ಆದಮೇಲೆ ಈ ಕಡೆ ಮನೆಯಲ್ಲೂ ಇಲ್ಲ. ಅವರು ಬೆಳಿಗ್ಗೆ ಹೋದರೆ ಅವ್ರು ರಾತ್ರಿನೇ ಬರ್ತಾ ಇದ್ದು, ಇನ್ ಬಿಟ್ವೀನ್ ನಂದು ಬೇರೆ ಏನೇನು ವರ್ಕ್ ಇರ್ತಿರಲಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಸರ್ವಿಸಲ್ಲಿ ತೊಡ್ಕೊಳ್ಳೋಕ್ಕೆ ಅವಕಾಶ ಆಯಿತು ಅಂತ ಹೇಳ್ಬೋದು.
0: ಓಕೆ, ಈಗ ಏನು 21-22 ವರ್ಷ ನಿಮ್ಮ ಈ ಒಂದು ಸಂಸ್ಥೆ ಶುರುವಾಗಿ, ಅದಕ್ಕಿಂತ ಮುಂಚೆ ಚಿಕ್ಕ ವಯಸ್ಸಿನಿಂದ ಕೂಡ ಈ ಸಮಾಜ ಸೇವೆಯನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಿ. ನಿಮಗೆ ಈ ಒಂದು 30 ವರ್ಷದ ಒಂದು ಈ ಅನುಭವದಲ್ಲಿ, ನಾನು ಈ ಒಂದು ಕೆಲಸಗಳೆಲ್ಲ ಮಾಡಿ ಸ್ಯಾಟಿಸ್ಫೈ ಆಗಿದ್ದೀನಿ, ಇಲ್ಲ ನನಗೆ ಇನ್ನೂ ಸ್ಯಾಟಿಸ್ಫೈ ಆಗಬೇಕು, ಇನ್ನೇನಾದ್ರು ಅಚೀವ್ ಮಾಡಬೇಕು ಅಂತ ಅನಿಸುತ್ತಾ?
1: ಮನುಷ್ಯನಿಗೆ ಆಸೆ ಯಾವತ್ತು ಏನು
0: ನಿಲ್ಲಲ್ಲ
1: ನಿಲ್ಲಲ್ಲ ಅಂತ ಹೇಳ್ತೀವಲ್ಲ. ನನಗೆ ಇನ್ನೂ ಇದೆ, ಇನ್ನೂ ದೊಡ್ಡ ಆಸೆ ಇದೆ ನನ್ನ. ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಅಚೀವ್ ಮಾಡಬೇಕು ಅನ್ನೋವಂತಹ ಒಂದು ಕಲ್ಪನೆ ಇದೆ. ಆ ನಿಟ್ಟಲ್ಲಿ ಹೆಜ್ಜೆ ಇಡ್ತಾ ಇದ್ದೀನಿ.
0: ಓಕೆ,
1: ನೋಡೋಣ ಸಮಾಜ ಹೇಗೆ ಅದನ್ನು ತಗೊಂಡು ನನಗೆ ಈಗ ಸಪೋರ್ಟಿವ್ ಆಗಿ ಮುಂದೆ ಬರುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು ಅಂತ ಅಷ್ಟೇ. ಆದರೆ ಆಸೆ ಅಂತೂ ಕಮ್ಮಿ ಆಗಿಲ್ಲ, ನಿರಂತರವಾಗಿ ನಡೀತಾನೇ ಇದೆ.
0: ಓಕೆ, ಅನುಪಮ ನಾಗರಾಜ್ ಗೌಡ ಅವರೇ, ಭಾಳಷ್ಟು ಸಂತೋಷ ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ರಿ. ಕಷ್ಟ ಸುಖ ಹಾಗೆ ಭಾಳ ಅಚೀವ್ ಮಾಡಿರೋವಂಥದ್ದು ಇದ್ರೂ ಕೂಡ ಇನ್ನೂ ಅಚೀವ್ಮೆಂಟ್ ಇನ್ನೂ ಭಾಳ ಮುಂದೆ ಇದೆ. ಆ ಅಚೀವ್ಮೆಂಟ್ ಮಾಡಬೇಕು, ಸಾಧನೆಯನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗಬೇಕು, ಇನ್ನೂ ಜನಗಳಿಗೆ ನನ್ನ ಸೇವೆ ತಲುಪಬೇಕು ಅನ್ನೋ ಆಸೆಯನ್ನು ಖಂಡಿತ ಇಟ್ಕೊಂಡಿದ್ದೀರಿ. ಹಸಿವು ಇಲ್ಲ ಅಂತ ಹೇಳಿದಾಗ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಹೊಟ್ಟೆ ತುಂಬಿಟ್ರೆ ಮುಗೀತಲ್ವಾ, ಸಾಕು ನನಗೆ ಅನಿಸುತ್ತೆ. ಹಸಿವಿದ್ದಾಗ ನಾವು ಮುಂದುವರಿತಾ ಇರ್ತೀವಿ, ಆ ಒಂದು ಆಹಾರಕ್ಕಾಗಲೋ ಇಲ್ಲ ಒಂದು ಯಶಸ್ಸಿಗಾಗಲೋ ಕೂಡ ನಾವು ಕಷ್ಟವನ್ನು ಪಡ್ತಾನೆ ಇರ್ತೀವಿ. ಆ ಯಶಸ್ಸು ಇನ್ನೂ ಸಿಕ್ಕಿಲ್ಲ, ಸಿಗಲಿ ಅನ್ನುವ ಆಸೆ ನಿಮ್ಮದು, ನಮ್ಮ ಆಕಾಶವಾಣಿದು ಕೂಡ ಆಸೆ. ಇದೇ ರೀತಿಯಾದಂತಹ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ರಿ. ನಿಮ್ಮ ಕೆಲಸ ಈ ಮಂಡ್ಯದ ಒಂದು ಜಿಲ್ಲೆ ಮಾತ್ರ ಸೀಮಿತ ಆಗಿದೆಯಾ, ಇಲ್ಲ ಬೇರೆಷ್ಟು ಜಿಲ್ಲೆಗಳಿಗೂ?
1: ಬೇರೆ ಬೇರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀನಿ. ರಾಮನಗರ ಇರ್ಬೋದು, ಈ ಕಡೆ ಮೈಸೂರಲ್ಲೂ ಕೂಡ ಒಂದಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೆ. ಜೊತೆಗೆ ಬ್ಯಾಂಗ್ಳೂರು ಕೂಡ ಇದೆ. ಯಾಕೆಂತಂದರೆ ಸ್ವಲ್ಪ ನಾನು ನನಗೆ ಆದಂಥ ಒಂದು ಸರ್ಕಲ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ. ನೈಟ್ ಹಾಲ್ಟಿಂಗ್ ಆದಷ್ಟು ಹೋಗಲ್ಲ, ಆದಷ್ಟು ನೈಟಲ್ಲಿ ಎಷ್ಟು ಮಧ್ಯರಾತ್ರಿ 12 ಗಂಟೆ ಆದರೂ ಕೂಡ ಮನೆ ತಲುಪ್ಕೋಬೇಕು ಅನ್ನೋ ನಿಟ್ಟಲ್ಲಿ, ಬೇರೆ ಎಲ್ಲೆಲ್ಲೋ ಇದು ಮಾಡಬಾರ್ದು ಅಂತ ಅಷ್ಟೇ. ಅದು ಬಿಟ್ಟು ನಿರಂತರವಾಗಿ ಕಾರ್ಯಕ್ರಮಗಳನ್ನ ಎಲ್ಲ ಕಡೆ ಮಾಡ್ಕೊಂಡು ಬಂದಿದ್ದೀನಿ. ಅಪ್ ಟು ಚಾಮರಾಜನಗರ ಕೂಡ ಮಾಡಿದ್ದೀವಿ ನಾವು. ಆದರೆ ಎಲ್ಲಿ
0: ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಕೂಡ ಕೆಲಸ ಮಾಡ್ತಾ ಇದ್ರಿ ಅಲ್ವಾ? ಓಕೆ ಮೇಡಮ್, ಬಹಳ ಸಂತೋಷ ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ ಬಂದು ನಿಮ್ಮ ಒಂದು ಸಮಾಜ ಸೇವೆಯ ವಿಚಾರಗಳನ್ನೆಲ್ಲ ಹಂಚಿಕೊಂಡಿದ್ದೀರಿ. ಇನ್ನು ಬಹಳಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನುವ ಕನಸುಗಳನ್ನ ಇಟ್ಕೊಂಡಿದ್ದೀರಿ. ಏನೇನು ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಆ ಕನಸುಗಳೆಲ್ಲ ಈಡೇರಲಿ ಅನ್ನುವ ಆಶಯ ನಮ್ಮದು. ಇಷ್ಟೊತ್ತು ಆಕಾಶವಾಣಿ ಜೊತೆ ನಿಮ್ಮ ಬದುಕಿನ ಮಾತುಕತೆಯನ್ನು ಆಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್.
2: ಇದುವರೆಗೂ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 4:30:10. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ದಿಲ್ ಧಡ್ಕನೆ ದೋ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಸುಕೃತಿ ಕಕ್ಕಾರ್ ಮತ್ತು ಸಿದ್ಧಾರ್ಥ್ ಮಹದೇವನ್. ಜಾವೇದ್ ಅಖ್ತರ್ ಅವರು ಸಾಹಿತ್ಯವನ್ನು ನೀಡಿದ್ದಾರೆ. ಸಂಗೀತ ಸಂಯೋಜನೆ ಶಂಕರ್ ಇಶಾನ್.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ. ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ ಅಂದರೆ ಕನ್ಸರ್ವೇಷನಲ್ ಆರ್ಕಿಟೆಕ್ಚರ್, ಈ ವಿಷಯದಲ್ಲಿನ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳನ್ನು ಕುರಿತು ಮೈಸೂರಿನ ಕನ್ಸರ್ವೇಷನಲ್ ಆರ್ಕಿಟೆಕ್ಟ್ ರವೀಂದ್ರ ಗುಂಡೂರಾವ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
1: ಒಂದು ಇನ್ನೊಂದು ಆರ್ಕಿಟೆಕ್ಚರ್ ಕನ್ಸರ್ವೇಷನ್ ಅಂದ್ರೆ ನಾವು ಬರೀ ಬಿಲ್ಡಿಂಗ್ ಮಾತಾಡ್ತೀವಿ, ಬಹಳ ತಪ್ಪೋದು. ಬಿಲ್ಡಿಂಗ್ ನ ಪರಿಸರ ಬಹಳ ಇಂಪಾರ್ಟೆಂಟ್. ಬಿಲ್ಡಿಂಗ್ ವಿತೌಟ್ ಇಟ್ಸ್ ಎನ್ವಿರಾನ್ಮೆಂಟ್ ಈಸ್ ಯೂಸ್ಲೆಸ್.
0: ಮರೆಯದೇ ಕೇಳಿ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ FM 100.6.
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸಾಥಿಯ ಚಿತ್ರದ ಒಂದು ಗೀತೆ.

0: ದೈಹಿಕ ದೀಕ್ಷೆ ಪ್ರೀತಿಯ ಕೇಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
2: ಕೇಳುಗರೆ, ಈ ಬಾರಿಯ ನಕ್ಷತ್ರಲೋಕ ಕಾರ್ಯಕ್ರಮ ಇದೇ ತಿಂಗಳು ಭಾನುವಾರ 7 ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಇದರಲ್ಲಿ ಖ್ಯಾತ ಚಿತ್ರನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳುವಿರಿ.
3: ಅವರ ಡ್ರೀಮ್ ಚೆನ್ನಾಗಿದೆ, ನಮ್ಮಂತ ಅವರೆಲ್ಲ ಕನಸುಗಳು ಕೂಡ ಸಿನಿಮಾನೇ ಉಸಿರಾಡ್ತಾ ಇದ್ರು ಆ ಕಾಲದಲ್ಲಿ ಅವರು. ಹಂಗಾಗಿ ರವಿಚಂದ್ರ ನಂಗೆ ಇಷ್ಟ ಆಗ್ತಾ ಇದ್ರು ತುಂಬಾ ಸಲ.
2: ಕೇಳಲು ಮರೆಯದಿರಿ, ಇದೇ ತಿಂಗಳು 7 ಭಾನುವಾರ ಮಧ್ಯಾಹ್ನ 2:40 ಕನ್ನಡದ ಹಿರಿಯ ನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಸಂವಾದ.
1: ನಕ್ಷತ್ರ ಲೋಕ
4: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ
1: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಗುಲ್ಜರ್ ಅವರ ಸಾಹಿತ್ಯವಿರುವ ಓಕೆ ಜಾನು ಚಿತ್ರದ ಗೀತೆ, ಎಆರ್ ರೆಹಮಾನ್ ಅವರು ಸಂಗೀತ ನೀಡಿ ಹಾಡಿರುವ ಈ ಗೀತೆಯ ಸಹಗಾಯಕರು ಶ್ರೀನಿಧಿ ವೆಂಕಟೇಶ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತೀರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 4:45 ಏಳು ಸೆಕೆಂಡುಗಳು.

0: भावुक तांगुर लता से खींच कल्पना की हाला, कवि साकी बनकर आया है भरकर कविता का प्याला। भावुक तांगुर
1: अरे
0: लता
1: अरे
0: से...
1: अरे ऐसे क्यों पढ़ रहे हो? हाय राम, इतनी सुंदर कविता है मधुशाला।
0: मधुशाला एंद्रे शराब अंगड़ी अलवा।
1: हाँ, लेकिन मधु शब्द में जो माधुर्य है ना, वो शराब में नहीं।
0: ಅದು ಹೌದು, ಆದರೂ ಮಧುಶಾಲಾ ಎಂದ್ರೆ ಮದ್ಯದ ಅಂಗಡಿ, ಹೌದಾ ಅಲ್ವಾ?
1: ಹಾಂ, ತುಮ್ನೆ ಠೀಕ್ ಕಹಾ, ಮಧುಶಾಲಾ ಯಾನಿ ವೋ ಜಗಹ ಜಹಾ ಮಧು ಪೀನೆ ವಾಲೆ ಔರ್ ಪಿಲಾನೆ ವಾಲೆ ದೋನೋ ಹೋತೆ ಹೆ. ಶ್ರೀ ಹರಿವಂಶ್ ರಾಯ್ ಬಚ್ಚನ್ ಜಿ ಕಿ ಕವಿತಾ ಹೆ ಮಧುಶಾಲಾ.
0: ಈ ತರ ಶರಾಬ್ ಅಥವಾ ಮದ್ಯದ ಅಂಗಡಿ ಬಗ್ಗೆ ಕವಿತೆ ಬರೆದಿರುವವರು ಇವರು ಒಬ್ಬರೇ ಇರಬಹುದು.
1: ಹಾಂ, ಏಕ್ ಬಾತ್ ಬತಾವೂ, ತುಮೇ ಪತಾ ಹೇ ಕಿ ಡಾಕ್ಟರ್ ಹರಿವಂಶ್ ರಾಯ್ ಬಚ್ಚನ್ ಜಿ ಕಿ ಪ್ರಮುಖ ರಚನಾ ಕೌನ್ ಸಿ ಹೇ? ನಹೀ ನಾ ತೋ ಸುನೋ, ಉನ್ಕಿ ಪ್ರಮುಖ ರಚನಾಓ ಮೇ ಸೆ ಕುಚ್ ಹೇ ಮಧುಶಾಲಾ, ಮಧುಬಾಲಾ, ಮಧುಕಲಶ್, ಔರ್ ಇಸಿಲಿಯೇ ಉನ್ಹೇ ಹಾಲಾವಾದಿ ಕವಿ ಕಹಾ ಜಾತಾ ಹೇ. ಹಾಲಾ ಯಾನಿ ಮದಿರಾ ಯಾ ಮಧು.
0: ಹೌದಾ, ನಾನು ಹಾಲಾ ಎಂದರೆ ಹಾಲು ಎಂದುಕೊಂಡಿದ್ದೆ. ಈ ಕವಿತೆ ಸುಲಭ ಎನ್ನಿಸಿದ್ರೂ ಸರಿಯಾಗಿ ಅರ್ಥ ಆಗುದಿಲ್ಲ.
1: ತೋ ಐಸಾ ಕರೋ, ಪೆಹಲೆ ತುಮ್ ಇಸ್ಮೇ ಬಾರ್ ಬಾರ್ ಕುಚ್ ಶಬ್ದ ಐಸೆ ಹೇ ಜೋ ಬಾರ್ ಬಾರ್ ಆತೆ ಹೇ, ತೋ ಐಸೆ ಬಾರ್ ಬಾರ್ ಆನೆ ವಾಲೆ ಕುಚ್ ಶಬ್ದೋಂ ಕಾ ಅರ್ಥ ಜಾನ್ ಲೋ, ಔರ್ ಉಸ್ಕೆ ಬಾದ್ ಕವಿಗೆ ಕಲ್ಪನಾ.
0: ಜೈಸೆ ಮಧುಶಾಲಾ.
1: ಸಿರ್ಫ್ ಮಧುಶಾಲಾ ನಹೀ, ಕೈ ಶಬ್ದ ಹೇ ಮಧು, ಪ್ಯಾಲಾ, ಪೀನೆ ವಾಲೆ, ಸಾಕಿ, ಮಧು ಕಾ ವಿಕ್ರೇತ, ಇನ್ ಶಬ್ದೋಂ ಕೋ ಪೆಹಲೆ ಜಾನ್ ಲೋ.
0: ಇಸ್ಮೇ ಸೆ ಮಧು ಯಾನಿ ಮದಿರಾ, ಪ್ಯಾಲಾ ಯಾನಿ ಪೀನೆ ಕಾ ಗಿಲಾಸ್, ಪೀನೆ ವಾಲೆ ತೋ ಮಾಲೂಮ್ ಹೇ ಹಿ, ಪರ್ ಮಧು ಕಾ ವಿಕ್ರೇತ ಸಾಕಿ ಏನೈ ಮಾಲೂಮ್?
1: ವಿಕ್ರೇತ ಮಾಲೂಮ್ ಹೇ ತುಮೇ, ವಿಕ್ರೇತ ಯಾನಿ ಬೇಚನೆ ವಾಲಾ.
0: ಅರೆ ಹಾ, ಭೂಲ್ ಗಯಾ ಥಾ. ಔರ್ ಸಾಕಿ ಯಾನಿ ಸಖಿ.
1: ಸಾಕಿ ಯಾನಿ ಗಿಲಾಸ್ ಮೇ ಮದಿರಾ ಉಂಡೇಲ್ನೆ ವಾಲಾ, ಯಾ ಯೋ ಕಹೋ ಕಿ ಮದಿರಾ ಪಿಲಾನೆ ವಾಲಾ.
0: ಎಂದ್ರೆ ಶರಾಬನ್ನು ಗ್ಲಾಸಿನಲ್ಲಿ ಹಾಕುವವನು ಅಥವಾ ಶರಾಬು ಕುಡಿಸುವವನು.
1: ಹಾ ಅಚ್ಚ, ಅಭಿ ಅಭಿ ತುಮ್ ಕ್ಯಾ ಪಡ್ ರಹೆ ಥೆ? ಏನಾ

0: कितना सुंदर है। भाव कता अंगूर लता से खींच कल्पना की हाला, है ना? यही पढ़ रहे थे ना? भावुकता तो जानते हो ना?
1: हाँ, भावनाएं।
0: अच्छा ठीक है। और अंगूर लता है नी?
1: लंगूर।
0: अरे बाबा, लंगूर नहीं, मैंने कहा अंगूर लता। लंगूर एक तरह का बंदर है, अंगूर लता इंद्रे द्राक्ष बल्ली।
1: ಓ ಎಂದರೆ ಭಾವನೆಗಳೆಂಬ ದ್ರಾಕ್ಷಿ ಬಳ್ಳಿಯಿಂದ ಕಲ್ಪನೆ ಎಂಬ ಮಧು ತಯಾರಿಸಿ.
0: ಅರೆ ವಾ, ಅಬ್ ತೋ ತುಮ್ ಆಗೆ ಭಿ ಜಲ್ದಿ ಹಿ ಸಮಜ್ ಜಾಓಗೆ. ಆಗೆ ಹೇ ಕವಿ ಸಾಕಿ ಬನ್ಕರ್ ಆಯಾ ಹೇ ಭರ್ಕರ್ ಕವಿತಾ ಕಾ ಪ್ಯಾಲಾ. ಇಸ್ಮೆ ಸೆ ಸಾಕಿ ತೋ ಪೆಹಲೆ ಹಿ ಬತಾ ದಿಯಾ ಹೇ.
1: ಹೌದು ಹೌದು, ಈಗ ಗೊತ್ತಾಗುತ್ತಿದೆ. ಇಲ್ಲಿ ಕವಿ ಸ್ವತಃ ಮದ್ಯ ಕುಡಿಸುತ್ತಿದ್ದಾರೆ.
0: ಹಾಂ, ಆದರೂ ಹೇಗೆ? ಕವಿತೆ ಎಂಬ ಗ್ಲಾಸಿನಲ್ಲಿ ಕಲ್ಪನೆಗಳ ಮಧು ಹಾಕಿ ಕುಡಿಸುತ್ತಿದ್ದಾರೆ.
1: ಓ ಸುಲಭವಿದೆ, ಚೆನ್ನಾಗಿದೆ. ಇಂತಹ ಕವಿತೆ ಈ ಮೊದಲು ನಾನು ಓದಿರಲೇ ಇಲ್ಲ.
0: ಬಹುತ್ ಅಚ್ಚಾ. ಅಬ್ ಆಗೆ ಸುನೋ, ಕಭಿ ನ ಕಣಭರ ಖಾಲಿ ಹೋಗಾ. ಕವಿ ಕಾ ಯೇ ವಿಶ್ವಾಸ್ ಹೈ ದೇಖೋ. ಕಭಿ ನ ಕಣಭರ ಖಾಲಿ ಹೋಗಾ, ಲಾಖ್ ಪಿಯೇ ದೋ ಲಾಖ್ ಪಿಯೇ, ಪಾಠಕ ಗಣ ಹೇ ಪೀನೆ ವಾಲೆ ಪುಸ್ತಕ ಮೇರಿ ಮಧುಶಾಲಾ.
1: ಹಾಂ, ಇದು ಮಾತ್ರ ಗೊತ್ತಾಗಲಿಲ್ಲ.
0: ಅರೆ, ಇದರ ಅರ್ಥ ಹೀಗಿದೆ: ಲಕ್ಷ ಲಕ್ಷ ಜನರು ಈ ಕವಿತೆಯನ್ನು ಓದಿ ಆನಂದಪಟ್ಟರು, ಈ ಕವಿತೆಯ ಸವಿ ಒಂದಿಷ್ಟೂ ಕಡಿಮೆ ಆಗುವುದಿಲ್ಲ.
1: ಹಾಂ, ಮುಂದಿನದು ಸುಲಭವಿದೆ. ಪಾಠಕ್ ಗಣ ಹೇ ಪೀನೆ ವಾಲೆ ಪುಸ್ತಕ್ ಮೇರಿ ಮಧುಶಾಲಾ ಎಂದರೆ ಈ ಮಧುಪಾನ ಮಾಡುವವರು ಬೇರೆ ಯಾರೂ ಅಲ್ಲ, ಈ ಕವಿತೆಯನ್ನು ಓದುವವರೇ, ಹಾಗೂ ಈ ಪುಸ್ತಕವೇ ಮಧುಶಾಲಾ ಆಗಿದೆ. ಆಹ್, ಎಷ್ಟು ಅರ್ಥಪೂರ್ಣವಾಗಿದೆ! ಅದು ಹೇಗೆ ಬರೆದ್ರು?
0: ಅದು ಹೇಗೆ ಬರೆದ್ರು ಅಂತ ಕೇಳ್ತೀಯಾ? ಫಾರ್ಸಿ ಕವಿ ಉಮರ್ ಖಯ್ಯಾಮ್ನೆ ಜೊ ಲಿಖಾ, ಮಾರ್ಜೊರಿಕ್ ಬೋಲ್ಟನ್ನೆ ಉಸ್ಕಾ ಅಂಗ್ರೇಜಿ ಮೇ ಅನುವಾದ ಕಿಯಾ, ಔರ್ ಡಾಕ್ಟರ್ ಶ್ರೀ ಹರಿವಂಶ್ ರಾಯ್ ಬಚ್ಚನ್ ಜೀನೆ ಉಸ್ಕಾ ಹಿಂದಿ ಮೇ ಅನುವಾದ ಕಿಯಾ.
1: ಓ, ಹಾಗಿದ್ರೆ ಇದು ಬರೀ ಅನುವಾದ ಅಷ್ಟೇ.
0: ಅರೆ ಅಲ್ಲ ಅಲ್ಲ, ಫಾರ್ಸಿ ಕವಿ ಉಮರ್ ಖಯ್ಯಾಮರು ತನ್ನ ರುಬಾಯಿಯ ಎಂದರೆ ಕವಿತೆಯಲ್ಲಿ ಬರೇ ಶರಾಬಿನ ಬಗ್ಗೆ ಬರೆದಿದ್ದಾರೆ. ಆದರೆ ಬಚ್ಚನವರ ಮಧುಶಾಲಾ ಹಾಗಲ್ಲ.
1: ಅದು ಹೇಗೆ?
0: ಅಬ್ ದೇಖೋ ನಾ, ಇಸ್ಮೆ ಕಹಿ ಪ್ರಕೃತಿ ವರ್ಣನ್ ತೋ ಕಹಿ ಆಪಸಿ ಝಗಡೋಂ ಕೋ ಮಿಟಾನೆ ಕಾ ಭಾವ್ ಹೈ. ಹಾಂ, ಲೇಕಿನ್ ಹರ್ ಬಾರ್ ಆಧಾರ್ ಹೈ ಯಹಿ ಮಧು ಸಾಕಿ ಪ್ಯಾಲಾ ಮಧುಶಾಲಾ ಆದಿ.
1: ದೀದಿ, ಯೇ ಬಚ್ಚನ್ ಕವಿ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಕೆ ಡ್ಯಾಡಿ ಥೆ ನಾ?
0: ಹಾ ಹಾ, ಕ್ಯಾ ಜಮಾನಾ ಆಗಯಾ ಹೈ. ಅರೆ, ಅಮಿತಾಬ್ ಖುದ್ ಹಿ ಉನ್ನೇ ಬಾಬೂಜಿ ಕಹತೆ ಥೆ, ತುಮ್ ಲೋಗೋ ನೆ ಉನ್ನೇ ಡ್ಯಾಡಿ ಬನಾ ದಿಯಾ, ಔರ್ ಉನ್ನೇ ಅಮಿತಾಬ್ ಕೆ ಡ್ಯಾಡಿ ನಹೀ ಕಹನಾ ಚಾಹಿಯೆ. ಕ್ಯಾ ಕಹನಾ ಚಾಹಿಯೆ? ಕವಿವರ್ ಡಾಕ್ಟರ್ ಶ್ರೀ ಹರಿವಂಶ್ ರಾಯ್ ಬಚ್ಚನ್ ಕೆ ಪುತ್ರ ಹೇ ಯೇ ಅಭಿನೇತಾ ಅಮಿತಾಬ್ ಬಚ್ಚನ್, ಐಸಾ ಕಹನಾ ಜ್ಯಾದಾ ಠೀಕ್ ರಹೇಗಾ, ಹೇ ಕೆ ನಹಿ? ಕ್ಯೋಂಕಿ ಅಮಿತಾಬ್ ಕೆ ಜನ್ಮ ಕೆ ಪೆಹಲೆ ಹಿ ಬಚ್ಚನ್ ಜಿ ಕವಿ ಕೆ ರೂಪ್ ಮೇ ಲೋಕಪ್ರಿಯ ಹೋ ಚುಕೆ ಥೆ, ಸಮಝೆ? ಚಲೋ ಆಗೆ ಪಡೋ.
1: ಅರೆ, ಯೇ ದೇಖಿಯೇ, ಯಹಾಂ ಪ್ರಕೃತಿ ವರ್ಣನ ಹೈ.
0: ದಿಖಾವ್ ದಿಖಾವ್ ತೋ. ಹಾ, ಕಿತ್ನಾ ಸುಂದರ್ ಹೈ. ಸೂರ್ಯ ಬನೆ ಮಧುಕಾ ವಿಕ್ರೇತ ಸಿಂಧು ಬನೆ ಘಟ ಜಲಹಾಲ.
1: ಘಟ್ ಎಂದ್ರೆ?
0: ಘಟ್ ನಹಿ, ಘಟ. ದೇಖೋ, ಸಿಂಧು ಯಾನಿ ಸಾಗರ್ ಔರ್ ಘಟ್ ಯಾನಿ ಗಾಗರ್.
1: ಹಾಂ, ಆಸಾನ್ ಲಗ್ತಾ ಹೈ, ಪರ್ ಮಾಲೂಮ್ ನಹಿ ಹೋ ರಹಾ.
0: ಆಗೆ ಕಿ ಪಂಕ್ತಿಯಾ ಪಢೋ, ಸಬ್ ಮಾಲೂಮ್ ಹೋ ಜಾಯೆಗಾ. ಲೋ ಪಢೋ.
1: ಬಾದಲ್ ಬನ್ ಬನ್ ಆಯೆ ಸಾಕಿ ಭೂಮಿ ಬನೆ ಮಧು ಕಾ ಪ್ಯಾಲಾ.
0: ಕ್ಯೂ, ಕುಚ್ ಸಮಜ್ ಮೇ ಆಯಾ? ಯಹಾಂ ಕಿಸ್ಕಾ ವರ್ಣನ್ ಹೈ? ಅಬ್ ತೋ ತುಮ್ ಜಾನ್ತೆ ಹೋ ಮಧುಘಟ್ ಸಾಕಿ ಕ್ಯಾ ಹೈ ಯೇ.
1: ಹಾಂ, ಯಹಾಂ ಪಾನಿ ಹಿ ಮಧು ಹೈ ಔರ್ ಬಾದಲ್ ಸಾಕಿ ಯಾನಿ ಮದಿರಾ ಪಿಲಾನೆ ವಾಲಾ.
0: ಹಾಂ, ಔರ್ ಯಹಾಂ ಮಧುಘಟ್ ಹೈ ಸಾಗರ್ ಔರ್ ಕೌನ್ ಮದಿರಾ ಬೇಚ ರಹಾ ಹೈ? ಸೂರಜ್, ಸಮಝೆ?
1: ಹಾಂ, ಲೇಕಿನ್ ಠೀಕ್ ಸೆ ಸ್ಪಷ್ಟ ನಹಿ ಹುವಾ.
0: ಮೇನೆ ಇತ್ನಿ ಬಾರ್ ಕಹಾ, ಪಢ್ತೆ ಜಾವ್, ಆಗೆ ಪಢೋ, ಸಬ್ ಕುಚ್ ಮಾಲೂಮ್ ಹೋಗಾ, ಬಹುತ್ ಹಿ ಸರಲ್ ಹೈ.
1: ಝಡಿ ಲಗಾಕರ್.
0: ಓಹೋ, ಕೇಸೆ ಪಡ್ತೆ ಹೋ? ಝಡಿ ಲಗಾಕರ್, ಝಡಿ ಲಗಾಕರ್ ಅಂದರೆ ಝಡಿ ಮಳೆ, ಲಗಾತಾರ್ ನಿರಂತರ್. ಝಡಿ ಲಗಾಕರ್ ಬರ್ಸೆ ಮದಿರ ರಿಮ್ ಝಿಮ್ ರಿಮ್ ಝಿಮ್ ರಿಮ್ ಝಿಮ್ ಕರ್.
1: ಅಚ್ಚಾ ಅಚ್ಚಾ, ತೋ ಬರ್ಸಾತ್ ಕಾ ಪಾನಿ ಹಿ ಯಹಾ ಮದಿರಾ ಹೈ.
0: ಸಹಿ ಕಹಾ. ಆಗೆ ಕಿ ಪಂಕ್ತಿ ಪಢೋ, ಯೆ ದೇಖೋ ಕ್ಯಾ ಹೈ. ಬೇಲಿ ವಿಟಪ ತೃಣ ಬನ ಮೈ ಪಿಯೂ ವರ್ಷಾ ಋತು.

0: ವಿಟಪ್ ಎಂದರೆ ಮರಗಳು, ತೃಣ ಎಂದರೆ ಹುಲ್ಲು ಘಾಸ್. ಬೇಲಿ ವಿಟಪ ತೃಣ ಬನಮಯ ಪಿಯು ವರ್ಷಾ ಋತು ಹೋ ಮಧುಶಾಲ. ಸೋಚೋ ಸೋಚೋ ಕವಿ ಕ್ಯಾ ಕಹ ರಹೆ ಹೇ.
1: ಬೇಲಿ ಮೈ ಪಿಯು, ಹಾಂ ಹಾಂ ಸಮಝಾ. ಕವಿ ಖುದ್ ಹಿ ಮಾನೋ ಲತಾ ಪೇಡ್ ಘಾಸ್ ಬನ್ ಗಯೆ ಹೇ ಔರ್ ಬರ್ಸಾತ್ ಕಾ ಪಾನಿ ಮದಿರಾ ಕಿ ತರಹ ಪೀ ರಹೆ ಹೇ.
0: ಅರ್ಥಾತ್ ಜೈಸೆ ಮದಿರಾ ಪೀಕರ್ ಪೀನೆ ವಾಲೆ ಪರ್ ನಶಾ ಛಾ ಜಾತಾ ಹೇ, ಉಸೆ ಆನಂದ ಮಿಲ್ತಾ ಹೇ. ಪೇಡೋ ಲತಾಓ ಘಾಸ್ ಆದಿ ಕೋ ಭಿ ಬರ್ಸಾತ್ ಕಾ ಪಾನಿ ಪೀಕರ್ ವೈಸಾ ಹಿ ನಶಾ ಚಡ್ತಾ ಹೇ ಔರ್ ಕವಿ ಮನ್ ಉಸ್ ಪ್ರಕೃತಿ ಕಾ ಆನಂದ ಲೇನಾ ಚಾಹತಾ ಹೇ. ಇಸಿಲಿಯೇ ವೇ ಕಹತೆ ಹೇ ಕಿ ಮೈ ಪೇಡ್ ಪೌಧೆ ಕೆ ರೂಪ್ ಮೇ ವೋ ಆನಂದ ಲೇತಾ ಹೂಂ.
1: ಯಹಾಂ ಸೂರ್ಯ ಕೋ ಮಧು ಬೇಚನೆ ವಾಲಾ ಮಾನಾ ಗಯಾ ಹೇ ಔರ್ ಸಾಗರ್ ಕೋ ಮಧುಘಟ್. ಯೇ ತೋ ಶುದ್ಧ ಪ್ರಕೃತಿ ವರ್ಣನ್ ಹೇ.
0: ಮೇನೆ ಕಹಾ ಥಾ ನಾ ಔರ್ ಇಸ್ ತರಹ ಮಧು ಸಾಕಿ ಮಧುಶಾಲಾ ಪ್ಯಾಲಾ ಆದಿ ಕೆ ಸಾಥ್ ಜೋಡ್ಕರ್ ಯಾ ಕಹೋ ಉನ್ಕೆ ಹಿ ಆಧಾರ್ ಪರ್ ಕಹೀ ಪ್ರಕೃತಿ ವರ್ಣನ್ ತೋ ಕಹೀ ದೇಶ ಪ್ರೇಮ್ ಐಸೆ ವಿಭಿನ್ನ ವಿಷಯೋಂ ಕೋ ಕವಿ ಸಮಝಾತೆ ಹೇ. ಇಸ್ಮೇ ಶರಾಬ್ ಕಹೀ ನಹಿ ಫಿರ್ ಭಿ ಮದಿರಾ ಕಾ ನಶಾ ಹೇ, ಮದಿರಾ ಲಯ ಹೇ, ಮದಿರಾ ಕಾ ಪ್ಯಾಲಾ ಭಿ ಹೇ.
1: ಬಹುತ್ ಸುಂದರ್ ಹೇ ಯೇ ಕವಿತಾ. ಇಸೆ ಗಾ ಸಕ್ತೆ ಹೇ ನಾ? ಅಮಿತಾಬ್ ಬಚ್ಚನ್ ಗಾತೆ ಹೇ ನಾ?
0: ಫಿರ್ ಸೆ ಅಮಿತಾಬ್ ಬಚ್ಚನ್. ಅಚ್ಛಾ ಚಲೋ ಠೀಕ್ ಹೇ. ಬಚ್ಚನ್ ಜಿ ಕಿ ಕವಿತಾಯೆ ಗೇಯ ಯಾ ಗಾನೆ ಯೋಗ್ಯ ಭಿ ಹೋತಿ ಹೇ. ವೇ ಖುದ್ ತೋ ಬಹುತ್ ಹಿ ಅಚ್ಛಾ ಗಾತೆ ಥೇ.
1: ಆದರೂ ಅವರು ಬರೇ ಶರಾಬ್ ಬಗ್ಗೆ, ಸಾರಿ ಮಧು ಬಗ್ಗೆನೇ ಬರೆದಿದ್ದಾರೇನು?
0: ಹಾಂ, ಉನ್ಕಿ ಔರ್ ಭಿ ಕೈ ಸುಂದರ್ ಔರ್ ಪ್ರಮುಖ ಕೃತಿಯಾ ಹೇ. ಜೈಸೆ ಏಕಾಂತ ಸಂಗೀತ್, ಬಂಗಾಲ್ ಕಾ ಕಾಲ್, ನಿಶಾ ನಿಮಂತ್ರಣ, ಧಾರ್ ಕೆ ಇಧರ್ ಉಧರ್ ಆದಿ.
1: ಕಿತ್ನೆ ಬಡೆ ಕವಿ ಥೇ ಶ್ರೀ ಹರಿವಂಶ್ ರಾಯ್ ಬಚ್ಚನ್.
0: ಹಾಂ, ಏಕ್ ಮಜೆದಾರ್ ಬಾತ್ ಬತಾವು, ಉನ್ಹೊನೆ ಅಂಗ್ರೇಜಿ ಮೇ ಎಮ್ ಎ ಕಿಯಾ ಥಾ ಔರ್ ಲಂದನ್ ವಿಶ್ವವಿದ್ಯಾಲಯ ಸೆ ಪಿ ಎಚ್ ಡಿ ಕಿ ಡಿಗ್ರಿ ಪ್ರಾಪ್ತ ಕಿ. ಲೇಕಿನ್ ಉನ್ಹೆ ಲೋಕಪ್ರಿಯತಾ ಮಿಲಿ ಹಿಂದಿ ಕೆ ಏಕ್ ಮಹಾನ್ ಕವಿ ಕೆ ರೂಪ್ ಮೇ ಹೆನ. ಔ ಉನ್ಕಿ ಮಧುಶಾಲಾ ಕೆ ಕುಛ್ ಅಂಶ ಸುನೇ.

ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ. ನಡೆಸಿಕೊಟ್ಟವರು ಡಾಕ್ಟರ್ ಸ್ಮಿತಾ ಚಿಪ್ಲೋಣ್ಕರ್, ಭಾಗವಹಿಸಿದವರು ಸೌರಭ್, ಹಾಡಿದ ಕಲಾವಿದರು ಮೌನೇಶ್ ಕುಮಾರ್ ಛಾವಣಿ.

0: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:45.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ

0: ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821 246 3689.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆತ್ಮೀಯ ರೈತ ಬಾಂಧವರೇ, ಇದೇ ಬುಧವಾರ June 3 ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಗಮನಿಸಿ, ಇದೇ ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
6: ವಚನ ಬಾನುಲಿ. ವಚ

0: ಸಮಯ 5:25 ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇಂದಿನ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಸಹನಾ. ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ ಆಗಿದೆ. ಕೇಳುಗರೇ, ನಿಮಗೆ ಇಷ್ಟವಾದ ಗೀತೆಯನ್ನು ಆಲಿಸಲು ವಾಟ್ಸಪ್ಗೆ ಸಂದೇಶವನ್ನು ಕಳುಹಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಕಾರ್ಯಕ್ರಮದ ಆರಂಭಕ್ಕೆ ಕೋಟಿಗೊಬ್ಬ 2 ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ವಿಜಯ ಪ್ರಕಾಶ್, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಡಿ ಇಮಾನ್.

0: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
2: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಒಂದು ರೈತರ ಒಕ್ಕಲು.
3: ಪ್ರತಿ ಗುರುವಾರ ಬೆಳಗ್ಗೆ 11-12 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
1: ಸುತ್ತಮುತ್ತ.
4: ನಮ್ಮ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmaarmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೆ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೊದಲನೇ ಸಂದೇಶವನ್ನ ಕಳಿಸಿದ್ದಾರೆ ಮೈಸೂರಿನ ರಾಜೇಂದ್ರ ನಗರದಿಂದ ಸತೀಶ್ ವೆಂಕಟೇಶ್. ಚಿತ್ರ ಸಾಮ್ರಾಟ್, ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಾಲ್ಗುಡಿ ಶುಭಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಬಹುದು. ಮರೆಯದೇ ಕೇಳಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ.
4: ಮೈಸೂರಿನ ಹೂಟುಗಳಿಂದ ಪುಷ್ಪ ಅವರು ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆಯೊಂದನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಹಾಡಿದ್ದಾರೆ ಶಿವರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಚಿ ಉದಯಶಂಕರ್. ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಕೇಳುಗರೆ, ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ಇದೊಂದು ಪ್ರಕಟಣೆ ಇದೆ, ಗಮನಿಸಿ. ಇದೇ ತಿಂಗಳ 10 ಬೆಳಿಗ್ಗೆ 9 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿ ಉದ್ಯೋಗ ಮತ್ತು ಅಪ್ರೆಂಟಿಸ್ಶಿಪ್ ಮೇಳ ನಡೆಯಲಿದ್ದು ವಿವಿಧ ಪ್ರತಿಷ್ಠಿತ ಉದ್ದಿಮೆಗಳು ಪಾಲ್ಗೊಳ್ಳುತ್ತಿವೆ. ಈ ಮೇಳದಲ್ಲಿ ಮೈಸೂರು ಮತ್ತು ಶ್ರೀರಂಗಪಟ್ಟಣ ಐಟಿಐಗಳಿಗೆ ಸಂಯೋಜನೆಗೊಂಡಿರುವ ಇತರೆ ತರಬೇತಿ ಸಂಸ್ಥೆಗಳು ಹಾಲಿ 2026 ಸಾಲಿನಲ್ಲಿ ಐಟಿಐನ ವಿವಿಧ ವೃತ್ತಿಗಳಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಹಾಗೂ ಉತ್ತೀರ್ಣರಾದ ಅಭ್ಯರ್ಥಿಗಳು ಭಾಗವಹಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ಉಪಪ್ರಾಚಾರ್ಯರು ಶ್ರೀ ಬೋಪಯ್ಯ ಇವರ ಮೊಬೈಲ್ ಸಂಖ್ಯೆ 9945711787, ಇವರನ್ನು ಸಂಪರ್ಕಿಸಬಹುದು. ಹಾಗೂ ತರಬೇತಿ ಅಧಿಕಾರಿ ಶ್ರೀ ನಾಗೇಶ್ HM ಇವರ ಮೊಬೈಲ್ ಸಂಖ್ಯೆ 9945616088, ಇವರನ್ನು ಸಹ ಸಂಪರ್ಕಿಸಬಹುದಾಗಿದೆ. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ಇದೊಂದು ಪ್ರಕಟಣೆ ಕೇಳಿದಿರಿ. ನಂಜುಂಡ ನಕ್ಕಾಗ ಚಿತ್ರದ ಗೀತೆಯೊಂದನ್ನು ಪ್ರಸಾರ ಮಾಡಿ ಅಂತ ಹೇಳಿ ಮೈಸೂರಿನ ರಾಮಕೃಷ್ಣನಗರದಿಂದ ಪುಟ್ಟರಾಜಪ್ಪ P ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. MV ವರದರಾಜ

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4-8 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ನ ಮೇಲೆ 1%-2% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಗರಿಷ್ಠ 50 lakh ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಿಗೆ 15 lakh ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0821-252-1631.
4: ಸಮಯ 5:31. ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು

ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ಇದೀಗ ಕೆಜಿ ಕೊಪ್ಪಲ್ನಿಂದ ಶಿವಕುಮಾರ್, ರೂಪಾ, ಪ್ರೀತಮ್ ಹಾಗೂ ಹರ್ಷ ಅವರು ಮಹಾಕ್ಷತ್ರಿಯ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಗರೆ, ಇದೊಂದು ಪ್ರಕಟಣೆ. ಸಮಗ್ರ ಆರೋಗ್ಯ, ಕ್ಷೇಮ ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಇಂದು ಜಾಗತಿಕ ಆಂದೋಲನವಾಗಿ ಹೊರಹೊಮ್ಮಿದೆ. ಈ ಸಾಮೂಹಿಕ ಪ್ರಯತ್ನದ ಸಂದರ್ಭದಲ್ಲಿ ಆಯುಷ್ ಸಚಿವಾಲಯವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಆಚರಣೆಯ ಅಂಗವಾಗಿ ದೇಶಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದೆ. ಇದರ ಭಾಗವಾಗಿ ಆಯುಷ್ ಸಚಿವಾಲಯವು ಹ್ಯಾಬಿಲ್ಡ್ ಹೆಲ್ತ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತಿದೆ. ಇದೇ ಜೂನ್ ತಿಂಗಳ 14 ಮುಂಜಾನೆ 6:15 ಬೆಳಿಗ್ಗೆ 7:35 ಆಯುಷ್ ಸಚಿವಾಲಯದ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮೂಲಕ ನಡೆಯುವ ಆನ್ಲೈನ್ ಯೋಗ ಅವಧಿಯಲ್ಲಿ ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಭಾಗವಹಿಸಿ ಐತಿಹಾಸಿಕ ದಾಖಲೆ ನಿರ್ಮಿಸುವುದು. ಆಸಕ್ತರು ಮೊದಲಿಗೆ ಟೋಲ್ ಫ್ರೀ ಸಂಖ್ಯೆ 1800-315-7008 ಈ ಸಂಖ್ಯೆಗೆ ಮಿಸ್ಡ್ ಕಾಲ್ ಕೊಡುವ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನೋಂದಣಿಯಾದ ನಂತರ ಭಾಗವಹಿಸುವವರಿಗೆ ಯೋಗ ಅವಧಿಯ ಲಿಂಕ್ ಒಳಗೊಂಡ ವಾಟ್ಸ್ಆಪ್ ಸಂದೇಶ ಬರಲಿದೆ. ಪ್ರಮುಖ ಸೂಚನೆ ಏನೆಂದರೆ, ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದ ದಿನದಂದು ಪ್ರತಿಯೊಬ್ಬ ಭಾಗಿಯೂ ತಮ್ಮ ಸ್ವಂತ ಸಾಧನದ ಅಂದರೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಪ್ರತ್ಯೇಕವಾಗಿ ಲಾಗಿನ್ ಆಗಬೇಕಾಗ್ತದೆ. ಏಕೆಂದರೆ ಲಾಗಿನ್ ಆಗುವ ಪ್ರತಿಯೊಂದು ನೋಂದಾಯಿತ ಸಾಧನವನ್ನು ಮಾತ್ರ ಅಧಿಕೃತ ದಾಖಲೆಗಾಗಿ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಎಲ್ಲ ಅಧಿಕಾರಿಗಳು, ಉದ್ಯೋಗಿಗಳು, ಸಂಯೋಜಿತ ಸಂಸ್ಥೆಗಳು, ಯೋಗಪಟುಗಳು ಹಾಗೂ ಸಾರ್ವಜನಿಕರು ತಮ್ಮ ವೈಯಕ್ತಿಕ ಸಾಧನಗಳ ಮೂಲಕ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಈ ಐತಿಹಾಸಿಕ ಯೋಗ ಆಂದೋಲನವನ್ನು ಯಶಸ್ವಿಗೊಳಿಸಲು ನಿಮ್ಮ ಸಕ್ರಿಯ ಬೆಂಬಲ ಮತ್ತು ಗರಿಷ್ಠ ಸಹಭಾಗಿತ್ವವನ್ನು ಆಯುಷ್ ಸಚಿವಾಲಯವು ಕೋರುತ್ತಿದೆ. ಇದೊಂದು ಪ್ರಕಟಣೆಯನ್ನ ಕೇಳಿದಿರಿ. ಮೈಸೂರಿನ ಕಲ್ಯಾಣಿ ನಗರದಿಂದ ಸಾನಿಯಾ ಅಂಜುಮ್ ಅವರು ಮೈ ಆಟೋಗ್ರಾಫ್ ಚಿತ್ರದ ಗೀತೆಯೊಂದನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಹಾಡಿದ್ದಾರೆ ಚಿತ್ರ ಹಾಗೂ ಸಂಗಡಿಗರು ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಸಂಯೋಜನೆ ಭಾರದ್ವಾಜ್.

ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ. ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ ಅಂದರೆ ಕನ್ಸರ್ವೇಷನಲ್ ಆರ್ಕಿಟೆಕ್ಚರ್, ಈ ವಿಷಯದಲ್ಲಿನ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳನ್ನು ಕುರಿತು

0: ಈಸ್ ಯೂಸ್ಲೆಸ್.
1: ಮರೆಯದೆ ಕೇಳಿ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಎಫ್ಎಂ 100.6.
2: ಇದೊಂದು ಪ್ರಕಟಣೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ಪ್ರಸ್ತಾಪಿಸಿರುವ ಕ್ಷೇತ್ರಗಳಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ

ಆಂಗ್ಲ ಭಾಷೆಯಲ್ಲಿ ಅಂದರೆ ಇಂಗ್ಲಿಷ್ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು 2026 ಜುಲೈ 31 ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ ತಿಲಕ್ ನಗರ ಮೈಸೂರು ಇಲ್ಲಿಯ ದೂರವಾಣಿ ಸಂಖ್ಯೆ 08211 ಸೇರಿಸಿ 249011 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆಯನ್ನ ಕೇಳಿದ್ರಿ. ಚಿತ್ರದುರ್ಗದಿಂದ ನಾಗೇಂದ್ರ ಹಾಗೂ ಗುಂಡಮ್ಮ ಅವರು ಬಂಧನ ಚಿತ್ರದ ಗೀತೆಯನ್ನ ಕೋರಿ ಸಂದೇಶ ಕಳಿಸಿದ್ದಾರೆ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಸಂಯೋಜನೆ ಎಂ ರಂಗರಾವ್ ಹಾಡಿದ್ದಾರೆ. ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ.

ಕಾರ್ಯಕ್ರಮದ ಕೊನೆಗೆ ಬಣ್ಣದ ಗೆಜ್ಜೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ. ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಹೊಸಕೋಟೆಯಿಂದ ಲತಾ ಸುಹಾಸ್.

0: ಇದುವರೆಗೂ ಸಂದೇಶಾಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಕ್ಕೆ 5 ಗಂಟೆ 5 ನಿಮಿಷದ ನಂತರ ಬಂದಂತಹ ಸಂದೇಶಗಳನ್ನು, ಅದರಲ್ಲೂ ಮೊದಲು ಬಂದಂತಹ ಸಂದೇಶಗಳನ್ನು ತೆಗೆದುಕೊಳ್ಳಲಾಯಿತು. ಹಾಗೆ ಮತ್ತಷ್ಟು ಸಂದೇಶಗಳನ್ನು ಕಳಿಸಿದಿರಾ. ನಾಳಿನ ಕಾರ್ಯಕ್ರಮದಲ್ಲಿ ಅಂದರೆ 1:30 ಗಂಟೆ 30 ನಿಮಿಷಕ್ಕೆ ಪ್ರಸಾರವಾಗುವ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ನೀವು ಸಂದೇಶಗಳನ್ನು ಕಳುಹಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸಂದೇಶವನ್ನು ಕಳಿಸಿ ಗೀತೆಯನ್ನು ಆಲಿಸಿದ ಎಲ್ಲ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳು. ಆಕಾಶವಾಣಿ ಮೈಸೂರು FM 100.6.
1: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಆತ್ಮೀಯ ರೈತ ಬಾಂಧವರೇ, ಇದೇ ಬುಧವಾರ June 3 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಗಮನಿಸಿ, ಇದೇ ಬುಧವಾರ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6 ಗಂಟೆ. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ವಚನ ಬಾನುಲಿ, ಬಾನುಲಿ ಸರಣಿ. ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ. ಹಿಪ್ಪುನೇರಳೆ ತಳಿಗಳು ಹಾಗೂ ರೇಷ್ಮೆ ಹುಳು ಹೈಬ್ರಿಡ್ಗಳು ಕುರಿತ ನೇರ ಫೋನ್ಇನ್ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಮತ್ತು ಡಾಕ್ಟರ್ ಮಂಜಪ್ಪ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಕನ್ನಡ ಚಿತ್ರಗೀತೆಗಳು. 8:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯತ್ರಿ ವೆಂಕಟರಾಘವನ್ ಅವರ ಹಾಡುಗಾರಿಕೆ. 8:30 ಹಿಂದಿ ಚಿತ್ರಗೀತೆಗಳು. ರಾತ್ರಿ 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ನಾಟಕ ಕೇಳು ಜನಮೇ ಜಯ. ಶ್ರೀರಂಗರ ರಂಗನಾಟಕವನ್ನು ಬಾನುಲಿಗೆ ಅಳವಡಿಸಿ ನಿರ್ದೇಶಿಸಿದವರು ಡಾಕ್ಟರ್ ವಸಂತ ಕವಲಿ. ಈ ರಾತ್ರಿ 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಮಧ್ಯಮ

0: ಥ ಪ್ರಕಾಶ್ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ. ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. ಈ ಕಾರ್ಯಕ್ರಮದ ಮರುಪ್ರಸಾರ 6:10. ಬೆಳಿಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, 7:30 ಸೇವಾ ವಾಹಿನಿ. ಬೆಳಿಗ್ಗೆ 7:45, ಮಧ್ಯಾಹ್ನ 12:45 ಹಾಗೂ 7:45 ಕನ್ನಡ ಚಿತ್ರಗೀತೆಗಳು. ಬೆಳಿಗ್ಗೆ 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ, ನಂತರ ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಆರ್ ಹರಿಣಿಯವರ ಹಾಡುಗಾರಿಕೆ. ಬೆಳಿಗ್ಗೆ 10:30, ಮಧ್ಯಾಹ್ನ 3:00 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಅರ್ಚನಾ ಆರ್ಯ ಮತ್ತು ಚಂದನಾ ಸಿ. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದ ಉಪನ್ಯಾಸಕಿ ಡಾಕ್ಟರ್ ರಾಜೇಶ್ವರಿ ಶೀಲವಂತ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಕುರಿತು ಸಂದರ್ಶನ. ಸಂದರ್ಶಕರು ಕಿರಣಕುಮಾರ ಶೇಖದಾರ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ಹಾಡಿದ್ದಾರೆ ಪಿ ಛಾಯಾ. ಮಧ್ಯಾಹ್ನ 1:30 ಹಾಗೂ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಬೆಂಗಳೂರು ಕೇಂದ್ರದಿಂದ ಉರ್ದು ಕಾರ್ಯಕ್ರಮ. ಮಧ್ಯಾಹ್ನ 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತದಲ್ಲಿ ಮೊದಲಿಗೆ ಹಳೇಪುರ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗನ ಹಾಡು, ನಂತರ ಮಳವಳ್ಳಿ ಮಹದೇವಸ್ವಾಮಿ ಮತ್ತು ಸಂಗಡಿಗರಿಂದ ಚೆನ್ನಿಗರಾಮನ ಕತೆ. 4:30 ಸಂಧ್ಯಾರಾಗ. ಹಿರಿಯ ಸಂಗೀತ ಕಲಾವಿದರಾದ ಸಿಎಸ್ ನಾಗರತ್ನಮ್ಮ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿ ರಂಗ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ. ಮಾವಿನ ಬೆಳೆಯಲ್ಲಿ ಚಾಟಣಿ, ಬೇಸಾಯ ಕ್ರಮಗಳು ಹಾಗೂ ಪೋಷಕಾಂಶ ನಿರ್ವಹಣೆ, ಈ ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಆರ್ ಮನುಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಯುವವಾಣಿ. ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಪರಿಸರ ಬದುಕಿಗೆ ಆಧಾರ, ಈ ಕುರಿತ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾ ಕೇಂದ್ರದ ವಿದ್ಯಾರ್ಥಿಗಳು. 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ. ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ವಚನಗಳು, ಈ ಕುರಿತು ಅನುವಾದಕರಾದ ಪ್ರೊಫೆಸರ್ ಎಚ್ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಇವರೊಂದಿಗೆ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00 ಸವಿನೆನಪು. 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಸ್ವಾಸ್ಥ್ಯ ಸೇವಾ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ಇವಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಸಮಯ 6:05 ಇದೆ. ಇದೀಗ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಈಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. The Union Cabinet has approved one-time budgetary support of 10,000 crore rupees for oil marketing companies to provide ATF price stabilization support to Indian Airlines for their domestic and international operations. The support will be provided to companies to facilitate stable ATF pricing for airlines during the ongoing period of exceptional fuel price volatility arising from the West Asia crisis. Briefing media in New Delhi today, Information and Broadcasting Minister Ashwini Vaishnav said this is a self-sustaining revolving fund which will help to stabilize ATF prices for scheduled Indian carriers.
2: ATF price stabilization

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ಈ ದಿನ ಅಂಬಿಗ ಚೌಡಯ್ಯನವರ ಒಂದು ವಚನವನ್ನು ನೋಡೋಣ. ಅಂಬಿಗ ಚೌಡಯ್ಯನವರು ಬಸವಣ್ಣನವರ ಸಮಕಾಲೀನರು. ಅವರು ಅಂಬಿಗರಾಗಿದ್ದರು ಎಂಬ ಸಂಗತಿಯನ್ನು ಬಿಟ್ಟರೆ ಮತ್ತೆ ಹೆಚ್ಚಿನ ವಿವರಗಳು ಅವರ ಬಗ್ಗೆ ತಿಳಿದಿಲ್ಲ. ಅವರ ವಚನವನ್ನು ನೋಡೋಣ. ಕಲ್ಲಿನಲ್ಲಿ ಕಠಿಣ, ಖುಲ್ಲರಲ್ಲಿ ದುರ್ಗುಣ, ಬಲ್ಲವರಲ್ಲಿ ಸುಗುಣ ಉಂಟು ಎಂಬುದನ್ನು ಎಲ್ಲರೂ ಬಲ್ಲರು. ಕಲ್ಲಿನಲ್ಲಿ ಕಠಿಣ, ಖುಲ್ಲರಲ್ಲಿ ದುರ್ಗುಣ, ಬಲ್ಲವರಲ್ಲಿ ಸುಗುಣ ಉಂಟೆಂದು ಎಲ್ಲರೂ ಬಲ್ಲರು. ಇಂತಿ ಇವು ಎಲ್ಲರ ಗುಣ. ಅಲ್ಲಿಗಲ್ಲಿಗೆ ಸರಿ ಎಂದು ಗೆಲ್ಲ ಸೋಲಕ್ಕೆ ಹೋರದೆ ನಿಜ ಎಲ್ಲಿತ್ತು ಅಲ್ಲಿಯೇ ಸುಖ ಎಂದನು ಅಂಬಿಗ ಚೌಡಯ್ಯ. ನೋಡಿ, ಕಲ್ಲಿನಲ್ಲಿ ಕಾಠಿಣ್ಯ ಇದೆ, ಕೆಟ್ಟವರಲ್ಲಿ ದುರ್ಗುಣ ಇದೆ, ಬಲ್ಲವರಲ್ಲಿ ವಿವೇಕಿಗಳಲ್ಲಿ ಸದ್ಗುಣ ಇದೆ. ಇದು ಎಲ್ಲರಿಗೂ ಗೊತ್ತಲ್ಲವೇ. ಸರಿ ಮತ್ತೆ, ಇದು ಸರಿ ಅದು ತಪ್ಪು ಎಂಬ ಹೋರಾಟ ಏಕೆ? ಇರುವ ನಿಜವನ್ನು ಇರುವಂತೆ ಒಪ್ಪಿದಾಗಲೇ ಸುಖ ಅಲ್ಲವೇ ಎಂದು ಈ ವಚನ ಕೇಳುತ್ತಿದೆ. ಗೆಲ್ಲುವ ಹಠ, ಲೋಕವನ್ನು ಬದಲಾಯಿಸುವ ಹಠ, ಎರಡೂ ಹೋರಾಟಗಳೇ. ಹೋರಾಟವೇ ಸುಖಕ್ಕೆ ತೊಡಕು. ಹೋರಾಟ ಇದ್ದಾಗ ಸುಖ ಎಲ್ಲಿರುತ್ತದೆ? ಅಲ್ಲಿಗಲ್ಲಿಗೆ ಸರಿ, ಇರುವುದೆಲ್ಲ ಇರುವ ಹಾಗೆ ಇದೆ, ಅದೇ ಸತ್ಯ ಎಂದು ಒಪ್ಪಿಕೊಂಡರೆ ಸಾಕು, ನೆಮ್ಮದಿಯಾಗಿರಬಹುದು ಎನ್ನುತ್ತಿದೆ ಈ ವಚನ. ಆದರೆ ಅದು ಅತ್ಯಂತ ಕಷ್ಟದ ಕೆಲಸವೂ ಹೌದಲ್ಲವೇ? ನಮ್ಮ ಶಿಕ್ಷಣ, ಸಂಸ್ಕೃತಿ, ಧರ್ಮ ಎಲ್ಲವೂ ಇರುವ ಬದುಕನ್ನು ಹೇಗೋ ಬದಲು ಮಾಡಲು ಪ್ರಯತ್ನಿಸುವುದನ್ನೇ ಕಲಿಸುತ್ತಿದೆ ಅಲ್ಲವೇ? ನಮ್ಮ ಇಡೀ ನಾಗರಿಕತೆಯ ಕಥೆಯನ್ನು ಒಳಿತು ಕೆಡುಕುಗಳ ಹೋರಾಟವೆಂದೇ ವಿವರಿಸಬಹುದು. ಇಂಥ ಹೋರಾಟವೇ ಅನಗತ್ಯ ಎಂದು ಚೌಡಯ್ಯನವರ ವಚನ ಹೇಳುವಂತೆ ತೋರುತ್ತದೆ. ಅಥವಾ ಒಳಿತು ಕೆಡುಕು ಅನ್ನುವುದು ನಾವು ನೋಡುವ ದೃಷ್ಟಿಕೋನ, ನಮ್ಮ ನಿಲುವನ್ನು ಅವಲಂಬಿಸಿದ್ದು. ಗೆಲ್ಲುವ ಆಸೆಯಿಂದ ಪ್ರಚೋದನೆ, ಘರ್ಷಣೆ ಹುಟ್ಟುತ್ತವೆ. ಭಕ್ತಿ ಅನ್ನುವುದು ಏನೋ ಆಗುವ ಆಸೆಗಿಂತ ಅಂತರಂಗದಲ್ಲಿ, ಬಹಿರಂಗದಲ್ಲಿ ಸಂಘರ್ಷವಿಲ್ಲದೆ ಬದುಕುವುದನ್ನು ಅಪೇಕ್ಷಿಸುವ ಮನೋಧರ್ಮ ಎಂದು ಈ ವಚನ ಹೇಳುವಂತೆ ತೋರುತ್ತದೆ. ಸ್ವಾರಸ್ಯದ ಮಾತೆಂದರೆ, ನಿಜವೆಲ್ಲಿತ್ತು ಅಲ್ಲಿಯೇ ಸುಖ ಅನ್ನುವ ಸಾಲು ಖುಲ್ಲರಲ್ಲೂ ನಿಜವಿದ್ದರೆ, ದುಷ್ಟರಲ್ಲೂ ನಿಜವಿದ್ದರೆ ಅದನ್ನು ಒಪ್ಪುವುದೇ ಸರಿ ಎಂದೂ ಹೇಳುವಂತೆ ಕಾಣುತ್ತದೆ. ಲೋಕ ಎಷ್ಟೇ ಬದಲಾದರೂ ಒಂದು ಸಂಗತಿ ಬದಲಾಗದು. ಎಷ್ಟೇ ಮರೆಮಾಡಿದರೂ ಈ ಸತ್ಯ ಬದಲಾಗದು. ಅದೇನೆಂದರೆ ಒಳಿತು ಕೆಡುಕುಗಳ ನಡುವೆ ಇರುವ ಸತತ ಸಂಘರ್ಷ ಎಂಬ ಮಾತನ್ನು ಟಿ.ಎಸ್. ಎಲಿಯಟ್ ತನ್ನ ದಿ ರಾಕ್ ಅನ್ನುವ ನಾಟಕದಲ್ಲಿ ಹೇಳುತ್ತಾನೆ. ವೈರುಧ್ಯ ಸಹಜವೆಂದು ಒಪ್ಪುವುದೇ ನಿಜದ ಹಾದಿ ಎಂದು ಚೌಡಯ್ಯನವರು ಹೇಳುವಂತೆ ತೋರುತ್ತದೆ. ಇರುವುದನ್ನು ಒಪ್ಪದಿರುವುದೇ ಸಂಘರ್ಷದ ಕಾರಣವೇ ಎಂಬ ಪ್ರಶ್ನೆಯನ್ನೂ ಅಂಬಿಗರ ಚೌಡಯ್ಯ ಕೇಳುತ್ತಿರುವಂತಿದೆ. ಇಂಥ ವಚನಗಳು ನಮ್ಮನ್ನು ಬದುಕಿನ ಮೂಲ ಪ್ರಶ್ನೆಗಳ ಬಗ್ಗೆ ಯೋಚಿಸುವಂತೆ ಮಾಡುತ್ತವೆ. ನಮ್ಮ ಆಯ್ಕೆ ಯಾವುದು? ಕಾಠಿಣ್ಯದ ಕೆಟ್ಟತನವೋ, ವಿವೇಕಿಗಳ ಸದ್ಗುಣವೋ ಎಂದು ತೀರ್ಮಾನಿಸುವ ಜವಾಬ್ದಾರಿಯನ್ನು ನಮಗೇ ವಹಿಸುತ್ತವೆ.
0: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಕೇಳುಗರೆ, ಈ ರಾತ್ರಿ 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಮಧ್ಯಮ ವರ್ಗದ ಕಲ್ಯಾಣ ಈ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮಯ ಸರಿಯಾಗಿ 6:15. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212468689.
2: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4 ರಿಂದ ಆಗಸ್ಟ್ 12 ರವರೆಗೆ ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ನ ಮೇಲೆ 1%ನಿಂದ 2% ವರೆಗೆ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಗರಿಷ್ಠ 50 ಲಕ್ಷ ವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಿಗೆ 15 ಲಕ್ಷ ವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08212521631.
3: Empower your ambitions with quality education.
4: At JSS AHAR, deemed to be university accredited A++ by NAC, admissions are open for BSc in Psychology, Biochemistry, Statistics and Data Analytics, Computational Biology and Bioinformatics. Visit JSS deemed to be university. SS Nagara, Banni Mantapa, Mysuru. Call 9980841859.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
8: ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
9: ಕೇಳುಗರೆ, ಈ ಬಾರಿಯ ನಕ್ಷತ್ರಲೋಕ ಕಾರ್ಯಕ್ರಮ ಇದೇ ತಿಂಗಳು 7 ತಾರೀಕು ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಇದರಲ್ಲಿ ಖ್ಯಾತ ಚಿತ್ರನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳುವಿರಿ.
10: ಅವರ ಡ್ರೀಮ್ ಚೆನ್ನಾಗಿದೆ ಅಮ್ಮಂತ, ಅವರೆಲ್ಲ ಕನಸುಗಳು ಕೂಡ ಸಿನಿಮಾನೇ ಉಸಿರಾಡ್ತಾ ಇದ್ರು ಆ ಕಾಲದಲ್ಲಿ ಅವರು. ಹಂಗಾಗಿ ರವಿಚಂದ್ರನ್ ನಂಗೆ ಇಷ್ಟ ಆಗ್ತಾ ಇದ್ರು ತುಂಬಾ ಸಲ.
9: ಕೇಳಲು ಮರೆಯದಿರಿ, ಇದೇ ತಿಂಗಳು 7 ತಾರೀಕು ಭಾನುವಾರ ಮಧ್ಯಾಹ್ನ 2:40 ಕನ್ನಡದ ಹಿರಿಯ ನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಸಂವಾದ.
8: ನಕ್ಷತ್ರ ಲೋಕ
11: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ
1: ಆತ್ಮೀಯ ರೈತ ಬಾಂಧವರೇ, ಇದೇ ಬುಧವಾರ ಜೂನ್ 3 ತಾರೀಕು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251258 ಮತ್ತೊಂದು 251508. ಗಮನಿಸಿ, ಇದೇ ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
8: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4:00 ಮಹಿಳಾ ರಂಗದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಬಹುದು. ಮರೆಯದೇ ಕೇಳಿ, ಇದೇ ಶುಕ್ರವಾರ ಸಂಜೆ 4:00 ಮಹಿಳಾ ರಂಗದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು, ನಂತರ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ಸಾಧನಾ ಶರ್ಮಾ. ಆದೌ ಮುಖ್ಯಾ ವಾರ್ತಾ. ಕೇಂದ್ರೀಯ ಮಂತ್ರಿಮಂಡಲೇನ ವಿಮಾನನ ಪರಿವಹನ ಮಾರ್ಗ ಆಧಾರಭೂತ ಸಂರಚನಾ ಕ್ಷೇತ್ರು ಇಟಿಎಫ್ ಮೂಲ್ಯಸ್ಯ ಸ್ಥಿರೀಕರಣಾರ್ಥಂ ತೈಲ ವಿಪಣನ ಸಮವಾಯೇಭ್ಯ 1,000 ಕೋಟಿ ರೂಪ್ಯಕಾಣಾಂ ಆಯವ್ಯಯ ಸಹಾಯತಾಂ ಪ್ರದಾತುಂ ಕತಿಪಯಃ ಮಹತ್ವಪೂರ್ಣಃ ಯೋಜನಃ ಅನುಮೋದಿತಃ. ಕರ್ನಾಟಕ ರಾಜ್ಯಸ್ಯ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರಃ ಶಪಥಗ್ರಹಣಂ ಕೃತವಾನ್. ಪಶ್ಚಿಮಬಂಗಾಲಸ್ಯ ತೃಣಮೂಲ ಕಾಂಗ್ರೆಸ್ ದಲಾತ್ ನಿಷ್ಕಾಸಿತ ಟಿಎಂಸಿ ವಿಧಾಯಕ ಋತಬ್ರತ ಬೆನರ್ಜಿ ಇತ್ಯನೇನ ಉಕ್ತಂ ಯತ್ ಪಕ್ಷೇ ಪ್ರಾಯಃ ಷಷ್ಠಿ ವಿಧಾಯಕಃ ಸಂತಿ. ದಿಲ್ಲೀ ನಗರಸ್ಯ ಮಾಲವೀಯ ನಗರೆ ವಿಶ್ರಾಂತಿ ನಿಲಯೇ ಭೀಷಣಾಗ್ನಿಕಾಂಡಃ ಏಕವಿಂಶತಿ ಜನಃ ಮೃತಃ. ಅಪಿ ಚ ಭಾರತಂ 25th-year ವರ್ಷೆ ವಿಶ್ವಸ್ಯ ದ್ವಿತೀಯಂ ಬೃಹತ್ತಮಂ ಸೌರ ವಿಕಾಸ ವಿಪಣಕಂ ಜಾತಂ. ಇದಾನೀಂ ವಾರ್ತಾ ವಿಸ್ತರೇಣ. ಕೇಂದ್ರೀಯ ಮಂತ್ರಿಮಂಡಲೇನ ವಿಮಾನನ ಪರಿವಹನ ಮಾರ್ಗ ಆಧಾರಭೂತ ಸಂರಚನಾ ಕ್ಷೇತ್ರು ಕತಿಪಯಃ ಮಹತ್ವಪೂರ್ಣ ಯೋಜನಾ ಅನುಮೋದಿತಃ. ಪಶ್ಚಿಮ ಏಷ್ಯಾ ಸಂಕಟ ಕಾರಣೇನ ವರ್ಧಿತೇಷು ಇಂಧನ ಮೌಲ್ಯೇಷು ಭಾರತೀಯ ವಿಮಾನ ಸೇವಾನಾಂ ಕೃತೆ ವಿಮಾನ ಇಂಧನಸ್ಯ ಅರ್ಥಾತ್ ಇಟಿಎಫ್ ಮೌಲ್ಯಸ್ಯ ಸ್ಥಿರೀಕರಣಾರ್ಥಂ ತೈಲ ವಿಪಣನ ಸಮವಾಯೇಭ್ಯಃ 1,000 ಕೋಟಿ ರೂಪ್ಯಕಾಣಾಂ ಆಯವ್ಯಯ ಸಹಾಯತಾಂ ಪ್ರದಾತುಂ ಪ್ರಶಾಸನಂ ನಿರ್ಣಯಂ ಕೃತವತ್. ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಅವದತ್ ಯತ್ ಏತೇನ ವಿಮಾನನ ಕ್ಷೇತ್ರ ಸಂಬದ್ಧ ಪ್ರಾಯ 77,00,000 ಆಜೀವಿಕಾ ಸುರಕ್ಷಿತಾ ಭವಿಷ್ಯಂತಿ. ಏಷಾ ಸಹಾಯತಾ ಯೋಜನಾ 36 ಮಾಸ ಪರ್ಯಂತಂ ಪ್ರವರ್ತಿಷ್ಯತೆ. ಮಂತ್ರಿಮಂಡಲೇನ ದಿಲ್ಲಿ ನಿಕಟವರ್ತಿ ಕ್ಷೇತ್ರೇ ವಾಯು ಪ್ರದೂಷಣ ನಿಯಂತ್ರಣಾರ್ಥಂ ಅಪಿ ಏಕಸ್ಯಾ ಬೃಹತ್ಯಾ ಯೋಜನಾಯಾ ಅನುಮೋದನಂ ಕೃತಂ. ಆರ್ಥಿಕ ಸಂಬದ್ಧಯ ಮಂತ್ರಿಮಂಡಲೀಯ ಸಮಿತಿಯ ಒಡಿಶಾ ರಾಜ್ಯ ರಾಮೇಶ್ವರಾತ್ ಪಾರಾದೀಪ ಪರ್ಯಂತಂ 63,000,000,000 ಪರಿಮಿತಸ್ಯ ನೂತನ ತಟೀಯ ರಾಜಮಾರ್ಗ ನಿರ್ಮಾಣಾಯ ಅನುಮತಿ ಪ್ರದತ್ತಾ. ಏತದ್ ಅತಿರಿಕ್ತಂ ಸಮಿತಿಯ ಬಿಹಾರ ರಾಜ್ಯ ರಾಷ್ಟ್ರೀಯ ರಾಜಮಾರ್ಗಯೋ 31,000,000 ಇತ್ಯೇತಯೋ ಕಗಡಿಯಾ ಪೂರ್ಣಿಯಾ ಖಂಡಸ್ಯ ಚತುರ್ಪಥ ಪರಿಯೋಜನಾ ಅಪಿ ಅನುಮೋದಿತಾ. ರಾಷ್ಟ್ರಪತಿ ದ್ರೌಪದೀ ಮುರ್ಮು ಅದ್ಯ ರಾಷ್ಟ್ರೀಯ ಆದಿವಾಸಿ ಸಮ್ಮೇಳನಸ್ಯ ಉದ್ಘಾಟನಂ ಕೃತವತಿ. ನವದಿಲ್ಯಾಂ ಆಯೋಜಿತಾಯಾಂ ಏಕೀಕೃತ ಜನಜಾತೀಯ ವಿಕಾಸ ಸಮವಾಯಾನಾಂ ತಥಾ ಏಕೀಕೃತ ಜನಜಾತೀಯ ವಿಕಾಸ ಯೋಗಸ್ಯ ಚ ವಿಸ್ತಾರ ವಿಷಯಿಕಾಯಾಂ ಸಮಾಯೋಜಿತಾಯಾಂ ಸಭಾಯಾಂ ರಾಷ್ಟ್ರಪತಿ ಅವದತ್ ಯತ್ ದೇಶವ್ಯಾಪಿನಃ ಜನಜಾತೀಯ ಸಮಾಜಸ್ಯ ಸಂಸ್ಕೃತಿ ಅತ್ಯಂತ ಸಮೃದ್ಧ ಅಸ್ತಿ. ಅತಃ ಜನಜಾತೀಯ ಸಮುದಾಯಸ್ಯ ಉನ್ನತ್ಯರ್ಥಃ ವಿಶೇಷ ಪ್ರಯತ್ನಃ ಕರಣೀಯಃ. ತಯಾ ಉಕ್ತಂ ಯತ್ ವಿಕಾಸ ಕಾರ್ಯಾಣಿ ಅಂತಿಮ ಗೃಹಂ ಯಾವತ್ ಅಂತಿಮ ಗ್ರಾಮಂ ಯಾವತ್ ಚ ಅವಶ್ಯಂ ಪ್ರಾಪ್ನುಯುಃ. ರಾಷ್ಟ್ರಪತಿ ಚಿಂತಾಂ ಅಪಿ ವ್ಯಕ್ತೀಕೃತವಾನ್ ಕೃತವತಿ ಯತ್ ಅದ್ಯಾಪಿ ಕೇಚನ ಜನಜಾತೀಯ ವರ್ಗಾಃ ಶಾಸನಸ್ಯ ವಿವಿಧಾಭಿಃ ಯೋಜನಾಭಿಃ ಅನಭಿಜ್ಞಾಃ ಸಂತಿ.
2: ಪಿಎಂ ಜನಮನ್ ಯೋಜನಾ ಕೆ ತಹತ್ ಜನಜಾತಿಯ ಸಮುದಾಯ ಮೇ ಭಿ ಸಬ್ಸೆ ಪಿಛಡೆ ಸಮೂಹಕ್ಕೆ 20,000 ಸೆ ಅಧಿಕ ಗಾಂವ್ ತಕ್ ವಿಕಾಸ ಕಾರ್ಯಕ್ರಮ ಕೊ ಪಹುಂಚಾನೆ ಕಾ ಲಕ್ಷ್ಯ ಹೈ. ಹಮ್ ಸಬ್ ಜಾನ್ತೆ ಹೈ 75 ಜೋ ಗ್ರೂಪ್ಸ್ ಓ ಹೈ ಪಿಬಿಟಿಜಿಸ್. ಪಿಬಿಟಿಜಿ ಸಬ್ಸೆ ಪಿಛಡೆ ಅಭಿ ಭಿ ಕೋಯಿ ಪೇಡ್ ಕೆ ಮಂಚ್ ಕೆ ರಹತೆ ರಹತೆ ಹೈ ಉನ್ಕೆ ಕೋಯಿ ಜಮೀನ್ ನಹಿ. ಜಮೀನ್ ಥಾ ಲೇಕಿನ್ ರೆಕಾರ್ಡೆಡ್ ನಹಿ, ಇಸಿಲಿಯೆ ಉನ್ಕೊ ಜಮೀನ್ ದೇಕರ್ ಘರ್ ಬನಾನಾ ಉನ್ಕೆ ಹರ್ ಚೀಜ್ ಕೆ ಲಿಯೆ ಅಧಿಕಾರಿ ಲೋಗೋಂ ಕೊ ಜಿತ್ನೆ ಕರ್ಮಚಾರಿ ಲೋಗೋಂ ಕಾ ದಾಯಿತ್ವ ಹೈ.
1: ರಾಷ್ಟ್ರಪತಿ ಸರ್ವಾಸಾಂ ಸಂಸ್ಥಾನಾಂ ಹಿತಧಾರಕಾನ್ ಆಹೂತವತಿ ಯತ್ ಜನಜಾತಿಯ ಯುವಭ್ಯಃ ಸಮ್ಮಾನಜನಕ ಜೀವಿಕಾಯಾಃ ತಥಾ ಪ್ರತ್ಯೇಕಂ ಜನಜಾತಿಯ ಬಾಲಕಾಯ ವಿದ್ಯಾಲಯ ಶಿಕ್ಷಾಯಾಃ ಸುನಿಶ್ಚಿತೀಕರಣಂ ಕ್ರಿಯತಾಂ.
2: ये दूर दराज के लोग जो जंगलों में रहते हैं उन तो एक रोड मैप बनाना चाहिए। आप कौन सी गांव को कवर किया, कौन सी पॉपुलेशन के थे, ट्राइबल के कितने लोग हैं, कहां तक हम पहुंच पाए कहां तक नहीं पाए। पढ़ा लिखा होते हुए भी बहुत लोग बहुत चीजें जानते हैं लेकिन वो खुलते नहीं, लेकिन उनको खुलना पड़ेगा, शामिल होना पड़ेगा देश के विकास के लिए, समाज के विकास के लिए, आदिवासी लोगों को आगे लाने के लिए तो खुद को ही कुछ करना पड़ेगा।
1: कर्नाटक से नूतन मुख्यमंत्री डीके शिवकुमार शपथ ग्रहण कृतवान। कर्नाटक राज्ये कांग्रेस विधानमंडलस्य दलस्य नेता डीके शिवकुमार अद्य बेंगलुरु नगरे राज्यस्य 25वां मुख्यमंत्री रूपेण शपथग्रहणं कृतवान्। राज्यपालः थावरचन्द गहलोतः तस्मै पदस्य गोपनीयतायाश्च शपथं प्रदापितवान्। वरिष्ठ कांग्रेस नेता डॉ जी परमेश्वरः उपमुख्यमंत्री पदेन शपथं गृहीतवान्। अन्ये च द्वादश मन्त्रिणः अपि मन्त्रिपरिषदि सम्मिलिताः। प्रधानमंत्री नरेन्द्र मोदी मुख्यमंत्रिणे शुभकामनाः प्रदत्तवान्। संस्कृत वार्तायाः संस्करणम् इदम् इदानीम् आकाशवाणीतः प्रसार्यते। समम् एव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज ऑन एआईआर चलदूरभाषीय तन्त्रांशे अपि उपलब्धो भविष्यति।

0: ಜನಗಳಿಗೆ ಆಕ್ಸಿಜನ್ ಸಿಗುತ್ತದೆ ಅನ್ನೋದಂತೂ ಖರೆ. ಕೇರಳದಲ್ಲಿ ಪರಿಶುದ್ಧವಾದ ಆಕ್ಸಿಜನ್ ಸಿಗ್ತಾ ಇದೆಯಂತೆ. ನಮಗೆಲ್ಲ ಒಂದೇ ನೀರು, ಒಂದೇ ಗಾಳಿ, ಒಂದೇ ಆಕಾಶ ಅಲ್ವಾ? ಅಲ್ಲಿ ಮಾತ್ರ ಶುದ್ಧ ಆಕ್ಸಿಜನ್ ಹೇಗೆ ಸಾಧ್ಯ ಅಂದ್ಕೊಂಡ್ರ? ಹೌದು, ಎಲ್ಲರೂ ನೆಮ್ಮದಿಯಾಗಿ ಉಸಿರಾಡಬೇಕು ಅಂತಲೇ ಎಲ್ಲೆಲ್ಲಿ ಟ್ರಾಫಿಕ್ ಇದೆಯೋ ಅಲ್ಲೆಲ್ಲ ಲಿಕ್ವಿಡಿಟಿ ಟ್ರೀ ಅಂತ ನೆಡ್ತಾ ಅಲ್ಲಲ್ಲ ಇಡ್ತಾ ಇದ್ದಾರೆ. ಅಂದರೆ ಇದು ನಿಜವಾದ ಮರಗಳಲ್ಲ, ಹಸಿರು ಬಣ್ಣದ ಸೂಕ್ಷ್ಮ ಪಾಚಿಗಳನ್ನು ಒಳಗೊಂಡಿರೋ ಬಯೋರಿಯಾಕ್ಟರ್. ಸಾವಿರಾರು ಲೀಟರ್ ಸಾಮರ್ಥ್ಯದ ಗಾಜಿನ ಕಂಟೈನರ್ನಲ್ಲಿ ನೀರು ಮತ್ತು ಸೂಕ್ಷ್ಮ ಪಾಚಿಗಳನ್ನು ತುಂಬಿಸಲಾಗುತ್ತೆ. ಈ ಪಾಚಿಗಳು ದ್ಯುತಿ ಸಂಶ್ಲೇಷಣಾ ಕ್ರಿಯೆಗಳ ಮೂಲಕ ವಾತಾವರಣದಲ್ಲಿ ಇಂಗಾಲನ ಹೀರಿ ಗಾಳಿನ ಶುದ್ಧ ಮಾಡ್ತಾ ಇದೆಯಂತೆ. ಕೇರಳದ ಮೀನುಗಾರಿಕೆ ಮತ್ತು ಸಾಗರ ಅಧ್ಯಯನ ವಿಶ್ವವಿದ್ಯಾಲಯದ ಆವರಣದಲ್ಲಿ ಈ ಆಕ್ಸಿಜನ್ ಶುದ್ಧೀಕರಣ ರಿಯಾಕ್ಟರ್ ಅನ್ನು ಇಟ್ಟಿದ್ದಾರೆ. ಹಾಗೇನೆ ಕೊಚ್ಚಿ ನಗರದಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಜಾಸ್ತಿ ಇದೆಯೋ, ಎಲ್ಲೆಲ್ಲಿ ಜಾಸ್ತಿ ಹೊಗೆಗಳು ಜಂಕ್ಷನ್ಗಳಿದೆಯೋ ಅಲ್ಲೆಲ್ಲ ಈ ರಿಯಾಕ್ಟರ್ ಸೇವೆ ಶುರುವಾಗಿದೆ. ಈ ಲಿಕ್ವಿಡಿಟಿ ಟ್ರೀ ನಮ್ಮ ಮರಗಳಿಗಿಂತ 50 ಪಟ್ಟು ವೇಗವಾಗಿ ಗಾಳಿನ ಶುದ್ಧೀಕರಣ ಮಾಡುತ್ತಂತೆ. ಹಾಗೇನೆ 1,000 ಲೀಟರ್ ಸಾಮರ್ಥ್ಯದ ಈ ಒಂದು ಮರ, 10 ದೊಡ್ಡ ಮರಗಳು ನಮಗೆಲ್ಲ ಯಾವ ಪ್ರಮಾಣದಲ್ಲಿ ಇಂಗಾಲನ ಹೀರಿ ಆಮ್ಲಜನಕ ಕೊಡುತ್ತಲ್ಲ, ಆ ಕೆಲಸ ಇದೊಂದೇ ರಿಯಾಕ್ಟರ್ ಮಾಡ್ತಾ ಇದೆ. ಕುಡಿಯೋ ನೀರು, ಸೇವಿಸೋ ಗಾಳಿ ವಿಷ ಆದ್ರೆ ದೇವ್ರೇ ಗತಿ ಅಂದ್ಕೋತಾ ಇರೋ ಈ ಹೊತ್ತಿನಲ್ಲಿ ದೇವರು ಬಂದಂಗೆ ಬಂದಿದೆ ಈ ಬಯೋರಿಯಾಕ್ಟರ್. ಕೇರಳದ ಅಂಬಾಲಾಕುಲಂಗಳ ಕೆರೆಗಳಂತೂ ಲಕಲಕ ಅಂತ ಹೊಳಿತಾ ಇವೆ. ನೋಡ ನೋಡ್ತಿದ್ದಂತೆ ನೀರೊಳಗೆ ಧುಮುಕ್ಬೇಕು ಅಂತ ಮನಸ್ಸು ಚೆಂಡಿ ಹಿಡಿಯುತ್ತೆ. ತಕ್ಷಣ ನೀರಲ್ಲಿ ಧುಮುಕಿದ್ರು ಯಾಕ್ರಿ ಈಜ್ತಾ ಇದ್ದೀರಾ ಅಂತ ಇಲ್ಲಿ ಯಾರೂ ಕೇಳೋಲ್ಲ. ಈಜೆ ಇಲ್ಲಿ ದೇವರು ಅಂದ ಹಾಗೆ ಅಂಬಾಲಾಕುಲಂ ಅಂದ್ರೆ ದೇವಾಲಯ ಅಂತ ಅರ್ಥ. ದೇವಾಲಯಗಳ ಮುಂದಿರೋ ಕೆರೆಗಳು ಬೇಸಿಗೆಯ ಜೀವಜಲ. ವಿಶೇಷ ಅಂದ್ರೆ ಇವು ಬರೀ ಕೆರೆಗಳಲ್ಲ, ಸ್ವಿಮ್ಮಿಂಗ್ ಪೂಲ್ಗಳು ಕೂಡ. ಛೇ, ಇಂಥ ಪವಿತ್ರವಾದ ನೀರಲ್ಲಿ ಈಜೋದೆ ಅಂತ ಅನ್ಬೇಡಿ. ಯಾರೇ ಈಜಾಡಿದ್ರು ನೀರ್ ಕೆಡೋದಿಲ್ಲ. ಮುಂದಿನ ಜನಾಂಗಕ್ಕೆ ನೀರಿನ ನೆಲೆ ಬೆಲೆ ತಿಳಿಸೋಕೆ ಈ ರೀತಿ ಮಾಡ್ತಾ ಇದ್ದಾರಂತೆ. ಇದು ಕೆರೆಗಳನ್ನ ಸಂರಕ್ಷಿಸೋ, ಈಜನ್ನು ಪ್ರೋತ್ಸಾಹಿಸೋ ವಿನೂತನ ಪರಿ. ನೀರು ಕೆಡದೇ ಇರಲಿ ಅಂತ ಕ್ಲೋರಿನ್ ಅಂತ ರಾಸಾಯನಿಕಗಳನ್ನ ಈ ಕೆರೆ ಕೊಳಗಳಿಗೆ ಹಾಕೋದಿಲ್ಲ. ಬದಲಾಗಿ ಮೀನು ಜಲಚರ ಸಸ್ಯಗಳೇ ಪ್ರಾಕೃತಿಕವಾಗಿ ನೀರನ್ನ ಪರಿಶುದ್ಧಗೊಳಿಸ್ತಿವೆ. ಈಜೋಕೆ ಬರೋರಿಗೆ ಕಟ್ನಿಟ್ ರೂಲ್ಸ್ ಇದೆ. ಈಜೋದಕ್ಕೂ ಮೊದಲು ಅಲ್ಲೇ ಇರೋ ನಲ್ಲಿಲಿ ಶುದ್ಧವಾಗಿ ಸ್ನಾನ ಮಾಡಬೇಕು. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ನಿಷೇಧ. ಸೋಪು ಗೀಪು ಬಳಸಿ ಸ್ನಾನವಂತೂ ಕುಲ್ಲ ಕುಲ್ಲಂ ಮಾಡಲೇಬಾರ್ದು. ಅದಕ್ಕೆ ಇಲ್ಲಿ ಜನರು ಕೂಡ ನೀರನ್ನ ದೇವರಂತೆ ನೋಡ್ತಾರೆ. ಅದಕ್ಕೆ ನೋಡಿ, ಕಣ್ಣೂರಿನ ಪನಾಂಗಡ್ ನೈಸರ್ಗಿಕ ಪುರಾತನ ಕೊಳಕ್ಕೆ ತಲೆ ತೋರಿಸಿದ್ರೆ ಸಾಕು, ಮುಖ ಫಳಫಳ ಅಂತ ಕಾಣುವಷ್ಟು ನೀರು ತಿಳಿ ತಿಳಿಯಾಗಿದೆ. ಅಂಬಾಲಾಕುಲಂನ ಅನ್ನಪೂರ್ಣೇಶ್ವರಿ ದೇವಾಲಯದ ಮುಂದಿರೋ ಕೆರೆ ಕೂಡ ಹಂಗೇನೆ. ಮಲ್ಲಪುರಂನ ಕಂಚೇರಿ, ಮುಸ್ಲಿಯಾರಂಗಡಿ ದೇವಳ ಕೆರೆಗಳು ಪ್ರಕೃತಿ ಹಿನ್ನೆಲೆಯಿಂದಾಗಿ ಸುರಸುಂದರವಾಗಿದೆ. ಈ ಎಲ್ಲಾ ಕಡೆ ಈಜಬಹುದು. ಕೇರಳ ಮಂದಿಗೆ ತಲೆಯಿಂದ ಮುಡಿಯವರೆಗೆ ಈಜೋ ಹುಚ್ಚಿದೆ. ಹಂಗಾಗಿ ಜಲಸಾಕ್ಷರತೆ ಸಾರೋಕೆ ಅಂತಲೇ 56ಕ್ಕೂ ಹೆಚ್ಚು ಕೊಳಗಳು ಕೆರೆಗಳು ಕೇರಳದಲ್ಲಿ ಇದೆಯಂತೆ. ಈಜಬೇಕು, ಈಜಿ ನೀರನ್ನ ಉಳಿಸ್ಬೇಕು ಅನ್ನೋದನ್ನ ಇಲ್ಲಿ ಡೈವ್ ಹೊಡೆದ್ರೆ ತಿಳಿಯುತ್ತೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ರಸವಾರ್ತೆ ಕೇಳಿದ್ರಿ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಲಿಂಗಾನಂದ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಶೇಪ್ ಅ ಸಕ್ಸಸ್ಫುಲ್ ಕರಿಯರ್ ವಿತ್ ವರ್ಲ್ಡ್ ಕ್ಲಾಸ್ ಎಜುಕೇಷನ್.
6: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Bandi Mantapa, Mysuru. Call 9980841859.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಕೇಳುಗರೆ, 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆ ತಳಿಗಳು ಹಾಗೂ ರೇಷ್ಮೆ ಹುಳು ಹೈಬ್ರಿಡ್ಗಳು ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಮತ್ತು ಡಾಕ್ಟರ್ ಮಂಜಪ್ಪ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೆ ಶಿವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:37 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
3: ಆಕಾಶವಾಣಿ ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
10: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
11: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್. ಸಂಪುಟ ದರ್ಜೆಯ ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ. ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ. ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂವಿಧಾನದ ಪ್ರತಿ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಭೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ಕಾಂಗ್ರೆಸ್ ಹಿರಿಯ ಮುಖಂಡರಾದಂತಹ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಸೇರಿದಂತೆ ಹಲವು ಗಣ್ಯರು ಪ್ರಮಾಣ ವಚನ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಸ್ವಾಮೀಜಿಗಳು, ಧಾರ್ಮಿಕ ಮುಖಂಡರು, ಚಲನಚಿತ್ರ ನಟರು, ಕೈಗಾರಿಕೋದ್ಯಮಿಗಳು ಸಮಾರಂಭಕ್ಕೆ ಸಾಕ್ಷಿಯಾದರು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ವಿಧಾನಸೌಧದ ಮುಂದಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಅವರು ಬಸವಣ್ಣ ಹಾಗೂ ಕೆಂಪೇಗೌಡ ಪ್ರತಿಮೆಗೂ ಪುಷ್ಪಾರ್ಚನೆ ಮಾಡಿದರು. ಪ್ರಮಾಣ ವಚನದ ವೇಳೆ ಮುಂಜಾಗ್ರತಾ ಕ್ರಮವಾಗಿ ವಿಧಾನಸೌಧ, ರಾಜಭವನದ ಬಳಿ ಬಿಗಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿತ್ತು. ಸುಮಾರು 2000ಕ್ಕೂ ಅಧಿಕ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿತ್ತು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕೇಂದ್ರವು ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿದ್ದು ಎನ್ಎಸ್ಯುಐ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯ ಪ್ರವೇಶ ಮಾಡಿದ್ದರು. ತಮ್ಮ 4 ದಶಕಗಳ ರಾಜಕೀಯ ಪಯಣದಲ್ಲಿ ಸಚಿವರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 1985ರಲ್ಲಿ ಸಾತನೂರು ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ವಿರುದ್ದ ಸ್ಪರ್ಧಿಸಿ ಗಮನ ಸೆಳೆದಿದ್ದರು. 1989ರಲ್ಲಿ ಅದೇ ಸಾತನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿದ್ದರು. 1989ರಿಂದ ಇಲ್ಲಿಯವರೆಗೆ ಸತತವಾಗಿ 8 ಬಾರಿ ಶಾಸಕರಾಗಿ ಆಯ್ಕೆಯಾದ ಹೆಗ್ಗಳಿಕೆ ಇವರದ್ದು. ನಗರಾಭಿವೃದ್ದಿ, ಇಂಧನ, ಜಲಸಂಪನ್ಮೂಲ ಸೇರಿದಂತೆ ಹಲವು ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವವೂ ಇವರಿಗಿದೆ. 2020ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದ ಡಿಕೆ ಶಿವಕುಮಾರ್ ನಾಯಕತ್ವದಲ್ಲೇ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಸಿದ್ದರಾಮಯ್ಯ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು. 2019ರಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದಿಂದ ಬಂಧನಕ್ಕೊಳಗಾಗಿ ಸುಮಾರು 50 ದಿನಗಳ ಕಾಲ ತಿಹಾರ್ ಜೈಲಿನ ಸೆರೆವಾಸವನ್ನು ಕೂಡ ಅನುಭವಿಸಿದ್ದರು. ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಡಾ ಜಿ ಪರಮೇಶ್ವರ್ ತಮ್ಮನ್ನು ಈ ಮಹತ್ವದ ಹುದ್ದೆಗೆ ಆಯ್ಕೆ ಮಾಡಿದ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ ಮತ್ತು ನಂಬಿಕೆಗೆ ಆಭಾರಿಯಾಗಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಲು ಬಯಸಿದ್ದೆ, ಆದರೆ ಹೈಕಮಾಂಡ್ ನಿರ್ಧಾರವನ್ನು ಒಪ್ಪಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಬೇರೆ ಖಾತೆಯನ್ನು ನೀಡಿದರೂ ನಿರ್ವಹಿಸಲು ಬದ್ಧ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟನೆ ಮಾಡಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಗಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರಾಭಿವೃದ್ದಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ದೊರೆತಿದೆ. ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಒಟ್ಟು 2,19,00,000 ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ದಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಇದೇ ವೇಳೆ ಏಕ್ ಪೇಡ್ ಮಾ ಕೆ ನಾಮ್ ಉಪಕ್ರಮದ ಅಡಿಯಲ್ಲಿ ಭಾರತ್ ವ್ಯಾನ್ ಪ್ಲಾಂಟೇಷನ್ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಅವರು ಹೊಸಪೇಟೆಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ 6 ಹಿರಿಯ ವಕೀಲರನ್ನು ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಈ ಮೂಲಕ ರಾಜ್ಯ ಹೈಕೋರ್ಟ್ನ ಕಾರ್ಯನಿರ್ವಹಣಾ ನ್ಯಾಯಮೂರ್ತಿಗಳ ಸಂಖ್ಯೆ 54 ಏರಿಕೆಯಾಗಲಿದೆ. ರಾಗಿ ಬೆಳೆಯ ಅಭಿವೃದ್ಧಿಗೆ ತಮ್ಮ ಜೀವನವನ್ನೇ ಸಮರ್ಪಿಸಿದ ಮಹಾನ್ ಕೃಷಿ ವಿಜ್ಞಾನಿ ರಾಗಿ ಲಕ್ಷ್ಮಣಯ್ಯ ಅವರ ಸಂಶೋಧನೆ, ರೈತರ ಮೇಲಿನ ಅಪಾರ ಕಾಳಜಿ ಇಂದಿನ ಕೃಷಿ ವಿಜ್ಞಾನಿಗಳು, ವಿದ್ಯಾರ್ಥಿಗಳು ಮತ್ತು ರೈತರಿಗೆ ಮಾರ್ಗದರ್ಶಿಯಾಗಿವೆ ಎಂದು ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಕೆಸಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ರಾಗಿ ಲಕ್ಷ್ಮಣಯ್ಯ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ತಮ್ಮ ಪರಿಶ್ರಮ, ಬದ್ಧತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನದ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದ್ದಾರೆ. ರಾಗಿ ಬೆಳೆಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅವರು ಅಭಿವೃದ್ಧಿಪಡಿಸಿದ ಇಂಡಾಫ್ ಸರಣಿಯ ತಳಿಗಳು ರಾಗಿ ಸಂಶೋಧನೆಯಲ್ಲಿ ನೂತನ ಅಧ್ಯಾಯವನ್ನು ಬರೆದಿವೆ ಎಂದು ಹೇಳಿದ್ದಾರೆ. ಅವರ ಬಹುತೇಕ ಸಂಶೋಧನಾ ಕಾರ್ಯಗಳು ಮಂಡ್ಯದ ವಿಸಿ ಫಾರಂನಲ್ಲಿ ನಡೆದಿರುವುದು ವಿಶ್ವವಿದ್ಯಾಲಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ಇದೇ 20 ಆರಂಭವಾಗಲಿದ್ದು 7 ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಈ ದಿಸೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜನೆ ಮಾಡಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕರಡು ಮತದಾರರ ಪಟ್ಟಿಯನ್ನು 5 ಪ್ರಕಟಿಸಲಾಗುತ್ತಿದ್ದು 5 ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದ್ದಾರೆ. ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ ಕಾರ್ಯದಲ್ಲಿ ಆರೋಗ್ಯಕರ ಮತದಾರರ ಪಟ್ಟಿ ತಯಾರಿಸುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ಬಿಎಲ್ಒಗಳು ಎಚ್ಚರಿಕೆಯಿಂದ ಕೆಲಸ ಮಾಡಿ ಮತದಾರರು ಭರ್ತಿ ಮಾಡಿ ನೀಡಿದಂತಹ ನಮೂನೆಗಳನ್ನು ವಿಳಂಬವಾಗದಂತೆ ಅಪ್ಲೋಡ್ ಮಾಡಲು ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಇನ್ನು ಹವಾವರ್ತಮಾನ. ನಾಳೆ ಕೇರಳಂಗೆ ನೈಋತ್ಯ ಮುಂಗಾರು ಪ್ರವೇಶ ಮಾಡಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಕೆಲವೆಡೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ರಾಜ್ಯದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಕೆಲವೆಡೆ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಗದಗ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಕುಡಿಯುವ ನೀರಿನ ಪೂರೈಕೆ, ಮಳೆ ಹಾನಿ ಪರಿಹಾರ, ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೀಜ ಹಾಗೂ ಗೊಬ್ಬರಗಳ ಲಭ್ಯತೆ ಕುರಿತು ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25 ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ, ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆಯ ಸಚಿವರಾಗಿ 12 ಪ್ರತಿಜ್ಞಾವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ, ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಕೃಷಿ ರಂಗ

0: choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹಿಪ್ಪುನೇರಳೆ ತಳಿಗಳು ಹಾಗೂ ರೇಷ್ಮೆ ಹುಳು ಹೈಬ್ರಿಡ್ಗಳು, ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಇದೀಗ ಪ್ರಸಾರವಾಗ್ತಾ ಇದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಮತ್ತು ಡಾಕ್ಟರ್ ಮಂಜಪ್ಪ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ.
6: ಕೇಳುಗರೆಲ್ಲರಿಗೂ ನಮಸ್ಕಾರ. ರೇಷ್ಮೆ ರಂಗ, ರೇಷ್ಮೆ ಕೃಷಿ ತಂತ್ರಜ್ಞಾನಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಕೇಳುಗರೆ, ಮುಂಗಾರು ಕೇರಳ ಬಾರ್ಡರನ್ನು ಈಗ ಪ್ರವೇಶ ಮಾಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕದ ಕರಾವಳಿಗೆ ಹಾಗೆ ಒಳನಾಡಿಗೂ ಕೂಡ ಬರುವಂತಹ ನಿರೀಕ್ಷೆ ಇದೆ. ನೀವೆಲ್ಲ ಕಾತರದಿಂದ ಕಾಯ್ತಾ ಇದ್ರಿ. ಈಗ ಮುಂಗಾರಿನಲ್ಲಿ ಹೊಸದಾಗಿ ತಾವೇನಾದರೂ ರೇಷ್ಮೆ ಕೃಷಿಯನ್ನು ಮಾಡೋದಕ್ಕೆ ಆಲೋಚನೆ ಮಾಡಿದರೆ ಈಗ ನಮ್ಮ ಭಾಗಕ್ಕೆ ಸೂಕ್ತವಾದಂತಹ ಹಿಪ್ಪನೇರಳೆ ತಳಿಗಳು, ಹಾಗೆ ಬರೀ ಹಿಪ್ಪನೇರಳೆ ಹಾಕಿದ್ರೆ ಅಷ್ಟೇ ಸಾಕಾಗಲ್ಲ ಅಲ್ವಾ, ರೇಷ್ಮೆನಲ್ಲಿ ಹೈಬ್ರಿಡ್ಗಳು ಈಗ ಸಾಕಷ್ಟು ಬಂದಿದ್ದಾವೆ, ರೇಷ್ಮೆ ತಳಿಗಳು. ಅದಕ್ಕೆ ಸಂಬಂಧಪಟ್ಟಂತೆ ಈ ನೇರ ಫೋನಿನ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ನನ್ನ ಜೊತೆ ಇದ್ದಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ದಯಾನಂದ ಅವರು. ನಮಸ್ಕಾರ ಡಾಕ್ಟರ್.
7: ನಮಸ್ಕಾರ.
6: ಹಾಗೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಮಂಜಪ್ಪ ಅವರು ಕೂಡ ನನ್ನೊಂದಿಗೆ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಮಂಜಪ್ಪ ಅವರೇ.
7: ನಮಸ್ಕಾರ ಸರ್.
6: ಕೇಳುಗರೆ, ನೀವೀಗ ನಮಗೆ ನೇರವಾಗಿ ಕರೆ ಮಾಡಬಹುದು. ಮುಂಗಾರಿಗೆ ಸೂಕ್ತವಾದಂತಹ ಹಿಪ್ಪನೇರಳೆ ತಳಿಗಳು ಮತ್ತು ಯಾವ ರೇಷ್ಮೆ ಹೈಬ್ರಿಡ್ಗಳನ್ನು ತಾವು ಸಾಕಣೆ ಮಾಡಬೇಕು? ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಾವು ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕ ಪ್ರಸಾರ ಮಾಡ್ತಾ ಇದ್ದೇವೆ. ಹಾಗಾಗಿ ಕರ್ನಾಟಕ ಹಾಗೆ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಯಾರು ನೇರವಾಗಿ ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ, ನೀವೆಲ್ಲರೂ ನಮಗೆ ಕರೆ ಮಾಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತೀವಿ, ದಯಮಾಡಿ ಬರ್ಕೊಳ್ಳಿ. 251-2582-2, 251-0892 ಮತ್ತೊಮ್ಮೆ ಗಮನಿಸಿ, 251-2582-2, 251-0892. STD ಕ್ರಮ ಸಂಖ್ಯೆ ಹೊರಗಿನಿಂದ ಕರೆ ಮಾಡೋರಿಗೆ 0821. ಮಂಜಪ್ಪನವರೇ, ಈಗ ತಾವು ಹಿಪ್ಪನೇರಳೆ ತಳಿಗಳ ಬಗ್ಗೆ ಮಾತಾಡಬೇಕು, ದಯಮಾಡಿ ಶುರು ಮಾಡಿ.
7: ಮೊಟ್ಟ ಮೊದಲಾಗಿ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹಿಪ್ಪನೇರಳೆ ಒಂದೇ ಒಂದು ಫುಡ್ ಸೋರ್ಸ್ ಅಂತ ಹೇಳ್ತೀವಿ, ಅದು ರೇಷ್ಮೆ ಹುಳು.
6: ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ.
7: ಆಗಲಿ ಸರ್.
6: ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಪ್ಪ? ನಮಸ್ಕಾರ ಹೇಳಿ, ಯಾರು ಎಲ್ಲಿಂದ? ನಿಮ್ದು ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ಚಿನ್ನಣ್ಣವ್ರೆ.
8: ಮಾಡಿದೀನಿ ಸರ್.
6: ಹೇಳಿ ಚಿನ್ನಣ್ಣ.
8: ರೇಷ್ಮೆ ಕಡ್ಡಿ ಎಷ್ಟು ಎಷ್ಟು ಹಾಕ್ಬೇಕು, ಎಷ್ಟು ಗುಂಡಿ ತೆಗಿಬೇಕು, ಎಲ್ಲೆಲ್ಲಿ ತೆಗಿಬೇಕು ಅಂತ ಕೇಳ್ತಾ ಇದ್ದೀನಿ ನಮ್ಮ ಜಮೀನಿಗೆ ಹಾಕಕ್ಕೆ ಸರ್.
7: ನೀವು ತೋಟ ಮಾಡೋದಕ್ಕಿಂತ ಮುಂಚೆ ಯಾವ ತಳಿನ ಹಾಕ್ಬೇಕು ಅನ್ನೋದು ಮೊದಲು ನೀವು ಕನ್ಫರ್ಮ್ ಮಾಡ್ಕೋಬೇಕು. ನಿಮ್ಮ ತೋಟಕ್ಕೆ, ನಿಮ್ಮ ಭೂಮಿಗೆ ಯಾವುದು ಸೂಕ್ತ ಅನ್ನೋದು ನೋಡ್ಕೋಬೇಕು. ನಿಮ್ಮದು ನೀರಾವರಿ ಇದೆಯಲ್ವಾ?
8: ಹೌದು ಸರ್.
7: ನಿಮಗೆ ಡ್ರಿಪ್ ಇದೆಯಾ?
8: ಇಲ್ಲ ಸರ್. ಡ್ರಿಪ್ ಹಾಕ್ಸ್ಬೇಕು ಸರ್.
7: ಡ್ರಿಪ್ ಹಾಕ್ಸ್ಬೇಕಾ? ಹಾಗಾದರೆ ನೀವು ಡ್ರಿಪ್ ಮೂಲಕನೇ ಮಾಡು, ಯಾಕಂದರೆ ಡ್ರಿಪ್ ಮೂಲಕ ಮಾಡೋದ್ರಿಂದ ನಿಮಗೆ ನೀರು ಉಳಿತಾಯ ಮಾಡಬಹುದು, ಜೊತೆ ಜೊತೆಗೆ ಕಷ್ಟ ಶ್ರಮ ಜಾಸ್ತಿ ಇರಲ್ಲ. ಹಾಗಾಗಿ ನೀವು 6 ಮತ್ತು 3 6 ಅಡಿ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 3 ಅಡಿ, ಇದನ್ನು ನೀವು ಅಂತರ ಮಾಡ್ಕೋಬೋದು. ಜೊತೆಗೆ ಎತ್ತರ ಹೋಗೋದಾದರೆ ಒಂದೂವರೆ ಅಡಿ ಮಿನಿಮಮ್ ನೀವು ಇಟ್ಕೋಬೇಕು. ಒಂದೂವರೆ ಅಡಿ ಎತ್ತರ ಮಾಡಿಕೊಂಡು ನೀವು ಛತ್ರಿ ಥರ ಮಾಡ್ಕೊಡೋದ್ರಿಂದ ನಿಮಗೆ ಜಾಸ್ತಿ ಇಳುವರಿ ಬರುತ್ತೆ.
6: ಯಾವ ತಳಿ ಹಾಕ್ಬೋದು ಅಂತೀರಿ?
7: ಇತ್ತೀಚೆಗೆ ಈಗ ನಾವು ವಿ ಒನ್ ತಳಿ ನೀವು ಹಾಕೋಬೋದು, ಜಿ ಫೋರ್ ಹಾಕ್ಬೋದು. ಹಾಗೆಯೇ ಹೊಸದಾಗಿ ನಾವು ಒಂದು ರಿಲೀಸ್ ಮಾಡ್ತಾ ಇದ್ದೀವಿ, ಅದು ಎ ಜಿ ಬಿ 8 ಅಂತ. ಮೂರು ತಳಿಗಳಲ್ಲಿ ಯಾವುದಾದ್ರೂ ನೀವು ಆಯ್ಕೆ ಮಾಡ್ಕೋಬೋದು.
6: ಒಳ್ಳೆಯದು ಚಿನ್ನಣ್ಣವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ಸರ್ ದಯಾನಂದ್ ಅವರೇ, ಈಗ ತಾವು ಹೇಳಬೇಕು ರೇಷ್ಮೆ ಹೈಬ್ರಿಡ್ಗಳಿಗೆ ಸಂಬಂಧಪಟ್ಟಂತೆ.
9: ಈಗ ನಾವು
6: ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ.
10: ನಮಸ್ಕಾರ.
6: ಯಾರು ಎಲ್ಲಿಂದ?
10: ಗುಂಡ್ಲಪೇಟೆ ತಾಲೂಕು ಸುಂದರಪುರದಿಂದ ಶಾಂತಪ್ಪ ಅಂತ ಮಾತಾಡ್ತೇನೆ.
6: ನಿಮ್ದು ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ಶಾಂತಪ್ಪ.
10: ಆಯ್ತು
6: ಮಾತಾಡಿ
10: ಸರ್. ಈಗ ಜಿ ಫೋರ್ ಹೇಳಿದ್ರಲ್ಲ, ಅದು ಕದ್ದಿ ಅಲ್ಲಿಗೆ ಬಂದು ಸಿಗುತ್ತೆ ಈಗ?
7: ಹಾ ಸಿಗುತ್ತೆ
10: ಸರ್. ಎಷ್ಟು ಸರ್ ಅದು ಕೆಜಿ?
7: ಕೆಜಿಗೆ 4.5 ರೂಪಾಯಿ ಕಡ್ಡಿ ಕೊಡ್ತೀವಿ. ನೀವು ಸಿ ಎಸ್ ಆರ್ ಟಿ ಬರ್ಬೋದು, ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು ಶ್ರೀರಾಮ್ಪುರದಲ್ಲಿ ನೀವು ಬರ್ಬೋದು. ಇವಾಗಲೇ ನಿಮಗೆ ಸಿಗುತ್ತೆ ಜಿ ಫೋರ್ ಕಡ್ಡಿ.
10: ಹೌದು. ಎಷ್ಟು ಕೆಜಿ ಬೇಕಾಗುತ್ತೆ? 6.5 ಸಲ.
7: 6.5 ಸಲ. ಹಾಗಾದ್ರೆ ನಿಮ್ಗೊಂದು 20-30 ಕೆಜಿ ಸಾಕಾಗುತ್ತೆ.
10: ಸರಿ ಸರ್, ನಮಸ್ಕಾರ.
6: ಒಳ್ಳೆಯದು ಶಾಂತಪ್ಪನವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಸರ್ ದಯಾನಂದ್ ಅವರೇ, ಇನ್ನೂ ಒಂದು ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ?
11: ನಮಸ್ಕಾರ ಸರ್.
6: ನಮಸ್ಕಾರ ಸ್ವಾಮಿ, ಹೇಳಿ ಯಾರು ಎಲ್ಲಿಂದ?
11: ಶ್ರೀರಸವರ ತಾಲೂಕು ಸೋಟ್ಲೆಯಿಂದ ಎಸ್ ಮಾದರ ಶೆಟ್ಟರು ಮಾಡೋ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಂದು ಏನ್ ಪ್ರಶ್ನೆ ಇದೆ ಗುರುಗಳ?
6: ಹೇಳಿ ಮಹೋದಯ ಶೆಟ್ರೆ.
11: ಇದನ್ನೆಲ್ಲ ಕಟ್ಟಿ ಬಿತ್ತನೆ ಮಾಡೋ ಕಾಲ ಈಗ ಯಾವ ಕಾಲ ಉತ್ತಮ ಅಂತ ಒಂದ್ ಪ್ರಶ್ನೆ. ಎರಡನೇ ಪ್ರಶ್ನೆ, ಒಂದ್ ಕಣ್ಣಿರ ಬಿತ್ತನೆ ಉತ್ತಮನು, ಮೂರ್ ಕಣ್ಣಿನ ಬಿತ್ತನೆ ಇರೋ ಉತ್ತಮನು ಅಂತ ಏನೇ ಪ್ರಶ್ನೆ ಗುರುಗಳ?
7: ಮೂರು ಕಣ್ಣಿನ ಬಿತ್ತನೆ ಉತ್ತಮ, ಅದು ನಾವು ಸಂಶೋಧನೆ ಮಾಡಿ ಆಗಲೇ ತಿಳ್ಕೊಂಡಿದ್ದೀವಿ. ಒಂದು ಕಣ್ಣಿಂದ ಮಾಡಿದರೆ ನಿಮಗೆ ಬೆಳವಣಿಗೆ ಚೆನ್ನಾಗಿರಲ್ಲ, ಹಾಗೆ ಮರಣದ ಪ್ರಮಾಣ ಜಾಸ್ತಿ. 100 ಕಡ್ಡಿಗೆ 100 ಸಿಗಲ್ಲ. ಮೂರು ಕಣ್ಣಿಂದ ಮಾಡಿದರೆ ನಿಮಗೆ 100 ಕಡ್ಡಿಗೆ ಅಟ್ಲೀಸ್ಟ್ ಒಂದು 90-95 ಗಿಡ ಸಿಗುತ್ತೆ ನಿಮಗೆ. ಆಮೇಲೆ ಚೆನ್ನಾಗಿ ಬೆಳೀತೈತೆ. ಇನ್ನೊಂದು ಪ್ರಶ್ನೆ,
6: ಇನ್ನೊಂದೇನ
7: ಕೇಳಿದ್ರೆ ನೀವು
11: ಯಾವ
7: ತಿಂಗಳು ನೀವು ವರ್ಷ ಪೂರ್ತಿ ಮಾಡ್ಬೋದು. ಸೂಕ್ತ ಅಂತಂದ್ರೆ ಮಳೆಗಾಲ, ಈಗ ಏನು ಶುರುವಾಗ್ತಿದೆ ಅಲ್ವಾ, ಜೂನ್ ಜುಲೈ, ಇದು ಅತಿ ಹೆಚ್ಚು ಸೂಕ್ತ. ನಿಮಗೆ ಶ್ರಮ ಕಡಿಮೆ, ಚೆನ್ನಾಗಿ ಬೆಳೆಯುತ್ತೆ. ಇನ್ನೊಂದು, ನೀವು ಚಳಿಗಾಲದಲ್ಲಿ ಮಾತ್ರ ಅವಾಯ್ಡ್ ಮಾಡ್ಕೋಬೇಕು. ಚಳಿಗಾಲದಲ್ಲಿ ಮಾಡಬಾರ್ದು. ನವಂಬರ್, ಡಿಸೆಂಬರ್ ಮತ್ತು ಜನವರಿ ಬಿಟ್ಟು ವರ್ಷದ ಎಲ್ಲ ಕಾಲದಲ್ಲೂ ಬೆಳೆಸ್ಕೋಬೋದು.
6: ಒಳ್ಳೇದು ಮಾದೇವ್ ಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ದಯಾನಂದ್ ಅವರ. ರೇಷ್ಮೆ ಹುಳು ಹೈಬ್ರಿಡ್ಗಳಿಗೆ ಸಂಬಂಧಪಟ್ಟ,
9: ಈಗ ನಮ್ಮಲ್ಲಿ ಎರಡು ತರವಾದಂತಹ ರೇಷ್ಮೆನ ಉತ್ಪಾದನೆ ಮಾಡ್ತೀವಿ.
6: ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಪ್ಪ? ನಮಸ್ಕಾರ ಸರ್, ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ.
12: ಹಲೋ ಸರ್, ತುಳಸಿರಾಮ್ ಘಾಟ್ಕೆ.
6: ಯಾರು?
12: ತುಳಸಿರಾಮ್ ಘಾಟ್ಕೆ.
6: ಹೇಳಿ ತುಳಸಿರಾಮ್.
12: ಸರ್ ಸಂದರ್ಶನ ಆದ್ಮೇಲೆ ದಯವಿಟ್ಟು ಕೊಡ್ಸ್ಬಿಡಿ ಸರ್.
6: ಮೊಬೈಲ್ ನಂಬರ್?
12: ಹಲೋ, ಮೊಬೈಲ್ ನಂಬರ್
6: ಕೊಡಿ.
12: ಫೋನ್ ನಂಬರ್ ಮಾಡಿದ್ರು 4 ಸರಿ ಯೋಗಾನಂದ್ ಅವ್ರು ಎತ್ತಿಲ್ಲ, ಬಿ ಸಿ ಫಾರಂ ಅವರು. ಯಾಕೆ ಕೊಡ್ಸಿರೋ ಸುಮ್ನೆ? ಏನಾದ್ರು ವಿಚಾರ ಮಾಡ್ಬೇಕು ಅಂದ್ರೆ
6: ಈಗ ಈ ಕಾರ್ಯಕ್ರಮ
12: ಏನ್ ಪ್ರೇರಣ?
6: ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದ್ರೆ ಕೇಳ್ರಪ್ಪ.
12: ಹೇಳಿ ಅವ್ರಿಗೆ 4 ಸರಿ ಫೋನ್ ಮಾಡಿದೀನಿ, 5 ಸರಿ ಫೋನ್ ಮಾಡಿದೀನಿ, ಎತ್ತಲಿಲ್ಲ ಅಂದ್ರೆ ಯಾಕೆ ಕೊಡ್ಬೇಕು?
6: ಅವರದ್ದು ಏನ್ ಕಾರ್ಯಕ್ರಮಗಳು ಇರ್ತಾವ. ಆಯ್ತು, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಇದೆಯಾ ತಮ್ಮ ಪ್ರಶ್ನೆ? ಇದೆಯಾ? ಆಯ್ತು ಆಯ್ತು, ನಮಸ್ಕಾರ ಸರ್ ದಯಾನಂದ್ ಅವ್ರೆ.
9: ಈಗ ನಮ್ಮಲ್ಲಿ ರೇಷ್ಮೆ ಎರಡು ತರವಾಗಿ ರೇಷ್ಮೆನ ಉತ್ಪಾದನೆ ಮಾಡ್ತೀವಿ. ಒಂದು ಮಿಶ್ರತಳಿ ರೇಷ್ಮೆ ಅಂತ, ಇನ್ನೊಂದು ದ್ವಿತಳಿ ರೇಷ್ಮೆ ಅಂತ. ಈ ಮಿಶ್ರತಳಿ ರೇಷ್ಮೆನ ನಾವು ಈಗ ಪ್ರಚಲಿತವಾಗಿರ್ತಕ್ಕಂಥ PM x CSR2 ಸಂಕರಣ ಅಥವಾ ಮಿಶ್ರತಳಿ ಹುಳುಗಳಿಂದ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಒಂದು ಸುಧಾರಿತ ಮಿಶ್ರತಳಿನ ನಾವು ನಮ್ಮ ಸಂಸ್ಥೆನಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ. ಅದು ME1x S8 ಅಂತ. ಇನ್ನು ಇನ್ನೊಂದು ತರವಾದಂತಹ ರೇಷ್ಮೆ ಅಂತ ಅಂತಂದರೆ ಈ ಬಯೋಲ್ಟೈನ್ ಸಿಲ್ಕು. ಅದನ್ನು ಪ್ರಸ್ತುತ ನಾವು ಈ ಡಬಲ್ ಹೈಬ್ರಿಡ್ FC1x FC2 ಅಂತಕ್ಕಂಥ ತಳಿಯಿಂದ ನಾವು ಉತ್ಪಾದನೆ ಮಾಡ್ತೀವಿ.
6: ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ?
13: ಹಲೋ ಸರ್, ನಮಸ್ತೆ ಸರ್. ಮಂಡ್ಯ ತಾಲೂಕು ದೊಡ್ಡ ಹುಡಿಕೆರೆ ಕೊಪ್ಪ ಗ್ರಾಮದಿಂದ ಚಂದ್ರ ಅಂತ ಸರ್.
6: ಹೇಳಿ ಚಂದ್ರ.
13: ಸರ್ ಈ ಹೊಸ್ತಾಗಿ ರೇಷ್ಮೆ ಹಣ್ಣನ್ ಬಿಡುದು ಕಡ್ಡಿ ಎಲ್ಲ ಅದು ಯಾವ ಎಲ್ಲಿ ಸಿಗ್ತದೆ ಸರ್?
6: ಹಣ್ಣಿಗಾಗಿ
7: ಬೆಳೆಯುತ್ತದ ಒಂದು ತಳಿ ಅಂದ್ರೆ ನೀವು G4 ಹಾಕೋಬಹುದು. ಅದು ಹೊರತುಪಡಿಸಿ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಜಂಪ್ಲಾಸಂಗಳಿದಾವೆ, ಅದರಲ್ಲೇ ನಮ್ಗೆ ಆಯ್ಕೆ ಮಾಡು, ನಾವು ಕೊಡಬಹುದು. ನಮ್ಮ ಸಂಸ್ಥೆ ಭೇಟಿ ನೀಡಿ. ನೀವು
6: ಎರಡನೇ ಪ್ರಶ್ನೆ ಕೇಳಿ
13: ಸರ್. ಇನ್ನೊಂದು ಪ್ರಶ್ನೆ, ಮರಗಡ್ಡಿ ಮಾಡಿದಾಗ ಎಷ್ಟಡಿ ಮಾಡಿದ್ರೆ
7: ಮರಗಡ್ಡಿ ಮಾಡೋದಾದ್ರೆ ನೀವು 5 ಅಡಿ ಮಾಡೋದ್ರಿಂದ ಸೂಕ್ತ. ಎತ್ತರ ಹೋಗೋದಾದ್ರೆ ಕನಿಷ್ಠ 2-3 ಅಡಿ ಮಾತ್ರ ಮಾಡ್ಕೋಬೇಕು. 3 ಅಡಿ ಮೇಲೆ ಹೋಗ್ಬಾರ್ದು, ನೀವು ಕಷ್ಟ ಆಗತ್ತೆ ಮುಂದೆ ಹೋಗ್ತಾ ಹೋಗ್ತಾ.
13: ಯಾವಾಗ ನೆಟ್ಟಿದ ಸರ್ 2 ಅಡಿ ಅದು ಸೂಕ್ತ ಅಲ್ವಾ ಸರ್?
7: 2 ಅಡಿನ ಎತ್ತರ ನೀವು ಹೇಳ್ತಿದ್ದೀರಾ?
13: ಕಬ್ಬನ್ ಪಾಟಿನ ಹೊಡೆದಿನ ನೆಟ್ಟಿದ್ರೆ ಸರ್?
7: ಇಲ್ಲ, 2 ಅಡಿ ನಿಮ್ಗೆ ಸೊಪ್ಪಿನ ಕ್ವಾಲಿಟಿ ಚೆನ್ನಾಗಿ ಬರಲ್ಲ, ಆಮೇಲೆ ಕೀಟಬಾಧೆ ಜಾಸ್ತಿ, ತುಂಬಾ ಹತ್ತಿರ ಹಾಕೊಂಡ್ರೆ ನೀವು. ಹಾಗಾಗಿ ಕನಿಷ್ಠ ನೀವು 5 ಅಡಿ 3 ಅಡಿ 6 ಅಡಿ 3 ಅಡಿ ಅಥವಾ 6 ಅಡಿ 6 ಅಡಿ ಈ ತರ ಅಂತರವನ್ನು ಕಾಯ್ಕೋದ್ರಿಂದ ಒಳ್ಳೆ ಗುಣಮಟ್ಟದ ಸೊಪ್ಪು ಪಡ್ಕೋತೀರಾ, ಹಾಗೆ ಇಳುವರಿನು ಬರುತ್ತೆ, ಕೀಟಬಾಧೆನೂ ಕಮ್ಮಿ.
13: ಸರ್ ಉಪ್ಪು ಏನೇನು ಕೊಡ್ಬೇಕು ಸರ್?
6: ಗೊಬ್ಬರ ಏನ್ ಕೊಡ್ಬೇಕು ಅಂತ?
7: ಹಿಪ್ಪನೆರಳಿಗೆ ರಾಸಾಯನಿಕ ಗೊಬ್ಬರ ಮಾತ್ರ ನಾವು ಶಿಫಾರಸ್ ಮಾಡ್ತೀವಿ, ಜೊತೆ ಜೊತೆಗೆ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಇರ್ಬೋದು ಅಥವಾ ವರ್ಮಿ ಕಾಂಪೋಸ್ಟ್ ಇರ್ಬೋದು, ಯಾವ್ದಾದ್ರು ನಿಮ್ಗೆ ಸಿಗುತ್ತೆ, ಅಥವಾ ಕಾಂಪೋಸ್ಟ್ ಇರ್ಬೋದು, ಇದು ಯಾವ್ದಾದ್ರು ನೀವು ಬಳಕೆ ಮಾಡ್ಕೋಬಹುದು, ನಿಮ್ಗೆ ಯಾವ್ದು ಸುಲಭವಾಗಿ ಸಿಗುತ್ತೆ ಅನ್ನೋದು. ಜೊತೆ ಜೊತೆಗೆ
13: ಯೂರಿಯಾ ಕೊಟ್ಟರೆ
7: ಇಲ್ಲ, ಯೂರಿಯಾ ನೀವು ಹಾಕಬಾರ್ದು, ಅಮೋನಿಯಂ ಸಲ್ಫೇಟ್ ಹಾಕ್ಬೇಕು ಯೂರಿಯಾ ಬದಲಾಗಿ. ಅದ್ರ ಜೊತೆಗೆ ಪೊಟ್ಯಾಶ್ ಗೊಬ್ಬರ ಇರ್ಬೋದು, ಆಮೇಲೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಇರ್ಬೋದು, ಈ ಮೂರನ್ನು ಮಿಕ್ಸ್ ಮಾಡಿ ಕೊಡಬೇಕು. ನೀವು ಒಂದೇ ಕೊಟ್ಟರೆ ನಿಮಗೆ ಭೂಮಿಯ ಫಲವತ್ತತೆ ಕಮ್ಮಿ ಆಗುತ್ತೆ, ಹಾಗೇ ಒಳ್ಳೆಯ ಗುಣಮಟ್ಟದ ಸೊಪ್ಪು ಸಿಗಲ್ಲ ನಿಮಗೆ.
13: ಸರ್ 1 ಮೈ ಕೊಡಬೇಕು 2 ಮೈ ಕೊಡಬೇಕು?
7: ಮೊದಲೇ 1 ಮೈ ಕೊಡಬೇಕು, ಈ ಮೂರು ಮಿಕ್ಸ್ ಮಾಡಿ ಒಂದು 35-40 ದಿನ ಆದಮೇಲೆ ಇನ್ನೊಂದು ಮೈ ಓನ್ಲಿ ಅಮೋನಿಯಾ ಸಲ್ಫೇಟ್ ಮಾತ್ರ ಕೊಡಬೇಕು. ಮೊದಲನೇ ಕಂತು ನೀವು 20 ದಿನ ಕಟಾವು ಮಾಡಿ 20 ದಿನಕ್ಕೆ ನೀವು ಕೊಡಬೇಕು, ಎರಡನೇ ಕಂತು 35-40 ದಿನಕ್ಕೆ ಬರೀ ಅಮೋನಿಯಾ ಸಲ್ಫೇಟ್ ಕೊಟ್ಟರೆ ಸಾಕು.
6: ಒಳ್ಳೆಯದು ಚಂದ್ರು, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದುವರಿಸಿದ್ದಾರೆ.
9: ಇನ್ನೊಂದು ಈ ದ್ವಿತಳಿ ರೇಷ್ಮೆ, ಬಯೋಲ್ಟೈನ್ ಸಿಲ್ಕ್ ಅಂತ ಏನು ಹೇಳ್ತೀವಿ ದ್ವಿತಳಿ ರೇಷ್ಮೆ, ಅದರಲ್ಲಿ 2 ಥರ ಸಂಕರಣ ಇದೆ, ಒಂದು ಏಕಸಂಕರಣ ಅಂತ ಇದೆ, ಇನ್ನೊಂದು ದ್ವಿಸಂಕರಣ ಅಂತ ಇದೆ. ಈಗ ಸಾಮಾನ್ಯವಾಗಿ ಈ ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಏಕಸಂಕರಣ ಇವತ್ತು ಯಾರೂ ಸಾಕಾಣಿಕೆ ಮಾಡ್ತಾ ಇಲ್ಲ, ಈಗೆಲ್ಲ ದ್ವಿಸಂಕರಣಗಳನ್ನೇ ಮಾಡ್ತಾ ಇದ್ದಾರೆ. ಈಗ ಪ್ರಚಲಿತವಾಗಿರ್ತಕ್ಕಂಥ ದ್ವಿಸಂಕರಣ ಅಂತಂದರೆ ಒಂದು FC1 × FC2, ಅದನ್ನು ಬಿಟ್ಟರೆ ಈಗ ಈ ನಾರ್ಮಲ್ಲಾಗಿ ಈ FC1 × FC2 ಅಂತಕ್ಕಂಥದ್ದು ಹೈ ಟೆಂಪರೇಚರು ಮತ್ತು ಹೈ ಹ್ಯುಮಿಡಿಟಿ, ಅಂದರೆ ಅಧಿಕ ಉಷ್ಣಾಂಶ ಮತ್ತು ಅಧಿಕ ತೇವಾಂಶಕ್ಕೆ ಸ್ವಲ್ಪ ಪ್ರತಿಕ್ರಿಯೆ ನೀಡಿ ಸ್ವಲ್ಪ ಈ ರೋಗಗಳಿಗೆ ತುತ್ತಾಗತಕ್ಕಂಥ ಸಂಭವನೀಯತೆಗಳು ಇದ್ದಾವೆ. ಅದನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ಹೈ ಟೆಂಪರೇಚರ್ ಟಾಲರೆಂಟು ಈ ದ್ವಿಸಂಕರಣ ಅಂತಕ್ಕಂಥದ್ದು ನಾವು ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿ ಮಾಡಿದ್ದೀವಿ, TT21 × TT56 ಅಂತಂದ್ಬಿಟ್ಟು. ಈಗ ಏನು ಈಗ ಈಗ ನಾರ್ಮಲ್ಲಾಗಿ ಈ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಒಂದು ಸೀಸನ್, ಒಂದು ಉತ್ತಮವಾದಂತಹ ಏನು ಅನುಕೂಲಕರ ವಾತಾವರಣ ಇರತಕ್ಕಂಥ ಸೀಸನ್ ಇನ್ನೊಂದು, ಇನ್ನೊಂದು ಸ್ವಲ್ಪ ಮಟ್ಟಿಗೆ ಅನಾನುಕೂಲಕರ ವಾತಾವರಣ ಇರತಕ್ಕಂಥ ಸೀಸನ್ ಒಂದು. ಈಗ ಹೇಳಬೇಕಂದ್ರೆ ಅನುಕೂಲಕರವಾದಂತಹ ವಾತಾವರಣ ರೇಷ್ಮೆ ಹುಳುಗಳ ಬೆಳವಣಿಗೆ ಅಂತಂದರೆ ಅದು ಆಗಸ್ಟಿಂದ 7 ತಿಂಗಳಿರುತ್ತೆ, ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿವರೆಗೂ. ಇದು ತುಂಬ ಸೂಕ್ತವಾದಂತಹ ಸಮಯ ಈ ರೇಷ್ಮೆ ಹುಳುಗಳ ಸಫಲತೆಗೆ, ಬೆಳೆಯ ಸಫಲತೆಗೆ. ಸೊ ಆ ಟೈಮಲ್ಲಿ FC1 × FC2 ನಾವು ಬೆಳ್ಕೊಂಡು ಈ TT21 × TT56 ಅಂತ ಹೊಸದಾಗಿ ಅಭಿವೃದ್ಧಿ ಮಾಡಿರತಕ್ಕಂಥ ಒಂದು ಏನು ದ್ವಿತಳಿ ಸಂಕರಣ ಇದೆ, ಅದನ್ನು ಈ ಸ್ವಲ್ಪ ಮಟ್ಟಿಗೆ ಅನಾನುಕೂಲಕರ ವಾತಾವರಣ ಇರತಕ್ಕಂಥ ಸಮಯ ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ. ಸೊ ಇದು ಅನುಕೂಲಕರವಾಗಿರತಕ್ಕಂಥ ವಾತಾವರಣ. ಅಲ್ಲಿ FC1 × FC2 ಬೆಳ್ಕೊಂಡು ಈ ಸ್ವಲ್ಪ ಮಟ್ಟಿಗೆ ಅನಾನುಕೂಲಕರ ವಾತಾವರಣ ಇರೋದು ಅಂತಂತಂದರೆ ಈ ಈ ಈ ಮಾರ್ಚು, ಏಪ್ರಿಲ್, ಮೇ, ಜೂನ್, ಜುಲೈ ಈ 5 ತಿಂಗಳ ಸಮಯದಲ್ಲಿ TT21 TT56 ಅಂತಕ್ಕಂಥ ಸಂಕರಣನ ಬೆಳ್ಕೊಂಡು ಅವರು ಯಾಕೆಂತಂದರೆ ಈ ಅನುಕೂಲ ವಾತಾವರಣದಲ್ಲಿ ಚೆನ್ನಾಗಿ ಬರ್ತಕ್ಕಂಥದ್ದು ನಾವು ಸಾಕಾಣಿಕೆ ಮಾಡ್ಕೋಬೇಕು. ಈ ಒಂದು ಸ್ವಲ್ಪ ಅನಾನುಕೂಲಕರ ವಾತಾವರಣದಲ್ಲಿ ಅಂತಂದರೆ ಅದಕ್ಕೆ ಒಂದು ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಂದು ಅಧಿಕ ಉಷ್ಣಾಂಶ ಮತ್ತು ಅಧಿಕ ತೇವಾಂಶಕ್ಕೆ ತಡ್ಕೊಳ್ತಕ್ಕಂಥ ಸಂಕರಣ TT1 ಇಂಟು TT56 ಬೆಳವಣಿಗೆ ಮಾಡ್ಕೊಳ್ಬೋದು.
14: ಈಗ ನಾವು ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಈಗ ನಮ್ಮ ರಾಜ್ಯದಲ್ಲಿ ಈಗ ಉತ್ತರ ಕರ್ನಾಟಕದಲ್ಲೂ ಕೂಡ ರೇಷ್ಮೆ ಬೆಳೀತಾರೆ ಅಲ್ವೇ. ಈಗ ಹಿಪ್ಪನೇರಳೆ ತಳಿಗಳಿಗೆ ಹೋಲಿಸ್ದಾಗ ಈಗ ಉತ್ತರ ಕರ್ನಾಟಕಕ್ಕೆ ಮಧ್ಯ ಕರ್ನಾಟಕಕ್ಕೆ ನಮ್ಮ ಭಾಗಕ್ಕೆ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ಪುರ ಈ ಕಡೆ ಮಲೆನಾಡಲ್ಲೂ ಕೂಡ ರೇಷ್ಮೆ ಬೆಳೀತಾರೆ. ಸೊ ಆ ತರಹ ಏನು ನಮ್ಮ ಜಿಯೋಗ್ರಾಫಿಕಲ್ ಇದಕ್ಕೆ ಕ್ಲೈಮೇಟ್ ಝೋನ್ಗೆ ಯಾವ್ಯಾವ ತಳಿಗಳನ್ನು ತಾವು ಸಜೆಸ್ಟ್ ಮಾಡ್ತೀರಿ ಡಾಕ್ಟರ್ ಮಂಜಪ್ಪನವರು?
7: ಉತ್ತಮವಾದ ಪ್ರಶ್ನೆ ಸರ್. ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಹವೆ ಡ್ರೈ ವೆದರ್ ಇರುತ್ತೆ, ಒಣ ಹವೆ ಅಂತ ಕರಿತೀವಿ. ಆಮೇಲೆ ಜಾಸ್ತಿ ಟೆಂಪ್ರೇಚರ್ ಬರುತ್ತೆ ಬೇಸಿಗೆ ಕಾಲದಲ್ಲಿ. ಅದ್ರ ಜೊತೆ ಜೊತೆಗೆ ಸಾಯಿಲ್ ಮಾಯಿಶ್ಚರೈಸರ್ಸ್ ಅಂತ ಕರಿತೀವಿ, ಮಣ್ಣಿನಲ್ಲಿ ತೇವಾಂಶದ ಪ್ರಮಾಣ ಬಹಳ ಕಮ್ಮಿ ಇರುತ್ತೆ. ನಮ್ಮಲ್ಲಿ ನೀರಾವರಿ ಸೌಲಭ್ಯ ಇದ್ದರೂ ಕೂಡ ಬೇಸಿಗೆ ಸಮಯದಲ್ಲಿ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹೀರ್ಕೊಳ್ಳೋಷ್ಟು ಸಾಮರ್ಥ್ಯ ಇರೋದಿಲ್ಲ. ಅಂಥ ಪ್ರದೇಶಗಳಲ್ಲಿ ನಾವು MSG2 ಅನ್ನೋದು ಒಂದು ತಳಿ ಇದೆ. ಈ ತಳಿಯಿಂದ ನಾವು ಜಾಸ್ತಿ ಬಿಸಿಲು ಮತ್ತು ಮರಳು ಮಿಶ್ರಿತ ಮಣ್ಣು ಇರುವಂಥದ್ದಲ್ಲಿ, ಮರಳು ಯಾಕೆ ಅಂತಂದರೆ ನಾವು ಎಷ್ಟೇ ನೀರು ಹಾಯಿಸಿದ್ರು ಕೂಡ ಒಂದು ದಿನ ಅಥವಾ ಎರಡನೇ ದಿನಕ್ಕೆ ಒಣಗೋಗ್ಬಿಡುತ್ತೆ. ಸೊ ಮೂರನೇ ದಿನಕ್ಕೆ ಆ ಗಿಡ ನೀರಿನ ತೇವಾಂಶದ ಕೊರತೆಯನ್ನು ಅನುಭವಿಸ್ತಾ ಇರುತ್ತೆ. ಹಾಗಾಗಿ ಇಳುವರಿ ಕಮ್ಮಿ ಆಗುತ್ತೆ, ಸೊಪ್ಪಿನ ಗುಣಮಟ್ಟತೆಯೂ ಕಮ್ಮಿ ಆಗುತ್ತೆ. ಅಂಥ ಜಾಗದಲ್ಲಿ ನಾವು MSG2 ಎನ್ನೋ ಒಂದು ತಳಿನ ಬಳಸಬೇಕು. ಮಿಕ್ಕಿರೋ ಎಲ್ಲ ಪ್ರದೇಶಗಳಲ್ಲಿ ನಾವು ಆಗಲೇ ಹೇಳಿದಾಗೆ ನೀರಾವರಿ ಸೌಲಭ್ಯ ಚೆನ್ನಾಗಿದೆ ಅಂದಾಗ V1 ತಳಿ, G4 ಮತ್ತು AGB8 ಈ ಮೂರು ತಳಿಗಳನ್ನು ಬಳಸ್ಕೋಬೋದು.
14: ಮಲೆನಾಡಿಗೆ ಸೂಕ್ತವಾದ ತಳಿ
7: ಮಲೆನಾಡಿಗೆ ನಾವು ಇದೇ ಅಂತ ನಾವು ಮಾಡಿಲ್ಲ, ಆದರೆ ಇಮೇ ಮೂರು ತಳಿ ಹೇಳಿದೆ, ಮೂರು ತಳಿನೂ ನಾವು ಬಳಸ್ಕೋಬೋದು ಮಲೆನಾಡಿಗೆ. ಮಲೆನಾಡಲ್ಲಿ ಒಂದು ಸಮಸ್ಯೆ ಆಗ್ತಿದೆ, ಜಾಸ್ತಿ ನೀರಾದರೂ ನಿಂತರೆ ಎಲೆ ಉದುರೋ ಸಮಸ್ಯೆ ಬರಬಹುದು. ಮಳೆ ಹೆಚ್ಚಾಗಿ ಅಲ್ಲಿ ಜಾಸ್ತಿ ಮಳೆ ಆಗೋದ್ರಿಂದ ನೀರು ನಿಂತ್ಕೊಂಡ್ರೆ ಆವಾಗ ಎಲೆ ಉದುರೋ ಚಾನ್ಸಸ್ ಇರುತ್ತೆ. ಆ ಕೇಸಲ್ಲಿ V1 ತಳಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಮೂರು ತಳಿಗಳಲ್ಲಿ.
14: ಕರ್ನಾಟಕ ರಾಜ್ಯಕ್ಕೆ ಸೂಕ್ತವಾದಂತಹ ಹಿಪ್ಪನೇರಳೆ ತಳಿಗಳು ಹಾಗೆ ರೇಷ್ಮೆ ಹುಳು ಹೈಬ್ರಿಡ್ಗಳಿಗೆ ಸಂಬಂಧಪಟ್ಟಂತೆ ನೇರ ಫೋನಿನ್ ಕಾರ್ಯಕ್ರಮವನ್ನು ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಕೇಳಿದ್ರೆ ನನ್ನ ಜೊತೆಯಲ್ಲಿದ್ದಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 251-58-2-251-08-09 STD ಕ್ರಮ ಸಂಖ್ಯೆ 0821. ಅದೇ ಪ್ರಶ್ನೆ ತಮಗೆ ವರ್ಗಾವಣೆ ಡಾಕ್ಟ್ರೆ. ಈಗ ಕರ್ನಾಟಕದ ಮೂಲೆ ಮೂಲೆಗೂ ಒಂದೊಂದು ತಳಿ ಏನಾದರೂ ತಾವು ಅಭಿವೃದ್ಧಿ ಮಾಡಿದ್ದೀರಾ ರೇಷ್ಮೆಗೆ?
9: ಈಗ ನಾ ಜನರಲ್ ಆಗಿ ಈ ನಾರ್ತ್ ಇಂಡಿಯಾ ಅಂತ ನಾರ್ತ್ ಕರ್ನಾಟಕ ಅಂದ್ಕೊಂಡ್ರೆ ಅಲ್ಲೆಲ್ಲ ಸಾಮಾನ್ಯವಾಗಿ CB ಬೆಳೆಯೋರು ಕಡಿಮೆ, ಅಂದರೆ ಮಿಶ್ರತಳಿ ಬೆಳೆಯೋರು ಕಡಿಮೆ. ಎಲ್ಲ ಹಾಗೂ ಹೊಸದಾಗಿ ಈಗ ಅಲ್ಲಿ ರೇಷ್ಮೆ ಬೆಳೀತಾ ಇರೋದ್ರಿಂದ ಎಲ್ಲ ಈ ದ್ವಿಸಂಕರಣಗಳನ್ನೇ ಮಾಡ್ತಾರೆ. ಅಲ್ಲಿ ಪ್ರಚಲಿತವಾಗಿರ್ತಕ್ಕಂಥದ್ದು FC1 × FC2. ಏನಕ್ಕಪ್ಪ ಈ ಡಬಲ್ ಹೈಬ್ರಿಡನ್ನು ಜಾಸ್ತಿ ಈಗ ನಾವು ರೈತರ ಮಟ್ಟದಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಅಲ್ಲಿ ನಮ್ಮ ಈ ಸಿರಿಕಲ್ಚರ್ ಚೈನಲ್ಲಿ ಏನು ಬರ್ತಾರೆ, ಫಸ್ಟು ಅಡಾಪ್ಟೆಡ್ ಸೀಡ್ ರೇರರ್ಸ್ ಅಂತ ಬರ್ತಾರೆ. ಅಂದರೆ ಅವರು ಬಿತ್ತನೆಗೆ ಬೇಕಾಗಿರ್ತಕ್ಕಂಥ ಗೂಡನ್ನು ಉತ್ಪಾದನೆ ಮಾಡೋರು. ಅವರು ಶುದ್ಧ ತಳಿಗಳನ್ನು ಮೇಯಿಸೋಂಥ ಅವಶ್ಯಕತೆ ಬರೋದಿಲ್ಲ. ಅವರು ಫೌಂಡೇಶನ್ ಕ್ರಾಸ್ ಅಂತಕ್ಕಂಥದ್ದನ್ನ ಬೆಳವಣಿಗೆ ಮಾಡ್ತಾರೆ. ಫೌಂಡೇಶನ್ ಕ್ರಾಸ್ ಅಂದರೆ ಆಲ್ರೆಡಿ ನಾವು 2 ತಳಿಗಳನ್ನು ಕ್ರಾಸ್ ಮಾಡಿರ್ತೀವಿ. ಸೊ ಅವಾಗೇನಾಗುತ್ತೆ ಅವರಿಗೆ ಈ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ಬರೋರು ಈ ಸೀಡ್ ಪ್ರೊಡ್ಯೂಸರ್ಸ್, ಅಂದರೆ ಮೊಟ್ಟೆಯನ್ನು ಉತ್ಪಾದನೆ ಮಾಡೋರು. ಮೊಟ್ಟೆ ಉತ್ಪಾದನೆ ಮಾಡೋರು ಈ ಏಕ ಸಂಕರಣ ಮಾಡಬೇಕಾದ್ರೆ CSR 2 × 4 ಅಂತ ಮಾಡ್ತಾರೆ ಅಂದ್ಕೊಳ್ಳಿ. ಸೊ ಅವ್ರಿಗೆ ಮೊಟ್ಟೆ ಇಳುವರಿ ಕಡಿಮೆ ಆಗುತ್ತೆ. ಅದೇ ಅವರು ಫೌಂಡೇಶನ್ ಕ್ರಾಸನ್ನು ಉಪಯೋಗಿಸ್ಕೊಂಡು ಮೊಟ್ಟೆಯನ್ನು ಉತ್ಪಾದನೆ ಮಾಡಿದ್ದೇ ಆದರೆ ಅವ್ರದ್ದು ಮೊಟ್ಟೆ ಇಳುವರಿ ಸುಮಾರೊಂದು 20-25% ಜಾಸ್ತಿ ಆಗುತ್ತೆ. ನಂತರ ಬರ್ತಕ್ಕಂಥವ್ರು ಈ ರೇರರ್ಸು, F1 ರೇರರ್ಸ್, ಅಂದರೆ ಯಾರು ಈ ನೂಲು ಬಿಚ್ಚಾಣಿಕೆಗೆ ಗೂಡನ್ನು ಉತ್ಪಾದನೆ ಮಾಡಿಕೊಡ್ತಾರೋ ಅವರು. ಅವರು ಈ ಡಬಲ್ ಹೈಬ್ರಿಡ್ಸ್ ಅನ್ನು ಬೆಳೆಯೋದ್ರಿಂದ ಅವ್ರಿಗಲ್ಲಿ 4 ತಳಿಗಳ ಗುಣಲಕ್ಷಣಗಳನ್ನು ನಾವು ಅಲ್ಲಿ ಸಂಯೋಜನೆ ಮಾಡಿರ್ತೀವಿ. ಸೊ ಅವ್ರಿಗೆ ಅದು ಈಸಿ ಆಗುತ್ತೆ. ಸೊ ಈ ಮೂರು ದೃಷ್ಟಿಯಿಂದ ಇವತ್ತು ಈ ಡಬಲ್ ಹೈಬ್ರಿಡ್ FC1 × FC2 ಅಂತಕ್ಕಂಥದ್ದು ಬಂದಿದೆ. ಇನ್ನು ಮಿಶ್ರತಳಿ ಬಂದರೆ ಈ ನಾರ್ಮಲ್ ಆಗಿ ನಮ್ಮ ಕೋಲಾರದ ಪ್ರದೇಶದಲ್ಲಿ ಈ ಮಿಶ್ರತಳಿನ ಜಾಸ್ತಿ ಸಾಕಾಣಿಕೆ ಮಾಡ್ತಾರೆ. ಮಿಶ್ರತಳಿ ಅಂತಂದರೆ ಪ್ರಚಲಿತವಾಗಿರ್ತಕ್ಕಂಥದ್ದು ಈಗ ಪಿ ಎಮ್ ಇಂಟು ಸಿ ಎಸ್ ಆರ್ ಟಿ ಏನು ಕೋಲಾರ್ ಗೋಲ್ಡ್ ಅಂತ ಹೇಳ್ತೀವಿ ಅದು. ಸೊ ಅದರಲ್ಲಿ ಈ ಪ್ಯೂರ್ ಮೈಸೂರು ಅಂತಕ್ಕಂಥ ರೇಸ್ ಇರೋದ್ರಿಂದ ಅದು ಸ್ವಲ್ಪ ಇನ್ಹೆರೆಂಟ್ ಕ್ಯಾರೆಕ್ಟರ್ಸು, ಸೊ ಕಕ್ಕೂನ್ ವೆಯ್ಟ್ ಎಲ್ಲ ಕಡಿಮೆ ಇರುತ್ತೆ, ಶೆಲ್ ಕಂಟೆಂಟ್ ಕಡಿಮೆ ಇರುತ್ತೆ, ಆಮೇಲೆ ಅದು ಬದುಕುಳಿರ್ತಕ್ಕಂಥ ಸಾಮರ್ಥ್ಯ ಜಾಸ್ತಿ ಇದ್ರೂ ಅಂದರೆ ಸರ್ವೈವಲ್ ಜಾಸ್ತಿ ಇದ್ರೂ, ಸೊ ಗೂಡಿನ ಇಳುವರಿ ಮತ್ತು ಗೂಡಿನ ಗುಣಮಟ್ಟ ಕಡಿಮೆ ಇರುತ್ತೆ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ನಾವು ಒಂದು ಸುಧಾರಿತವಾಗಿರ್ತಕ್ಕಂಥ ಒಂದು ಮಿಶ್ರತಳಿ ಉಪಯೋಗಿಸಿದ್ದೀವಿ, ಏನು ಅಭಿವೃದ್ಧಿ ಮಾಡಿದ್ದೀವಿ, ಅದು ಎಮ್ ಇ ಒನ್ ಇಂಟು ಎಸ್ ಎ ಟು. ಸೊ ಅದು ಈ ನಮ್ಮ ಸಿಲ್ಕ್ ಚೈನಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಅನುಕೂಲ ಆಗುತ್ತೆ. ಮತ್ತು ಈ ಸೀಡ್ ರೇರಸ್ಗೆ ಅಲ್ಲಿ ಏನಾಗುತ್ತೆ ಅಂದರೆ ರೇಷ್ಮೆ ಬಿತ್ತನೆ ಗೂಡು ಬೆಳೆಯೋರಿಗೆ ಏನಾಗುತ್ತೆ, ಗೂಡಿನ ಗುಣಮಟ್ಟ ಚೆನ್ನಾಗಿರೋದ್ರಿಂದ ಅಲ್ಲಿ ಯಾವಾಗ ಬೇಡಿಕೆ ಕಡಿಮೆ ಆಗಿ ಅದು ಸೀಡ್ಗೆ ಹೋಗಲಿಲ್ಲ ಅಂದ್ಕೊಳ್ಳಿ, ಬಿತ್ತನೆಗೆ ಹೋಗಲಿಲ್ಲ ಅಂದ ಸಮಯದಲ್ಲಿ ಅದನ್ನು ರೀಲಿಂಗಿಗೆ ಮಾರಾಟ ಮಾಡಿದ್ರೂ ಸಹ ಅವ್ರಿಗೊಂದು ಉತ್ತಮವಾದಂತಹ ಬೆಲೆ ಸಿಗುತ್ತೆ. ಎರಡು, ಇನ್ನು ಸೀಡ್ ಪ್ರೊಡ್ಯೂಸರ್ಸ್ಗೆ ಅಲ್ಲಿ ಈ ಪ್ಯೂಪಾ ವೆಯ್ಟ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ ಪ್ಯೂರ್ ಮೈಸೂರಿಗೆ ಹೋಲಿಕೆ ಮಾಡಿಕೊಂಡಾಗ. ಸೊ ಯಾವಾಗ ಆ ಕೋಶದ ತೂಕ ಜಾಸ್ತಿ ಇರಲಿ ಅವ್ರಿಗೆ ಮೊಟ್ಟೆಗಳ ಸಂಖ್ಯೆ ಅಥವಾ ಮೊಟ್ಟೆಗಳ ಇಳುವರಿನೂ ಸಹ ಜಾಸ್ತಿ ಇರುತ್ತೆ. ಸೊ ಆಮೇಲೆ ಇನ್ನು ಎಫ್ ಒನ್ ರೇರರ್ಸ್ಗೆ ಬಂದರೆ, ಅಂದರೆ ಯಾರು ರೈತರು ಈ ಮಿಶ್ರತಳಿನ ಗೂಡನ್ನು ಉತ್ಪಾದನೆ ಮಾಡ್ತಾರೆ ಬಿತ್ತನೆಗೆ ಇದಕ್ಕೆ ದಾರ ತೆಗೆಯೋದಕ್ಕೆ, ಅವ್ರಿಗಲ್ಲಿ ಏನಾಗುತ್ತೆ ಗುಣಮಟ್ಟ ಚೆನ್ನಾಗಿರುತ್ತೆ ಮತ್ತು ಅದರದ್ದು ಉತ್ಪಾದನಾ ಸಾಮರ್ಥ್ಯ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಬೆಲೆ ಜಾಸ್ತಿ ಸಿಗುತ್ತೆ. ಸೊ ಅದೇ ರೀತಿ ರೀಲರ್ಸ್ಗೆ ಬಂದರೆ ಈ ಇಂದು ಸುಧಾರಿತ ಮಿಶ್ರತಳಿಯಿಂದ ಗೂಡನ್ನು ಉತ್ಪಾದನೆ ಮಾಡಿದಾಗ ಗುಣಮಟ್ಟ ಇರೋದ್ರಿಂದ ಈ ರೀಲರ್ಸ್ಗಳು ಆಟೋಮೆಟಿಕ್ ರೀಲಿಂಗ್ ಮಿಷನಲ್ಲೂ ಸಹ ಅದನ್ನು ರೀಲ್ ಮಾಡ್ಬೋದು. ಆದರೆ ಈ ಕೋಲಾರ್ ಗೋಲ್ಡ್ ಗೂಡನ್ನು ಆಟೋಮೆಟಿಕ್ ರೀಲಿಂಗ್ ಮಿಷನಲ್ಲಿ ನೂಲನ್ನು ಬಿಚ್ಚಲಾಣಿಕೆ ಮಾಡೋಕ್ಕೆ ಬರೋದಿಲ್ಲ. ಸೊ ಆದರೆ ಎಮ್ ಇ ಒನ್ ಇಂಟು ಎಸ್ ಐ ಟಿ ಏನು ಸುಧಾರಿತ ಮಿಶ್ರತಳಿ ಇದೆ ಅದನ್ನು ಆಟೋಮೆಟಿಕ್ ರೀಲಿಂಗ್ ಮಿಷನಲ್ಲಿ ಬಿಚ್ಚಲಾಣಿಕೆ ಮಾಡ್ಬೋದು. ಮತ್ತು ಕ್ವಾಲಿಟಿ ಸಿಲ್ಕ್ 2A to 3A ಗ್ರೇಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಗುಣಮಟ್ಟ ಇರತಕ್ಕಂಥ ಸಿಲ್ಕನ್ನು ಅದರಿಂದ ಉತ್ಪಾದನೆ ಮಾಡ್ಬೋದು. ನಂತರ ಬರತಕ್ಕಂಥದ್ದು ನೇಕಾರರು. ಈ ನೇಕಾರರು ಈ ಏನು ಈ ಸುಧಾರಿತ ಮಿಶ್ರತಳಿಯಿಂದ ನೂಲನ್ನು ತೆಗೆದಿರ್ತಾರೆ ಆ ನೂಲನ್ನು ಬೋತ್ ವಾರ್ಪು ಮತ್ತು ವೆಫ್ಟು ಎರಡು ರೀತಿಯ ದಾರಕ್ಕೂ ಸಹ ಉಪಯೋಗಿಸ್ಬೋದು. ಸೊ ಈ ಯಾವುದು ಈ ಸುಧಾರಿತ ಮಿಶ್ರತಳಿನ ಬೆಳೆದಾಗ ಈ ಸಿಲ್ಕ್ ಚೈನಲ್ಲಿ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲರಿಗೂ ಸಹ ಅನುಕೂಲ ಆಗಿರುತ್ತೆ.
14: ಸರ್, ಈಗ ಮಲೆನಾಡಲ್ಲಿ ರೇಷ್ಮೆ ಕೃಷಿ ಮಾಡ್ತಾರಲ್ಲ, ಅವ್ರದ್ದೊಂದು ಸಮಸ್ಯೆ ಇದೆ. ಏನಂದರೆ ಮಳೆ ಒಂದು 6 ತಿಂಗಳು ನಿರಂತರವಾಗಿ ಬರ್ತಾ ಇರುತ್ತೆ. ಪ್ರತಿನಿತ್ಯ ಏನು ಹಿಪ್ಪನೇರಳೆ ಸೊಪ್ಪು ಹಾಕ್ತಿರಲ್ಲ, ಆಗ ಇಬ್ಬನಿ ಸೊಪ್ಪು ಜಾಸ್ತಿ ಆಗುತ್ತೆ. ಅಂದರೆ ಸೊಪ್ಪಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ. ಈ ಸೊಪ್ಪಿನ ತೇವಾಂಶವನ್ನು ತಡ್ಕೊಂಡು ಮಲೆನಾಡಲ್ಲಿ ಒಳ್ಳೆ ಇಳುವರಿ ಕೊಡುವಂತಹ ತಳಿ ಏನಾದರೂ ಇದೆಯೇ?
9: ಸೊ ಈಗ ನಾರ್ಮಲ್ಲಾಗಿ ನಾವು ಈ ವಿದೇಶಿ ತಳಿಗಳು ಏನಿದ್ದಾವೆ ಈ ಬಯೋಲ್ಟೈನು, ಅವು ಸಸೆಪ್ಟಬಲ್ ಟು ದಿ ಹೈ ಟೆಂಪ್ರೇಚರ್ ಆ್ಯಂಡ್ ಹೈ ಹ್ಯುಮಿಡಿಟಿ. ಸೊ ಹೈ ಹ್ಯುಮಿಡಿಟಿ ಇದ್ದಾಗ ಜನರಲ್ಲಾಗಿ ಅದು ಸಸೆಪ್ಟಬಿಲಿಟಿ ಇರುತ್ತೆ.
14: ಸರ್, ಒಂದೇ ಒಂದು ದೂರವಾಣಿ ಕರೆ ಇದೆ, ಮಾತಾಡ್ಬಿಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ಇಲ್ಲ ಸರ್, ಅದು ಕೂಡ ಸ್ಥಗಿತವಾಗಿದೆ. ನಾವು ವಿಚಾರ ಮುಂದೆ
9: ಅದು ಈಗ ಮಲೆನಾಡಲ್ಲಿ ನಾವು ಅಷ್ಟು ಅದಕ್ಕೆ ಈಗೆಲ್ಲ ಅಷ್ಟು ಪ್ರೋತ್ಸಾಹ ಕೊಡೋದಿಲ್ಲ ಅಲ್ಲಿ. ಯಾಕೆಂದರೆ ಅಲ್ಲಿ ಹಿಪ್ಪನೇರಳೆ ಚೆನ್ನಾಗಿ ಬಂದ್ರೂ ಈ ರೀಲಿಂಗ್ ಕಕ್ಕೂನ್ಸ್ ಅಂತ ಏನು ಬರುತ್ತೆ ಅಂದರೆ ಈ ಗೂಡು ಏನು ನೂಲು ಬಿಚ್ಚಾಣಿಕೆಗೆ ನೂಲು ಗೂಡು ಬರುತ್ತೆ ಅಷ್ಟು ಗುಣಮಟ್ಟ ಇರೋದಿಲ್ಲ.
14: ಸರ್, ಆಲೂರು ಸಕಲೇಶಪುರ ಹಾಸನ ಜಿಲ್ಲೆಯಲ್ಲಿ
9: ಬಿತ್ತನೆ ವಲಯ ಅದು ಬಿತ್ತನೆ ಗೂಡನ್ನು ಬೆಳಿಬೋದು.
14: ಓಕೆ,
9: ಸ್ವಲ್ಪ ಪ್ರಮಾಣದಲ್ಲಿ ಬಿತ್ತನೆ ಗೂಡನ್ನು ಮಾಡ್ಬೋದು. ಸೊ ಆದರೆ ರೀಲಿಂಗ್ ಕಕ್ಕೂನ್ಸು ಈ ಸ್ಪೆಷಲ್ ಏನು ಹೇಳಿದ್ನಲ್ಲ, ಈ ರೈನಿ ಸೀಸನ್ ಅಂದರೆ ಅಕ್ಟೋಬರ್ ಈ ರೈನಿ ಸೀಸನ್ ಇರುತ್ತಲ್ಲ, ರೈನಿ ಸೀಸನ್ ಜೂನ್ ಜುಲೈ ಆಗಸ್ಟ್ ಈ ಸೀಸನ್ನಲ್ಲಿ ಏನು ರೇಷ್ಮೆ ಗೂಡನ್ನು ಬೆಳೀತಾರೆ ಆ ಗೂಡು ರೀಲಬಿಲಿಟಿ ಬರಲ್ಲ ನಮಗೆ.
14: ಒಂದು ಕರೆ ಇದೆ ಸರ್, ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತಿರಪ್ಪ? ನಮಸ್ಕಾರ ಸರ್, ಹೇಳಿ ಯಾರು ಎಲ್ಲಿಂದ ಸರ್ ಹೇಳಿ?
9: ಅದು ನೀವು ಹಾಸನ್ನು ಸಕಲೇಶಪುರ ಇವೆಲ್ಲ ಬಂದಾಗ ಅವು ಮಲೆನಾಡಲ್ಲ, ಅವು ಸೆಮಿ ಮಲೆನಾಡ್ ಅಂತ ಬರುತ್ತೆ. ಸೊ ಅಲ್ಲಿ ಸಾಮಾನ್ಯವಾಗಿ ಈ ಏನು ಈ ಬಿತ್ತನೆ ವಲಯಕ್ಕೆ ಬಿತ್ತನೆ ಗೂಡನ್ನು ಬೆಳಿತೀವಿ, ಅದು ಸ್ವಲ್ಪ ಪ್ರಮಾಣದ ಮಟ್ಟಿಗೆ ಅದು ಒಳ್ಳೆಯ ಗೂಡನ್ನು ಉತ್ಪಾದನೆ ಮಾಡ್ಬೋದಲ್ಲಿ. ಆದರೆ ರೀಲಿಂಗು ಕಕ್ಕುನ್ಸು ಸ್ಪೆಷಲಿ ಈ ಯಾವಾಗ ಈ ಹೈ ಹ್ಯುಮಿಡಿಟಿ ಇರತಕ್ಕಂಥ ಅಥವಾ ಹೆಚ್ಚು ಮಳೆ ಇರತಕ್ಕಂಥ ಸೀಸನಲ್ಲಿ ಬರ್ತಕ್ಕಂಥ ಗೂಡಿಂದ ನಮಗೆ ರೀಲಬಿಲಿಟಿ ಬರೋದಿಲ್ಲ. ರೀಲಬಿಲಿಟಿ ಅಂದರೆ ಈಗ ಒಂದು ಎಷ್ಟು ಈಗ ಒಂದು 100 ಗೂಡು ಹಾಕಿದರೆ ಎಷ್ಟು ಗೂಡಿಂದ ನಾವು ದಾರನ ಸುಲಭವಾಗಿ ಬಿಚ್ಚಬೋದು ಅಂತಕ್ಕಂಥದ್ದು ಒಂದು ವೇಗ ಆಗಿ ಹೇಳಬೇಕಂತಂದರೆ, ಸೊ ಅದು ಈ ಸ್ಪೆಷಲಿ ಈ ಗೂಡನ್ನು ಕಟ್ಟ ಅಂಥ ಸೀಸನ್ನಲ್ಲಿ ಈ ಹೈ ಹ್ಯುಮಿಡಿಟಿ ಇದ್ದರೆ, ಅಂದರೆ ಶೈತ್ಯಾಂಶ ಜಾಸ್ತಿ ಇದ್ದರೆ ಗೂಡಿನ ಗುಣಮಟ್ಟ ಕಡಿಮೆ ಆಗುತ್ತೆ, ಅವರಿಗೆ ರೀಲಬಿಲಿಟಿ ಬರೋದಿಲ್ಲ. ಆವಾಗ ಒಂದು ಕೆ ಜಿ ರೇಷ್ಮೆನ ಉತ್ಪಾದನೆ ಮಾಡೋಕ್ಕೆ ಗೂಡಿನ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ.
14: ಮಂಜಪ್ಪನವರೇ, ಈಗ ಮುಂಗಾರು, ಈಗ ಎಲ್ರಿಗೂ ಬಿತ್ತನೆ ಕಡ್ಡಿಗಳು ಬೇಕು. ಈಗ ಲಭ್ಯತೆ ಯಾವ್ಯಾವ ತಳಿದು ಎಲ್ಲೆಲ್ಲಿ ಸಿಗುತ್ತೆ, ಈಗ ಎಲ್ಲರೂ ಕೂಡ ಸಿ ಎಸ್ ಆರ್ ಟಿ ಐಗೆ ಬರೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಬಿತ್ತನೆ ಕಡ್ಡಿ ತಳಿ ಲಭ್ಯತೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಡಾಕ್ಟ್ರ.
7: ಎಲ್ಲ ರೈತರಿಗೂ ಸಿಗೋ ಥರ ನಮ್ಮ ಸಬ್ ಯೂನಿಟ್ಸ್ ಅಂತ ಕರಿತೀವಿ, ಪ್ರಾದೇಶಿಕ ಸಂಶೋಧನಾ ಕೇಂದ್ರಗಳು
14: ಎಲ್ಲೆಲ್ಲಿದ್ದಾವೆ?
7: ಅದು ಚಾಮರಾಜನಗರದಲ್ಲಿ ಇದೆ, ಚಿತ್ರದುರ್ಗದಲ್ಲಿ ಇದೆ, ಈ ಕರ್ನಾಟಕದಲ್ಲಿ ಹೇಳೋದಾದರೆ ಎರಡಿದೆ. ಅದ್ರ ಜೊತೆ ಜೊತೆಗೆ ಆರ್ ಇ ಸಿ ಎಸ್ ಅಂತ ಇದೆ, ರಿಸರ್ಚ್ ಎಕ್ಸ್ಟೆನ್ಷನ್ ಸೆಂಟರ್ಸ್ ಅಂತ, ಅದು ಮಡಿವಾಳದಲ್ಲಿದೆ. ಕೋಲಾರ ಕಡೆ ಹೋದರೆ ಈಗ ಮೈಸೂರು ಸುತ್ತಮುತ್ತಲಿರುವಂಥವ್ರು ಮೈಸೂರಿಗೆ ಬರಬಹುದು. ಹಾವೇರಿಯಲ್ಲಿದೆ, ಬೀದರಲ್ಲಿದೆ, ಉತ್ತರ ಕರ್ನಾಟಕದವ್ರು ಆದರೆ ಬೀದರ್ ಇರ್ಬೋದು, ಕೊಪ್ಪಳ ಇರ್ಬೋದು. ಸೊ ಎಲ್ಲ ಭಾಗದಲ್ಲೂ ಕರ್ನಾಟಕದಲ್ಲಿ ನಮ್ಮ ಸೆಂಟ್ರ್ಗಳಿದ್ದಾವೆ, ಅಲ್ಲಿ ನಿಮಗೆ ಕಡ್ಡಿಯ ಲಭ್ಯತೆ ಇದೆ. ಅದು ವರ್ಷ ಪೂರ್ತಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾವು ಕಡ್ಡಿಗಳನ್ನು 6 ತಿಂಗಳವರೆಗೂ ಬಲಿಯಕ್ಕೆ ಬಿಡ್ತೀವಿ, ಬಲ್ತ್ ಮೇಲೇ ಕೊಡೋದು. ಹಾಗಾಗಿ ಮುಂಚಿತವಾಗಿ ನೀವು ಹೆಸರು ನೋಂದಾಯಿಸಿದರೆ ಅವರು ನಿಮಗೆ ದೊರಸಿ ಕೊಡ್ತಾರೆ.
14: ಓಕೆ, ಅಂದರೆ ಈಗ ಬಿತ್ತನೆ ಕಡ್ಡಿಗಳ ಲಭ್ಯತೆ ಅಂತೂ ಇದೆ.
7: ಇದೆ.
14: ಓಕೆ, ಈಗ ಅವರು ಪ್ರೈವೇಟ್ ನರ್ಸರಿಗಳಲ್ಲೂ ತಗೋಬೋದಾ? ಅಂದರೆ ರೈತರೇ ರೇಷ್ಮೆ ಇಲಾಖೆ ನೆರವನ್ನು ಪಡ್ಕೊಂಡು ಕಿಸಾನ್ ನರ್ಸರಿ ಅಂತ ಮಾಡ್ತಿದ್ರು ನೋಡಿ, ಆ ತರಹದ್ರಲ್ಲಿ ಏನಾದರೂ ನರ್ಸರಿ ಮಾಡಿದರೆ ತಗೋಬೋದಾ?
7: ಹಾಂ, ತಗೋಬೋದು ಸರ್. ಅವರು ಇದು ಕಿಸಾನ್ ನರ್ಸರಿ ಮಾಡೋಂಥವ್ರೆಲ್ಲ ನಮ್ಮ ಕಡೆಯಿಂದನೇ ಕಡ್ಡಿ ತೊಗೊಂಡು ಹೋಗಿರ್ತಾರೆ. ಇದು ವೆಜಿಟೇಟಿವ್ ಪ್ರೊಪಗೇಷನ್ ಇರೋದ್ರಿಂದ ಆ ತಳಿಯ ಗುಣಲಕ್ಷಣಗಳೇನು ಹಾಳಾಗಲ್ಲ. ಸೊ ಕಿಸಾನ್ ನರ್ಸರಿಲೂ ಕೂಡ ಅವರು ಯಾವುದೇ ತಳಿಗಳನ್ನು ತಗೋಬೋದು ನಾವು ಹೇಳಿರ್ತಕ್ಕಂಥದ್ದು.
14: ಓಕೆ, ಈಗ ನಿಮ್ಮಲ್ಲಿ ಏನೇನು ಲಭ್ಯ ಇದೆ ಹೇಳ್ಬಿಡಿ ಸರ್, ಯಾವ್ಯಾವ ತಳಿ ಸಿಗುತ್ತೆ?
7: ನಮ್ಮಲ್ಲಿ ನಾನು ಹೇಳಿರ್ತಕ್ಕಂಥ ಎಲ್ಲ ತಳಿಗಳು ಸಿಗ್ತವೆ ಸರ್.
14: ಓಕೆ, ಇನ್ನೊಮ್ಮೆ ಹೇಳಿ ಸರ್ ತಳಿಗಳ ಹೆಸರು.
7: ತಳಿಗಳ ಹೆಸರು ನೀರಾವರಿ ಇದ್ದಲ್ಲಿ, ಸೂಕ್ತ ನೀರಾವರಿ ಇದ್ದಲ್ಲಿ.
14: ಸರ್ ಒಂದೇ ಒಂದು ದೂರವಾಣಿ ಕರೆ ಇದೆ, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಹೇಳಿ ಸರ್, ಯಾರು ಎಲ್ಲಿಂದ?
15: ಸರ್ ನಾವು ಕೊಪ್ಪಲು ಅಂತ, ಮಂಡ್ಯ ತಾಲೂಕು ದೊಡ್ಡಮಾಬಳಿ ಉಳ್ಳೆನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ.
14: ಹೆಸರು?
15: ಸುರೇಂದ್ರ ಕುಮಾರ್ ಅಂತ.
14: ಹೇಳಿ ಸುರೇಂದ್ರ ಅವ್ರೆ.
15: ಸರ್ ಅದೇ ಉಳ್ಳೆನಳ್ಳಿ ಗಿಡನ ಎಷ್ಟು ಮಾಡ್ತಾರೆ ಅನುಕೂಲ ಹೆಂಗೆ ಸರ್ ಏನು
7: ಅಂತ? ಅನುಕೂಲ ನಿಮ್ಮ ನಿಮ್ಮ ಹತ್ರ ಯಾವ ಥರ ಮಷಿನ್ ಇದೆ ಅನ್ನೋಂಥದ್ರ ಮೇಲೆ ಹೋಗುತ್ತೆ. ನಿಮ್ಮಲ್ಲಿ ಮಿನಿ ಟ್ರ್ಯಾಕ್ಟರ್ ಇದೆ ಅಥವಾ ಪವರ್ ವೀಡರ್ ಇದೆ ಅಂತಂದರೆ ನೀವು 5 ಅಡಿ ಮತ್ತು 3 ಅಡಿಗೆ ಹೋಗ್ಬೋದು, ಅಥವಾ ನನ್ನ ಹತ್ರ ದೊಡ್ಡ ಟ್ರ್ಯಾಕ್ಟರ್ ಇದೆ ಅಂತಂತಂದರೆ 8 ಅಡಿ 8 ಅಡಿಗೆ ನೀವು ಹೋಗ್ಬೋದು. ಇಲ್ಲ ನಾನು ಎತ್ತಿನಿಂದನೇ ಮಾಡ್ತೀನಿ ಅನ್ನೋದಾದರೆ 4 4 ಹೋಗ್ಬೋದು. ಇದು ಹೇಗೆ ಅಂತಂದರೆ ನಿಮ್ಮಲ್ಲಿ ಏನು ಸೌಲಭ್ಯ ಇದೆ ಅದರ ಬೇಸಿಸ್ ಮೇಲೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು.
15: ನಮ್ಮ ಅನುಕೂಲಕ್ಕಂತೆ.
7: ಹೌದು.
9: ಒಂದು ನಿಮ್ಮ ಸೌಲಭ್ಯ ಅಂತಂದರೆ ನಿಮ್ಮ ಭೂಮಿಯ ಫಲವತ್ತತೆ ಹೇಗಿದೆ, ಆಮೇಲೆ ನೀವು ಉಳುಮೆ ಮಾಡೋಕ್ಕೆ ಏನೇನು ನಿಮ್ಮ ಹತ್ರ ಟಿಲ್ಲರ್ ಇದೆಯಾ, ಟ್ರ್ಯಾಕ್ಟರ್ ಇದೆಯಾ, ಅಥವಾ ಹಸುವಿನಲ್ಲೇ ಉಳ್ಕೊಳ್ತೀರಾ, ಆ ಸೌಲಭ್ಯ ಏನಿದೆ, ಇಂಟರ್ ಕಲ್ಟಿವೇಷನ್ ಮಾಡೋಕ್ಕೆ ಏನು ಸೌಲಭ್ಯ ಇದೆ, ನೀರಿನ ವ್ಯವಸ್ಥೆ ಏನಿದೆ, ಇದನ್ನೆಲ್ಲ ನೋಡಿಕೊಂಡು ನೀವು ನಿರ್ಧಾರ ಮಾಡಬೇಕಾಗುತ್ತೆ. ಯಾವ ತಳಿನ ಹಾಕಬೇಕಾಗ ಮತ್ತು ಯಾವ ಹಂತರದಲ್ಲಿ ನಾವು ಗಿಡನ ನಾಟಿ ಮಾಡಬೇಕನ್ನೋದು. ಈ ಮರಗಡ್ಡಿ ಮಾಡಬೇಕಂದ್ರೆ ನೀವು 10 ಅಡಿ 10 ಅಡಿ ಹಾಕ್ಬೋದು, 9 ಅಡಿ 9 ಅಡಿ ಹಾಕ್ಬೋದು. ಒಂದು ಟ್ರ್ಯಾಕ್ಟ್ರ್ ಮಧ್ಯದಲ್ಲಿ ಓಡಾಡಬೇಕಂದ್ರೆ ಮಿನಿಮಮ್ 9 ಅಡಿ ಇರಬೇಕು. ಸೊ 9 ಅಡಿ 9 ಅಡಿ ಹಾಕ್ಕೊಬೇಕು, ಇಲ್ಲ ಅಂದರೆ 10 ಅಡಿ 10 ಅಡಿ ಹಾಕ್ಕೊಬೇಕು. ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ ನೀವು ಗಿಡನ ಒಂದು ಅದನ್ನು ಟ್ರೈನ್ ಮಾಡಬೇಕಾಗುತ್ತೆ. ಹೆಂಗೆ ಅಂದರೆ ಈಗ ಪ್ರತಿ ಒಂದು ಚದರಡಿಗೆ ಒಂದು ಬ್ರ್ಯಾಂಚು ಇರೋ ಥರ ನೋಡ್ಕೊಬೇಕಾಗುತ್ತೆ. ಈಗ ಒಂದು 10 ಅಡಿ 10 ಅಡಿ ನೀವು ಹಾಕಿದ್ರಿ ಅಂದ್ಕೊಳ್ಳಿ, 10 ಅಡಿ 10 ಅಡಿ ಹಾಕಿದ್ರೆ ಒಂದು ಗಿಡ ಸುಮಾರು 100 ಚದರ ಅಡಿ ಜಾಗನ ಆಕ್ರಮಿಸ್ಕೊಳ್ತದೆ. ಆವಾಗ ನೀವು ಗಿಡನ ಹೆಂಗೆ ಟ್ರೈನ್ ಮಾಡಬೇಕು, ಆ ಮಲ್ಬರಿ ಟ್ರೀನ ಅಂದರೆ 100 ಬ್ರ್ಯಾಂಚ್ ಇರೋ ಥರ ಟ್ರೈನ್ ಮಾಡ್ಕೊಳ್ಬೇಕು. ಫಸ್ಟ್ಲು ಒಂದು 3 ಬ್ರ್ಯಾಂಚ್ ಬಿಟ್ಕೊಂಡು ಕಟ್ ಮಾಡಬೇಕು, ಆಮೇಲೆ ಮತ್ತೆ ತಿರ್ಗಾ 1/2 ಅಡಿ ಬಿಟ್ಟು ನೆಕ್ಸ್ಟ್ ಬೆಳೆಗೆ 3 ಮತ್ತೆ ತಿರ್ಗಾ 2 ಬಿಟ್ಕೊಂಡ್ರೆ 6 9 9 ಮತ್ತೆ ತಿರ್ಗಾ ಮುಟ್ಕೊಂಡ್ರೆ 27 27 ಮತ್ತೆ ತಿರ್ಗಾ 2 ಬಿಟ್ಕೊಂಡ್ರೆ 56 ಈ ಥರ ಮಾಡಿಕೊಂಡು ನೀವು ಗಿಡನ ಮರನ ಟ್ರೈನ್ ಮಾಡ್ಕೊಳ್ಬೇಕು. ಒಂದು 3 ಆಗುತ್ತೆ ನಿಮಗೆ, ಫಸ್ಟು 2 ಏನು ಇಳುವರಿ ಬರಲ್ಲ ಅದ್ರಲ್ಲಿ ಜಾಸ್ತಿ. ಸೊ ಗಿಡ ಚೆನ್ನಾಗಿ ನಿಮಗೆ ಸುಮಾರು 60-70 ರೆಂಬೆ ಬರೋವರೆಗೂ ನಿಮಗೆ ಸೊಪ್ಪಿನ ಇಳುವರಿ ಚೆನ್ನಾಗಿರೋದಿಲ್ಲ. ಸೊ ಆಮೇಲೆ ನಿಮ್ಮ ಸೊಪ್ಪು ಇದು ಏನು ಭೂಮಿಯ ಫಲವತ್ತತೆ ತುಂಬ ಚೆನ್ನಾಗಿದೆ ಅಂತಂದರೆ ಮರಗಡ್ಡಿಗೆ ಹೋಗೋ ಅವಶ್ಯಕತೆ ಇಲ್ಲ, 9x3 ಅಡಿ ಹಾಕ್ಕೊಂಡ್ರೂ ಸಾಕು. ಭೂಮಿಯ ಫಲವತ್ತತೆ ಚೆನ್ನಾಗಿದ್ದರೆ. ಯಾವಾಗ ಟ್ರೀ ಮಲ್ಬರಿಗೆ ಹೋಗ್ಬೇಕಂದ್ರೆ ನೀವು ಏನು ಭೂಮಿಯ ಫಲವತ್ತತೆ ಚೆನ್ನಾಗಿಲ್ದಲೇ ಇದ್ದಾಗ ಟ್ರೀ ಮಲ್ಬರಿಗೆ ಹೋಗ್ಬೇಕು. ಅದನ್ನು ಹೇಗೆ ಪ್ಲಾಂಟೇಷನ್ ಮಾಡಬೇಕು ಅಂತಂತಂದ್ರೆ, ಈಗ ತೆಂಗಿನ ಗಿಡ ನೆಡ್ತಿರಲ್ಲ ನೀವು, ಆ ಥರ ನೆಡಬೇಕು. ಯಾಕೆಂದ್ರೆ ಅದು ರೂಟ್ ಝೋನ್ ಎಲ್ಲ ಕೆಳಗಡೆ ಹೋಗ್ಬೇಕು, ಇರ್ತಕ್ಕಂಥ ಅದರ ಸಾರಾಂಶನೆಲ್ಲ ಹೇಳ್ಕೊಂಡು ಕೂಡ ಅಂತ ಆ ಥರ ನೀವು ಅದನ್ನು ಡೆವಲಪ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಜೆ ಸಿ ಬಿನ ಉಪಯೋಗಿಸ್ಕೊಂಡು ಗುಂಡಿ ತೆಗೆಸ್ಬೇಕು. ಗುಂಡಿ ತೆಗೆದ ಮೇಲೆ ಸ್ವಲ್ಪ ಚೆನ್ನಾಗಿ ಬಲಿಷ್ಠವಾಗಿರ್ತಕ್ಕಂಥ ಗಿಡಗಳನ್ನು ನಾಟಿ ಮಾಡಿಕೊಂಡು ಸುಮಾರು ಒಂದು 2-3 ವರ್ಷ ನೀವು ಅದನ್ನು ಗಿಡನ ಟ್ರೈನ್ ಮಾಡಬೇಕಾಗತ್ತೆ. ಆಮೇಲೆ ನಿಮಗೆ ನಿರಂತರವಾಗಿ ಅದು ನಿಮ್ಮ ಸೊಪ್ಪಿನ ಇಳುವರಿ, ಗುಣಮಟ್ಟದ ಸೊಪ್ಪಿನ ಇಳುವರಿನ ಕೊಡುತ್ತೆ.
14: ಒಳ್ಳೆಯದು ಸುರೇಂದ್ರ ಕುಮಾರ್ ಅವರೇ,
15: ಹೇಳಿ. ಗಿಡಕ್ಕೆ ಎಷ್ಟು ಮೊಟ್ಟೆ ಮೇಯಿಸ್ಬೋದು ಸರ್?
9: ನೀವು ಅದೇ ನಾನು ಹೇಳದ್ನಲ್ಲ, ನೀವು ಒಂದು 3 ವರ್ಷ ಆದ್ಮೇಲೆ
15: 2-3 ವರ್ಷ ಕಳೆದ್ರೆ ಚೆನ್ನಾಗಿ ಫಲವತ್ತತೆ ಇದ್ದು ನಾವು ವ್ಯವಸಾಯ ಮಾಡಿ ಚೆನ್ನಾಗಿ ಗ್ರೋತ್ ಆಗಿ ಬಂದಾಗ ಎಷ್ಟು ಮೇಯಿಸ್ಬೋದು ಸರ್?
9: ನೀವೊಂದು 1 ಎಕರೆಗೆ ಸುಮಾರು 400 ಗಿಡದಷ್ಟು ಬರುತ್ತೆ. ಒಂದು 250-300 ಮೊಟ್ಟೆ ಮೇಯಿಸ್ಬೋದು ಚೆನ್ನಾಗಿ ಬಂದ್ರೆ, ಪ್ರತಿ ಬೆಳೆಗೆ.
14: ಒಂದು ಎಕರೆಗೆ ಆಗ್ಲಿ. ಸುರೇಂದ್ರ ಕುಮಾರ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ, ಮಾತಾಡಿ ಸರ್.
16: ಸರ್, ನಾವು ಮಿಕ್ಕೇರಿಯಿಂದ ಸರ್, ಎಮ್ ಎಲ್ ಶಿವಸ್ವಾಮಿ ಅಂತ.
14: ಮಿಕ್ಕೇರಿಯಿಂದ ಏನ್ ಹೆಸರು
16: ಸರ್? ಎಮ್ ಎಲ್ ಶಿವಸ್ವಾಮಿ ಅಂತ ಸರ್.
14: ಎಮ್ ಎಲ್ ಶಿವಸ್ವಾಮಿ, ಹೇಳಿ ಶಿವಸ್ವಾಮಿಗಳೇ.
16: ಸರ್, ಇತ್ತೀಚಿನ ದಿನಗಳಲ್ಲಿ ಆಳುಗಳ ಸಮಸ್ಯೆ ಇರೋದ್ರಿಂದ ಕಳೆಗಳಿಗೆ ಕಳೆ ಹಂಚಿ ಹೊಡೆದ್ಬಿಡ್ತೀವಿ ತೋಟದಲ್ಲಿ. ಅದ ಸ್ವಲ್ಪ ಈಗ ಅದ್ರ ಬಗ್ಗೆ ಒಂದು ಸ್ವಲ್ಪ ನಿರ್ವಹಣೆ ಯಾವ ರೀತಿ ಮಾಡ್ಬೇಕು? ಇಲ್ಲ ಔಷಧಿ ಹೊಡಿಬೋದು ಇಲ್ಲ ಬೇಡವಾ ಸರ್?
9: ನೀವು ಔಷಧಿ ಹೊಡಿಬಾರ್ದು, ಕಳೆ ಇರಲಿ ಬಿಡಿ. ಏನಾಗುತ್ತೆ, ಕಳೆ ಇದ್ದರೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕಂಟ್ರೋಲ್ ಮಾಡಿ. ನೀವು ಬೇಸಿಗೆನಲ್ಲಿ ಸ್ವಲ್ಪ ಉಳುಮೆ ಮಾಡಿ, ಅದನ್ನು ಯಾವ ಥರ ಕಳೆ ಬರುತ್ತೆ ಅನ್ನೋದ್ರ ಮೇಲೆ ನೀವು ನಿರ್ಧಾರ ಮಾಡಿಕೊಳ್ಬೇಕು. ಈ ಗರ್ಕೆ ಆ ಥರ ಈ ಥರ ಆದರೆ ಬೇಸಿಗೆನಲ್ಲಿ ಚೆನ್ನಾಗಿ ಉಳುಮೆ ಮಾಡಿದಾಗ ಅದನ್ನು ಸ್ವಲ್ಪ ನೀವು ಕಡಿಮೆ ಮಾಡಿಕೊಳ್ಬೇಕು. ಇಲ್ಲ, ನಿಮ್ಮ ಕಳೆ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ವೀಡ್ ಕಟ್ಟರ್ನ ಯೂಸ್ ಮಾಡಿ ಕಟ್ ಮಾಡಿ ಅಲ್ಲೇ ಬಿಡಿ. ಸೊ ಅಲ್ಲೇ ಬಿಟ್ಟಾಗ ಅದೇ ಗೊಬ್ಬರ ಆಗುತ್ತೆ, ನಿಮ್ಮ ಮಣ್ಣಿನ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ, ಅದರಿಂದ ಅನುಕೂಲನೇ ಜಾಸ್ತಿ. ನೀವು ಯಾವಾಗಾದರೂ ನೀವು ಏನಾದರೂ ವೀಡಿಸೈಡು ಅದು ಇದು ಹೊಡೆದ್ಬಿಟ್ರೆ ಅದು ಸುಮಾರು ನಾನಾ ಹಂತದಲ್ಲಿ ನಾನಾ ರೀತಿಯಲ್ಲಿ ಅದು ನಮಗೆ ತೊಂದರೆ ಮಾಡುತ್ತೆ. ಮಣ್ಣಿಗೂ ತೊಂದರೆ ಮಾಡುತ್ತೆ, ನಿಮ್ಮ ಸಸಿಗೂ ತೊಂದರೆ ಮಾಡುತ್ತೆ, ನಿಮಗೂ ತೊಂದರೆ ಮಾಡುತ್ತೆ.
16: ಹೌದು ಸರ್, ಇತ್ತೀಚಿನ ದಿನಗಳಲ್ಲಿ ಅದೇ ಒಂದು ದೊಡ್ಡ ಸಮಸ್ಯೆ.
9: ಹೊಡಿಬಾರ್ದು ಯಾರೂನೇ ಅದನ್ನು, ಅದು ಹೊಡೆದ್ರೆ ಆಮೇಲೆ ನಿಮಗೆ ಹುಳನೂ ಸಾಯುತ್ತೆ, ಗಿಡನೂ ಸಾಯುತ್ತೆ.
14: ಒಳ್ಳೆಯದು ಶಿವಸ್ವಾಮಿಗಳೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು ಸರ್. ಈಗ ಯಾವ್ಯಾವ ಕಡ್ಡಿ ಯಾವ್ಯಾವ ತಳಿ ಏನು ಧಾರಣೆ ಹೇಳ್ಬಿಡಿ ಸರ್.
7: ನೀವು ಮುಂಚೆ ಹೇಳಿದ್ರಂಗೆ ಯಾವ ಪರಿಸ್ಥಿತಿಗೆ ಯಾವ ತಳಿ ಅನ್ನೋದು. ನೀರಾವರಿಗೆ G4, V1 ಮತ್ತು AGB8.
14: ಓಕೆ.
7: ನಮ್ಮಲ್ಲಿ ಸವಳು ಭೂಮಿ ಇದೆ, ಉಪ್ಪಿನ ಅಂಶ ಜಾಸ್ತಿ ಇದೆ ಅಂದರೆ AR12 ಅನ್ನೋಂಥ ತಳಿ. ಚಾಕಿ ಮಾಡೋದಾದರೆ G2 ತಳಿ. ತೆಂಗಿನ ತೋಟದಲ್ಲಿ ನೆರಳಲ್ಲಿ ಹಾಕ್ತೀನಿ ಅನ್ನೋದಾದರೆ ಸಹನ ತಳಿ. ಈ ಥರ ಸುಮಾರು ತಳಿಗಳಿದ್ದಾವೆ. ಸೊ ಎಲ್ಲ ತಳಿಗಳ ಕಡ್ಡಿಗಳು ಕೂಡ ನಮ್ಮ ಮೈಸೂರಿನ ಸಂಸ್ಥೆಯಲ್ಲಿ ಸಿಗುತ್ತೆ.
14: ಧಾರಣೆ ಸರ್, ರೇಟ್?
7: ಧಾರಣೆ 450 ರೂಪಾಯಿ ಪ್ರತಿ ಕ್ವಿಂಟಲ್ ಕಡ್ಡಿಗೆ. 450 ರೂಪಾಯಿ ಪ್ರತಿ ಕ್ವಿಂಟಲ್ ಕಡ್ಡಿಗೆ.
14: 100 ಕೆಜಿ
7: ಹೌದು
14: ಅಲ್ವೇ?
7: ಹೌದು ಸರ್.
14: ಅದು ಸೊಪ್ಪು ಸೇರ್ಸಾ ಅಥವಾ
7: ಸೊಪ್ಪು? 6 ತಿಂಗಳ ಮುಂಚೆ ಹೇಳೋದ್ರಿಂದ 6 ತಿಂಗಳಿಗೆ ಸೊಪ್ಪು ಉದ್ರೋಗಿರುತ್ತೆ. ಸೊಪ್ಪಿ ಸೇರಿಸ್ಬಿಟ್ಟೇನೆ ಕೊಡೋದು, ಅಷ್ಟು ಸಾಕಾಗುತ್ತೆ ರೈತನಿಗೆ.
14: ಹೌದಾ?
7: 30-40 ಕೆಜಿನೇ ಸಾಕಾಗುತ್ತೆ.
14: ಎಲ್ಲ ತಳಿಗಳಿಗೂ ಒಂದೇ ದರವೇ?
7: ಹೌದು ಸರ್.
14: ಓಕೆ, ಅಂದ್ರೆ ಮುಂಚೆ ರಿಸರ್ವ್ ಮಾಡಿಸಿ ಬರ್ಬೇಕಾ?
7: ಹೌದು.
14: ಈಗ ಕಡ್ಡಿ ನೀವು ಕತ್ತರಿಸ್ಕೊಡ್ತೀರೋ ಅಥವಾ ಅವರೇ ಕತ್ತರಿಸ್ಕೋಬೇಕಾ, ಜೊತೆಗೆ ಯಾರನ್ನಾರು ಕರ್ಕೊಂಡ್ ಬರ್ಬೇಕಾ, ಏನ್ ಸರ್ ಲೆಕ್ಕ ಅದು?
7: ಹೌದು ಸರ್, ಅದು ಇತ್ತೀಚೆಗೆ ಆಳಿನ ಸಮಸ್ಯೆ ಇರೋದ್ರಿಂದ ಎಲ್ಲರಿಗೂ ಅವರೇ ಬಂದ್ಬಿಟ್ಟು ಕಟಾವ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಧಾರಣೆ ತುಂಬಾ ಕಡಿಮೆ ಇದೆ
14: ಈಗ. ಧಾರಣೆ ಕಡಿಮೆ,
7: ಸೊ ಹಾಗಾಗಿ ರೈತರು
14: ಅವರೇ
7: ಕತ್ತರಿಸ್ಕೊಂಡು ಹೋಗ್ಬೇಕು.
14: ಓಕೆ. ಸಿಕ್ಕೇಚರ್ ಅವರೇ ತರಬೇಕಾ ಸರ್?
7: ಸರ್, ಸಿಕ್ಕೇಚರ್ ನಾವು ಕೊಡ್ತೀವಿ, ಏನೇ ಇದ್ರೂ ನಾವು ಕೊಡ್ತೀವಿ.
14: ಓಕೆ.
7: ಬಂದು ಕಟಾವ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು.
14: ಅವ್ರಿಗೆ ಬೇಕಾದನ್ನೇ ಕತ್ತರಿಸ್ಕೊಂಡು ಹೋಗ್ಬೋದೇ ಅಥವಾ ನೀವು ಸಜೆಸ್ಟ್ ಮಾಡ್ತೀರಾ ಇಂಥ ಕಡೆ ಇಂಥದ್ದನ್ನೇ ಕತ್ತರಿಸ್ಕೊಳಪ್ಪ ಅಂತ?
7: ಇಲ್ಲ, ನಾವು ಬೆಳೆದದ್ದೇ ಒಂದು ತೋಟದಲ್ಲಿ.
14: ಹೌದಾ?
7: ಹಾಗಾಗಿ ಅವ್ರು ಅಲ್ಲೇ ಕಟಾವ್ ಮಾಡ್ಕೋಬೇಕಾಗತ್ತೆ.
9: ಎಲ್ಲ ಒಂದೇ ಥರ ಇರುತ್ತೆ.
14: ಅದೇ, ನೀವು ಬೆಳೆದ್ಮೇಲೆ ಚೆನ್ನಾಗಿರ್ಲೇಬೇಕಲ್ಲ.
7: ಒಂದೇ ಕಡೆ ಬೆಳೆದಿರೋದ್ರಿಂದ
14: ಬಿತ್ತನೆಗೆ ಅಂತಲೇ ಬೆಳೆದಿರ್ತೀರಿ.
7: ಹೌದು.
14: ಓಕೆ, ಅಂದರೆ ಅವರು ಬರುವಾಗ ಅವ್ರದೇ ವಾಹನದ ವ್ಯವಸ್ಥೆ ಮಾಡ್ಕೊಬರ್ಬೇಕು,
7: ಮಾಡ್ಕೊಂಬರ್ಬೇಕು.
14: ಜೊತೆಗೆ ಒಬ್ಬರನ್ನ ಕೆಲಸಗಾರರ ಥರನೋ ಅಥವಾ ಸ್ನೇಹಿತರನ್ನೋ ಕರ್ಕೊಂಬಂದ್ರೆ ಉತ್ತಮ.
7: ಉತ್ತಮ.
14: ಮತ್ತೆ ದುಡ್ಡು ಹೇಗೆ ಸರ್, ಪಾವತಿ ಹೇಗೆ?
7: ಪಾವತಿ ಕ್ಯಾಶ್ ಅಲ್ಲೇ ಕೊಡ್ಬೋದು.
14: ಕ್ಯಾಶ್ ತಗೋತೀರಾ?
7: ಕ್ಯಾಶ್ ತಗೋತೀವಿ ನಾವು, ಚಾನಲ್ ಮಾಡ್ಕೋತೀವಿ.
9: ಗೂಗಲ್ ಪೇ ಏನ್ ಬೇಕಾದ್ರೂ
14: ಆನ್ಲೈನ್ ಪೇಮೆಂಟ್ ಇದೆ?
7: ಮಾಡ್ಬೋದು ಸರ್,
14: ಮಾಡ್ಬೋದು.
7: ಇಲ್ಲಿ ಬಂದ್ಬಿಟ್ಟು
9: ಅಲ್ಲೇ ಬ್ಯಾಂಕ್ ಇರುತ್ತೆ, ಬ್ಯಾಂಕ್ ಬೇಕಾದ್ರೂ ಹಾಕ್ಬೋದು ಅಥವಾ ಗೂಗಲ್ ಪೇ ಇದ್ರೆ ಗೂಗಲ್ ಪೇ ಮಾಡ್ಬೋದು.
14: ಓಕೆ, ವೆರಿ ಗುಡ್ ಸರ್. ಈಗ ನಿಮ್ದು ಹೇಳಿ ಸರ್. ಈಗ ನೀವೇನೋ ಬಹಳಷ್ಟು ತಳಿಗಳ ಹೆಸರು ಪಟ ಪಟ ಪಟ ಪಟ ಅಂತ
9: ಏನಂದ್ರೆ, ಈಗ
14: ಒಂದೇ ಒಂದು ಕರೆ ಇದೆ ಸರ್, ಮಾತಾಡೋಣ. ಎಸ್, ನಮಸ್ತೆ ಆಕಾಶವಾಣಿ. ಇಲ್ಲ ಸರ್, ಮಾತಾಡಿ.
9: ಈಗೇನಂದ್ರೆ ಈಗ ಅನುಕೂಲಕರ ವಾತಾವರಣ, ಅನಾನುಕೂಲಕರ ವಾತಾವರಣ,
14: ಒಂದು ಕರೆ ಸರ್ ಹೇಳಿ.
9: ಅನುಕೂಲಕರ ವಾತಾವರಣ ಅಂದ್ರೆ 7 ತಿಂಗಳು ವರ್ಷದಲ್ಲಿ, ಆಗಸ್ಟ್ ಇಂದ ಫೆಬ್ರವರಿವರೆಗೂ. ಸುಮಾರಾಗಿ ಅನಾನುಕೂಲಕರ ವಾತಾವರಣ ಅಂತಂದ್ರೆ 5 ತಿಂಗಳು, ಮಾರ್ಚ್ ಇಂದ ಜುಲೈವರೆಗೂ. ಈಗ ಯಾರು ಮಿಶ್ರತಳಿ ಗೂಡನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ ಅವರು ಈ ಅನುಕೂಲಕರ ವಾತಾವರಣದಲ್ಲಿ ME1x SA2 ಸಾಕಾಣಿಕೆ ಮಾಡ್ಬೋದು. ಈ ಅನಾನುಕೂಲಕರ ಅಂದ್ರೆ ಪೀರಿಯಡ್ ಅಲ್ಲಿ ಈ PM x CSR2 ಮಾಡ್ಬೋದು. ಇನ್ನ ಬಯೋಲ್ಟೈನ್ ಸಾಕಾಣಿಕೆ ಮಾಡೋರು ಅಂದ್ರೆ ದ್ವಿತಳಿ ಸಂಕರಣಗಳನ್ನು ಸಾಕಾಣಿಕೆ ಮಾಡೋ ರೈತರ ಹತ್ರ ಬಂದ್ರೆ ಈ ಅನುಕೂಲಕರ ಪರಿಸ್ಥಿತಿನಲ್ಲಿ ಈ FC1x FC2 ಸಾಕಾಣಿಕೆ ಮಾಡ್ಬೋದು. ಈಗ ಅದ್ರ ಜೊತೆಗೆ ಮತ್ತೆ ತಿರ್ಗಾ ಈ BFC1x BFC10 ಅಂತ ಒಂದು ಈಗ ಬರುತ್ತೆ, ಅದನ್ನು ಸಹ ಅವರು ಸಾಕಾಣಿಕೆ ಮಾಡ್ಬೋದು. ಈ ಅನಾನುಕೂಲಕರ ಪರಿಸ್ಥಿತಿನಲ್ಲಿ TT21x56 ಅಂತಕ್ಕಂಥ ಈ ಬಯೋಲ್ಟೈನ್ ಡಬಲ್ ಹೈಬ್ರಿಡನ್ನು ಸಾಕಾಣಿಕೆ ಮಾಡಿ ಅಂತ ನಮ್ಮ ರೈತರಲ್ಲಿ ನಾವು ಹೇಳ್ತೀವಿ.
14: ಡಾಕ್ಟ್ರೆ, ಈಗ ಮುಂಚೆ ಆದರೆ ಅವರೇ ಬಿತ್ತನೆ ತಗೊಂಬಂದು ಚಾಕಿ ಕಟ್ಕೊಂಡು ಬೆಳ್ಕೊಳ್ಳೋರು. ಆದರೆ ಸರ್, ಒಂದು ದೂರವಾಣಿ ಕರೆ ಇದೆ, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಪ್ಪ?
17: ನಾವು ಚೆನ್ನಮ್ಮ ಅಂತ ಸರ್, ಚೆನ್ನೈ ನಾಳೆಯಿಂದ.
14: ಏನಮ್ಮ?

0: ಇಲ್ಲ ಸರ್ ಅದು.
1: ಹಾಂ
0: ಆಮೇಲೆ ಪರವಾಗಿಲ್ಲ, ಸುಮಾರಾಗಿ ಇಂಪ್ರೂವ್ ಮಾಡ್ಕೊಂಡು ಮಾಡಿದ್ದು. ರೈಟ್ ಮಾತ್ರ ಕಮ್ಮಿ ಇತ್ತು ನಮ್ಮದು ಡ್ರೈ ಏರಿಯಾ,
1: ಹ್ಞೂ
0: ನೀರಾವರಿ ಇರೋದು.
1: ಹ್ಞೂ
0: ಆಮೇಲೆ ರೈಟ್ ಕಮ್ಮಿ ಇತ್ತಲ್ಲ,
1: ಅಲ್ಲಪ್ಪ,
0: ಇದು ಮಾಡಿದ್ದು.
1: ನಿಮ್ಮದು ಡ್ರೈ ಏರಿಯಾ, ನಿಮ್ಮ ಹತ್ರ ನೀರಾವರಿ ಇದೆ?
0: ಹ್ಞೂ,
1: ನೀರಾವರಿ ಇದೆಯಾ?
0: ನೀರಾವರಿ ಇದೆ.
1: ನಿಮ್ಮಲ್ಲೇ ಎಲ್ಲ ಏನು ಮಿಶ್ರ ತಳಿ ಸಾಕಾಣಿಕೆ ಮಾಡ್ತೀರಾ ಅಥವಾ ಬಯೋಲ್ಟೈನ್ ಹುಳು ಸಾಕಾಣಿಕೆ ಮಾಡ್ತೀರಾ?
0: ಮಿಶ್ರ ತಳಿ ಮಾಡ್ತಿದ್ದೆ ಸರ್ ಮೊದಲು.
1: ಹಾಂ, ಮಿಶ್ರ ತಳಿ ಮಾಡಿ. ಈಗ ಒಂದು ಸುಧಾರಿತ ಮಿಶ್ರ ತಳಿ ಇದೆ, ME1:S8. ನಿಮ್ಗೆ ಸೊಪ್ಪಿನ ಗುಣಮಟ್ಟ ಎಲ್ಲ ಚೆನ್ನಾಗಿದೆ ಅಂತಂದರೆ, ಅನುಕೂಲಕರ ವಾತಾವರಣದಲ್ಲಿ ME1:S8 ಅಂತಕ್ಕಂಥದ್ದು ಒಂದು ಸುಧಾರಿತ ತಳಿನ ನೀವು ಸಾಕಾಣಿಕೆ ಮಾಡ್ಬೋದು. ಇಲ್ಲ ಅಂತಂದರೆ ಈ ಅನಾನುಕೂಲಕರ ಪರಿಸ್ಥಿತಿ ಇದ್ದಾಗ ಈ PM:CS2 ಕೋಲಾರ್ ಗೋಲ್ಡ್ ಅಂತ ಇದೆಯಲ್ಲ, ಅದನ್ನು ನೀವು ಸಾಕಾಣಿಕೆ ಮಾಡ್ಬೋದು. ಏನು ಸಮಸ್ಯೆ ಏನು ಹೇಳಿ?
0: ಅದೇ ಆ ಕಡ್ಡಿನಲ್ಲಿ ಏನು ಅಂತ ಸೊಪ್ಪು ಇರಲಿಲ್ಲ.
1: ಈಗ ಏನು ಕಡ್ಡಿ ತೆಂಗಿನ ತೋಟ ಇದೆಯಾ ಏನು?
2: ಇಲ್ಲ, ನೀವು ನಾಟಿ ಕಡ್ಡಿ ಅನ್ನೋದ್ರಿಂದ ಮೈಸೂರು ಲೋಕಲ್, ನಾವು ಮೈಸೂರು ಲೋಕಲ್ ಅಂತ ಕರಿತೀವಿ. ಅದರಲ್ಲಿ ನೀವು ಹೇಳ್ದಂಗೆ ಸೊಪ್ಪಿನ ಗುಣಮಟ್ಟ ತುಂಬ ಕಮ್ಮಿ. ಈಗೆಲ್ಲ ಒಳ್ಳೆ ಒಳ್ಳೆ ತಳಿಗಳು ಬಂದಿದ್ದಾವೆ, V1 ಇರ್ಬೋದು, G4 ಇರ್ಬೋದು, ಅಥವಾ AGBAT ಇನ್ನೇನು ನಾವು ರಿಲೀಸ್ ಮಾಡೋ ಹಂತದಲ್ಲಿದ್ದೀವಿ, ಆ ತಳಿಯನ್ನು ತೊಗೋಬೋದು ನೀವು. ಅದರಲ್ಲಿ ನಾಟಿ ಕಡ್ಡಿಗೆ ಕಂಪೇರ್ ಮಾಡಿದಾಗ ಏನು ಸುಧಾರಣೆ ಅಂತಂದರೆ, ಇಳುವರಿ ಮತ್ತು ತೇವಾಂಶ ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ. ಇದನ್ನು ದಿನಕ್ಕೆ 2 ಸೊಪ್ಪು ಕೊಟ್ಟರೆ ಸಾಕು. ನೀವು ನಾಟಿ ಕಡ್ಡಿಲಿ 4-5 ಸೊಪ್ಪು ಕೊಡಬೇಕಿತ್ತು ಮುಂಚೆ, ಇದರಲ್ಲಿ ದಿನಕ್ಕೆ 2 ಸರಿ ಸೊಪ್ಪು ಕೊಟ್ಟರೆ ಸಾಕು, ಒಳ್ಳೆ ಇಳುವರಿ ನೀವು ಪಡ್ಕೋಬಹುದು.
3: ಹೊಸ ಹಿಪ್ನೇರಳೆ ತಳಿನೂ ಬಂದಿದೆ, ಹೊಸ ರೇಷ್ಮೆ ತಳಿನೂ ಬಂದಿದೆ. ನೀವು ಹೊಸ ರೇಷ್ಮೆ ಬೆಳೆಗಾರರಾಗ್ಬಿಡಿ ಚಿನ್ನಮ್ಮ ಅವರೇ. CSRTI ಸಂಸ್ಥೆಗೆ ಬನ್ನಿ, ಕಡ್ಡಿನೂ ತಗೊಳ್ಳಿ, ರೇಷ್ಮೆ ಹುಳನೂ ತಗೊಳ್ಳಿ, ಅದ್ಭುತವಾಗಿ ರೇಷ್ಮೆ ಕೃಷಿ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡಿ, ಅಭಿವೃದ್ಧಿಯಾಗಿ ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ವಂದನೆಗಳು, ನಮಸ್ಕಾರ. ಈಗ ಡಾಕ್ಟ್ರೆ, ನೀವೇನೋ ಹೇಳ್ತಾ ಇದ್ರಿ.
1: ಅದೇ ಈಗ ಅವರು ಮಿಶ್ರತಳಿನಲ್ಲೂ ಈಗ ಅನುಕೂಲಕರ ವಾತಾವರಣದಲ್ಲಿ ME1:S8, ಈ ಅನಾನುಕೂಲಕರ ವಾತಾವರಣದಲ್ಲಿ ಕೋಲಾರ್ ಗೋಲ್ಡನ್ನು ಬೆಳಿಬೋದು.
3: ಓಕೆ, ಅಂದರೆ ಈಗ ತಳಿಯೆಲ್ಲ ಎಲ್ಲಿ ಸಿಗುತ್ತೆ ಡಾಕ್ಟರ್?
1: ಈಗ ಎಲ್ಲ ಎಲ್ಲ ಗ್ರೈನೇಜಸ್ಸಲ್ಲೂ ಸಿಗುತ್ತೆ, ಇವೆಲ್ಲ ಆಥರೈಸ್ಡ್ ಸಂಕರಣಗಳೇ. ಈ PM CSR2 ಎಲ್ಲ ಈ ಪ್ರೈವೇಟ್ RSP ಗಳೆಲ್ಲ ಮಾಡ್ತಾ ಇದ್ದಾರೆ.
3: ಅದನ್ನೇ ನಾನು ನಿಮಗೆ ಕೇಳ್ತಾ ಇದ್ದೆ, ಚಾಕಿ ಓನರ್ಸ್ಗಳಿಗೆ ಹೇಳಬೇಕಾ ಇವರು ಇಂಥ ತಳಿ ನನಗೆ ಚಾಕಿ ಮಾಡಿಕೊಡಿ ಅಂತ?
1: ಇಲ್ಲ, ಅವ್ರಿಗೆ ಸಾಮಾನ್ಯವಾಗಿ ಅವ್ರಿಗೆ ಈಗ ಒಂದು CRC ಓನರ್ಗೆ ಗೊತ್ತಾಗ್ಬಿಡುತ್ತೆ ಆ ಏರಿಯಾದಲ್ಲಿ ಯಾವ ತಳಿ ಸೂಕ್ತ ಅಂತಕ್ಕಂಥದ್ದು, ಆ ತಳಿನೇ ಅವರು ಚಾಕಿ ಮಾಡಿ ಕೊಡ್ತಾರೆ.
3: ಓಕೆ ಓಕೆ, ಅಥವಾ ಇವ್ರಿಗೆ ಗೊತ್ತಿದ್ರೆ ಇವರು ಅವ್ರನ್ನ ಕೇಳ್ಬೋದು,
1: ಹೇಳ್ತಾರೆ
3: ಇಂಥ ಕಡೆಯಿಂದ ತಗಮನಿ ಸ್ವಾಮಿ.
1: ಈಗ ಪ್ರಚಲಿತವಾಗಿರೋದು ಒಂದು PM:CSR2, ಅದ್ರ ಬದಲಿಗೆ ಒಂದು ಇಂಪ್ರೂವ್ಡ್ ಕ್ರಾಸ್ ಬ್ರೀಡು ಎರಡು ಈ ಮಿಶ್ರ ತಳಿ. ಆದರೆ ಇನ್ನು ಬಯೋಲ್ಟೈನ್ ಬಂದರೆ ಪ್ರಚಲಿತವಾಗಿರೋದು FC1:FC2, ಅದ್ರ ಮೇಲೆ ಈಗ ಒಂದು TT21:56 ಅಂತಕ್ಕಂಥದ್ದು ಇದೆ, ನಾಲ್ಕೇ ಇರೋದು. ಸೊ ಈ 4 ಮಾಡಿದಾಗ ಎಲ್ಲಿ ಯಾವ ಪ್ರದೇಶ ಮತ್ತು ಯಾವ ಸೀಸನ್ಗೆ ಯಾವುದು ಸೂಕ್ತ ಅಂತಕ್ಕಂಥದ್ದನ್ನ ಈ CRC ಓನರ್ಗಳೇ ಡಿಸೈಡ್ ಮಾಡ್ತಾರೆ, ಅದನ್ನೇ ಸಪ್ಲೈ ಮಾಡ್ತಾರೆ.
3: ಓಕೆ, ಈಗ ಕರ್ನಾಟಕ ರಾಜ್ಯಕ್ಕೆ ಸೂಕ್ತವಾದಂತಹ ಹಿಪ್ಪುನೇರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮ ಕೇಳುಗರು ತಮ್ಮನ್ನು ಸಂಪರ್ಕ ಮಾಡಬೇಕು ಅಂತಂದರೆ, ಡಾಕ್ಟರ್ ಮಂಜಪ್ಪ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ದಯಮಾಡಿ ಕನ್ನಡದಲ್ಲಿ ಹೇಳ್ತೀರಾ?
2: 98 54 52 58 32.
3: ಇನ್ನೊಮ್ಮೆ ಹೇಳ್ತೀರಾ?
2: 98 54 52 58 32.
3: ಇನ್ನೂ ಒಂದ್ಸರಿ ಹೇಳ್ಬಿಡಿ.
2: 98 54 52 58 32.
3: ಕರೆ ಮಾಡಿದಾಗ ಸ್ವೀಕರಿಸಬೇಕು. ಈಗಾಗಲೇ ಒಬ್ಬರು ಎಚ್ಚರಿಕೆ ಕೊಟ್ಟಿದ್ದಾರೆ,
2: ಸುಮಾರು ಜನ ಮಾಡ್ತಾ ಇರೋ.
3: ಹೇಳಿ ಡಾಕ್ಟರ್ ದಯಾನಂದ ಅವರೇ, ತಮ್ಮ ಮೊಬೈಲ್ ಸಂಖ್ಯೆ.
1: ನನ್ನ ಮೊಬೈಲ್ ಸಂಖ್ಯೆ 83 10 50 51 73.
3: ಇನ್ನೊಮ್ಮೆ
1: 83 10 50 51 73.
3: ಇನ್ನೂ ಒಂದ್ಸರಿ
1: 83 10 50 51 73.
3: ಕೇಳಿದ್ರೆ ರೇಷ್ಮೆ ರಂಗ, ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತಾದಂತಹ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಕ್ಕೆ ಸೂಕ್ತವಾದಂತಹ ಹಿಪ್ನೇರಳೆ ತಳಿಗಳು ಹಾಗೆ ರೇಷ್ಮೆ ಹುಳು ಹೈಬ್ರಿಡ್ಗಳಿಗೆ ಸಂಬಂಧಪಟ್ಟಂತಹ ನೇರ ಫೋನಿನ ಕಾರ್ಯಕ್ರಮವನ್ನು ಇವರಿಗೆ ತಾವು ಆಲಿಸಿದ್ರಿ. ನನ್ನ ಜೊತೆ ಡಾಕ್ಟರ್ ದಯಾನಂದ ಇದ್ದರು, ಹಾಗೆ ಡಾಕ್ಟರ್ ಮಂಜಪ್ಪ ಇದ್ದರು. ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರಿಗೆ ಹಾಗೆ ಕರೆ ಮಾಡಿದಂತಹ ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ವಂದಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಡಾಕ್ಟರ್, ತಮ್ಮಿಬ್ಬರಿಗೂ ನಮಸ್ಕಾರ. ಕೇಳುಗರೆ, ತಮಗೂ ನಮಸ್ಕಾರ, ವಂದನೆಗಳು.
1: ನಮಸ್ಕಾರ. ನಮಸ್ಕಾರ.
4: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
5: ಸಿಕ್ಕಿ ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ರೀ, ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತದೆ.

0: ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದುವರೆಗೂ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಹಿಪ್ಪುನೇರಳೆ ತಳಿಗಳು ಹಾಗೂ ರೇಷ್ಮೆ ಹುಳು ಹೈಬ್ರಿಡ್ಗಳು, ಈ ಕುರಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದವರು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ದಯಾನಂದ ಮತ್ತು ಡಾ ಮಂಜಪ್ಪ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಎನ್ ಕೇಶವಮೂರ್ತಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಸಮಯ 7:34 ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.
0: ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಎಂದರೆ ಅಷ್ಟೇ ಸಾಕು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ. ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ 99% ಅಂತಿಮ. ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್. ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ. 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು. ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ. ಭಾರತೀಯ ಪ್ರಜೆ ಸಾವು. ವಾರ್ತೆಗಳ ವಿವರ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಧಿಕಾರ ಮತ್ತು ಗೌಪ್ಯತಾ ವಿಧಿಯನ್ನು ಬೋಧಿಸಿದರು. ನೂತನ ಮುಖ್ಯಮಂತ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇದೇ ವೇಳೆ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಂಪುಟ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಭಾರತೀಯ ವಿಮಾನಯಾನ ಸಂಸ್ಥೆಗಳ ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗೆ ಬೆಂಬಲ ನೀಡಲು 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು ಸ್ವಾವಲಂಬಿ ನಿಧಿಯಾಗಿದ್ದು ನಿಗದಿತ ಭಾರತೀಯ ವಾಹಕಗಳಿಗೆ ಎಟಿಎಫ್ ಬೆಲೆಗಳನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಈ ನಿರ್ಧಾರವು ವಾಯುಯಾನ ಪರಿಸರ ವ್ಯವಸ್ಥೆಯನ್ನು ಅವಲಂಬಿಸಿರುವಂತಹ 77 ಲಕ್ಷ ಉದ್ಯೋಗಗಳನ್ನು ರಕ್ಷಿಸುತ್ತದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟೀಯ ಎಟಿಎಫ್ ಬೆಲೆಗಳು ಮಾರ್ಚ್ನಲ್ಲಿ ಲೀಟರ್ಗೆ 60.5 ರೂಪಾಯಿಗಳಿಂದ ಈ ವರ್ಷದ ಮೇ ತಿಂಗಳಲ್ಲಿ ಲೀಟರ್ಗೆ 142 ರೂಪಾಯಿಗಳಿಗೆ 2.5 ರಷ್ಟು ಹೆಚ್ಚಾಗಿದೆ. ಭಾರತೀಯ ವಿಮಾನಯಾನ ಸಂಸ್ಥೆಗಳಿಗೆ ಎಟಿಎಫ್ ಬೆಲೆ ಸ್ಥಿರೀಕರಣವನ್ನು ಬೆಂಬಲಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಬಡ್ಡಿರಹಿತ ಮುಂಗಡವಾಗಿ 10,000 ಕೋಟಿ ರೂಪಾಯಿಗಳವರೆಗೆ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ನೀಡಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಹಳೆಯ ಟ್ರಕ್ಗಳು ಮತ್ತು ಬಸ್ಗಳನ್ನು ಬದಲಾಯಿಸಲು ರಾಷ್ಟೀಯ ರಾಜಧಾನಿ ಪ್ರದೇಶ ಯೋಜನಾ ಮಂಡಳಿಗೆ ಬೆಂಬಲ ನೀಡುವ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದನ್ನು ದೆಹಲಿ, ಹರಿಯಾಣ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದೊಂದಿಗೆ ಜಾರಿಗೆ ತರಲಾಗುವುದು ಎಂದು ಹೇಳಿದ್ದಾರೆ. 2 ವರ್ಷಗಳ ಈ ಮಹತ್ವದ ಯೋಜನೆಯು ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮತ್ತು ಸ್ವಚ್ಛ ಚಲನಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯ ಅಡಿಯಲ್ಲಿ ಸುಮಾರು 2 ಲಕ್ಷ ಟ್ರಕ್ ಮತ್ತು 16,000 ಬಸ್ಗಳನ್ನು ಬದಲಾವಣೆ ಮಾಡಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ರಾಮೇಶ್ವರದಿಂದ ಪರದೀಪ್ವರೆಗೆ ಒಟ್ಟು 163 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ ಹೊಸ ಕರಾವಳಿ ಹೆದ್ದಾರಿ ನಿರ್ಮಾಣಕ್ಕೂ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಯೋಜನೆಯ ಒಟ್ಟು ವೆಚ್ಚ 8,300 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಪ್ರಸ್ತಾವಿತ ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದವು 99% ಅಂತಿಮಗೊಂಡಿದೆ ಎಂದು ಭಾರತ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ಇಂದು ನಡೆದಂತಹ ಸಿಟಿ 2026 ಭಾರತ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಮುಂದಿನ ಕೆಲವು ವಾರಗಳಲ್ಲಿ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಸಮಾಲೋಚಕ ಬ್ರೆಂಡನ್ ಲಿಂಚ್ ನೇತೃತ್ವದ ಅಮೆರಿಕ ವ್ಯಾಪಾರ ನಿಯೋಗವು ಪ್ರಸ್ತುತ ನವದೆಹಲಿಯಲ್ಲಿ ವಾಣಿಜ್ಯ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ದರ್ಪಣ್ ಜೈನ್ ನೇತೃತ್ವದ ಭಾರತೀಯ ಸಮಾಲೋಚಕರ ಜೊತೆಗೆ 3 ದಿನಗಳ ಮಾತುಕತೆಯನ್ನು ನಡೆಸುತ್ತಿದೆ. ನಾಳೆ ಅವರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಅಮೆರಿಕ ಸಂಬಂಧವು ಆಧುನಿಕ ಕಾಲದ ಅತ್ಯಂತ ಪರಿಣಾಮಕಾರಿ ಪಾಲುದಾರಿಕೆ. ಎರಡೂ ದೇಶಗಳ ನಡುವಿನ ಸಹಕಾರವು ಜಾಗತಿಕ ವ್ಯಾಪಾರ, ತಂತ್ರಜ್ಞಾನ, ಪೂರೈಕೆ ಸರಪಳಿ ಮತ್ತು ಭದ್ರತೆಯ ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಪ್ರಸ್ತಾವಿತ ಒಪ್ಪಂದವು ಎರಡೂ ದೇಶಗಳ ವ್ಯವಹಾರಗಳು ಮತ್ತು ಕಾರ್ಮಿಕರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಅಮೆರಿಕದಲ್ಲಿ ಬಳಸಲಾಗುವ 40%ಕ್ಕಿಂತ ಹೆಚ್ಚು ಜನರಿಕ್ ಔಷಧಗಳು ಭಾರತದಿಂದಲೇ ಬರುತ್ತವೆ ಎಂದು ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ದೆಹಲಿಯ ಮಾಳವೀಯ ನಗರದ ಹೋಟೆಲ್ವೊಂದರಲ್ಲಿ ಇಂದು ಸಂಭವಿಸಿದಂತಹ ಬೆಂಕಿ ಅವಘಡದಲ್ಲಿ 17 ವಿದೇಶಿಯರು ಸೇರಿ ಒಟ್ಟು 21 ಜನರು ಸಾವನ್ನಪ್ಪಿದ್ದು 40 ಮಂದಿ ಗಾಯಗೊಂಡಿದ್ದಾರೆ. 8 ಅಗ್ನಿಶಾಮಕ ದಳದವರ ಸಹಾಯದಿಂದ ಬೆಂಕಿಯನ್ನು ನಂದಿಸಲಾಗಿದೆ. ಪೊಲೀಸರು, ಅಗ್ನಿಶಾಮಕ ಸೇವೆಗಳು ಮತ್ತು ಇತರ ತುರ್ತು ಪ್ರತಿಕ್ರಿಯೆ ನೀಡುವವರ ಸಂಘಟಿತ ಪ್ರಯತ್ನಗಳ ಮೂಲಕ 40 ಹೆಚ್ಚು ಜನರನ್ನು ರಕ್ಷಿಸಿ ವೈದ್ಯಕೀಯ ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಎಂದು ದಕ್ಷಿಣ ದೆಹಲಿಯ ಡಿಸಿಪಿ ಅನಂತ್ ಮಿತ್ತಲ್ ಹೇಳಿದ್ದಾರೆ. ಬೆಂಕಿ ಅವಘಡದಿಂದ ಸಂಭವಿಸಿದಂತಹ ಜೀವಹಾನಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕುವೈತ್ನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ಇಂದು ಮುಂಜಾನೆ ಇರಾನ್ ನಡೆಸಿದ ಡ್ರೋನ್ ದಾಳಿಯಿಂದ ಮುಖ್ಯ ಪ್ರಯಾಣಿಕರ ಟರ್ಮಿನಲ್ಗೆ ಭಾರೀ ಹಾನಿಯಾಗಿದೆ. ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಸಾವನ್ನಪ್ಪಿದ್ದು ಹಲವು ಜನರು ಗಾಯಗೊಂಡಿದ್ದಾರೆ. ದಾಳಿಯ ಸಮಯದಲ್ಲಿ ಕುವೈತ್ ವಾಯು ರಕ್ಷಣಾ ವ್ಯವಸ್ಥೆಯು ಇರಾನಿನ ಹಲವು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ತಡೆದಿದೆ. ಚುನಾವಣಾ ಪ್ರಕ್ರಿಯೆಗಳು ಮತ್ತು ಪ್ರಚಾರಗಳಲ್ಲಿ ಮಾಧ್ಯಮಗಳ ಜಾಗತಿಕ ಅತ್ಯುತ್ತಮ ಆಚರಣೆಗಳು ಹಾಗೂ ನಾವೀನ್ಯತೆಗಳ ಕುರಿತು ಚುನಾವಣಾ ಆಯೋಗ ಆಯೋಜನೆ ಮಾಡಿರುವಂತಹ 2 ದಿನಗಳ ಅಂತಾರಾಷ್ಟೀಯ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಈ ಸಮ್ಮೇಳನದಲ್ಲಿ ಮಾಧ್ಯಮ ಪ್ರಚಾರದ ಪ್ರಮುಖ ಸವಾಲುಗಳಾದಂತಹ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿಗಳ ಹರಡುವಿಕೆ, ಕೃತಕ ಬುದ್ದಿಮತ್ತೆ ಆಧಾರಿತ ಡೀಪ್ ಫೇಕ್ ಮತ್ತು ಸಿಂಥೆಟಿಕ್ ಮೀಡಿಯಾ, ಅಪಾರದರ್ಶಕ ಡಿಜಿಟಲ್ ರಾಜಕೀಯ ಜಾಹೀರಾತುಗಳು ಮತ್ತು ಸಾಮಾಜಿಕ

0: ಜಾಲತಾಣಗಳ ನಿಯಂತ್ರಣದ ಕುರಿತು ಚರ್ಚೆಗಳು ನಡೆಯಲಿದೆ. ಸಮ್ಮೇಳನದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳು, ಮತದಾರರ ನೋಂದಣಾಧಿಕಾರಿಗಳು, ವಿಷಯ ತಜ್ಞರು, ಶಿಕ್ಷಣ ತಜ್ಞರು, ಸಂಶೋಧಕರು ಮತ್ತು ಮತದಾರರ ಸಾಕ್ಷರತಾ ಕ್ಲಬ್ ಸದಸ್ಯರೂ ಸೇರಿದಂತೆ 480ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಸಮ್ಮೇಳನದಲ್ಲಿ ಮಾತನಾಡಿದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್, ದೇಶದ 100 ಕೋಟಿಗೂ ಅಧಿಕ ಮತದಾರರ ಜೊತೆಗೆ ತಡೆರಹಿತ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ಆಯೋಗವು ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು ಬೂತ್ ಮಟ್ಟದ ಏಜೆಂಟರು ಸೇರಿದಂತೆ ತಳಮಟ್ಟದ ಕ್ಷೇತ್ರ ಕಾರ್ಯಕರ್ತರಿಗೆ ತರಬೇತಿ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ಸೌರಶಕ್ತಿ ಉತ್ಪಾದನೆಯಲ್ಲಿ ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು 2025ರ ಅಂಕಿಅಂಶವನ್ನು ನೀಡಿದ್ದು, ಭಾರತ ಕೇವಲ 14 ತಿಂಗಳಲ್ಲಿ ದಾಖಲೆಯ 50 ಗಿಗಾವ್ಯಾಟ್ ಸೌರ ಸಾಮರ್ಥ್ಯವನ್ನು ಒಗ್ಗೂಡಿಸುವ ಮೂಲಕ ಈ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ ಎಂದು ಹೇಳಿದ್ದಾರೆ. ದೇಶದ ಸೌರಶಕ್ತಿ ಬೆಳವಣಿಗೆಯು ಜಾಗತಿಕ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಬಲವಾದ ನೀತಿ ಬೆಂಬಲ, ನಾವೀನ್ಯತೆ ಮತ್ತು ವಿಶ್ವ ದರ್ಜೆಯ ಮೂಲಸೌಕರ್ಯದ ಮೂಲಕ ದಾಖಲೆಯ ಪುಟಗಳನ್ನು ಸೇರಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತದ ಶುದ್ದ ಇಂಧನ ವೇಗವಾಗಿ ವರ್ಧಿಸುತ್ತಿದೆ. ಇದು ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ, ಸುಸ್ಥಿರ ಅಭಿವೃದ್ಧಿಯನ್ನು ಮುನ್ನಡೆಸುತ್ತಿದೆ ಮತ್ತು ನವೀಕರಿಸಬಹುದಾದಂತಹ ಇಂಧನದಲ್ಲಿ ಜಾಗತಿಕ ನಾಯಕನಾಗಿ ದೇಶದ ಸ್ಥಾನವನ್ನು ಬಲಪಡಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ಇಂದು ನೇಪಾಳದ ರಾಷ್ಟೀಯ ಸ್ವತಂತ್ರ ಪಕ್ಷದ ಅಧ್ಯಕ್ಷರಾದಂತಹ ರವಿ ಲಾಮಿಚಾನೆ ಅವರನ್ನು ಭೇಟಿಯಾದರು. ಭಾರತದ ನೆರೆಹೊರೆ ಮೊದಲು ನೀತಿಯಡಿಯಲ್ಲಿ ನೇಪಾಳ ಆದ್ಯತೆಯ ಪಾಲುದಾರ ರಾಷ್ಟವಾಗಿದೆ. ಎರಡೂ ದೇಶಗಳ ನಡುವಿನ ವಿಶೇಷ ಮತ್ತು ಬಹುಮುಖಿ ಸಂಬಂಧವನ್ನು ಹೆಚ್ಚಿನ ಎತ್ತರಕ್ಕೆ ಇರಿಸಲು ಭಾರತ ನೇಪಾಳದ ನೂತನ ಸರ್ಕಾರದೊಂದಿಗೆ ಸಹಕರಿಸಲು ಎದುರು ನೋಡುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ ಶೇಕಡ 99%ರಷ್ಟು ಅಂತಿಮ, ಅಮೆರಿಕ ರಾಯಭಾರಿ ಸೆರ್ಗಿಯೋ ಕೋರ್. ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ, 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು. ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ, ಭಾರತೀಯ ಪ್ರಜೆ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45:15. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಕಾರ್ಯಕ್ರಮದ ಮೊದಲಿಗೆ ಗೋವಿಂದಾಯ ನಮಃ ಚಿತ್ರದ ಗೀತೆ ಹಾಡಿದ್ದಾರೆ ಚೇತನ್ ಹಾಗೂ ಇಂದು ನಾಗರಾಜ್. ಸಾಹಿತ್ಯ ಪವನ್ ವಡೆಯರ್, ಸಂಗೀತ ಸಂಯೋಜನೆ ಗುರುಕಿರಣ್.

0: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
2: ಮೈಸೂರ ಸುತ್ತಲೂ ಕೋಟೆಯ
0: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00
1: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmaarmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೇ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಇನ್ನು ಮುಂದೆ ಪ್ರಿಯಾಂಕಾ ಅವರು ಹಾಡಿರುವ ಸಿಂಪಲ್ ಆಗೊಂದ್ ಲವ್ ಸ್ಟೋರಿ ಚಿತ್ರದ ಗೀತೆ, ಸಾಹಿತ್ಯ ಸುನಿ, ಸಂಗೀತ ಸಂಯೋಜನೆ ಬಿಜೆ ಭರತ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಕಾರ್ಯಕ್ರಮದ ಕೊನೆಯದಾಗಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಮೈನಾ ಚಿತ್ರದ ಗೀತೆ ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಜೆಸ್ಸಿ ಗಿಫ್ಟ್.

ಈಗ ವೇಳೆ 8:20. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯತ್ರಿ ವೆಂಕಟರಾಘವನ್ನವರ ಹಾಡುಗಾರಿಕೆ. ಇವರೊಂದಿಗೆ ವಯಲಿನ್ನಲ್ಲಿ ಪದ್ಮಾಶಂಕರ್ ಹಾಗೂ ಮೃದಂಗ ಸಹಕಾರ ನೀಡಿದ್ದಾರೆ ನೈವೇಲಿ ಆರ್ ನಾರಾಯಣನ್. ಕಾರ್ಯಕ್ರಮದ ಆರಂಭಕ್ಕೆ ಅಣ್ಣಸ್ವಾಮಿ ಶಾಸ್ತ್ರಿಯವರ ರಚನೆ ಶ್ರೀ ಕಾಮಾಕ್ಷಿ, ಸಾರಂಗರಾಗ ಆದಿತಾಳ.

ನಾಳೆ ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಹರಿಣಿ ಅವರ ಹಾಡುಗಾರಿಕೆಯನ್ನ ಆಲಿಸಬಹುದು. ನಾಳೆ ಬೆಳಿಗ್ಗೆ 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. ನಾಳೆ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸುತ್ತಾರೆ ಅರ್ಚನಾ ಆರ್ಯ ಮತ್ತು ಚಂದನಾ ಸಿ. ನಾಳೆ ಬೆಳಿಗ್ಗೆ 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸಾರವಾಗಲಿದೆ.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 8:30. ಇದೀಗ ಹಿಂದೆ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಕ್ರಿಶ್ ಚಿತ್ರದ ಗೀತೆ.

0: ಶ್ರೀರಂಗರ ರಂಗ ನಾಟಕ ಕೇಳು ಜನಮೇಜಯ ಪ್ರಸಾರ ರೂಪವನ್ನು ಸಿದ್ಧಪಡಿಸಿದವರು ಶ್ರೀ ವಸಂತ ಕವಲಿ. ಕೇಳು ಜನಮೇಜಯ.
1: ನಮಸ್ಕಾರ ಮತ್ತು ಸ್ವಾಗತ. ಕ್ಷಮಿಸಬೇಕು, ನಾನು ಯಾರು ಇಲ್ಲಿ ಬಂದು ಹೀಗೆ ಮಾತಾಡೋದಕ್ಕೆ ಅಂತ ನಿಮಗೆ ಕುತೂಹಲ ಇದ್ದಿರಬಹುದು. ಅದಕ್ಕೆ ಮೊದಲು ಅದನ್ನೇ ಹೇಳ್ತೀನಿ, ನಾನು ಸೂತ್ರಧಾರ, ನಾಟಕ ಆಡಿಸೋ ಕೆಲಸ ನಂದು. ಇಲ್ಲಿ ಈ ನಾಲ್ಕು ಪಾತ್ರಗಳಿವೆಯಲ್ಲ, ಇವರು ನವ ಸಮಾಜ ನಿರ್ಮಾಣ ಕಚೇರಿಯಲ್ಲಿರೋ ಅಧಿಕಾರಿ, ಕಾರ್ಕೂನ, ಟೈಪಿಸ್ಟ್ ಮತ್ತು ಜವಾನ. ಮೊದಲು ಇವರ ಅಂತರಂಗ, ಆಮೇಲೆ ಬಹಿರಂಗ, ಕಡೆಗೆ ರಣರಂಗ. ಇದು ನಾಟಕ. ಈ ನಾಲ್ವರಲ್ಲಿ ಇವನು ಒಬ್ಬ ಮುದುಕ.
2: ನಾನು ಅನುಭವದ ಮೂರ್ತಿ,
1: ಆಫೀಸರ್.
2: ನನ್ನಿಂದಲೇ ಕಾರ್ಯಸಿದ್ಧಿ ಪೂರ್ತಿ, ಅನುಭವದಿಂದ ಅನುಭವಕ್ಕೆ ಬೆಳೆಯುತ್ತಾ ಬಂದೆ ನಾನು.
1: ಈತ ಒಬ್ಬ ಯುವಕ.
3: ನಾನು ಉತ್ಸಾಹ,
1: ಕ್ಲಾರ್ಕ್.
3: ಪ್ರಗತಿಗೆ ಮೂಲ ಪ್ರೇರಕ ಉತ್ಸಾಹ, ನಾನು.
1: ಈಕೆ ಒಬ್ಬಳು ಯುವತಿ.
4: ನಾನು ಮೂರ್ತಿಮಂತ ಇಚ್ಛಾಶಕ್ತಿ ಹೆಣ್ಣು,
1: ಟೈಪಿಸ್ಟ್.
4: ಕಾರ್ಯಸಿದ್ಧಿಗೆ ಫಲಕ್ಕೆ ನಿಜವಾದ ಕಾರಣ ಹೆಣ್ಣು, ನಾನು.
1: ಮತ್ತು ಇದು ಒಂದು ಸಾಮಾನ್ಯ ವ್ಯಕ್ತಿ,
5: ಕ್ರಿಯಾಶಕ್ತಿ, ಪ್ಯೂನ್. ಯಾವುದಕ್ಕೂ ಮೊದಲು ಬೇಕು ಮಾಡೋ ಶಕ್ತಿ. ನಮ್ಮ ಬುದ್ಧಿವಂತ ಗೆಳೆಯರು ಹೇಳೋ ಹಂಗೆ ಕ್ರಿಯಾಶಕ್ತಿ.
1: ಅನುಭವ, ಉತ್ಸಾಹ, ಇಚ್ಛಾಶಕ್ತಿ ಮತ್ತು

0: ಕ್ರಿಯಾಶಕ್ತಿ. ಹೀಗೆ ಚತುರಂಗ ಸಮೇತ ಜೀವನದ ಹೋರಾಟದಲ್ಲಿ ಧುಮುಕುತ್ತೀರಿ. ಓಹೋ, ಮುಂದಾಳು ಬಂದ್ರಲ್ಲ. ಹಾಂ, ಮಾತಾಡೋ ಕೆಲಸ ಅವರದ್ದು, ಅವರೇ ಮುಂದಿನ ಕಾರ್ಯ ನೆರವೇರಿಸಿಕೊಡಲಿ.
1: ಜೀವನದ ಮಟ್ಟವನ್ನು ಎತ್ತರಿಸಲೇಬೇಕು. ಮಂಗಳಲೋಕಕ್ಕೆ, ಚಂದ್ರಲೋಕಕ್ಕೆ, ಅಗತ್ಯವಿದ್ದರೆ ಸೂರ್ಯಲೋಕಕ್ಕೆ ಜೀವನದ ಮಟ್ಟವನ್ನು ಎತ್ತರಿಸಲೇಬೇಕು. ಸಾಕಾಯ್ತು, ಸಹಸ್ರಾರು ಯುಗಗಳ ಈ ಭೂಲೋಕದ ವಾಸ ಸಾಕಾಯ್ತು. ಬಾಡಿಗೆ ಮನೆಯಂತೆ ಈ ಭೂಲೋಕ ಬೀಳಲಾಯಿತು. ಕಟ್ಟಿಸೋ ವೆಚ್ಚಕ್ಕಿಂತ ದುರಸ್ತಿ ವೆಚ್ಚ ಜಾಸ್ತಿ ಅನ್ನಿಸುವಷ್ಟು ಹಳೆಯದಾಯಿತು. ನೆರೆಮನೆಯವರ ನೆರಳು ಅಸಹ್ಯ ಆಗುವಷ್ಟು ಅತಿ ಪರಿಚಯದ ಈ ಬಾಡಿಗೆ ಭೂಲೋಕ ಸಾಕಾಯಿತು. ಹುಟ್ಟೋದು, ಬೆಳೆಯೋದು, ಸಾಯೋದು, ಹುಟ್ಟಿ ಬೆಳೆಯೋದು, ಬೆಳೆದು ಸಾಯೋದು, ಸತ್ತು ಹುಟ್ಟೋದು ಸಾಕಾಯಿತು. ಹುಟ್ಟಲೇಬಾರ್ದು, ಹುಟ್ಟಿದರೆ ಸಾಯಲೇಬಾರ್ದು. ಈ ಮಟ್ಟಕ್ಕೆ ಜೀವನವನ್ನು ಎತ್ತರಿಸಲೇಬೇಕು. ಹುಟ್ಟೋದನ್ನು ತಪ್ಪಿಸಬಲ್ಲವು, ಇನ್ನು ಸಾಯೋದನ್ನು ತಪ್ಪಿಸಿದರೆ ಆಯಿತು, ಮನುಷ್ಯ ಜೀವನದ ಮಟ್ಟ ದೇವತ್ವದ ಪರಮಾವಧಿಗೆ ಮುಟ್ಟೀತು ಅನ್ನಬಹುದು. ಅಲ್ಲಿವರೆಗೆ ಎತ್ತರಿಸಲೇಬೇಕು ಜೀವನದ ಮಟ್ಟವನ್ನು. ಹಿಂದಿನ ಸಹಸ್ರಾರು ಯುಗಗಳ ಅನುಭವ, ಮುಂದಿನ ಸಹಸ್ರಾರು ಯುಗಗಳ ಉತ್ಸಾಹ, ಇದರ ಲಾಭ ಪಡೆದುಕೊಂಡು ಮೇಲೇರಬೇಕು ಮನುಷ್ಯ. ಸಹಸ್ರಾರು ಯುಗಗಳ ಇಚ್ಛಾಶಕ್ತಿ, ಸಹಸ್ರಾರು ಯುಗಗಳ ಕ್ರಿಯಾಶಕ್ತಿ, ಇವುಗಳನ್ನು ಮೈಗೂಡಿಸಿಕೊಂಡು ಮನುಷ್ಯ ಜೀವನದ ಮಟ್ಟವನ್ನು ಎತ್ತರಿಸಲೇಬೇಕು. ಸೂತ್ರಧಾರ
0: ಯಜಮಾನ್ರೆ,
1: ನೀನು ನಾಟಕ ಮಾಡೋದು ಯಾಕೆ?
0: ಹೊಟ್ಟೆ ತುಂಬಿಸ್ಕೊಳ್ಳೋ ಉದ್ದೇಶ ಯಜಮಾನ್ರೆ.
1: ಛೇ ಛೇ ಛೇ, ಎಂಥ ಸಂಕುಚಿತ ವಿಷಯ ಅದು.
0: ಅಲ್ಲ, ಸಂಕುಚಿತ ಅಲ್ಲ ಯಜಮಾನ್ರೆ. ಕಾಣೋದೆಲ್ಲ ಮಿಥ್ಯ ಅಂತ ಅದಕ್ಕೆ ಹೇಳಿದ್ದಾರೆ ತತ್ವಜ್ಞಾನಿಗಳು. ಕಾಣೋದಕ್ಕೇನೋ ಸಂಕುಚಿತವಾಗಿ ಕಾಣುತ್ತೆ ಹೊಟ್ಟೆ, ಆದರೆ ಅದನ್ನು ತುಂಬೋನಿಗೆ ಗೊತ್ತು ಅದು ಎಷ್ಟು ವಿಶಾಲವಾಗಿದೆ ಅಂತ. ಸಾಯೋವರೆಗೆ ತುಂಬುತ್ತಾನೇ ಇದ್ರೂ ಸಾಯೋವಾಗಿ ಬರಿದೇ ಇರ್ತದೆ ಯಜಮಾನ್ರೆ.
1: ಅದಕ್ಕೆ ಹೇಳಿದ್ನಲ್ಲಪ್ಪ, ಭೂಲೋಕದಿಂದ ಜೀವನದ ಮಟ್ಟವನ್ನು ಎತ್ತರಿಸಲೇಬೇಕು ಅಂತ. ಮನೆ ಹಿಡಿಯೋವಾಗ ಅಡಿಗೆ ಮನೆ ಇದೆಯೋ ಇಲ್ವೋ ಅನ್ನೋ ಈ ಬಾಡಿಗೆ ಭೂಲೋಕದ ಮನೆಯಿಂದ ನಮ್ಮ ಜೀವನನೇ ಸಂಕುಚಿತವಾಗಿದೆ. ಈ ಲೋಕದಲ್ಲಿ ಇರೋವರೆಗೂ ಹೊಟ್ಟೆ ತುಂಬಿಕೊಳ್ಳೋ ನಮ್ಮ ಅಭ್ಯಾಸ ನಮ್ಮನ್ನು ಬಿಡುವುದಿಲ್ಲ. ನಾವು ಮುಂದೆ ಹೋಗೋ,
0: ಎಲ್ಲಿವರೆಗೆ ಹೊಟ್ಟೆ ಮುಂದಿರುತ್ತೋ ಅಲ್ಲಿವರೆಗೆ ಅದು ನಮ್ಮನ್ನು ಮುಂದೇ ಮುಂದೆ ಎಳಿತಾನೇ ಇರುತ್ತೆ. ಮುಂದಿನ ದಾರಿ ಕಾಣೋದು ಮುಂದಿದ್ದ ಹೊಟ್ಟೆಗೇನೆ. ಅದಕ್ಕೆ ಹೊಟ್ಟೆ ಕೆಳಗೋ ಒಳಗೋ ಇದ್ದ ಪ್ರಾಣಿಗಳು ಮನುಷ್ಯನ ಹಾಗೆ ಮುಂದರದಿಲ್ಲ.
1: ಭಲೇ ಭಲೇ ಭಲೇ ಭಲೇ. ಸೂತ್ರಧಾರ, ತಿಳಿದೋ ತಿಳಿದೇನೋ ಘನವಾದ ವಿಚಾರನ ವ್ಯಕ್ತ ಮಾಡಿದೆ ನೀನು. ನೀನು ಆಡೋ ನಾಟಕನೂ ಇಷ್ಟೇ ಘನವಾಗಿದ್ರೆ, ನಿನ್ನ ನಾಟಕ ನಿನ್ನ ಮಾತಿನಂತೆಯೇ ರಂಜಕವಾಗಿದ್ರೆ ಕೂಡಲೇ ನಾಟಕವನ್ನು ಪ್ರಾರಂಭಿಸು.
2: ನಾನು ಅನುಭವದ ಮೂರ್ತಿ, ಲಕ್ಷಾವಧಿ ವರ್ಷಗಳ ಸತ್ವವನ್ನು ಕಾಪಾಡಿಕೊಂಡು ಬೆಳೆದು ಬಂದಿದೆ ನನ್ನ ಈ ಜೀವ. ಲಕ್ಷಾವಧಿ ವರ್ಷಗಳ ಅನುಭವದಿಂದ ನೆಲೆಯೂರಿ ನಿಂತಿದೆ ಈ ಜೀವ. ನಿರಂತರವಾಗಿ ಚಟುವಟಿಕೆಗಳಲ್ಲಿ ನಿರತವಾಗಿದೆ ಈ ಜೀವ. ವಿಧ ವಿಧವಾದ ಚಟುವಟಿಕೆಗಳಲ್ಲಿ ರಂಜಿಸುತ್ತಿರುವ ಜೀವ ಇದು. ಅನುಭವದಿಂದ ಅನುಭವಕ್ಕೆ ಬೆಳೆಯುತ್ತ ಬಂದ ಜೀವ ಇದು. ಲಕ್ಷಾವಧಿ ವರ್ಷಗಳ ಲಕ್ಷೋಪಲಕ್ಷ ವಾಸನೆಗಳ ಲಕ್ಷಾನುಲಕ್ಷ ಭಾವನೆಗಳ ಅನುಭವದ ಮೂರ್ತಿ ನಾನು. ಎಂತಹ ಅನುಭವಗಳು ಅವು! ತಿನ್ನದೆಯೇ ಬೆಳೆಯುವ ಅನುಭವವನ್ನು ಪಡೆದಿದ್ದೇನೆ ತಾಯಿಯ ಮಡಿಲಲ್ಲಿ. ದುಡಿಯದೆಯೇ ತಿನ್ನುವ ಅನುಭವವನ್ನು ಗಳಿಸಿದ್ದೇನೆ ತಾಯಿಯ ತೊಡೆಯಲ್ಲಿ. ಬೆಳೆಯುವುದಕ್ಕಾಗಿಯೇ ತಿನ್ನುವ ಅನುಭವವನ್ನು ಕಲಿತಿದ್ದೇನೆ ಬಾಲ್ಯದ ಮನೆ ಮಠಗಳಲ್ಲಿ. ದುಡಿದು ತಿನ್ನುವ ಅನುಭವ ನನ್ನದು ಮಡದಿ ಮಕ್ಕಳೊಡನೆ ಸಂಸಾರದಲ್ಲಿ. ದುಡಿದರೂ ತಿನ್ನಲಾರದೆ ಇರುವ ಅನುಭವವೂ ನನಗಿದೆ ಬೆಳೆಯುವ ಮಕ್ಕಳ ತಂದೆಯಾಗಿ. ಕೊನೆಗೆ ದುಡಿಯಲಾರದೇ ತಿಂದಿದ್ದೇನೆ, ಇನ್ನೊಬ್ಬರನ್ನು ದುಡಿಸಿ ತಿಂದಿದ್ದೇನೆ ಇನ್ನೊಬ್ಬರದನ್ನು ಕಸಿತುಕೊಂಡು ತಿಂದಿದ್ದೇನೆ. ಪ್ರಗತಿಯ ಮೂಲ ತತ್ವ ನಾನು. ಕಾಡಿನಲ್ಲಿ ಕಂಡದ್ದನ್ನು ತಿನ್ನುವುದಕ್ಕಿಂತ ಬೇಕಿದ್ದುದನ್ನು ಬೆಳೆದು ಪ್ರಗತಿಯ ದಾರಿಯಲ್ಲಿ ಮುಂದಿನ ಹೆಜ್ಜೆಯನ್ನಿಟ್ಟ ಅನುಭವವಿದ್ದವನು ನಾನು. ಸಿಕ್ಕದ್ದನ್ನು ತಿನ್ನದೆ ತಿನ್ನುವುದು ಸವಿಸವಿಯಾಗಿರಲೆಂದು ಹೆಣ್ಣನ್ನು ಬೆಂಕಿಯ ಮುಂದೆ ಕೂಡಿಸಿದ ನಾನು ಪ್ರಗತಿಯ ಮೂಲ ತತ್ವ. ಪಾಪ, ಈ ಹುಚ್ಚನಿಗೆ ತಿಳಿಯದು. ಭೂಲೋಕ ಸಾಕಾಯ್ತಂತೆ ಚಂದ್ರಲೋಕಕ್ಕೆ ಹೋಗಬೇಕಂತೆ. ಅನುಭವ ಇಲ್ಲದೆ ಅದು ಬರೀ ಕಲ್ಪನೆ ಎಂಬುದು ತಿಳಿಯದು ಅವನಿಗೆ, ತಿಳಿಯದು. ನನ್ನ ಅನುಭವದ ಸಹಾಯ ದೊರೆತರೆ ಚಂದ್ರಲೋಕದವರೆಗೆ ಹೋಗುವ ಶ್ರಮವೇ ಬೇಡ. ಭೂಲೋಕವನ್ನೇ ಚಂದ್ರಲೋಕವನ್ನಾಗಿ ಮಾಡುವೆ. ಮಂಗಳಲೋಕ, ಚಂದ್ರಲೋಕ, ಭೂಲೋಕ. ಒಣ ಉತ್ಸಾಹದಿಂದ ದಣಿದವನ ಬಾಯಿನೊರೆಯಂತಹ ಶಬ್ದಗಳಿವು. ಇಲ್ಲ, ಅನುಭವವಿಲ್ಲದೆ ಸಿದ್ಧಿ ಇಲ್ಲ. ಉತ್ಸಾಹವಿದ್ದ ಮಾತ್ರಕ್ಕೆ ಫಲ ದೊರೆಯದು. ನಾನು ಅನುಭವದ ಮೂರ್ತಿ, ನನ್ನಿಂದಲೇ ಕಾರ್ಯಸಿದ್ಧಿ ಪೂರ್ತಿ. ನನ್ನ ಮಾತು ಕೇಳಿ, ಅನುಭವವಿಲ್ಲದೆ ಸಿದ್ಧಿ ಇಲ್ಲ. ಇಲ್ಲ, ಉತ್ಸಾಹವಿದ್ದ ಮಾತ್ರಕ್ಕೆ ಫಲ ದೊರೆಯದು.
1: ಮೂರ್ಖತನ, ಮೂರ್ಖತನ. ಅನುಭವವಿಲ್ಲದೆ ಸಿದ್ಧಿ ಇಲ್ಲವಂತೆ, ಉತ್ಸಾಹವಿದ್ದ ಮಾತ್ರಕ್ಕೆ ಫಲ ದೊರೆಯದಂತೆ, ಮೂರ್ಖತನ. ಅನುಭವವಂತೆ ಯಾವುದು ಅನುಭವ? ಉತ್ಸಾಹದ ಫಲವೇ ಅನುಭವ. ಪ್ರಗತಿಗೆ ಮೂಲ ಪ್ರೇರಕ ಉತ್ಸಾಹ, ಅರ್ಥಾತ್ ನಾನು. ದೇಹದಲ್ಲಿ ದಾರ್ಢ್ಯವಿದೆ, ಮನಸ್ಸಿನಲ್ಲಿ ಹುಮ್ಮಸ್ಸಿದೆ, ಹೃದಯದಲ್ಲಿ ಹಾರೈಕೆ ಇದೆ. ನಾನು ಉತ್ಸಾಹದ ಪ್ರತೀಕ, ಪ್ರಗತಿಯ ಮೂಲ ತತ್ವ. ಪ್ರಗತಿ ಎಂದರೆ ನಾನು. ಒಂದು ಕಾಲನ್ನೆತ್ತಿದಾಗ ಇನ್ನೊಂದು ಕಾಲಿನ ಮೇಲೆ ಗಟ್ಟಿಯಾಗಿ ನಿಲ್ಲಲು ತ್ರಾಣವಿಲ್ಲದ ಅನುಭವವು ಮುಂದಿನ ಹೆಜ್ಜೆಯನ್ನೇ ಇಡಲಾರದು, ನಿಂತಲ್ಲಿಯೇ ಮುಗ್ಗರಿಸಬಹುದು. ಕುರುಡಾಗಿದೆ ಅನುಭವ. ಹಿಂದೆ ನಡೆದುದನ್ನು ನೋಡಿಯೂ ಮುಂದೆ ಸುಧಾರಿಸಿಕೊಂಡಿಲ್ಲ. ಕುಂಟಾಗಿದೆ ಅನುಭವ. ತುಳಿದಲ್ಲಿಯೇ ಹೆಜ್ಜೆಗಳಿಂದ ತುಳಿಯುತ್ತಿದೆ. ಕಿವುಡಾಗಿದೆ ಅನುಭವ. ಹೇಳಿದ ಉಪದೇಶವನ್ನೇ ಮತ್ತೆ ಮತ್ತೆ ಹೇಳಬೇಕಾಗಿದೆಯೇ ಅದಕ್ಕೆ? ಮೂರ್ಖತನ. ಅನುಭವದಿಂದ ಪ್ರಗತಿ ಎಂಬುದು ಶುದ್ಧ ಮೂರ್ಖತನ. ಅನುಭವ, ರಾಮಾಯಣದ ರಾವಣ, ಇತಿಹಾಸದ ರಾಜ, ಇಂದಿನ ರೈತ, ಮೂವರೂ ಪರಸತಿಯನ್ನು ಬಯಸಿದರು. ಯಾರ ಅನುಭವ ಯಾರ ಹಿತವನ್ನು ಸಾಧಿಸಿತು? ವಶಿಷ್ಠನ ಕಾಮಧೇನುವನ್ನು ವಿಶ್ವಾಮಿತ್ರ ಬಯಸಿದ. ಮುಂದೆ ಕಲಿಂಗ ರಾಜ್ಯವನ್ನು ಅಶೋಕ ಬಯಸಿದ. ಒಬ್ಬರ ಅನುಭವ ಇನ್ನೊಬ್ಬನನ್ನು ಉಳಿಸಲಿಲ್ಲ. ಇಬ್ಬರೂ ಯುದ್ಧವನ್ನಾಡಿದರು. ಸಿದ್ಧಿ ಇಲ್ಲವಂತೆ ಅನುಭವವಿಲ್ಲದೆ. ಸಿದ್ಧಿಗೆ ಬೇಕು ಬುದ್ಧಿ, ಬುದ್ಧಿ ಇಲ್ಲ ಅನುಭವಕ್ಕೆ. ಅದೆಲ್ಲ ಸುಳ್ಳು, ತಪ್ಪು, ಮೋಸ. ಸಿದ್ಧಿಯ ಪ್ರಾಣ ಉತ್ಸಾಹ, ಸಿದ್ಧಿಯ ತ್ರಾಣ ಉತ್ಸಾಹ, ಉತ್ಸಾಹ, ಉತ್ಸಾಹ. ಕಾಡು ಮನುಷ್ಯನನ್ನು ಬೀಡಿಗೆ ತಂದದ್ದು, ಕಿಡಿಗೇಡಿ ಮನುಷ್ಯನನ್ನು ಕರ್ತವ್ಯದಲ್ಲಿ ತೊಡಗಿಸಿದ್ದು, ಕಟುಕತನದ ಕಲ್ಲು ಮುಳ್ಳುಗಳನ್ನು, ದಬ್ಬಾಳಿಕೆಯ ತಗ್ಗು ದಿನ್ನಗಳನ್ನು ಕಿತ್ತೊಗೆದು ಸಂಘಟನೆಯ ರಾಜದಾರಿಯನ್ನು ಹಾಕಿಕೊಟ್ಟದ್ದು ಉತ್ಸಾಹ, ಹುಮ್ಮಸ್ಸು. ಸುಖ ಶಾಂತಿ ಸುರಕ್ಷಿತತೆಗಳಿಗಾಗಿ ಹುಮ್ಮಸ್ಸು, ಪ್ರಗತಿಯ ಪ್ರವಾಹಕ್ಕಾಗಿ ಹುಮ್ಮಸ್ಸು, ಹುಮ್ಮಸ್ಸು. ಚಂದ್ರಲೋಕ ಯಾಕೆ, ಸೂರ್ಯಲೋಕ ಯಾಕೆ? ಉತ್ಸಾಹವಿದ್ದಲ್ಲಿ ನಿಮಿಷದ ದಾರಿಯದು. ಉತ್ಸಾಹ, ಉತ್ಸಾಹ, ಉತ್ಸಾಹ, ಅವಿಶ್ರಾಂತ ಉತ್ಸಾಹ. ಇದರಿಂದಲೇ, ಇದರಿಂದಲೇ, ಇದರಲ್ಲಿಯೇ ಉಗಮಿಸುವುದು ಪ್ರಗತಿಯ ಪ್ರವಾಹ, ಪ್ರವಾಹ, ಪ್ರವಾಹ.
3: ಪಾಪ, ಎಲ್ಲಿಂದಲೋ ಕರುಣಾಜನಕ ಉಸಿರು ಬರುತ್ತಾ ಇದೆಯಲ್ಲ.
1: ಉತ್ಸಾಹ, ಉತ್ಸಾಹ.
3: ಯಾರಿಗೋ ಅವಿಶ್ರಾಂತ ಉತ್ಸಾಹದಿಂದ ಪರಿಶ್ರಮ ಆದ ಹಾಗೆ ಕಾಣುವುದು. ಪಾಪ, ಉತ್ಸಾಹ ಉತ್ಸಾಹ ಎಂದು ಬಡಿದುಕೊಂಡರೆ ಏನು ಬಂದ ಹಾಗೆ ಆಯಿತು? ಇಚ್ಛಾಶಕ್ತಿ ಇಲ್ಲದ ಉತ್ಸಾಹದಿಂದ ಏನು ಲಭಿಸಿದ ಹಾಗೆ ಆಗುವುದು? ಮುಖ್ಯವಾಗಿ ಬೇಕಾದದ್ದು ಇಚ್ಛಾಶಕ್ತಿ, ಜೊತೆಗೆ ಶಕ್ತಿ, ಕ್ಷಮತೆ, ಸಹಿಷ್ಣುತೆ. ಗಂಡಸಿಗೆ ಯೋಗ್ಯವಾದ ಮಾತು ಉತ್ಸಾಹ ಉತ್ಸಾಹ ಎಂದು ಕೂಗುವುದು. ಆ ಉತ್ಸಾಹವನ್ನು ತಡೆದು ಹಿಡಿದು ಅದನ್ನು ಇಚ್ಛಾಶಕ್ತಿಯಾಗಿ ಮಾಡಿ ಅದನ್ನು ಮೂರ್ತಿಗೊಳಿಸಿದರೆ ನಿಜವಾದ ಸಿದ್ಧಿ. ಹರಿದು ಹೋಗುವ ನದಿಗೆ ಒಡ್ಡನ್ನು ಕಟ್ಟಿದರೆ ಫಲವತ್ತಾಗುವುದಲ್ಲವೇನಲ್ಲ? ಗಂಡು ಎನ್ನುವುದು ಹರಿಯುವ ನೀರಿನಂತೆ, ನಿರಂತರವಾಗಿ ಆ ನೀರಿನ ಹೊಡೆತಗಳನ್ನು ಸಹಿಸಿಯೂ ಅದನ್ನು ತಡೆದು ಹಿಡಿಯೋ ಒಡ್ಡು ಹೆಣ್ಣು ಅಂದರೆ. ಕಾರ್ಯಸಿದ್ಧಿಗೆ, ಫಲಕ್ಕೆ ನಿಜವಾದ ಕಾರಣ ಹೆಣ್ಣು. ಜನ್ಮ ಕೊಡುವ ತಾಯಿ ಆಕೆ. ಹೊಸದರ ನಿರ್ಮಾಣ ಶಕ್ತಿಯ ಗಂಡಿನ ಉತ್ಸಾಹಕ್ಕೆ ಮೂರ್ತ ರೂಪವನ್ನು ಕೊಡುವ ಮಡದಿ ಆಕೆ. ಗರ್ಭದೊಳಗಿನ ಪಿಂಡಕ್ಕೆ ತನ್ನ ಅನ್ನವನ್ನು, ತನ್ನ ರಕ್ತವನ್ನು, ತನ್ನ ಉಸಿರನ್ನು ಕೊಟ್ಟು ಜೀವಂತ ಪ್ರಾಣಿಯನ್ನಾಗಿ ಮಾಡುವ ಹೆಣ್ಣನ್ನು ಬಿಟ್ಟರೆ ಗಂಡಿಗೆಲ್ಲಿದೆ ಪ್ರಗತಿ? ಪಾಪ, ಅನುಭವ ಅನ್ನುವುದು ಗಂಡು, ಉತ್ಸಾಹ ಅನ್ನುವುದು ಗಂಡು. ಯಾಕೋ ಅದರಿಂದ ಏನಾಗಬೇಕಾಗಿದೆಯೋ? ಹೆಣ್ಣು ಮೂರ್ತಿಮಂತ ಇಚ್ಛಾಶಕ್ತಿಯಾಗಿರದಿದ್ದರೆ ತಿಳಿಯುತ್ತಿತ್ತು ಗಂಡಿಗೆ ಜಗತ್ತು ಅದೆಂತಹ ಬಂಜರ ಭೂಮಿ ಎಂಬುದು? ಇಚ್ಛಾಶಕ್ತಿಯಾದ ಹೆಣ್ಣನ್ನು ಹೇಗೆ ಹೇಗೆ ಕ್ರಮಬದ್ಧವಾಗಿ ಗಂಡು ಬಯಸಿದೆ, ಹಾಗೆ ಹಾಗೆ ಮನುಷ್ಯನ ಪ್ರಗತಿ. ಚಂದ್ರಲೋಕ ಯಾಕೆ, ಸೂರ್ಯಲೋಕ ಯಾಕೆ? ಅಥವಾ ಹೆಣ್ಣನ್ನು ನೋಡಿದ ಗಂಡಿಗೆ ಬೇರೆ ಯಾವ ಲೋಕದ ಯೋಚನೆ ಕೂಡ ಬರುವುದು ಶಕ್ಯವಿದೆಯೇ?
4: ಮಿಡಿಯುವ ಹೃದಯ, ಹೆಣ್ಣಿನ ಬಯಕೆ, ಜೀವನ ಸೊಬಗು, ಇದು ಇದು ಇದರಿಂದ ಕಾರ್ಯಸಿದ್ಧಿ, ಇದರಿಂದ ಪ್ರಗತಿ. ಬಯಕೆಯ ಕುದುರೆಯನ್ನೇರದೆ ಯಾವ ದಾರಿಯನ್ನು ನಡೆಯಬಲ್ಲ ಮನುಷ್ಯ? ಪ್ರಗತಿಯ ದಾರಿಗೆ ಕುದುರೆ ಇಚ್ಛಾಶಕ್ತಿ.
5: ಇದೊಳ್ಳೆ ಮೋಜು ಅಲ್ಲ. ಹಿಂದೇನಿತ್ತು ಮುಂದೇನಾಗ್ತದೆ, ಹಿಂದೇನಿತ್ತು ಮುಂದೇನಾಗ್ತದೆ, ಬರೀ ಇದರೊಳಗೆ ಸಾಯ್ತಾನಲ್ಲ ಮನುಷ್ಯ. ಹಿಂದೆ ಕತ್ತಲಿತ್ತು, ಮುಂದೂ ಕತ್ತಲಿತ್ತು, ಹಾಳಾಗಿ ಹೊಲ್ದಕ್ಕೆ ಇದ್ದಲ್ಲಿ ಕಡ್ಡಿಗೀರಿ ಬೆಳಕು ಮಾಡಿಕೊಂಡ್ರೆ ಸಾಕಲ್ಲ, ಇಲ್ಲದ ಲೆಕ್ಕ ಯಾಕೆ? ನಾಲ್ಕು ವರ್ಷದವನಿದ್ದಾಗ ನಮ್ಮ ಅಪ್ಪ ಸತ್ತ, ಮುಂದೆ ನನ್ನ ಗತಿ? ತಲೆ ತುಂಬ ಅದನ್ನು ವಿಚಾರ ಮಾಡಲಿಕ್ಕೆ ಪುರುಸೊತ್ತು ಯಾರಿಗಿತ್ತು? ಯಾರು ಊಟ ಕೊಟ್ಟರು ಅವರಲ್ಲಿ ದುಡ್ದೆ, ಮುಂದೆ ಊಟ ಕೊಟ್ಟು ಅರಿವಿ ಅಂಚಡಿ ಕೊಟ್ಟರು, ಅದಕ್ಕೂ ಮುಂದೆ ಊಟ ಅರಿವಿ ಅಂಚಡಿ ಕೊಟ್ಟು ಮ್ಯಾಲೆ ಪಗಾರ ಕೊಟ್ಟರು. ಊಟ ಆತು, ಅರಿವಾಯಿತು, ಪಗಾರ ತೆಗೆದಿಡ್ತಾ ಬಂದೆ. ನೂರಾಗ್ಯದೋ ಏನು ಸಾವಿರಗಟ್ಟಲೆ ಆಗಿದೋ, ಯಾರಿಗೆ ಬೇಕು ಆ ಲೆಕ್ಕ? ಏನು ತಿರುಮುರು ನಡೆದದ ಮನುಷ್ಯನ ವ್ಯವಹಾರ ಅಂತೀನಿ. ಸುಖ ಬೇಕು ಸುಖ ಬೇಕು ಅನ್ನೋ ದುಃಖದಾಗ ಸಾಯ್ತಾನಲ್ಲ, ಇದ್ದ ದುಃಖ ದಕ್ಕಿಸಿಕೊಂಡ್ರೆ ಎಂಥ ಸುಖ. ದುಡಿಯೋ ಮುಂದೆ ಮುಂದೆ ತಿನ್ನೋ ಸುಖ, ದಣಿದಾಗ ಮುಂದೆ ಮಲಗೋ ಸುಖ, ಬೇಕಾದ ಹೆಣ್ಣು ತಪ್ಪಿಸಿಕೊಳ್ಳುವಾಗ ಎಂಥ ಸುಖ, ಹಿಂದಿನಿಂದ ಓಡಿ ಹಿಡಿಬೇಕು ಅಂತ, ಹತ್ರ ಹೋದಾಗ ಮತ್ತೆ ತಪ್ಪಿಸಿಕೊಂಡ್ರೆ ಇನ್ನಷ್ಟು ಸುಖ, ಹಿಡದೇ ಬಿಡ್ತೀನಿ ಅಂತ. ಸುಖ ಅಂದ್ರೆ ಅದು ತಪ್ಪಿಸ್ಕೊಳ್ಬೇಕು ಅನ್ನೋ ಹೆಣ್ಣಿದ್ದಂಗೆ ಅಂತ. ಸುಖ ಭೋಗಿಸ್ಲಿಕ್ಕೆ ಬೇಕು ಬೆನ್ನಟ್ಟು ಓಡೋ ಶಕ್ತಿ, ಯಾವುದಕ್ಕೂ ಮುಖ್ಯ ಬೇಕು ಮಾಡೋ ಶಕ್ತಿ. ನಮ್ಮ ಬುದ್ಧಿವಂತಿಕೆಯರು ಹೇಳೋ ಹಂಗೆ ಕ್ರಿಯಾಶಕ್ತಿ.
6: ಸ್ವಾಮಿ, ನೀವು ಇದುವರೆಗೆ ನೋಡಿದ್ದ ನಾಟಕ ಅಲ್ಲ. ಪ್ರಾರಂಭಕ್ಕೆ ಹೇಳಿದ್ನಲ್ಲ, ಇದು ನನ್ನ ನಾಟಕದ ಅಂತರಂಗ, ಮೊದಲನೇ ಅಂಕ. ಈ ನಾಲ್ವರ ಅಂತರಂಗ ನೋಡಿದ್ರಿ, ಈಗ ಇನ್ನೂ ಬಹಿರಂಗನ ನೋಡಬೇಕು.
7: ಮತ್ತೆಲ್ಲಿ ಅಂತರಂಗ ಬಹಿರಂಗ ತಂದ್ಯಪ್ಪ ಮನುಷ್ಯನೊಳಗೆ? ನೋಡು, ಮನುಷ್ಯ ಅಂದ್ರೆ ಮನುಷ್ಯ, ಅವನಿಗೇನು ಒಳಗೂ ಕೈ ಕಾಲು ಕಿವಿ ಮೂಗು ಇರೋದಿಲ್ಲ?
6: ಬೇಡ ಸ್ವಾಮಿ, ಆ ತಪ್ಪಿಗೆ ದುಡುಕಬೇಡಿ. ನೋಡೋದನ್ನು ಅವಲಂಬಿಸಿದೆ ಕಾಣಿಸೋದು. ತನ್ನ ಹೆಂಡತಿಯನ ಮನೆಯಲ್ಲಿ ನೋಡೋ ಗಂಡನಿಗೆ ಬೀದಿಯಲ್ಲಿ ನೋಡೋ ಇನ್ನೊಬ್ಬನ ಹೆಂಡತಿ ಚೆನ್ನಾಗಿ ಕಾಣಿಸ್ತಾಳೆ, ಹೌದು ಅಲ್ವೋ? ಹುಟ್ಟಿದಾಗ ಕೆಂಡದ ಹಾಗೆ ಕೆಂಪಾಗಿದ್ದ ಕೂಸು ಬೀದಿಯಲ್ಲಿ ಆಡೋ ವಯಸ್ಸಿಗೆ ಬೂದಿ ಬಣ್ಣಕ್ಕೆ ಬಂದು ಮದುವೆ ಆಗುವಾಗ ಇದ್ದಿಲವಣ್ಣ ಕಿಳೀತದೆ. ಯಾಕೆ
7: ಯಾಕೆ?
6: ನಾಟಕದಲ್ಲಿ ಅಂಕದಿಂದ ಅಂಕಕ್ಕಾಗುವ ಹಾಗೆ ಜೀವನದಲ್ಲಿ ಘಟ್ಟದಿಂದ ಘಟ್ಟಕ್ಕೆ ಬಣ್ಣ ಬದಲಾಗ್ತದೆ. ಆದರೆ ಅದು ಹೊರಗಿನ ಬಣ್ಣ. ಹೊರಗಿನ ಬಣ್ಣ ಬದಲಾಗುವುದನ್ನು ನೋಡಿ ಒಳಗಿನ ವ್ಯಕ್ತಿನ ನೀವು ಮರೆಯಬಹುದು. ಹಾಗ ಆಗಬಾರದು ಅಂತ ನಾನು ಪ್ರಾರಂಭಕ್ಕೆ ಒಳಗಿನ ವ್ಯಕ್ತಿನೇ ತೋರಿಸಿದ್ದೇನೆ. ಆದರೆ ಹೊರಗೆ ಅವರು ಯಾರು, ಅವರ ವಿಚಾರ ಏನು ಅಂತನ್ನೋದನ್ನು ಇನ್ನು ಮುಂದೆ ನೋಡೋರಂತೆ. ಅದು ನೋಡಿ, ನವ ಸಮಾಜ ನಿರ್ಮಾಣ ಕಚೇರಿ ಇದು. ನಾವು ಮೊದಲು ನೋಡಿದ ಮುದುಕ ಇಲ್ಲಿ ಆಫೀಸರ್, ಯುವಕ ಕ್ಲಾರ್ಕ್, ಯುವತಿ ಟೈಪಿಸ್ಟ್, ಮತ್ತು ಸಾಮಾನ್ಯಪ್ಪ ಜವಾನ. ಈ ಕಚೇರಿಲಿ ಅಂದರೆ ಬಹಿರಂಗದಲ್ಲಿ. ಹಾಂ, ಸದ್ದು ಮಾಡಬೇಡಿ ಅಥವಾ ನಾವೇ ಮರೆಯಾಗೋಣ. ಬನ್ನಿ, ನೋಡೋರಂತೆ ಈ ಪಾತ್ರಗಳ ನಾಟಕನ.
8: ಗಂಟಿ ಬಾರಿಸೋಷ್ಟಾದ್ರೂ ತ್ರಾಣ ಅದಲ್ಲ ಈ ಮುದುಕನಿಗೆ.
5: ಹಿಂದಿನ ಜನ್ಮದಾಗ ಏನು ಪೂಜಾರಿ ಇದ್ನೋ ಅಥವಾ ಮುಂದಿನ ಜನ್ಮದಾಗ ಪೂಜಾರಿಯಾಗಿ ಹುಟ್ಟುತ್ತಾನೋ, ಇವನು ಗಂಟಿ ಬಾರಿಸೋ ಪರಿ ನೋಡಿದ್ರೆ. ಏನ್ರಿ,
2: ಏನ್ ಮಾಡ್ತಿದ್ಯೋ?
5: ಏನಿಲ್ರಿ, ಇದ ಬಂದಿನ್ರಿ ತಮ್ಮ ಮನೆಯಿಂದ.
2: ನಮ್ಮ ಮನೆಯಿಂದ?
5: ಹ್ಞೂನ್ರಿ, ತಮ್ಮ ಕನ್ನಡಕ ತರಕ್ಕೆ ಹೋಗಿದ್ದೀನಿ.
2: ಎಷ್ಟೊತ್ತು ಎಷ್ಟೊತ್ತು ಹೋಗೋದದು? 2 ಗಂಟೆ ಆಗಿರ್ಬೋದು.
5: ಲಘು ಬರ್ತಿದ್ದೀನ್ರಿ, ಆದ್ರೆ ತಮ್ಮ ಆಳ್ಗೆ ಎಷ್ಟು ಹುಡುಕಿದ್ರು ಸಿಗಲೇ ಇಲ್ಲ.
2: ವ್ಯರ್ಥ ಹೊತ್ತು ಕಳಿತೀರಲ್ಲೋ. ಮನೆಯೊಳಗೆ ಮರ್ತು ಬಂದು ಒಂದು ಸಾಮಾನು ತರಲಿಕ್ಕೆ ಕಚೇರಿ ಬಿಟ್ಟು ಹೋಗೋದಂದ್ರೆ ಭಲೇ ಖುಷಿ ಅಲ್ಲ. ಹೋಗುವಾಗ ಇನ್ನೊಂದು ಕೇಳಿ ಹೋಗಬೇಕಾಗಿತ್ತು. ಕೇಳಿದ್ರೆ ಹೇಳ್ತಿದ್ದೆ ಕನ್ನಡಕ್ಕೆ ನಿನ್ನಿಂದ ಇಲ್ಲೇ ಕಚೇರಿಯಲ್ಲಿ ಉಳಿದಿತ್ತು ಅಂತ.
5: ನನಗೆ ಗೊತ್ತಾಗಲಿಲ್ಲರಿ.
2: ಇಲ್ಲಿ ನೋಡು, ನೋಡಿಲ್ಲ ನನ್ನ ಕಡೆ.
5: ಏನ್ರಿ,
2: ನನ್ನಷ್ಟಕ್ಕೆ ನಾನು ಪೆನ್ಷನ್ ತಗೊಳ್ತಾ ಮನೆ ಒಳಗೆ ಕೂತಿದ್ದೆ, ಹೌದಲ್ಲ? ನನ್ನನ್ನು ಇಲ್ಲಿ ಯಾಕೆ ತಂದು ನೇಮಿಸಿದ್ರಂತ ತಿಳಿದಿದ್ದಿ? ನನ್ನ ಸ್ವಭಾವ ಅವ್ರಿಗೆ ಗೊತ್ತು. ಬೇಕಾದಷ್ಟು ಕೆಲಸ ಇರಲಿ, ಅದನ್ನು ಚಟ ಚಟ್ ಚಟ ಚಟ್ ಚಟ ಚಟ್ ಆಗಿಂದಾಗಲೇ ಮುಗಿಸ್ಬಿಡೋದು. ಈ ಕಚೇರಿ ಕೆಲಸದೊಳಗೆ ಸುಸ್ತು ಆಗಬಾರ್ದು ಅಂತ ನೋಡ್ಕೊಳ್ಳಿಕ್ಕೆ ನಾನು ಇಲ್ಲಿಗೆ ಬಂದದ್ದು. ತಿಳಿತೇನೋ. ಹೋಗ್ಲಿ, ಇವನು ಕಳಿಸ್ಕೊಡು. ಏ ಅವನು ಇವನ್ನ ಕಳಿಸ್ಕೊಡು, ತಟ್ನ ಹಾಕಿ ಹೆಜ್ಜಿ. ನಮ್ಮ ಕಾಲದಲ್ಲಿ ಹೀಗಿರ್ಲಿಲ್ಲಪ್ಪ.
5: ಅವನ್ನ ಇವನ್ನ ಅವನ್ನ ಇವನ್ನ ಒಬ್ಬರ ಹೆಸರು ಸಹಿತ ನೆನಪಿನಾಗ ಉಳಾಕಿಲ್ಲ ಇವನಿಗೆ. ಒಂದ್ ದಿನ ಈ ಮುದುಕ ಮನಿ ಒಳಗಾಗ್ಲಿ ಅಥವಾ ಕಚೇರಿ ಒಳಗಾಗ್ಲಿ ಎಲ್ಲಾದ್ರೂ ಒಂದ್ ಕಡೆ ತನ್ನ ಜೀವ ಮರ್ತು ಹೊಂಟ್ರು ಹೊಂಟ್ನ.
7: ಹೀಗೆ ಒಂದ್ ವಿಚಾರ ಬಂತು.
3: ನನಗೆ ಹೇಳುವಂಥದ್ದಲ್ಲೇನು
7: ಹೇಳಿದೆ? ಏನು, ನಮ್ಮ ಕಚೇರಿ ಹೆಸರು ನವ ಸಮಾಜ ನಿರ್ಮಾಣ ಕೇಂದ್ರ. ನಿರ್ಮಿಸೋ ಯಾರು ಅಂತಂದಿ? ಒಬ್ಬ ಮುದುಕ. ಚೇ, ಹಾಗೇನು ತಪ್ಪು ಅರ್ಥದೊಳಗೆ ತಿಳ್ಕೊಬೇಡ್ರಿ. ವಿಚಾರ ಯಾಕೆ ಬಂತು, ಹೇಗೆ ಬಂತು ಅನ್ನೋದನ್ನು ಹೇಳ್ತೇನೆ ಕೇಳ್ರಿ. ಜಗತ್ತನ್ನು ಹುಟ್ಟಿಸಿದವ ಬ್ರಹ್ಮ, ಅವನಿಗೆ ಪಿತಾಮಹ ಅಂತಂತಾರೆ. ಇಲ್ಲ, ನಮ್ಮ ಕಚೇರಿ ಒಳಗೂ ಒಬ್ಬ ಪಿತಾಮಹ
3: ಅಂದ್ರೆ ದೊಡ್ಡ ಕೆಲಸ ಮಾಡೋದಕ್ಕೆ ಅನುಭವ ಬೇಕು ಅಂತ.
7: ಅನುಭವ ಅಂದ್ರೇನು? ಈ ಮುದುಕನಿಗೆ ನವ ಸಮಾಜ ನಿರ್ಮಾಣದ ಅನುಭವ ಇತ್ತು ಅಂತೀರೇನು? ಇವನಿಗೆ ಈ ಹುದ್ದೆ ಸಿಕ್ಕಿದ್ದು ಯಾಕೆ ಅನ್ನೋದು ಎಲ್ರಿಗೂ ಗೊತ್ತು.
3: ಯಾಕೆ?
7: ಮುಂದಾಳನ ತಂಗಿನ ಇವ್ ಮದುವೆ ಆಗಿದ್ದ ಅಂತ.
3: ಅದೇ ಅನ್ನೋದು ಅನುಭವ ಅಂತ.
7: ಅಂದ್ರ ಮದುವೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ಅನುಭವ ಬೇಕೇನು?
3: ಯಾರನ್ನ ಮದುವೆ ಆದ್ರೆ ಎಷ್ಟು ಒಳ್ಳೇದು ಅಂತ ತಿಳ್ಕೊಳ್ಳೋಕೆ ಅನುಭವ ಬೇಕೇ ಬೇಕು.
7: ಅಂದ್ರೆ ಈ ಹಿಂದಿನ ಜನರಿಗೆ ಪ್ರೇಮ ಅನ್ನೋದ ಗೊತ್ತಿಲ್ಲ ಅಂದ್ರೆ? ಹಂಗಾರೆ
3: ಅದು ಗೊತ್ತಿತ್ತು, ಅದು ಗೊತ್ತಿತ್ತು
7: ಅಂದ್ರ?
3: ಓ, ನಂಗೆ ಗೊತ್ತಿಲ್ಲ, ಹೋಗ್ರಿ.
7: ಮನೆ ತುಂಬಾ ಮಕ್ಕಳು, ಹೊರಗೆ ಪ್ರೇಮ, ಛಿ, ಕಾಡು ಜನಾಂಗ ಜೀವನ. ಅದು
3: ಮೊನ್ಮೊನ್ನೆ ಯಾವುದೋ ಪೇಪರ್ನೊಳಗೆ ಬಂದಿತ್ತು.
7: ಏನಂತ?
3: ಅದೇ ಈಗಿದೇನೇನೋ ಮಾಡ್ತಾ ಇದಾರಲ್ಲ, ಆಟಮ್ ಬಾಂಬು, ಹೈಡ್ರೋಜನ್ ಬಾಂಬು ಅಂತ. ಆ ಬಾಂಬುಗಳಿಂದ ಕೆಟ್ಟ ಪರಿಣಾಮ ಆಗುತ್ತೆ ಅಂತ.
7: ಹೌದು, ಆದಿತ್ತು. ಆದ್ರೆ
3: ಇನ್ಮೇಲೆ ಯಾರಿಗೂ ಮಕ್ಕಳೇ ಆಗೋದಿಲ್ಲ ಅಂತ.
7: ಅಂದ್ರೆ ಈ ಬಾಂಬಿನ ಪರಿಣಾಮದಿಂದಾಗೇನು?
3: ನಿಮಗೆ ದೇವರಲ್ಲಿ ವಿಶ್ವಾಸ ಇದೆಯೇನು?
7: ಏನಂದ್ರಿ? ದೇವರಲ್ಲಿ ವಿಶ್ವಾಸನ?
3: ಅಲ್ಲ, ಅಂದ್ರೆ ದೇವ್ರು ಅಂತ ಒಬ್ಬ ಇದ್ದಾನೆ, ಎಲ್ರು ಸಮವಾಗಿ ನೋಡ್ಕೋತಾನೆ, ಕೊನೆಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ.
7: ಅಂಥ ದೇವರಲ್ಲಿ ವಿಶ್ವಾಸ ಇಲ್ಲ. ಅಂಥ ದೇವ್ರಿದ್ದಿದ್ರೆ ಇಂಥ ಅನ್ಯಾಯ ಯಾಕಾಗ್ತಿತ್ತು ಒಂದೇ ಅಲ್ಲ,
8: ಯಾವ ವಿಷಯದೊಳಗೆ ನಾನು ಸ್ಪೆಷಲ್ ಡಿಗ್ರಿ ತಗೊಂಡೇನಿ ಅದೇ ವಿಷಯದ

0: ಕಚೇರಿಯೊಳಗೆ ನಾನು ಕ್ಲಾರ್ಕ್ ಆಗೋದಂದ್ರೆ?
1: ಚೇ, ಇವನ್ ಮುಂದೆ ಗಂಟಿ ಇಡೋದಂದ್ರ ದನದ ಕೊಳ್ಳಾಗ ಗಂಟಿ ಕಟ್ಟದ ಹಂಗೆ. ಛೇ, ಹೆಜ್ಗಮ್ ಗಂಡಂತೆ. ಏನ್ರಿ ಸಾಹೇಬ್ರ?
2: ಏ, ಹೇಳಿದ್ನಲ್ಲ ಇವನ ಕರಿ ಅಂತ ಹೇಳಿದನಲ್ಲ.
1: ಹ್ಞೂನ್ರಿ.
0: ಈಗ ನನ್ನ ಪಾಳಿ ಹೌದಲ್ಲೋ?
1: ಹೌದ್ರಿ.
0: ಯಾಕೆ ಕರಿತಾನನ್ನ ಗೊತ್ತೇನು?
1: ಮತ್ತ ಅದು ಗೊತ್ತಾಗೋ ಹಂಗಿದ್ರ ನಾನೇ ಕುಂಡಿರ್ತಿದ್ನಲ್ಲ ಅವನ್ ಕುರ್ಚಿದ ಮ್ಯಾಗ.
0: ನಾ ಒಳಗ್ ಹೋಗೋ ಹೊತ್ತಿಗೆ ಏನಾದ್ರೆ ನೆನಪರೇ ಇರ್ತದೋ ಇಲ್ಲೋ ನನ್ನ ಕರೆದದ್ದು.
1: ಗಡನ ಹೋಗ್ರಿ ಮಾರಾಯ್ರ, ಮತ್ತ ಗಂಟಿ ಬಾರಿಸಿ ಕೈ ಮುರ್ಕೊಂಡನ ಹೋಗ್ರಿ.
3: ಏನ್ ಇವ್ರು ಹೋಗಿ ಬಂದ್ಮೇಲೆ ನನ್ ಪಾಳಿ ಅಂತ ಕಾಣುತ್ತೆ.
1: ಅಲ್ಲಿ ತನಕ ಆ ಮುದುಕ ಜೀವಂತ ಇದ್ರ.
3: ಇದೇನು, ಎಂತ ಮಾತಾಡ್ತಾ ಇದೀಯ?
1: ಆ ಮುದುಕೆಲ್ಲ ಸಾಯ್ಲಿಕ್ ಕುಂತಾನ ಬಿಡ್ರಿ ಅವ.
3: ಅಲ್ಲೋ, ನಿನ್ ಮಾತ್ ಕೇಳಿದ್ರೇನೆ ಹೆದರಿಕೆ ಆಗುತ್ತೆ. ಒಂದ್ ವೇಳೆ ಗಂಟೆ ಬಾರಿಸ್ತಾ ಅಂತ ನಾವು ಹೋದ್ವಿ, ಇನ್ನು ನಾವು ಒಳಗ್ ಕಾಲಿಡೋ ಅಷ್ಟ್ರಲ್ಲಿ ಒಂದ್ ಸತ್ತಿದ್ರೆ ನಿನಗೇನ್ ಮೋಜ್ ಅನ್ನಿಸ್ತ?
1: ಅಲ್ಲ, ಹಂಗ ಯಾಕೆ ಆಗ್ಬಾರದು ಅನ್ನಿಸ್ ನನಗ. ನಿಮ್ಮನ್ ನೋಡಿದ್ರ ಹಂಗ ಕೇಳಿದ್ರ ಒಳೆ ಒಳೆ ಹರೆಯದವ್ರ ಎದಿ ಗಕ್ಕನ ನಿಲ್ಬಹುದು. ಇನ್ನು ಆ ಮುದುಕ
3: ನಿಂದೊಂದು ಇಲ್ಲದ ಮಾತು.
1: ಕನ್ನಡಿ ನೋಡ್ಕೊಂಡು ಹೇಳ್ರಿ, ನನ್ನ ಮಾತು ಸುಳ್ಳಂತ. ನಾನು ಯಾವ್ಯಾವನು ಅಂತ ತಿಳಿಬೇಡ್ರಿ ಅವ. ನಮ್ಮಪ್ಪಗ 100 ಎಕರೆ ಜಮೀನಿತ್ತು. ಆ ಧೈರ್ಯದಿಂದ ಸಾಲ ಮಾಡಿದೆ. 50 ಎಕರೆ ಇಟ್ಕೊಂಡು ಉಳಿದದ್ದನ್ನು ಮಾರಿ ಸಾಲ ತೀರಿಸಿದೆ.
3: ಮತ್ತೆ ಇಲ್ಲಿ ಯಾಕೆ ಬಂದೆ ದುಡಿಲಿಕ್ಕೆ?
1: ಯಾಕೆ ಬಂದಿರಬೇಕು, ನೀವೇ ಹೇಳ್ರಿ ನೋಡೋಣ.
3: ಅಲ್ಲ ಅಂದ್ರೆ ನನಗೆ ಯಾಕೆ ಇದೆಲ್ಲ ಹೇಳ್ತಾ ಇದೀಯಾ ಅಂತ.
1: ಯಾಕೆ ಹೇಳ್ತಿರ್ಬೇಕು, ನೀವೇ ಹೇಳ್ರಿ ನೋಡೋಣ.
3: ನಿನಗೆ ಕೇಳಿದ್ರೆ ನನಗೆ ಹೇಳು ಅಂತಿದೆಯಲ್ಲ.
1: ನಿಜವಾದ ಗಂಡಸಿನ ಲಕ್ಷಣ ಅದು.
3: ಏನಾದ್ರೂ ಮಾತಾಡ್ಬೇಡ, ಚಹಾ ತಂದಿಡು, ಹೋಗು.
0: ಮೇ ಐ ಕಮ್ ಇನ್ ಸರ್?
2: ಯಾರದು?
0: ನಾನು, ನೀವು ಕರೆದ್ರಂತ.
2: ಕರೆದದ್ದು ಯಾವಾಗ ಬರೋದು? ಯಾವಾಗ
0: ಇಲ್ಲ, ತಾವು ಕರೆದ್ರಿ ಅಂತ ಗೊತ್ತಾದ ಕ್ಷಣನ ಹೊರಟು ಬಂದೆ.
2: ಅದಿರ್ಲಿ, ಆ ಜಾಗ ಅದೇನಾಯ್ತು?
0: ನಾವು ಕೊಡೋ ಬೆಲೆಗೆ ಒಪ್ಪೋದಿಲ್ಲ ಅಂತ
2: ಯಾರು ಹೇಳಿದ್ರು?
0: ಆ ದಳ್ಳಾಳಿ ಬಂದಿದ್ದ.
2: ದಳ್ಳಾಳಿ ಬಂದ, ಹಾಳಾಗಿ ಹೋದ, ಅದನ್ನ ಯಾರು ಕೇಳಿದ್ರು? ಜಾಗದ ಮಾಲೀಕ ಏನಂತಾನೆ?
0: ಅವನು ಕರೆಸಿದ್ವಿ, ಅವನು ಬರೋದಿಲ್ಲ ಅಂತ.
2: ಅಲ್ಲ, ಏನ್ ಅನ್ಬೇಕು ನಿಮ್ಗೆ ಅಂತೀನಿ. ಕೆಲಸದ ಮಹತ್ವ ಏನು, ಕೆಲಸದ ಅಗತ್ಯ ಅಷ್ಟು ಒಂದು ತಿಳಿಯೋದಿಲ್ಲ ನಿಮಗೆ. ನವ ಸಮಾಜ ನಿರ್ಮಾಣ ಅಂದ್ರೆ ಏನು ಅಂತ ತಿಳಿದಿರಿ? ಮೊದಲು ಆಫೀಸ್ಗಾಗಿ ಬಂದ ಕಟ್ಟಡದ ನಿರ್ಮಾಣ ಆಗೋಲ್ಲ ನಿಮ್ಮ ಕೈಯಿಂದ. ದಿನ ದಿನಕ್ಕೆ ಬೆಳೆಯುವ ಕೇಂದ್ರ ಇದು. ಇದಕ್ಕಾಗಿ ಸ್ವತಂತ್ರ ಕಟ್ಟಡ ಬೇಕೇ ಬೇಕು. ಅದಿಲ್ಲದೆ ಕೆಲಸ ಪ್ರಾರಂಭ ಆಗುವ ಹಾಗೇ ಇಲ್ಲ. ಇದೆಲ್ಲ ತಿಳಿಸಿಕೊಟ್ಟು ಮ್ಯಾಲ ಇಂಥಲ್ಲಿ 50 ಎಕರೆ ಜಾಗ ಇದೆ ಅನ್ನೋದನ್ನು ತೋರಿಸಿಕೊಟ್ರು ನಿಮ್ಮ ಹಣಿ ಬರಕ್ಕೆ ಇನ್ನು ಮಾಲೀಕನನ್ನು ಕಾಣೋದಾಗಿಲ್ಲಲ್ಲ.
0: ಅಲ್ಲ, ಬೇಕಾದ್ರೆ ಅವನಿಗೆ ಹೇಳಿ ಕಳಿಸ್ತೀವಿ, ತಾವೇ ಅಲ್ಲಿವರೆಗೆ.
2: ಏನೋ, ನಾನು ಅಲ್ಲಿವರೆಗೆ ಹೋಗ್ಬೇಕಾ?
0: ಅಂದ್ರೆ ಅವನು ಒಪ್ಪಬಹುದು ಅಂತ.
2: ನಾನೇ ಹೋಗ್ಬೇಕಾಗಿದ್ರೆ ನೀ ಯಾಕೆ ಸಾಯ್ಬೇಕಾಗಿತ್ತು ಆಫೀಸ್ನಲ್ಲಿ?
0: ಏನೋ, ನನಗೆ ಸ್ಪೆಷಲ್ ಡಿಗ್ರಿ
2: ಸುಟ್ಟಿತು. ಸುಡ್ತು ನೀನು ಸ್ಪೆಷಲ್ ಡಿಗ್ರಿ? ನಿಮ್ಮ ಡಿಗ್ರಿ ಒಳಗೆ ವಿಶ್ವಾಸಿದ್ರೆ ನನ್ನ ಕಾಲು ಬಿದ್ದು ಇಲ್ಲಿ ಆಗಿ ತಂದು ಕೂಡಿಸ್ತಿದ್ರು. ಯಾವುದು ಅನುಭವ ಇಲ್ಲ. ಹೌದು, ಹ್ಞೂ, ನಾನೇ ಅವ್ನು ಬರ್ದು ಕಳಿಸ್ತೀನಿ, ಹೋಗ್ರಿ. ಆ ಇವ್ರನ್ನ ಕಳಿಸ್ಕೊಡ್ರಿ ಬರ್ಕೊಳಿಕ್ಕೆ, ಅವನ್ನ ಆ ಇವ್ರನ್ನ ಬರ್ಕೊಳಿಕ್ಕೆ ಅವ್ರನ್ನ ಕಳಿಸ್ಕೊಡ್ರಿ. ಎಂದೆ, ಹ್ಞೂ.
1: ಏನಾತ್ರಿ ಆ ಜಾಗದ್ದು?
0: ಆಗೋದೇನು, ಆ ಜಾಗದ ಮಾಲೀಕ ಭೇಟಿ ಆಗುವಲ್ಲ, ಈ ಮುದುಕೆ ಒಮ್ಮೆ ಹೇಳಿದ್ದನ್ನ ಬಿಡವಲ್ಲ.
1: ಅಷ್ಟಕ್ಕೆ ಗೊತ್ತು ಮಾಡ್ರಿ, ನಿಮ್ದಾದ್ರೂ ಹಠ ಯಾಕೆ ಹೇಳ್ರಿ? ನಾ ಗೊತ್ತು ಮಾಡ್ಲೇನ?
0: ಯಾರು ನೀನ್ ಗೊತ್ತು ಮಾಡ್ತೀಯಾ?
1: ಹ್ಞೂ.
0: ಆದ್ರೆ ಆ ಹಾಳ ಜಾಗದ ಮಾಲೀಕ ಯಾರು ಅನ್ನೋದು ಗೊತ್ತಿಲ್ಲಲ್ಲೋ ಮಹಾರಾಯ.
1: ಆ ಚಿಂತೆ ಬೇಡ ನಿಮ್ಗೆ, ಗೊತ್ತು ಮಾಡ್ಬೇಕಾಗಿದ್ರೆ ನನಗೆ ಹೇಳ್ರಿ.
0: ಗೊತ್ತು ಮಾಡು ಮಹಾರಾಯ, ಗೊತ್ತು ಮಾಡು. ಕಮಿಷನ್ ಕೂಡ ನೀನ ತಗೋ.
1: ಕಮಿಷನ್ ಯಾರಿಗೆ?
0: 30,000. ಅಷ್ಟಿಷ್ಟಲ್ಲ ಕಮಿಷನ್ ಒಂದೇ.
1: ಅದೇ ಕೇಳಿದ್ನಲ್ಲ, ಕಮಿಷನ್ ಯಾರಿಗೆ ಕೊಡ್ತೀರಿ ಅಂತ. ಅಂದ್ರೆ ಕಮಿಷನ್ ಯಾರಿಗೆ ಬೇಡ ಅಂತ. ನೀವು ಅದ್ರ ಚಿಂತೆ ಬಿಡ್ರಿ, ನಾಳೆ ಬೆಳಗಾಗೋದ್ರೊಳಗೆ ನಿಮ್ ಕೆಲಸ ಆತಂತ ತಿಳಿರಿ.
2: ಯಾರದು? ಬನ್ನಿ ಕೂತ್ಕೊಳ್ಳಿ.
3: ಏನೋ ಬರ್ಕೊಳ್ಳೋದಿದೆ ಅಂತ ಹೇಳಿದ್ರಂತೆ.
2: ಬರ್ಕೊಳ್ಳೋದು? ನಾನು ಹೇಳಿದ್ನೆ.
3: ಇವ್ರು ಹೇಳಿದ್ರು.
2: ಯಾರು? ನಮ್ಮ ಕ್ಲಾರ್ಕ್ನೇ. ಮೂರ್ಖನೋ ಇರು ಬೇಜವಾಬ್ದಾರನು, ಮ್ಯಾಲೆ ಸ್ಪೆಷಲ್ ಡಿಗ್ರಿ ಅಂತ. ಬರ್ಕೊಳ್ಳೋದಿದೆ ಅಂತ ನಾ ಹೇಳಿದೆ ಅಂತ ಹೇಳಿದ್ನೆ. ದೇ ನಿಂತ್ರ ಯಾಕೆ? ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಒಂದು 1,000 ಸಲ ಹೇಳಿರ್ಬೇಕು ಕುರ್ಚಿ ತಂದಿಡ್ರು ಅಂತ.
3: ಪರವಾಗಿಲ್ಲ, ನಿಂತ್ಕೊಂಡೆ ಬರ್ಕೋತೀನಿ, ಏನು ತೊಂದರೆ ಇಲ್ಲ.
2: ಅಲ್ಲ, ದೇಶಕ್ಕೆ ಇದೇನು ಸ್ಥಿತಿ ಬಂತು ಅಂತೀನಿ.

0: ಅರಿವು ದುಡ್ಡು ಬೇಕು, ಯಾ ಅರಿವೂ ಕೆಲಸ ಬೇಡ, ಮುಂದೆ ಬರಬೇಕು ಅಂತ ಆಕಾಂಕ್ಷೆ ಇಲ್ಲ, ಕಲ್ತರು ವ್ಯವಹಾರ ಬುದ್ಧಿ ಇಲ್ಲ. ಛೇ ಛೇ ಛೇ ಛೇ, ಇದನ್ನು ಬರ್ಕೋಬೇಡ್ರಿ, ಸಂದರ್ಭ ಬಂತು ಅಂತ ಹೇಳಿದೆ. ಆದರೆ ಇದು ನೋಡ್ರಿ, ನೀವೇನಂತೀರಿ, ಆಫೀಸು ಎಷ್ಟೋ ಸುಧಾರಿಸಿದೆ, ಹಾ ಏನಂತೀರಿ?
1: ಹ್ಞೂ, ನಾಳಿನಿಂದ ಮೇಜಿನ ಮೇಲೆ ಫ್ಲವರ್ ಪಾಟ್ ಇಡೋ ಹಾಗೂ ಮಾಡ್ತೀನಿ.
0: ಮೇಜಿನ ಮೇಲೆ ನನಗೆ ಕೇಳಿದ್ರೆ ಅದ್ರದ್ದು ಏನು ಅಗತ್ಯಿಲ್ಲ ಅಂತ ಅಂದರೆ, ಅಲ್ಲ ಅಷ್ಟುಗಳಂತಂದು ಒಂದು ಕಡೆ ಇಟ್ಟು ನೋಡೋದಕ್ಕಿಂತ, ಅಲ್ಲ ಅಂದರೆ ನೀವು ಮುಡ್ಕೊಂಡು ಎಲ್ಲ ಕಡೆ ಅಡ್ಡಾಡೋದು ಆಫೀಸ್ಗೆ ಹೆಚ್ಚಿನ ಶೋಭ ಅಂತ ಏನಂತೀರಿ? ಹಾಂ, ಇದೇನು ಇನ್ನೂ ನಿಂತೇ ಬಿಟ್ಟಿರಲ್ಲ.
1: ಆದರೆ ನಂಗೆ ನಿಂತ್ಕೊಂಡ್ರೇ ಸಮಾಧಾನ.
0: ಹಾಂ, ನಿಮ್ಮ ಈ ಮಾತು ನನಗೆ ಹೆಚ್ಚು ಸೇರ್ತು ಅಂತೀರಿ? ವಿನಯ ಅಂದರೆ ಅದು, ಆದರೆ ನನ್ನ ದೃಷ್ಟಿಯಲ್ಲಿ ಅದು ತಪ್ಪು. ಸರ್ಕಾರಿ ಆಫೀಸ್ ನೋಡಿ ಇದೇ ಒಂದು ಕೆಟ್ಟದು, ಮೇಲಿನವರು ಕೆಳಗಿನವರು ಅಂತ ಭೇದ ಮಾಡೋದು. ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದು ಒಪ್ಸಿ ಇರ್ತದೆ. ಎಲ್ಲರೂ ತಮ್ಮ ತಮ್ಮದನ್ನು ಮಾಡಿದರೆ ಅದೊಂದು ಪೂರ್ತಿ ಕೆಲಸ. ಹ್ಞೂ, ಇದರಲ್ಲಿ ಮೇಲಿನವ್ರೇನು ಬಂತು, ಕೆಳಗಿನವ್ರೇನು ಬಂತು? ಹಾಂ, ಅಲ್ಲ ಅಂದರೆ ಏನು ನಿಂತೆ ಬರ್ಕೋತೀರಾ? ಯಾಕೆಂದ್ರೆ ಇವತ್ತು ಕುರ್ಚಿ ಇಲ್ಲ, ನಾಳಿನಿಂದ ನಿಮಗೆ ಕೂಡೋ ವ್ಯವಸ್ಥೆ ಮಾಡಿಸಿ ನಾಳೆ ಹೇಳೋಣ ಅಂತಿದ್ದೆ. ಹ್ಞೂ, ವಿಷಯ ಕೂಡ ಅಷ್ಟೇನು ಅರ್ಜೆಂಟ್ ಇಲ್ಲ. ಥೂ, ಇದು ಬೇರೆ. ಹ್ಞೂ, ಕನ್ನಡಕ ಮತ್ತೆ ಮನೆ ಒಳಗೆ ಮರೆತು ಬಂದೀವೋ ಏನೋ.
1: ಪ್ಯೂನ್ಗೆ ಹೇಳೇನು?
0: ಪ್ಯೂನಿ, ಹಾಂ ಪ್ಯೂನಿಗೆ ಹೇಳಿಬಿಡ್ರಿ, ಎಲ್ಲ ಫೈಲು ಟೈಪ್ ರೈಟರು ನನ್ನ ಮನೆ ಮುಟ್ಸು ಅಂತ. ಎಷ್ಟು, ಒಂದು ಅರ್ಧ ಗಂಟೆ ಕೆಲಸ ಅಲ್ಲಿ ಟೈಪ್ ಮಾಡಿ ನಾನು ರುಚಿ ತಕ್ಕೊಂಡು,
1: ಅಥವಾ ಇಲ್ಲೇ ಈಗಲೇ ಟೈಪ್ ಮಾಡಿ ಕೊಟ್ಬಿಡ್ತೀನಿ.
0: ಛೇ ಛೇ ಛೇ, ಈಗೇನು ಆಫೀಸ್ ಬಿಡು, ಹೊತ್ತೆ ಆಗ್ತಾ ಬಂತು, ಈಗ ಒಯ್ದು ಬಿಡ್ಲಿ, ಹಿಂದೆ ನಿಂದ ನಾವು ಹೊರಟೆ ಬಿಡೋಣ.
2: ಬಿಡು ನನ್ನ. ಅರೇ ಏನು ಯಜಮಾನ್ರೆ, ಹೀಗೆ ರಂಗಭೂಮಿ ಮೇಲೆ ನುಗ್ಗಿದ್ರೆ ಹೇಗೆ? ಅದು ನಾಟಕ ನಡೆದಿರುವ
3: ಸುಟ್ಟುತ್ತೋ ಸುಟ್ಟುತ್ತೋ ನಿನ್ನ ನಾಟಕ. ನನ್ನೇ ನಾಕ್ ತಡಿ, ಇಂಥ ಅಪ್ರಾಮಾಣಿಕ ಅವಿಶ್ವಾಸದ ಹೊಣೆಗೇಡಿತನದ ಈ ಮುದುಕ, ಸಮಾಜದ ಕೆಲಸ ಮಾಡೋ ನೆವದಲ್ಲಿ ಸ್ವಾರ್ಥಕ್ಕಾಗಿ ಹೊತ್ತು ಕಳೆಯುವ ಈ
2: ಸ್ವಾಮಿ, ಇದು ನಾಟಕ, ಇವರು ಪಾತ್ರಗಳು. ನೇಪಥ್ಯ ಗೃಹದಲ್ಲಿ ಈಗ ತೊಡೆದ ಬಣ್ಣನ ತೊಳ್ಕೊಳ್ತಾ ಇದ್ದಾರೆ ಇವರು.
3: ಅಂದ್ರೆ ನೀನು ಏನು ಹೇಳ್ತಾ ಇದ್ದಿ? ಆ ಮುದುಕ ಮುದುಕನೇ ಅಲ್ಲ ಅಂತಲೋ?
2: ಆ ಮುದುಕ ಮುದುಕನೇ ಹೌದು.
3: ಅಂದ್ರೆ ಬಣ್ಣ ತೊಡೆದುಕೊಂಡಿದ್ದ ಅಂತೀಯಲ್ಲ?
2: ಹೌದು, ಆದ್ರೆ ಅದು ನಿಮಗೋಸ್ಕರ ಅಲ್ಲ ಅಂದೆ.
3: ಅಂದ್ರೆ ಯಾರಿಗಾಗಿ?
2: ಆಫೀಸಿನೊಳಗಿನ ಆ ಯುವತಿಗೋಸ್ಕರ.
3: ಓಹೋ ಹೋ ಹೋ ಹೋ ಹೋ, ತಿಳೀತು ಬಿಡು. ಆ ಕಚೇರಿಯೊಳಗಿನ ಮುದುಕ, ಒಳಗೆ ಮುದುಕ, ಹೊರಗೆ ಯುವಕನ ಬಣ್ಣ. ಆ ಯುವಕ ಒಳಗೆ ಯುವಕ, ಹೊರಗೆ ಮುದುಕನ ಬಣ್ಣ. ಆ ಸಾಮಾನ್ಯಪ್ಪ ಒಳಗೆ ಪಂಡಿತ, ಹೊರಗೆ ಸಾಮಾನ್ಯ.
2: ಸ್ವಾಮಿ, ತನ್ನ ಮಟ್ಟಿಗೆ ತಾನು ಮುದುಕನಾದವನು ಆ ಯುವತಿ ಎದುರಿಗೆ ಯುವಕ ತಾನು ಅಂತ ತೋರಿಸ್ತಾನೆ. ತನ್ನ ಮಟ್ಟಿಗೆ ಯುವಕನಾದವನು ಮೇಲಿನ ಅಧಿಕಾರಿ ಎದುರು ಮುದುಕನಾಗಿ ಬಾಗಿ ನಿಲ್ತಾನೆ. ಮಂದಿ ಎದುರಿಗೆ ಸಾಮಾನ್ಯವಾಗಿ ಕಾಣುವವ ತನ್ನ ಮಟ್ಟಿಗೆ ಅಸಾಮಾನ್ಯನಾಗಿದ್ದಾನೆ. ಕಣ್ಣಿಗೆ ಯುವತಿ, ಯುವತಿ ಅಂತ ಕಾಣುವ ಆಕೆ ಸಾವಿರಾರು ವರ್ಷಗಳಿಂದ ಬಾಳಿದ ಹೆಣ್ತನದ ಮೂರ್ತಿಯಾಗಿದ್ದಾಳೆ. ಅಷ್ಟ್ಯಾಕೆ ಪ್ರತ್ಯಕ್ಷದಿಂದಲೇ ಪ್ರಮಾಣ ಆಗಲಿ, ಬನ್ನಿ ಒಬ್ಬೊಬ್ಬರನ್ನೇ ನೋಡಿ ಬರೋಣ.
0: ಆಕೆಯನ್ನು ನಾನು ಯಾಕೆ ಮದುವೆ ಆಗಬಾರದು? ಆಕೆ ಯುವತಿ, ಅವನು ಯುವಕ, ನಿಜ. ನನ್ನ ಆಯುಷ್ ಕೂಡ ಛೇ ಛೇ ಛೇ ಛೇ, ಇನ್ನ ಪ್ರಶ್ನೆಯೇ ಇಲ್ಲ. ಯಾರು ಮುದುಕ, ಯಾರು ಯುವಕ? ಒಂದೇ ಒಂದು ಬಾಂಬಿನಿಂದ ಒಂದೇ ಕಾಲಕ್ಕೆ ಎಲ್ಲರೂ ಸಾಯೋ ಈ ದಿವಸದೊಳಗೆ ಆಯುಷ್ಯ ಭೇದಕ್ಕೆ ಮಹತ್ವನೇ ಇಲ್ಲ. ಇಲ್ಲ, ಮುದುಕ ಯುವಕ ಅನ್ನೋ ಭೇದ ಇಲ್ಲವೇ ಇಲ್ಲ. ಇಲ್ಲ,
4: ಮುದುಕ ಯುವಕ ಎಂಬ ಭೇದ ಕೂಡ ಆಕೆಗೆ ತಿಳಿಯೋದಿಲ್ಲ. ಇಲ್ಲ, ಆಕೆಗೆ ಅದರ ಕೊಡುವೆನೇ ಇಲ್ವೇ? ಅದೇನೂ ಹೇಳಿದ್ಲಲ್ಲ, ಇನ್ನು ಮುಂದೆ ಯಾರಿಗೂ ಮಕ್ಕಳೇ ಹುಟ್ಟೋದಿಲ್ಲ ಅಂತ. ಅಂದರೆ ಛೇ, ಎಂಥ ಮಾತು! ಎಷ್ಟಾದರೂ ಮುದುಕ ಮುದುಕನೇ, ಯುವಕ ಯುವಕನೇ, ಶಕ್ತಿ ಅದಲ್ಲ ಯುವಕನಿಗೆ.
5: ಎಲ್ಲ ಕಥೆಯೊಳಗೂ ಬರ್ತದಲ್ಲ ಈ ಪ್ರೇಮ ಅನ್ನೋದು. ಆದರೂ ನನಗನ್ನಿಸ್ತದ ಅದು ಸುಳ್ಳು ಅಂತ. ಗಂಡಸಿಗೇನೋ ಹೆಣ್ಣು ಬೇಕು ಅನ್ನಿಸಿದಾಗ ಅದಕ್ಕೆ ಪ್ರೇಮ ಅನ್ಬಹುದು. ಆದರೆ ಹೆಣ್ಣಿಗೆಲ್ಲಿಂದ ಬಂತು ಪ್ರೇಮ? ಗಟ್ಟಿಮುಟ್ಟು ಗಂಡಾಳು, ಹೊಟ್ಟೆ ತುಂಬ ಊಟ, ಮೈ ತುಂಬ ವಸ್ತ್ರ ಅಲಂಕಾರ, ಇದು ಎಲ್ಲಿ ಸಿಗೋದೋ ಅಲ್ಲಿಗೆ ಹೊಂಟಿತೆ ಹೆಣ್ಣು. ದೇವ್ರ ಹಂಗೆ ಮಾಡ್ಯಾನ ಹೆಣ್ಣನ್ನು. 50 ಎಕರೆ ಭೂಮಿ, 30,000 ಮೇಲೆ ಕಮಿಷನ್, ಈ ದಿನದೊಳಗೆ ಇದನ್ನು ಬಿಟ್ಟಾಳ ಆಕೆ ಅಂದ್ರೆ ನಾನು ಬಿಟ್ಟೇನೆ ಆಕಿನ್ನ. ಹೆಣ್ಣಿಗೆ ಇನ್ನೇನು ಬೇಕು?
1: ಹೆಣ್ಣಿಗೆ ಏನು ಬೇಕು ಅನ್ನೋದು ಈ ಗಂಡಿಗೆ ಏನು ಗೊತ್ತು? ಅದು ಈಗಿನ ದಿವಸದೊಳಗೆ. ಮುಂಚೆ ಮಕ್ಕಳಾದರೂ ತನ್ನವನ್ನು ಸುಖ ಇತ್ತು ಮಿಕ್ಕ ದುಃಖ ಮರೆಸಲಿಕ್ಕೆ, ಇನ್ನು ಅದೂ ಇಲ್ಲ. ಸಂಬಂಧ ಇಲ್ಲದೆ ಮಕ್ಕಳನ್ನ ಪಡಿಬೋದು, ಮಕ್ಕಳನ್ನ ಪಡೆಯದೆ ಸಂಬಂಧ ಇಟ್ಕೊಳ್ಬೋದು. ನೋಡಿದ್ರೆ ನಿದ್ದೆ ಬರೋ ಮುದುಕ ಬೇಡ, ಪ್ರೀತಿ ಅಂತ ಜ್ಯೋತಿ ಬೀಳೋ ಯುವಕ ಬೇಡ, ನನಗೆ ಬೇಕು.
2: ಇದೇನ್ರಾ ಇದೆ, ಯಾಕೋ ಇದ್ದಕ್ಕಿದ್ದ ಹಾಗೆ ಕಿವಿ ಮುಚ್ಕೊಂಡು ಬಿಟ್ರಲ್ಲ.
3: ನಿನಗೆ ಧೈರ್ಯ ಆದರೂ ಹೆಚ್ಚಿರಬೇಕು, ಅಥವಾ ನಾಚಿಕೆ ಆದರೂ ಕಡಿಮೆ ಇರಬೇಕು. ಅಲ್ಲ, ನೀನು ಹೀಗೆಲ್ಲ ಸ್ತ್ರೀ ಪುರುಷರನ್ನು ಒಂದೆಡೆಗೆ ಸೇರಿಸಿ ಅವ್ರ ಬಾಯಿಂದ ಅವಾಚ್ಯ ಶಬ್ದಗಳನ್ನು, ರಹಸ್ಯ ವಿಚಾರಗಳನ್ನು, ಅಸಹ್ಯ ಮಾತುಗಳನ್ನು.
2: ರಾಯರೇ, ಯಾವುದು ಅವಾಚ್ಯ, ಯಾರಿಗೆ ಅಸಹ್ಯ ವಿಚಾರ ಮಾಡಿ ನೋಡಿ ಸ್ವಾಮಿ. ಮಂದಿ ಎದುರಿನಲ್ಲಿ ಮಾತನಾಡಿದ್ರೆ ಅವಾಚ್ಯ, ಮನಸ್ಸಿನೊಳಗೆ ಆಲೋಚಿಸಿದ್ರೆ ಅವಾಚ್ಯ ಎಲ್ಲಿಂದ ಬಂತು? ಈ ನಾಲ್ಕು ಪಾತ್ರಗಳು ತಮ್ಮ ತಮ್ಮ ಮನೆಯೊಳಗೆ, ತಮ್ಮ ಕೋಣೆಯ ಏಕಾಂತದೊಳಗೆ ತಮ್ಮ ಮನಸ್ಸಿನೊಳಗೆ ಇದ್ದ ವಿಚಾರಗಳನ್ನು ವ್ಯಕ್ತಪಡಿಸಿದ್ರು ಇದುವರೆಗೂ. ಆದರೆ ಇಷ್ಟಕ್ಕೆ ಮುಗಿಯಲಿಲ್ಲ ರಾಯರೇ. ಇದುವರೆಗೆ ನೀವು ನೋಡಿದ್ದು ಬರೀ ಅಂತರಂಗ ಮತ್ತು ಬಹಿರಂಗ, ಇನ್ನೂ ಉಳಿದಿದೆ ನೋಡೋದು.
3: ಸರಿ, ಮತ್ತೆ ಇನ್ನದು ಯಾವ ರಂಗ?
2: ರಣರಂಗ.
3: ರಣರಂಗ ಏನು? ರಣರಂಗದಲ್ಲಿ ಯಾರು ಏನು?
2: ಅದನ್ನೇ ಹೇಳ್ತೀನಿ ಕೇಳ್ರಿ. ಕೇಳು ಜನಮೇಜಯ, ರಣರಂಗದ ವರ್ಣನೆಯನ್ನು. ಈಗಾಗಲೇ ಯುದ್ಧ ಮುಗಿದು ಶಾಂತಿ ನೆಲೆಸಿದೆ. ವಿಜಯಿಯಾಗಿ ನಿಂತಿರುವವನು ಅನುಭವಿಕನಾದ ಮುದುಕನೂ ಅಲ್ಲ, ಸ್ಪೆಷಲ್ ಡಿಗ್ರಿ ಇರುವ ಯುವಕನೂ ಅಲ್ಲ, ಆದರೆ ಕ್ರಿಯಾಶಕ್ತಿ ಇರೋ ಸಾಮಾನ್ಯಪ್ಪ. ವಿಜಯಶಾಲಿಯಾದ ಅವನ ಕೊರಳಿಗೆ ಮಾಲೆ ಹಾಕಿ ಆತನ ಹೆಂಡತಿಯಾಗಿದ್ದಾಳೆ ಯುವತಿ.
3: ಎಲ್ಲ ತಲೆಕೆಳಗಾಗಿರೋ ಹಾಗಿದೆಯಲ್ಲ ಇಲ್ಲಿ ವ್ಯವಹಾರ.
2: ಹೌದು ಯಜಮಾನ್ರೆ, ಆಗ ಪ್ಯೂನಾಗಿದ್ದ ಸಾಮಾನ್ಯಪ್ಪ ಈಗ ಶ್ರೀಮಂತ ಉದ್ಯೋಗಸ್ಥನಾಗಿ ಆಫೀಸರ್ ಮುದುಕನ್ನ, ಕ್ಲಾರ್ಕ್ ಯುವಕನ್ನ ತನ್ನಲ್ಲಿ ಕೆಲಸಕ್ಕಿಟ್ಕೊಂಡಿದ್ದಾನೆ.
6: ನಿನ್ನಂಥವನ್ ಕೆಲಸಕ್ಕಿಟ್ಕೊಂಡ್ರೆ ಏನೂ ತ್ರಾಸಿಲ್ಲ ನೋಡಜ್ಜ. ಒಂದು ಕುರ್ಚಿ, ಒಂದು ಮೇಜು, ಕಾಗದ, ಪೆನ್ಸಿಲ್ಲು, ಮಸಿ, ಪೆನ್, ಬಸ್ ಅಜ್ಜನ ಗಾಡಿ ನಡೀತ. ಎಂದಾದರೂ ಒಂದಿನ ಈ ಲೋಕ ಬಿಡೋ ಪ್ರಸಂಗ ಬಂದರೆ ಕುರ್ಚಿ ಮೇಜು ಜೊತೆಗೆ ಇಲ್ದಿದ್ರೆ ನೀನೇನು ಯಮರಾಯನ ಕೂಡ ಹೋಗಾಕಿಲ್ಲ ನೋಡು. ಅದಿರಲಿ, ಲೆಕ್ಕ ಏನಂತದ?
7: ನಾನಾ ಕೊಟ್ಟ ಪ್ಲ್ಯಾನು, ನಾನು ಮಾಡಿದ ಲೆಕ್ಕ ಏನನ್ನೋದು? ಇವು ಎಂದಿಗೂ ಮೋಸ ಆಗುವ ಹಾಗಿಲ್ಲ.
6: ಹಂಗಂತ ಅಂತನ ಸರ್ಕಾರಿ ಕಚೇರಿನ ಡಬ್ ಹಾಕಿಬಿಟ್ಟಲ್ಲ,
7: ಅದೊಂದು ಮೋಸ ಆಯ್ತಪ್ಪ. 50 ಎಕರೆ ಮಾಲೀಕ ನೀನೇ ಅನ್ನೋದ್ರ ಸುಳುವೇ ಹತ್ತಿರ್ಲಿಲ್ಲ.
6: ಹತ್ತಿದ್ರ ನನ್ನ ಕಡೆಯಿಂದ ಲಂಚ ಎತ್ತಿದ್ದೇನು?
7: ಆದ್ರೆ ಈಗ ಏನು ಇಲ್ಲದೆ ನೌಕರಿನ ಕಳ್ಕೊಂಡಲ್ಲಪ್ಪ. ಮ್ಯಾಲ ಪೆನ್ಷನ್ ಹೋಯ್ತು.
6: ಆದ್ರೆ ಇಲ್ಲಿ ಏನು ಕಡಿಮೆ ಬಿದ್ದದು ನಿನ್ಗ?
7: ಏನೂ ಇಲ್ಲ ಅನ್ಬಹುದು.
6: ಆತಲ್ಲ ಮತ್ತೆ. ಅಜ್ಜ ಒಂದು ಮಾತು ಹೇಳ್ತೇನೆ ನಿನಗೆ ನೋಡು. ಸಣ್ಣವಿದ್ದಾಗ ತಿನ್ನಕ್ಕ ಊಟ, ಓಡಾಡಕ್ಕ ಬೈಲು, ಮುಂದೆ ಜೋಡಿಗೊಂದು ಹೆಣ್ಣು, ಆಮೇಲೆ ಹಿರೇತನ ನಡೆಸೋದಕ್ಕೆ ಮಕ್ಕಳು, ಇಷ್ಟಾದ್ರೆ ಸಾಕು ನೋಡು ಮನುಷ್ಯಾಗ.
7: ಅದು ಪಶು ಜೀವನ.
6: ಪಶು ಜೀವನ? ಮತ್ತೆ ನೀನಿದ್ದಿ ಅಂತ
7: ತಿಳ್ಕೊಂಡಿದ್ದೀನಿ.
6: ಅಲ್ಲ, ನೀ ಅಂದ್ರೆ ನೀನೇ ಅಲ್ಲ, ನೀನು, ಅವನು, ನಾನು, ಒಟ್ಟು ಮನುಷ್ಯರು ಅಂತ.
7: ಮನುಷ್ಯ ಮನುಷ್ಯನೇ, ಪಶು ಪಶುನೇ, ಮನುಷ್ಯ ಬುದ್ಧಿ ಅದೇ.
5: ಯಾಕಂದ್ರೆ ಬುದ್ಧಿಪೂರ್ವಕವಾಗಿ ಇನ್ನೊಬ್ಬರನ್ನ ಎಷ್ಟೋ ಸಲ ಕಾರ್ ನಿಲ್ಲದೆ ಕೊಲ್ಲೋ ಜ್ಞಾನ ಪಶುಗಿಲ್ಲ.
7: ನಿನಗ ಆ ವಿಷಯ ತಿಳಿಯೋ ಹಂಗೇ ಇಲ್ಲ.
5: ಅಂದ್ರೆ ನನಗೆ ಬುದ್ಧಿ ಇಲ್ಲ ಅಂತೀಯ? ಅಜ್ಜ, ಬುದ್ಧಿ ಇಲ್ಲದೆ ಇದ್ದಿದ್ರೆ 50 ಎಕರೆದೊಳಗೆ ಅರ್ಧ ಎಕರೆ ಉಳಿಸ್ಕೊಂಡು 50 ಎಕರೆನೆ ಮಾರಿದೆ ನಾನು. ಇದು ಹೆಂಗಾಗ್ತಿತ್ತು?
7: ಏನು ಏನು ಏನಂತೀಯೋ
5: ಅಕ್ಕ? ಆ ಹುಡುಗದಾನಲ್ಲ, ಅವಾಗ ಹೇಳಿದೆ ಅಳತಿ ಒಳಗೆ ಒಂದಿಷ್ಟು ಕೈ ಚಳಕ ಮಾಡು ಅಂತ. ಅವನು ಬುದ್ಧಿವಂತ, ಹಂಗೆ ಮಾಡ್ದೆ. ನನಗಿದ್ದದ್ದು 50 ಎಕರೆ, ಸರ್ಕಾರ ಕೊಂಡದ್ದು 50 ಎಕರೆ, ಮ್ಯಾಲೆ ನನಗೆ ಉಳಿದದ್ದು 1/2 ಎಕರೆ. ಇದನ್ನೇನು ಕುರುಬ ಲೆಕ್ಕ
7: ಇದು? ಮೋಸ
5: ಮಾಡಿದವ್ರು ಯಾರು?
7: ಅದ್ರ ಮಾಡಂತ ಹೇಳ್ದವ ನೀನು?
5: ಹೇಳ್ದೆ 50 ಎಕರೆದೊಳಗೆ 50 ಎಕರೆ ಕಳೆದ್ರೆ 1/2 ಎಕರೆ ಉಳಿತದ ಅಂತ ತಿಳಿದೆ ನಾನು. ಅಷ್ಟು ದಡ್ಡಪ್ಪ ನಾನು, ದಡ್ಡತನ ಅಪರಾಧ ಅಂತೀಯ? ಈಗ ನೀನು ಮಾಡ್ತಾ ಇದೆಯಲ್ಲ,
7: ನಾನು
5: ಇದು ಬೇರೆ. ಇದಕ್ಕೆ ಬೇಕಾದ್ರೆ ಮೋಸ ಅಂದ್ರು ಅನ್ಬೋದು.
7: ಮೋಸ ಯಾವ್ದನ್ನು ಮಾಡಿ ನಂತದನ್ನು?
5: ಈ ಕೆಟ್ಟ ಸಾಮಾನು ಉಪಯೋಗಿಸಿ ಮನೆ ಕಟ್ಟಿಸ್ತಾ ಇದೆಯಲ್ಲ ನನ್ನ ಸಲುವಾಗಿ.
7: ನಿನ್ನ ಸಲುವಾಗಿ ಅಲ್ಲ,
5: ತಪ್ಪಿದೆ. ನನ್ನ ಪರವಾಗಿ ಅನ್ನು, ನಾನು ಬಾಡಿಗೆ ಸಂಪಾದನೆ ಮಾಡೋದಕ್ಕೆ ಅಂತನ್ನು.
7: ಹೌದಪ್ಪ, ಆದ್ರೆ ಒಳ್ಳೆಯ ಸಾಮಾನುಗಳನ್ನೇ ಬಳಸಬೇಕು ಅಂತೇನು ಬಾಡಿಗೆದಾರ ಕೂಡ ಕರಾರು ಹಾಕೊಂಡಿಲ್ಲಲ್ಲ ನಾವು.
5: ಅದು ನಿಜ. ಅಂತೂ ಒಮ್ಮೊಮ್ಮೆ ಬುದ್ಧಿವಂತಿಕೆ ಉಪಯೋಗ ಬರ್ತದ, ಸುಳ್ಳಲ್ಲ. ಅದಿರ್ಲಿ ಅಜ್ಜ, ಒಂದೊಂದು ಮನೆಗೆ ಖರ್ಚು ಎಷ್ಟು ಬರ್ತದೆ?
7: 10,000 ಆಗಬಹುದು.
5: ಮತ್ತೆ ಬಾಡಿಗೆ ಎಷ್ಟು ಬರ್ಬೋದು?
7: 100 ಬರಬಹುದು.
5: ಒಟ್ಟು ಖರ್ಚು 10,000 ಮತ್ತೆ ಬಾಡಿಗೆ 100 ಅಂದ್ರೆ 10 ವರ್ಷದೊಳಗೆ ಖರ್ಚಲ್ಲ ಎಷ್ಟು ಲೆಕ್ಕ?
7: ಮಾರಾಯ, 100 ಬಾಡಿಗೆ ಅಂದ್ರೆ ವರ್ಷಕ್ಕೆ ಅಲ್ಲ, ಒಂದ್ ತಿಂಗಳಿಗೆ. ಒಂದ್ ತಿಂಗಳಿಗೆ 100 ರೂಪಾಯಿ ಬಾಡಿಗೆ?
5: ಒಂದ್ ತಿಂಗಳಿಗೆ 100?
7: ಈಗ ತಿಳೀತಾ ನನ್ನ ಕೆಲಸ ಎಷ್ಟು ಚೌಕಟ ಅಂತ? ಅನುಭವ ಅನುಭವ ಬೇಕಪ್ಪ ಯಾವುದಕ್ಕೂ. ಭತ್ತೆದ ಮೇಲೆ ಸಂಸಾರ ನಡೆಸಿ ಸಂಬಳ ಬ್ಯಾಂಕಿಗೆ ಕಳಿಸೋ ಅನುಭವ.
5: ಅಂದ್ರೆ ಇಲ್ಲಿಯೂ ಹಂಗೆ ಮಾಡ್ತೀಯನ? ಮತ್ತೆ
7: ಇಲ್ಲೇನದೆ ಹಿಂಗೆ ಮಾಡೋದಂದ್ರೆ?
5: ಹೋಗ್ಲಿ ಬಿಡ, ಅದನ್ನ ಆಮೇಲೆ ನೋಡೋಣಂತೆ. ಆದ್ರೆ ಒಂದು ಮಾತು ಹೇಳಿರ್ತೇನೆ ಅಜ್ಜ ನಿನಗ, ನನ್ನ ಸ್ವಭಾವ ನಿನಗೆ ಗೊತ್ತದನೋ ಇಲ್ಲೋ, ಬೇಕಾದಷ್ಟು ಕೆಲಸ ಇರಲಿ, ಅದನ್ನ ಚಟ ಚಟ್ ಚಟ ಚಟ್ ಚಟ ಚಟ್ ಆಗಿದ್ದಾಗಲೇ ಮುಗಿಸ್ಬಿಡ್ಬೇಕು ನೋಡು.
7: ಏನಂದ್ಯೋ?
5: ಏನೋ ನೆನಪಿಗೆ ಬಂದಂಗ ಅಜ್ಜನಜ್ಜ. ಹಾ, ವ್ಯರ್ಥ ಹೊತ್ತು ಕಳೆಯೋಂಗಿಲ್ಲ, ತಿಳಿದೇನೋ ಚಟ ಚಟ.
1: ಆಮೇಲೆ ನಕ್ರಿ ಯಾಕೆ, ಏನಾಯ್ತು ಅಂತ
5: ನೋಡ್ದೆ ಅಜ್ಜ. ಹೆಂಡ್ತಿ ಅಂದ್ರೆ ಹಿಂಗಿರ್ಬೇಕು ನೋಡು, ಹತ್ರ ಹತ್ರ ಯಾಕ ಅಂತ ಕೇಳಬೇಕು, ನಕ್ರ ನಕ್ರಿ ಯಾಕ ಅಂತ ಕೇಳಬೇಕು. ಇಲ್ದಿದ್ರ ಯಾರ ಸಲುವಾಗಿ ಅಂತ ಹೇಳೋದು, ಯಾರ ಸಲುವಾಗಿ ನಗೋದು ಗಂಡಸು? ಏ ಇಲ್ಲಿ ನೋಡ, ಮನೆಯೊಳಗೆ ಅಲ್ಲಿ ಎಲ್ಲಿಯಾದ್ರೂ ಗಂಟಿ ಬಿದ್ದಿದ್ರ ಅದನ್ನ ತೆಗೆದು ಮುಚ್ಚಿಡು, ಇಲ್ಲಾಂದ್ರ ಅಜ್ಜ ಗಂಟಿ ಹೊಡಿತಾ ಕೂತಾನು ಅನುಭವ ಅನುಭವ ಅಂತ. ಹ, ಮುಂಚೆ ಅವನು ಚಟ ಚಟ್ ಚಟ ಚಟ್ ಚಟ ಚಟ್ ಆಗಿಂದಾಗಲಿ ಕೆಲಸ ಮುಗಿಸ್ಲಿ. ಏನಂತದ ನಮ್ಮ ಸ್ಪೆಷಲ್ ಡಿಗ್ರಿ?
4: ಅದನ್ನ ಕೊರೆದು ಕೊರೆದು ಚಕ್ಕಿ ಹರ್ತಾ ಇದ್ದೀನಿ.
1: ಇಷ್ಟೊಂದು ಮನಸ್ಸಿಗೆ ಹಚ್ಕೋಬೇಡಿ ಅದನ್ನ.
5: ಇಷ್ಟ್ಯಾಕೆ ಮನಸ್ಸಿಗೆ ಹಚ್ಕೊಂಡಿದೆ ಅದನ್ನ ಹುಡುಗ?
4: ಎಲ್ಲಾ ಪರಿಯಿಂದ ಮೋಸ.
5: ಚಾಚ, ಎಲ್ಲಾರು ಕಲ್ತ್ರಪ್ಪ, ನೀನು ಕಲ್ತಿ. ಮೋಸ ಎಲ್ಲಿಂದ ಬಂತದ್ರಾಗ?
4: ಈ ಜಾಗದ ಮಾಲೀಕ ನೀನೇ ಅಂತ ನನಗ್ ಕೂಡ ಹೇಳಿಲ್ಲಲ್ಲ ನೀನು.
5: ಹೇಳಿದ್ರೆ ಏನ್ ಮಾಡ್ತಿದ್ದಿ? ನನಗ್ ಗೊತ್ತು, ಸರ್ಕಾರಕ್ಕೆ ಮೋಸ ಮಾಡಿದ ಹಂಗ ನನಗೂ ಮೋಸ ಮಾಡ್ತಿದ್ದಿ.
4: ಸರ್ಕಾರಕ್ಕೆ ಯಾವ ಮೋಸ?
5: 1/2 ಎಕರೆ ಬಿಟ್ಟು 50 ಅಂತ ಅಳದದ್ದು ಮೋಸ ಅಲ್ಲೇನದು? ಇಲ್ಲಿ ಕೇಳು, ನಾ ಹೇಳ್ತೀನಿ ನಿನಗೆ ಯಾಕೆ ನನ್ನ ಮ್ಯಾಲೆ ಸಿಟ್ಟು ಅಂತ. ನೀನು ಮೋಸ ಮಾಡಿದೆ, ನಾನು ಮೋಸ ಮಾಡಿದೆ. ಆದ್ರೆ ಮೋಸ ಮಾಡಬೇಕಾದ್ರೆ ಸ್ಪೆಷಲ್ ಡಿಗ್ರಿನೇ ಬೇಕಾಗಿಲ್ಲ ಅನ್ನೋದನ್ನು ತೋರಿಸ್ಕೊಟ್ಟೆ ನಾನು, ಅದಕ್ಕೆ ಸಿಟ್ಟು ನಿನಗೆ ನನ್ನ ಮ್ಯಾಲೆ, ಹೌದಲ್ಲ?
4: ನನ್ನ ಡಿಗ್ರಿನ ಹೀಯಾಳ್ಸ್ಬೇಡ ಅಂದೆ, ಅದು ನನ್ನ ಪರಮಾಸ್ತ್ರ, ಅದಕ್ಕಾಗಿ ನಾನು ಯಾರಿಗೂ ಹೆದರೋದಿಲ್ಲ, ನಿನಗೂ ಹೆದರೋದಿಲ್ಲ. ಏನಂತ ತಿಳಿದಿದ್ದಿ ನೀನು? ಹೆಚ್ಚು ಕಡಿಮೆ ಮಾತನಾಡಿದೆ ಅಂತಂದ್ರೆ ಇಲ್ಲಿಂದ ಹೊರಡ್ತೀನಿ, ಬೇಕಾದ್ರೆ ಹೋಗ್ತೀನಿ, ಈ ಡಿಗ್ರಿನ ತೋರಿಸ್ತೀನಿ, ಯಾರು ಹೆಚ್ಚು ಕೊಡ್ತಾರೋ
5: ಅವ್ರಿಗೆ ಅದನ್ನು ಮಾರಿಬಿಡು. ಹಂಗ ಮಾಡೋದಂದ್ರೆ ಪಶು ಜೀವನ.

0: ಅದು ಶುದ್ಧ ಪಶು ಜೀವನ ಅಂದೆ. ಸಾಕಿದ ನಾಯಿ ಕಟ್ಟಿದ ದನ ಇವು ಡಿಗ್ರಿ ಇಲ್ದ ಮಾಡ್ತಾವಲ್ಲ ನೀನು ಮಾಡೋ ಕೆಲಸನ, ಅದಕ್ಕೆ ಹೇಳಿದೆ ಅದು ಪಶು ಜೀವನ ಅಂತ.
1: ಯಾವ್ದದ್ ಮಾತು ನಿಮ್ಗೆ ಅಷ್ಟು ಮೋಜನ್ಸಿದ್ದು?
0: ಈಗ ನೋಡು ಇವೆರಡೂ, ಈ ಮುದುಕನ್ನ ಈ ಯುವಕನ್ನ ನೋಡ್ದೆ, ನಾ ಕೊಡೋ ದುಡ್ಡಿನಿಂದ ಹೊಟ್ಟಿ ತುಂಬಿಕೊಂಡು ನನಗ ಬುದ್ಧಿ ಹೇಳ್ತಾರೆ, ಯಾಕೆ ಗೊತ್ತದೇನು? ಇವ್ರು ಕಲ್ತವ್ರು ನನಗೂ ತಿಳಿಯಲಿ ಅಂತ ಬುದ್ಧಿ ಹೇಳೋದಿಲ್ಲ. ಇವರಿಬ್ರು ಹಿಂದ್ ನೂಕಿ ನಿನ್ ನಾನು ಮದುವೆ ಆದಿನಲ್ಲ ಅದಕ್ಕಿದು. ಸೋತದ್ದಕ್ಕೆ ಬುದ್ಧಿ ಹೇಳೋರು ಗೆದ್ದದ್ದಕ್ಕೆ ಕಿವಿ ಹಿಂಡ್ತಾರೆ, ನನಗೆ ಗೊತ್ತಿಲ್ಲ ಇವ್ರ ಸ್ವಭಾವ. ಏ ನಿಮ್ಮ ಕೆಲಸ ದುಡಿಯೋದು, ದುಡಿರಿ, ನಾನು ಅಡ್ಡಾಡ್ಕೊಂಡು ಬರ್ತೇನೆ. ಏ ಹುಡುಗ, ಮತ್ತೆ ನಾವು ಹೊರಗೆ ಹೊಂಟೆ ಅಂತ ತಿಳ್ಕೊಂಡು ಚಾ ತರ್ತೀನಿ ಅಂತ ತಿಳ್ಕೊಂಡಿಯೋ?
2: ಶುದ್ಧ ಪಶು.
1: ಯಾರು?
2: ಯಾರೇನು ಅವನೇ. ನನಗಿನ್ನೂ ಮೈಗೆ ಮುಳ್ಳು ಬರ್ತದೆ, ನೀನು ಅವನ ಮದುವೆ ಆದೆಯಲ್ಲ ಅನ್ನೋ ವಿಚಾರ ಬಂದಕೊಮ್ಮೆ.
1: ನನಗೆ ಗೊತ್ತು, ನಾನು ಆ ಮುದುಕನ ಮದುವೆ ಆಗ್ಬೋದು ಅಂತ ನೀ ಹೆದರಿದ್ದೆ.
2: ಹೆದರಿದ್ದೆ? ನಾನ
1: ನಾನು ಇವ್ರನ್ನ ಯಾಕೆ ಮದುವೆ ಆದ ಗೊತ್ತಿದೆಯ ನಿಂಗೆ? ಹೇಳ ಕತೆನ? ಆ ದಿನ ನಾವೆಲ್ಲ ಬಂದಿದ್ವಲ್ಲ ಈ ಜಾಗ ನೋಡ್ಲಿಕ್ಕೆ. ನೋಡ್ತಾ ನೋಡ್ತಾ ನೀವಿಬ್ರು ಏನೋ ರಹಸ್ಯವಾಗಿ ಮಾತಾಡ್ತಾ ಅಲ್ಲಿ ಅಗಿರ ಕಾಣ್ತದಲ್ಲ ಆ ಕಡೆ ಹೋದ್ರಿ. ಆಗ ನಾನು ಒಬ್ಬಾಕೇನೆ, ಈಗ ಈ ಗೋಡೆ ಇದೆ ನೋಡು ಇಲ್ಲಿ ನಿಂತಿದ್ದೆ. ಮೇಲೆ ಮೊಗಲು ಓಡಾಡ್ತಾ ಇದ್ದು, ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಮೇಲೆ ನೋಡ್ತಾನೇ ಈ ಕಡೆ ಬರ್ತಿದ್ದೆ. ನನಗೆ ಗೊತ್ತಿರಲಿಲ್ಲ ಅಲ್ಲೊಂದು ಗಿಡದ ಬೊಡ್ಡೆ ಮುರಿದು ನಿಂತಿತ್ತು, ಮುಂದೊಂದು ದೊಡ್ಡ ತಗ್ಗಿತ್ತು ಅಂತ. ಇನ್ನೂ ಈ ಮನೆ ಗೋಡೆ ಇದ್ದಿರಲಿಲ್ಲ ಆಗ. ನಾನು ಹಾಗೆ ಮೇಲೆ ನೋಡ್ತಾ ನಡೀತಾ ನಡೀತಾ ಅಲ್ಲಿಗೆ ಬಂದೆ. ಯಾಕೆ, ಏನು ನೋಡ್ತಾ ಇದ್ದೀನಿ ನಾನು ಅಂಥ ಪರಿಯಿಂದ?
2: ಅಲ್ಲ, ಆ ಮಾತಿಗೆ 7-8 ವರ್ಷ ಆಯ್ತು, ನಿನ್ನೆ ಮೊನ್ನೆ ನಡೆದುದು ಅನ್ನೋ ಹಾಗೆ.
1: 7-8 ವರ್ಷ? ನಿಜವಾಗ ಅಷ್ಟು ದಿವಸ?
2: ಈಗ 4 ಮಕ್ಕಳ ತಾಯಿ ನೀನು, ಇನ್ನೂ ಅಷ್ಟು ದಿವಸ ಅಂತೀಯಲ್ಲ.
1: ಏನೋ ಏನೋ, ನನಗಂತೂ ನಿನ್ನೆ ಮೊನ್ನೆ ನಡೆದ ಹಾಗೆ. ನಾನೇನೋ ಹೇಳ್ತಿದ್ನಲ್ಲ.
2: ಏನು ಹೇಳ್ತಿದ್ದೆ ದೊಡ್ಡ ಮಾತನ್ನ? ಮೇಲ್ ನೋಡ್ತಾ ನಡೆದಿದ್ದಿ ನೀನು, ನಿನ್ನ ಮುಂದೆ ಕೆಳಗೆ ತಗ್ಗಿತ್ತು.
1: ಆ ಹೌದಲ್ಲ, ಇನ್ನು ಒಂದು ಹೆಜ್ಜೆ ಮುಂದಿಟ್ಟಿದ್ರೆ ಬಿದ್ದು ಬಿಡ್ತಿದ್ದೆ ನಾನು. ಆಗ ಎಲ್ಲಿಂದಲೂ ಏನೋ ತಟ್ಟನ್ ಬಂದು ನನ್ನ ಎದುರು ನಿಂತುಬಿಟ್ರು. ನಾನು ನೋಡ್ತಾ ನೀನಿದೆ ಈಗ ನನ್ನನ್ನು ನೋಡ್ತಿದ್ಯಲ್ಲ ಹಾಗೆ, ನನ್ನ ಮೈ ಚುಮ್ಮ ಅಂತ ಬೆವರಿತ್ತು. ಹೆಚ್ಚ ಆದಾಗಾಯ್ತು, ಎದುರು ನೋಡದೆ ನಗ್ತಾ ನಿಂತಿದ್ರು.
0: ನೀನು ಮುಗಿಲ್ ನೋಡ್ತಾ ಇದ್ದೆ,
1: ನೀನು ನೆಲ ಮರ್ತಿದ್ದೀಂದ್ರು.
0: ನೆಲದ್ದು ಮುಗಿಲೆಂದು ಕತೆ ಗೊತ್ತದೇನು ನಿನಗೆ? ಇಷ್ಟ್ಯಾಕೆ ಹೆದರಿದಿ? ಗೊತ್ತಿದ್ದಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಕೂಡು.
1: ಕೂಡು ಅಂತ ಕೈ ಹಿಡಿದು ನನ್ನ ಕರ್ಕೊಂಡು ಮುರಿದು ಒಣಗಿ ಬಿದ್ದ ಗಿಡದ ಬುಡದ ಮೇಲೆ ಕೂರಿಸಿದ್ರು.
0: ಹೇಳ್ತೀನಿ ಕೇಳು. ನೆಲ ಮುಗಿಲು ಯಾವಾಗಲೂ ಒಂದನ್ನೊಂದು ಬಿಟ್ಟಿರೋದಿಲ್ಲ, ಯಾವಾಗಲೂ ಒಂದು ಇನ್ನೊಂದರ ಕಣ್ಮುಂದೆ ಇರಬೇಕು. ಅಷ್ಟು ಒಂದನ್ನೊಂದು ಹೊಂದಿಕೊಂಡಿವೆ.
1: ಎಷ್ಟು ಸಲ ನೋಡ್ತಾ ನೋಡ್ತಾ ಒಂದಕ್ಕೆ ತನ್ನ ಎಚ್ಚರಾನೇ ಮರ್ತೋಗ್ತದೋ ಏನೋ. ಒಮ್ಮೊಮ್ಮೆ ನೆಲ ಮೇಲೆ ಹೋಗಿ ಮುಗಿಲಾಗ್ತದೆ, ಒಮ್ಮೊಮ್ಮೆ ಮುಗಿಲು ಕೆಳಗೆ ಬಂದು ನೆಲ ಆಗ್ತದೆ.
0: ಅಷ್ಟೊಂದು ಅವು ಸಮರಸ ಆದವು ಅಂದ್ರೆ ಬೆಳಿ ಭತ್ತ ದನ ಕರು ಅನ್ನ ಅರಿವಿ ಒಂದೊಂದು ಹೊಸ ಜಗತ್ತೇ ಹುಟ್ಟುತ್ತದೆ ನೋಡು. ಈ ಕತೆ ಈಗ ಯಾಕೆ ಹೇಳಿದೆ ಗೊತ್ತದೇನು? ಯಾಕಂದ್ರೆ ನೀನು ನೆಲ, ನಾನು ಮುಗಿಲು.
1: ನೆಲ ಮುಗಿಲು.
2: ಮೋಸ ಮೋಸ ಮೋಸ.
3: ಯಾರು?

0: ಯಾಕಂದ್ರೆ ನೀನು ನೆಲ, ನಾನು ಮುಗಿಲು.
1: ನೆಲ ಮುಗಿಲು.
2: ಮೋಸ ಮೋಸ ಮೋಸ.
3: ಯಾರು ನೀನು? ಯಾರು?

0: ಮೇಲೆ ಸನ್ಯಾಸಾಶ್ರಮ ತಗೊಂಡು ಬಿಡ್ತಿದ್ರಂತ ಆಗಿನ ಕಾಲ ಜನ. ಅದಕ್ಕೆ ಅದು ಒಳ್ಳೆ ಕಾಲ ಆಗಿತ್ತು.
1: ಯಾಕಂದ್ರೆ ನೀನು ನೆಲ, ನಾನು ಮುಗಿಲು.
2: ನೆಲ ಮುಗಿಲು.
0: ಮೋಸ ಮೋಸ ಮೋಸ.
3: ಯಾರು ನೀನು? ಯಾರು?
2: ಪಾಪ, ಎಷ್ಟು ವರ್ಷ ಅವಯವಗಳಿಗೆ ಓಡಾಟ ನಿಂತಿದ್ಯೋ ಏನೋ. ಇಡೀ ಮೈ ಕಟ್ಟಿಗೆ ತುಂಡಿನ ಹಾಗಾಗಿದೆ. ನೋಡು ನೋಡು, ಎತ್ನಿಂತ ಇದೇನೋ ಮುಂದೆ ಹೊರಟನಲ್ಲ, ಅದು ಕಣ್ಣು ಮುಚ್ಕೊಂಡು. ತಡಿ ತಡಿ, ರಾತ್ರಿ ಗಾಡಿ ಕುಡಿಯೋನು ಮಲಗಿದ್ದಾಗಲೂ ಎತ್ತುಗಳು ನಡೆಯುತ್ತಲ್ಲ, ಹಾಗೆ ನಡೆದಿವೆ ಅವನ ಕಾಲುಗಳು. ಅದು ಅವನ ತುಟಿ ಅಲುಗಾಡ್ತಾ ಇದೆ. ಏನು ಮಾತಾಡ್ತಾ ಇದ್ದಾನೆ? ಅಥವಾ ಏನಾದರೂ ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ದಾನೋ?
3: ನಾನು ಯಾರು? ನೀನು ಯಾರು? ಮೂರ್ಖ ನಾನು, ನೀನು ಇಬ್ಬರಲ್ಲ ಒಬ್ಬರೇ. ಹಿಂದೆ ನಾನು, ನಿನ್ನೆ ನೀನು, ಇಂದಿನ ನಾನೇ ನಾಳಿನ ನೀನು.
0: ಇಂದಿನ ನಾನೇ ನಾಳಿನ ನೀನು. ಇದೇನು ನನಗೆ ಹೇಳ್ತಾ ಇದ್ದಾನೇನು? ಇವನ ಮಾತಿಗೆ ಹೆದರಿಕೆ ಆಗ್ತಾ ಇದೆಯಲ್ಲ.
2: ಯಾಕೆ ಇಷ್ಟು ಯಾಕೆ ಹೆದರ್ದಿ? ನೀನೇ ಹೇಳದಿಯಲ್ಲ ನಾನೀಗ ನಾಲ್ಕು ಮಕ್ಕಳ ತಾಯಿ ಅಂತ. ಇಂದಿನ ತಾಯಿ ನಿನ್ನ ಹೆಂಡತಿ.
3: ಹುಚ್ಚರು ಹುಚ್ಚರು. ನಾನು ಯಾರಂತೆ? ಮೂರ್ಖರು. ನಾನು ಮುದುಕಂತೆ ಶತಮೂರ್ಖರು. ಅಲ್ಲ, ನಾನು ಮುದುಕಲ್ಲ, ಚಿರಂತನ ನಾನು, ಚಿರಂಜೀವಿ ನಾನು. ಕಳೆದು ಹೋದ ನಿನ್ನಿನ ದಿವಸವನ್ನು, ಬೆಳೆದು ಬಂದ ಇಂದಿನ ದಿವಸವನ್ನು ಕೂಡಿಸಿ ಅನಂತವಾಗಿ ನಡೆಯುವ ಕಾಲ ನಾನು. ನೆಲವನ್ನು ತುಳಿದು ತುಳಿದು ದಾರಿಯನ್ನು ಹಾಕಿಕೊಡುವ ಕಾಲ, ಕಾಲಚಕ್ರ ನಾನು.
0: ಕಾಲ
3: ಕಾಲ ನಾನು.
0: ಕಾಲಚಕ್ರ
3: ಕಾಲಚಕ್ರ ನಾನು.
0: ಸತ್ತನೆ ಅವನು ನಿಜವಾಗಿ? ಇಲ್ಲ ಇಲ್ಲ, ಅವನು ಸತ್ತಿರ್ಲಾರ. ಅವನು ಸತ್ತಿದ್ರೆ ನಾನು ಮುದುಕನಾಗ್ಬೇಕಾಗೋದು. ನಾನು ಮುದುಕನಲ್ಲ, ಅಲ್ಲ, ನಾನು ಸಾಯ್ಲಾರೆ, ನಾನು ಸಾಯೋದಿಲ್ಲ.
2: ಸಮಾಧಾನ ಸಮಾಧಾನ ತಳಿ, ಯಾರು ಸಾಯೋದಿಲ್ಲ,
0: ಯಾರು ಸಾಯೋದಿಲ್ಲ, ಯಾರು ಸಾಯೋದಿಲ್ಲ ಅಂದ್ರೆ ಅವನು ಸತ್ತಿಲ್ಲ, ನಾನು
2: ಯಾರು ಸಾಯೋದಿಲ್ಲ. ನೀನೇ ಹೇಳಿದ್ಯಲ್ಲ, ಈಗ ನಮ್ ಪ್ರಗತಿ ಆಗಿದೆ, ವಿಜ್ಞಾನ ಮನುಷ್ಯನ ಶಕ್ತಿನ ಹೆಚ್ಚಿದೆ, ಮನುಷ್ಯ ದೇವ ಅಂತ.
0: ನಾನು ನಾನು ಹೇಳಿದ್ದೆ? ಛೇ, ಯಾವುದೋ ಕಾಲದಲ್ಲಿ ಏನೋ ಉತ್ಸಾಹದಲ್ಲಿ ಏನನ್ನೋ ಬಡಬಡಿಸಿರ್ಬೋದು ಅಷ್ಟೇ.
2: ಆ ಬಡಬಡಿಕೆ ನಿಜವಾಗೋ ಕಾಲ ಬಂದಿದೆ. ಇನ್ಯಾರು ಸಾಯ್ಬೇಕಾಗಿಲ್ಲ, ಸಾವನ್ನು ನಾವು ಗೆದ್ದಂತೀವಿ.
0: ಏನು?
2: ಇದ್ದವ್ರು ಇದ್ದರೆ ಸತ್ತವ್ರಿಗೆ ಸಾವು.
0: ಏನು ಏನು ಏನಂದೆ? ಇದ್ದವ್ರು ಏನಂದ್ರೆ ಸತ್ತವ್ರೇನು?
2: ಇದ್ದವರು ಇದ್ರೆ ಸತ್ತವ್ರಿಗೆ ಸಾವು. ಇನ್ನ ಆ ಸಂದರ್ಭ ಬಾರ್ದು. ಯಾರು ಉಳಿದಂತೆ ಎಲ್ಲರೂ ಸಾಯೋ ಅಂತೆ ಮನುಷ್ಯ ಶಕ್ತಿನ ಗಳಿಸ್ಕೊತಿದ್ದಾನೆ. ಎಲ್ಲರೂ ಒಂದೇ ಕ್ಷಣಕ್ಕೆ ಸತ್ತಲ್ಲಿ ಸಾವೆಲ್ಲಿಂದ ಬಂತು?
0: ಎಲ್ಲರೂ ಒಂದೇ ಕ್ಷಣಕ್ಕೆ ಸತ್ತಲ್ಲಿ ಸಾವು ಎಲ್ಲಿಂದ ಬಂತು? ಇದ್ದವ್ರು ಇದ್ರೆ ಸತ್ತವ್ರಿಗೆ ಸಾವು. ಎಲ್ಲರೂ ಒಂದೇ ಕ್ಷಣಕ್ಕೆ ಸತ್ತಲ್ಲಿ ಸಾವು ಎಲ್ಲಿಂದ ಬಂತು?
4: ಈಗ ಚಾತನೇ
0: ಎಲ್ಲಿಂದ? ಏನು
2: ಕೇಳಿಸ್ತೆ ನಿಮ್ಗೆ?
0: ಎಲ್ಲಿಂದ ಎಲ್ಲಿಂದ?
4: ತುಟಿ ಬಡಿಯೋದು ಕಾಣಿಸ್ತದೆ. ಎಲ್ಲ ಅದು ನಿಂತಲ್ಲ.
1: ನನಗನಿಸಿತ್ತು ಬೇರಿಗೆ ನೀರ ಹೆಚ್ಚಾತು ಅಂತ. ಪಾಪ, ಗಿಡ ಬೆಳೆದ ಮೇಲೆ ನೀರು ಹೆಚ್ಚು ಕಡಿಮೆ ಆಗಿದ್ರೆ ಅಡ್ಡಿ ಇದ್ದಿದ್ದಿಲ್ಲ. ಆದರೆ ಬೆಳಿತಾನ ಇದ್ದಾಗ ಬುದ್ಧಿ ಅತಿ ಆದ್ರೆ ಹೆಂಗೆ ತಡಿಬೇಕು?
4: ಅಕ್ಕ, ಸೆಟದೋ ನಿಂತು ಬಿಡ್ತು ನೋಡು ಮೂರ್ತಿ.
1: ಪಾಪ, ಬೆಳೆಯೋ ಮುಂಚೆನೆ ಒಣಗಿ ಹೋಗಿ

0: ಬೆಳೀತಾನೆ ಇದ್ದಾಗ ಬುದ್ಧಿ ಅತಿಯಾದ್ರೆ ಹೇಗೆ ತರ್ತಿತ್ತು?
1: ಬೆಳಿಬೇಕಾದ್ರೆ ಬಿಸಿಲಿಗೆ ಮುಖ ತಿರುವ ಹಠ ಬೇಕು, ಬೆಳಿಬೇಕಾದ್ರೆ ನೆಲಗರ್ಭದ ಕತ್ತಲೆಯೊಳಗೂ ಬೇರು ಇಳಿಬಿಡೋ ಧೈರ್ಯ ಬೇಕು.
0: ಹಠ ಬೇಕು, ಧೈರ್ಯ ಬೇಕು, ನನಗೂ ಬೇಕು. ಇದ್ದವರು ಇರಲಿ ಎನ್ನುವುದಕ್ಕೆ ಸಾಯೋದು ಬೇಕು ನನಗೆ. ನನಗೂ ಬೇಕು ಆ ಸುಖ. ಹೊಸತಕ್ಕೆ ಜನ್ಮ ಕೊಟ್ಟು ಸಾಯೋ ಸುಖ ನನಗೂ ಬೇಕು. ನೆಲಗರ್ಭದ ಕತ್ತಲೆ ಒಳಗೆ ಇಳಿತೀನಿ ನಾನು, ಅಲ್ಲಿಯೇ ಚಿಗುರಲಿ ಹೊಸತು. ಮುಗಿಲ ಬಿಸಿಲಿಗೆ ಏರ್ತೀನಿ ನಾನು, ಅಲ್ಲಿಂದಲೇ ಮೂಡಿ ಬರಲಿ ಹೊಸತು. ಇದ್ದವರು ಇರಬೇಕು ಅಂದರೇನೆ ಸತ್ತವರಿಗೆ ಸತ್ತುದರ ಸುಖ.
1: ಎಲೆ, ಇಲ್ಲಿ ನೋಡು, ನಾವಿಬ್ಬರೇ ಉಳಿದ್ರು ಇರೋಣು, ಇನ್ನೂ ನಾಲ್ಕು ಮಕ್ಕಳಾಗಲಿ ಇರೋಣು. ಮಕ್ಕಳ ಸುಖ ನೋಡೋದಕ್ಕಿರೋಣು, ಮೊಮ್ಮಕ್ಕಳ ಮುಖ ನೋಡೋದಕ್ಕಿರೋಣು. ಹುಟ್ಟಿದ ಹುಡುಗರನ್ನು ನೋಡಿ ಅವ್ರು ಕೂಡ ಆಡಿ ನಾವು ಮತ್ತೆ ಹುಡುಗರಾಗೋಣ, ಮತ್ತೆ ಹೊಸದಾಗಿ. ಇವ್ರ ಸಹವಾಸದಿಂದ ನನಗೂ ಬುದ್ಧಿ ಅತಿ ಆತೋ ಏನೋ. ಸುಖ ಇದ್ದ ದುಃಖ ದಕ್ಕಿಸಿಕೊಂಡ್ರೆ ಎಂಥ ಸುಖ, ಇದ್ದ ದುಃಖ ದಕ್ಕಿಸಿಕೊಂಡ್ರೆ ಎಂಥ ಸುಖ.
2: ಕೊನೆಗೊಮ್ಮೆ ಮುಗೀತಾ ನಾಟಕ? ಸೂತ್ರಧಾರ, ಒಂದು ಮಾತು.
3: ಅಪ್ಪಣೆಯಾಗಲಿ ಸ್ವಾಮಿ.
2: ಈ ನಾಟಕ ಬರೆದವರು ನಿನಗೆ ಗೊತ್ತಾ?
3: ಗೊತ್ತು ಸ್ವಾಮಿ.
2: ಅವರು ಇದನ್ನು ಬರೆಯುವಾಗ ನೀ ನೋಡಿದ್ಯಾ?
3: ಏನಂದ್ರಿ?
2: ಇದನ್ನ ಹೇಗೆ ಬರೆದ್ರು ಅಂತ ಕೇಳಿದೆ.
3: ನನಗೆ ಅರ್ಥ ಆಗಲಿಲ್ಲ ಸ್ವಾಮಿ.
2: ನಿನಗಾಗದಿದ್ರೆ ನಾನು ಹೇಳ್ತೀನಿ ಕೇಳು. ಇದನ್ನು ಬರೆಯುವಾಗ ಅವರು ಶೀರ್ಷಾಸನದಲ್ಲಿದ್ದರು.
3: ಓ, ತಲೆ ಒಳಗಿನ ವಿಚಾರ ಕೆಳ ಮೇಲಾಗಿದೆ ಅಂತಂತೀರೇನು?
2: ಹಾಗಾದರೆ ನಿನ್ನ ನಂಬೋ ನೀನು?
3: ಇದ್ದು ಮರ್ತ್ಯ ಆಗುವುದಕ್ಕಿಂತ ಸತ್ತು ಅಮರ ಆಗೋದು ಒಳ್ಳೆಯದು ಅಂತ.
2: ಭಲೇ ಭಲೇ ಭಲೇ ಭಲೇ, ನಾಟಕ ಬರೆದವ್ರದ್ದು ನಿಂದು ರಕ್ತ ಸಂಬಂಧ ಇರಬೇಕು ನೋಡು. ಇದ್ದು ಮರ್ತ್ಯ ಆಗೋದಕ್ಕಿಂತ ಸತ್ತು ಅಮರ ಆಗೋದು. ಆ ಸೂತ್ರಧಾರ
3: ಸ್ವಾಮಿ,
2: ಜೀವಂತನಾದ ನಾನು ಸತ್ತಿದ್ದೇನೆ, ಸತ್ತ ಅವರು ಜೀವಂತ ಅಂತ ಹೇಳ್ತೀಯಾ? ನಾನು ಜೀವಂತ ಸತ್ತಿಲ್ಲ, ತಿಳೀತಾ? ನಾನು ಜೀವಂತ ಸತ್ತಿಲ್ಲ
3: ಸ್ವಾಮಿ. ಸತ್ತವರ ರಾಜ್ಯದಲ್ಲಿ ಇದ್ದವರೇ ಭೂತಗಳು.
2: ಅಂದ್ರೆ ನಾನು ಭೂತ? ಅಲ್ಲ ಅಲ್ಲ ಅಲ್ಲ, ನಾನು ಭೂತನಲ್ಲ, ಸತ್ತವರು ಅವರು, ನಾನು ಜೀವಂತ. ಸತ್ತವರ ರಾಜ್ಯದಲ್ಲಿ ನಾನೇ ಜೀವಂತ. ಅಲ್ಲ ಅಲ್ಲ, ನಾನು ಜೀವಂತ, ನನ್ನ ರಾಜ್ಯದಲ್ಲಿ ಮಿಕ್ಕವರೆಲ್ಲ ಸತ್ತಿದ್ದಾರೆ. ಅಲ್ಲ ಅಲ್ಲ ಅಲ್ಲ, ಅದೂ ಅಲ್ಲ. ನಾನು ನಾನು
3: ತಾವು ಯಾರು ಸ್ವಾಮಿ?
2: ನಾನು ನಾನು
3: ಯಾರು ಅಂತನ್ನೋದನ್ನ ನಾನು ಹೇಳ್ತೇನೆ ಕೇಳು. ಜನಮೇಜಯ ಧರಿತ್ರಿ ಪಾಲ.
4: ಕೇಳು ಜನಮೇಜಯ, ಕೇಳು ಜನಮೇಜಯ ಧರಿತ್ರಿ ಪಾಲ.
3: ಬಿದುರನ ಬೋಧೆಗೆ ಅಂಧ ನೃಪಾಲನು ಅಂತಃಕರಣ ಶುದ್ಧಿಯನ್ನು ಏದಿದನು.
4: ಅಂತಃಕರಣ ಶುದ್ಧಿಯನೈದಿದನು.
2: ಬಳಿಕ
4: ಬಳಿಕ ಹೇಳು ಹೇಳಿನ್ನ,
3: ಹೇಳು ಹೇಳಿನ್ನು ಆತ್ಮವಿದ್ಯೆಯ ಮೂಲ ಮಂತ್ರಾಕ್ಷರದ ಬೀಜವನ್ನು ಆಲಿಸುವೆನು ಎಂದ.
2: ಯಾರು
3: ಅಂಧ ನೃಪಾಲ?
2: ಯಾರು
3: ನೀನು? ನೀನು ಅಂಧ, ನೀನು ನೃಪಾಲ. ಆದರೆ ಈಗ ಅಂಧನ ಹಿಂದೆ ಅಂಧ ನಡೆಯೋದಿಲ್ಲ. ಮಿಕ್ಕವರು ಸಾಯಬೇಕು ಅಂತನ್ನತಕ್ಕಂಥ, ಮಿಕ್ಕವರು ಸತ್ತ ಕಥೆಯನ್ನು ಕೇಳುವಂಥ ಅಂಧ ನೃಪಾಲನೇ ಇರಲೇಬೇಕು, ಬದುಕಲೇಬೇಕು ಎನ್ನುವವರೆಲ್ಲ ಒಂದಾಗಿ ನಿನ್ನನ್ನು ಸರಿಯಾದ ದಾರಿಗೆ ಒಯ್ತಾ ಇದ್ದಾರೆ. ಹೋಗು, ಜನರೇ ಜನನಾಯಕನನ್ನ ಕೈ ಹಿಡಿದು ಮುನ್ನಡೆಯಿಸುತ್ತಾ ಇದ್ದಾರೆ. ಹೋಗು ಹೋಗು.
4: ಕೇಳು ಜನಮೇ ಜಯ.
5: ಶ್ರೀರಂಗರ ಕೇಳು ಜನಮೇ ಜಯ ಎಂಬ ರಂಗ ನಾಟಕದ ಪ್ರಸಾರ ರೂಪವನ್ನು ಕೇಳುತ್ತೆ.

0: Dr. Virendra Kumar today chaired a meeting of the National Council for Transgender Persons in New Delhi. Discussions were held on various aspects of welfare and employment, including enhancing awareness, promoting economic empowerment, strengthening financial inclusion, improving access to essential services, and ensuring effective grievance redressal mechanisms. And in badminton, India's Ayush Shetty advanced to the pre-quarterfinals of the Indonesia Open Super 1000 with a comeback win over China's Wang Hong Yang. India also secured a mixed doubles victory as Rohan Kapoor and Ritvika Gadde defeated Chinese Taipei's Yang Fu Swan and Hu Ling Fang. And that is the end of this news bulletin.
1: Akashavani, Mysuru. Samya Sariyagi 11 gante 10 nimisha. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಎಫ್ಎಂ 100.6 ನಿಲಯದ ನಾಳಿನ ಪ್ರಸಾರ ಕಾರ್ಯ ಮುಂಜಾನೆ 5:53 ಆರಂಭವಾಗುವುದು. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸಹನ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್. ಎಫ್ಎಂ 100.6 ನಿಲಯದ ನಾಳಿನ ಪ್ರಸಾರ ಕಾರ್ಯ ಮುಂಜಾನೆ 5:53 ಆರಂಭವಾಗುವುದು. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸಹನ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.